ಆಕಾಶವಾಣಿ ಮಂಗಳೂರು, ಇಂದು ಶನಿವಾರ. ರಾಷ್ಟ್ರೀಯ ಶಕವರ್ಷ 1948 ಜ್ಯೇಷ್ಠ ಮಾಸದ 9ನೇ ದಿನ, ಅಂದರೆ 2026 ಇಸವಿಯ ಮೇ ತಿಂಗಳ 30ನೇ ತಾರೀಕು. ಸಮಯ 5:58:45. ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರಗಳು ಮೀಡಿಯಂ ವೇವ್ನ 275.5 ಮೀಟರ್, 1089 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಬ್ಯಾಂಡ್ನ ಕಂಪನಾಂಕ 100.3 ಮೆಗಾಹರ್ಟ್ಸ್. ಆತ್ಮೀಯ ಕೇಳುಗರೆಲ್ಲರಿಗೂ ನಿಲಯದ ಸಮಸ್ತರ ಪರವಾಗಿ ಪ್ರೀತಿಯ ಸ್ವಾಗತ. ಶುಭ ಮುಂಜಾನೆಯ ನಮಸ್ಕಾರಗಳೊಂದಿಗೆ ನಾನು ನಿಮ್ಮ ರಾಕೇಶ್ ಶೆಟ್ಟಿ.

ಸರ್ವರಿಗೂ ಸುಪ್ರಭಾತವನ್ನು ಹಾರೈಸುತ್ತಾ ಆಕಾಶವಾಣಿ ಮಂಗಳೂರು ಸಮಯ 6:05 ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.

0: The move comes following a significant improvement in the region's air quality. Daily average of Delhi improved from 207 on the 28th of this month to 123 yesterday. The forecast by India Meteorological Department also indicates that the AQI is likely to remain in the moderate category in the coming days. The CAQM subcommittee on GRAP has invoked stage 1 of the extant GRAP on the 19th of this month. And that is the end of this news bulletin.
1: ಆಕಾಶವಾಣಿ ಮಂಗಳೂರು, ಸಮಯ 6:10:10. ವಿಫಲತೆ ಯಾವತ್ತೂ ಶತ್ರು ಅಲ್ಲ, ಅದು ನಮ್ಮ ಗುರು. ಅದರಿಂದ ಪಾಠ ಕಲಿತು ಮುಂದೆ ಸಾಗಿದರೆ ಜೀವನದಲ್ಲಿ ಯಾರೂ ನಮ್ಮನ್ನು ತಡೆಯಲು ಸಾಧ್ಯವಿಲ್ಲ. ಆತ್ಮವಿಶ್ವಾಸವೇ ನಮ್ಮ ಯಶಸ್ಸಿನ ಕೀಲಿಕೈಯಾಗಿರುತ್ತೆ. ಸರ್ವರಿಗೂ ಯಶಸ್ಸಿನ ದಿನವನ್ನು ಹಾರೈಸುತ್ತಾ ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ ಆರಂಭಿಸುತ್ತಿದ್ದೇವೆ. ಮೊದಲಿಗೆ ಸುಭದ್ರಮ್ಮ ಮನ್ಸೂರ್ ಹಾಡಿರುವ ಕನಕದಾಸರ ರಚನೆ, ಜಪವ ಮಾಡಿದರೇನು ತಪವ ಮಾಡಿದರೇನು.

0: ಇರುವಿಕೆ ಇದ್ದರೆ ಬಹುತೇಕ ದೇಶಗಳಲ್ಲಿ ಪ್ರಜಾಪ್ರಭುತ್ವ ಸರಕಾರಗಳಿವೆ. ಸಂವಿಧಾನದತ್ತ ಸರಕಾರಗಳು ಜನಹಿತಕ್ಕಾಗಿ ಕಾನೂನುಗಳನ್ನು ರಚಿಸುತ್ತವೆ. ಅವುಗಳೇ ಶಾಸಕಾಂಗಗಳು. ಜನಾಭಿಪ್ರಾಯ ಕ್ರೋಢೀಕರಿಸಿ ರೂಪಿಸಿದ ಕಾನೂನುಗಳು ಸ್ವೇಚ್ಛಾಚಾರದ ಬದುಕನ್ನು ಹತೋಟಿಗೆ ತರುತ್ತವೆ. ಶಾಸನಗಳು ನೂರಕ್ಕೆ ನೂರು ಜನ ಒಪ್ಪುವ ಮೂಲಕವೇ ರಚಿತವಾಗಿರುವುದಿಲ್ಲ. ಆದರೆ ಬಹುತೇಕ ಜನರು ಒಲವು ಹೊಂದಿದಾಗ ಮಾತ್ರ ಶಾಸಕಾಂಗದಲ್ಲಿ ಬಹುಮತದಿಂದ ಜಾರಿಗೆ ಬರುತ್ತವೆ. ಬಹುಮತದಿಂದ ಒಪ್ಪಿಗೆ ಪಡೆದ ಕಾನೂನುಗಳು ಕಾರ್ಯಾಂಗದ ಕೈ ಸೇರಿ ಜಾರಿಗೆ ಬರುತ್ತವೆ. ಅವುಗಳನ್ನು ಜನರು ಪಾಲಿಸುವಂತೆ ನೋಡಿಕೊಳ್ಳುವ ಜವಾಬ್ದಾರಿ ಕಾರ್ಯಾಂಗಕ್ಕೆ ಇರುತ್ತದೆ. ದಿನನಿತ್ಯದ ಕೆಲಸ ಕಾರ್ಯಗಳು, ವ್ಯಾಪಾರ, ವ್ಯವಹಾರ, ಸಂಚಾರ, ಸಾಗಾಟ ಎಲ್ಲವೂ ಕಾನೂನಿನ ಅಡಿಯಲ್ಲಿ ನಡೆಯಬೇಕು. ಅಕ್ರಮ ಕೆಲಸಗಳು ನಡೆದಾಗ ನ್ಯಾಯಾಂಗ ತೀರ್ಮಾನಿಸುತ್ತದೆ. ಅಕ್ರಮವಾಗಿದ್ದರೆ ಜೈಲು ಶಿಕ್ಷೆ, ದಂಡ ಮುಂತಾದ ರೀತಿಯಲ್ಲಿ ಶಿಕ್ಷಿಸಲ್ಪಡುತ್ತಾರೆ. ನಿತ್ಯ ಜೀವನದ ಕಾನೂನು ಉಲ್ಲಂಘನೆಗಳು ಎಲ್ಲವೂ ಕಾನೂನು ಪಾಲಕ ಅಧಿಕಾರಿಗಳ ಕಣ್ಣಿಗೆ ಬೀಳಲಾರವು. ಎಲ್ಲವನ್ನೂ ಹದ್ದಿನ ಕಣ್ಣಿನಿಂದ ನೋಡುವ ಅಧಿಕಾರಿಗಳಾಗಲಿ ವ್ಯವಸ್ಥೆಗಳಾಗಲಿ ನಮ್ಮಲ್ಲಿಲ್ಲ. ನಿಯಮಗಳ ಅರಿವಿದ್ದರೂ ಕಣ್ಣು ತಪ್ಪಿಸಿ ಕೆಲಸ ಪೂರೈಸಿಕೊಳ್ಳುವ ಕಳ್ಳರಿಗೇನು ಕಡಿಮೆ ಇಲ್ಲ. ಒಂದೆರಡು ಕಡೆ ಸಿಕ್ಕಿಬಿದ್ದಾಗ ಅಲ್ಲಿಯೂ ಲಂಚ ನೀಡಿ ಬಿಡಿಸಿಕೊಳ್ಳುವ ಜಾಣತನ ನಮ್ಮಲ್ಲಿದೆ. ಕೈಯೊಡ್ಡುವ ಭ್ರಷ್ಟರಿಗೂ ಕಡಿಮೆ ಇಲ್ಲ. ಇಂತಹ ಸಂಗತಿಗಳು ಕೆಳಹಂತದಿಂದ ಮೇಲಿನ ಹಂತದವರೆಗೂ ಸರ್ವೇ ಎಂಬಂತೆ ನಡೆಯುತ್ತಾ ಬಂದಿದೆ. ಹಣಬಲದಿಂದ ಎಲ್ಲವನ್ನೂ ಸಾಧಿಸಿಕೊಳ್ಳಬಹುದೆಂಬ ಮನೋಭಾವನೆ ನಮ್ಮ ಸಮಾಜದಲ್ಲಿ ತುಂಬಿ ಹೋಗಿದೆ. ಎಲ್ಲರೂ ಹಣ ಸಂಪಾದನೆಯ ಹಿಂದೆ ಬಿದ್ದು ಕಾನೂನು ಕಟ್ಟಲೆಗಳನ್ನು ಗಾಳಿಗೆ ತೋರುತ್ತಿದ್ದಾರೆ. ವ್ಯಾಪಕವಾದ ಭ್ರಷ್ಟತೆ ತುಂಬಿರುವುದರಿಂದ ನಿಯಮಾನುಸಾರ ಯಾವುದೇ ಕೆಲಸಗಳು ಶೀಘ್ರಗತಿಯಲ್ಲಿ ಆಗದೆಂಬುದು ಪ್ರಜೆಗಳಿಗೆ ಅರ್ಥವಾಗಿದೆ. ಆದ್ದರಿಂದ ಎಲ್ಲ ಕೆಲಸಗಳಲ್ಲಿಯೂ ಲಂಚಾವತಾರ ತಾಂಡವಾಡಲು ಕಾರಣ ದುರಂತವೆಂದರೆ ಭ್ರಷ್ಟತೆ ಪತ್ತೆ ಹಚ್ಚಲು ನೇಮಿಸಿದ ತಂಡಗಳಿಂದಲೇ ಭ್ರಷ್ಟತೆ ನಡೆಯುತ್ತಿದೆ. ಭ್ರಷ್ಟ ಮುಕ್ತ ಸಮಾಜ ನಿರ್ಮಾಣವಾಗಬೇಕಿದ್ದರೆ ನಾಗರಿಕರೇ ಎಚ್ಚರಗೊಳ್ಳಬೇಕು. ಪ್ರತಿಯೊಬ್ಬ ನಾಗರಿಕರಲ್ಲೂ ಕಾನೂನುಗಳನ್ನು ಗೌರವಿಸುವಂತಹ ಮನೋಭಾವನೆ ಬಂದರೆ ಸ್ವಚ್ಛ ಭಾರತ ನಿರ್ಮಾಣ ಸಾಧ್ಯ. ಜವಾಬ್ದಾರಿಯುತ ನಾಗರಿಕನಾಗಬೇಕಾದರೆ ಬಾಲ್ಯದಿಂದಲೇ ಮಕ್ಕಳಲ್ಲಿ ಶಿಸ್ತು, ಭ್ರಷ್ಟಮುಕ್ತ ಮನಸ್ಸು ಬೆಳೆದು ಬರಬೇಕು. ಅಂತಹ ನಿತ್ಯ ಜೀವನವು ಕುಟುಂಬಗಳಿಂದ, ಗುರುಹಿರಿಯರಿಂದ ರೂಢಿಗೆ ಬರಬೇಕು. ವಿದ್ಯಾವಂತರಾದಾಗ ಜನರು ಭ್ರಷ್ಟಮುಕ್ತರಾಗಬಹುದೆಂದು ನಿರೀಕ್ಷೆ ನಮ್ಮಲ್ಲಿತ್ತು. ಇಂದಿನ ದಿನಗಳಲ್ಲಿ ಅಂಥವರಿಂದಲೇ ದುಷ್ಕೃತ್ಯಗಳು ನಡೆಯುತ್ತಿರುವುದು ದುರಂತವೇ ಸರಿ. ಪ್ರತಿಯೊಬ್ಬನು ಕಾನೂನುಗಳನ್ನು ಗೌರವಿಸಿದಾಗ ಸಮಾಜದಲ್ಲಿ ಶಾಂತಿ ನೆಲೆಸಲು ಸಾಧ್ಯ. ಎಲ್ಲ ನಿಯಮಗಳ ಉದ್ದೇಶ ನಾಗರಿಕ ಸಮಾಜದ ಕಲ್ಯಾಣ. ಎಲ್ಲ ಧರ್ಮಗಳು ಇದನ್ನೇ ಸಾರುತ್ತಿವೆ. ಪಾಪ ಪುಣ್ಯಗಳ ಕಲ್ಪನೆಯೂ ಇದೇ ಆಗಿದೆ. ಶಿಸ್ತುಬದ್ಧ ಸಮಾಜಕ್ಕಾಗಿ ಎಲ್ಲರೂ ಶ್ರಮಿಸೋಣ.
1: ಇದುವರೆಗೆ ಟಿ ನಾರಾಯಣ ಭಟ್ ರಾಮಕುಂಜ ಅವರಿಂದ ಚಿಂತನ ಕೇಳಿದಿರಿ.

0: ಆಕಾಶವಾಣಿ ಮಂಗಳೂರು. ಇದೀಗ ಟಿ ನಾರಾಯಣ ಭಟ್ ರಾಮಕುಂಜ ಅವರಿಂದ ಚಿಂತನ.
1: ಯಾವುದೇ ಒಂದು ದೇಶದ ಜನರು ಸುಖ ನೆಮ್ಮದಿಯಿಂದ ಬಾಳಬೇಕಾದರೆ ಕಾನೂನುಗಳು ಜಾರಿಯಾಗಬೇಕು. ಕಾನೂನು ರಚಿಸುವ ಅಧಿಕಾರ ಇರುವುದು ಅಲ್ಲಿನ ಆಡಳಿತ ವ್ಯವಸ್ಥೆಗೆ. ಆಡಳಿತ ವ್ಯವಸ್ಥೆ ಸರ್ವಸಮ್ಮತವಾಗಿ ಅಧಿಕಾರ ಪಡೆದುದಾಗಿರಬೇಕು. ಇಂದಿಗೂ ಕೆಲವು ಕಡೆ ರಾಜನ ಆಳ್ವ

ಆಕಾಶವಾಣಿ ಮಂಗಳೂರು ಕೇಳುಗರೆ, ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಮುನ್ನೋಟ ಹೇಗಿದೆ? ಮುಂಜಾನೆ 6:40 ಸಂತ ಶಿಶುನಾಳ ಶರೀಫರ ರಚನೆಯ ತತ್ವಪದ ಕೇಳುವಿರಿ. 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ಸಂತೋಷ್. 6:50 ರೈತರಿಗೆ ಸಲಹೆ, 7:15 ಸುಗಮ ಸಂಗೀತ ಪ್ರಸಾರವಾಗಲಿದೆ. ಸಿ ಅಶ್ವಥ್, ಕಸ್ತೂರಿ ಶಂಕರ್ ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 7:45 ರಾಗರಂಜಿನಿ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 8:30 ಮತ್ತೆ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. 9:00 ಪ್ರಾಯೋಜಿತ ಕಾರ್ಯಕ್ರಮ ಕಥಾಮೃತ, ಪ್ರಾಯೋಜಕರು ರಾಜಾರಾಮ್ ಪಾಲಿಮರ್ಸ್ ಕೋಟೇಶ್ವರ. 9:05 ಝೇಂಕಾರ, ಮಕ್ಕಳ ಗೀತ ಗಾಯನ ಕಲಿಕೆ ಕಾರ್ಯಕ್ರಮ. ಚನ್ನವೀರ ಕಣವಿ ಅವರ ರಚನೆಗೆ ಸಂಗೀತ ನೀಡಿ ಹೇಳಿಕೊಡುವವರು ಜಿ ಪುಷ್ಪಲತಾ. ಭಾಗವಹಿಸುವವರು ಮೈಸೂರಿನ ಗಾನಭಾರತಿ ಸಂಗೀತ ವಿದ್ಯಾಲಯದ ಮಕ್ಕಳು. 9:20 ಹಿಂದಿ ಚಿತ್ರಗೀತೆಗಳು. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸಮೀರ್ ರಾವ್ ಅವರ ಬಾನ್ಸೂರಿ ವಾದನದಲ್ಲಿ ರಾಗ್ ನಟ್ ಭೈರವ್ ಕೇಳುವಿರಿ.

10:30 ತುಳು ಕಾರ್ಯಕ್ರಮ ಜಾನಕಿ ಬ್ರಹ್ಮಾವರ ಅವರ ರುಕ್ಕು ಕಾದಂಬರಿಯ ಓದು, ಪ್ರಸ್ತುತಿ ಅಕ್ಷತಾ ರಾಜ್ ಪೇರ್ಲಾ. ನಂತರ ಕೋಸ್ಟಲ್ ವುಡ್ ಕಮ್ಮೆನ ತುಳು ಚಿತ್ರಕಲತ್ತ ಸಾಲು ಸಮ್ಮನ ಸರಣಿ ಕಾರ್ಯಕ್ರಮ, ಪ್ರಸ್ತುತಿ ಹಾಗೂ ನಿರ್ಮಾಣ ಲತೀಶ್ ಪಾಲ್ದಾನೆ. 11:00 ಕನ್ನಡ ಚಿತ್ರಗೀತೆಗಳು, 11:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಂಎಲ್ ವಸಂತಕುಮಾರಿ ಅವರ ಹಾಡುಗಾರಿಕೆ ಕೇಳುವಿರಿ. 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ, ದಾನ ಚಿಂತಾಮಣಿ ಅತ್ತಿಮಬ್ಬೆ ಕುರಿತು ಭಾಷಣ ಶಾಂತಲಾ ಎಸ್ ಮುಕುಂದಿ ಮಠ್ ಅವರಿಂದ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ನಂತರ ಭಾವಗೀತೆಗಳು ಪ್ರಸಾರವಾಗಲಿದೆ. 12:35 ಆರೋಗ್ಯ ಸಂಚಿಕೆ, ವಿಶ್ವ ತಂಬಾಕು ದಿನದ ಸಂದರ್ಭದಲ್ಲಿ ತಂಬಾಕು ಸೇವನೆಯಿಂದ ಆರೋಗ್ಯದ ಮೇಲಾಗುವ ದುಷ್ಪರಿಣಾಮಗಳು ಹಾಗೂ ಪರಿಹಾರ, ಈ ಕುರಿತು ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಸಮುದಾಯ ಆರೋಗ್ಯ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಮಚಂದ್ರ ಕಾಮತ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಪಿಎಂ ಜಗದೀಶ್. ಒಂದು ಗಂಟೆಗೆ ಪ್ರಗತಿ ಪಥ ಅಭಿವೃದ್ಧಿ ಯೋಜನೆಗಳನ್ನು ಕುರಿತು ಸರಣಿ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕುಸುಮ್ ಯೋಜನೆ ಕುರಿತು ಸಂವಾದ, ಭಾಗವಹಿಸುವವರು ಅರಕಲಗೂಡು ವಿ ಮಧುಸೂದನ್ ಮತ್ತು ರವಿಶಂಕರ್ ಜಿ ಆರ್. ಇದು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 1:20 ಸ್ವರ ಮಾಧುರ್ಯ, ರೋಹಿಣಿ ದೇಶಪಾಂಡೆ ಹಾಡಿರುವ ವಚನಗಳನ್ನು ಕೇಳುವಿರಿ. 1:30 ಅಮರ ಮಧುರ, ಕೇಳುಗರ ಕೋರಿಕೆಯ ಸಂದೇಶಗಳನ್ನಾಧರಿಸಿದ ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. 2:15 ಹಿಂದಿ ಚಿತ್ರಗೀತೆಗಳು, 2:40 ಕಾವ್ಯ ವಾಚನ, ಧನ್ಯ ಪದ್ಯಾಣ ಅವರಿಂದ ಕುಮಾರವ್ಯಾಸ ಭಾರತದಿಂದ ಆಯ್ದ ಕೃಷ್ಣನ ವಿಶ್ವರೂಪ ದರ್ಶನದ ಸಂದರ್ಭದ ಪದ್ಯಗಳ ವಾಚನ ಕೇಳುವಿರಿ. 5:00 ಕೊಂಕಣಿ ಕಾರ್ಯಕ್ರಮ, ಗಿಂಡಿ ನರ್ತನ ಕುರಿತು ಚರ್ಚೆ, ಭಾಗವಹಿಸುವವರು ಚೇಂಪಿ ರಾಮಚಂದ್ರ ಭಟ್ ಮತ್ತು ಸತೀಶ್ ನಾಯಕ್, ನಡೆಸಿಕೊಡುವವರು ಚೇತನಾ ನಾಯಕ್ ಕೆ. 5:30 ಹಿಂದಿ ಚಿತ್ರಗೀತೆಗಳು, 6:10 ಭಕ್ತಿಗೀತೆಗಳು, 6:30 ಎನ್ ಸೌಮ್ಯ ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. ಕಿಸಾನ್ ವಾಣಿ, ಅಡೇನಿಯಂ ಕೃಷಿ ಅನುಭವದ ಕುರಿತು ಶರಣ್ಯ ಗಗನ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ರಜನಿ ಭಟ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. 7:45 ಸಮಾಚಾರ ದರ್ಶನ, ವಾರದ ವಾರ್ತಾ ಚಿತ್ರ. 8:00 ಇಂಗ್ಲಿಷ್ ಯುವವಾಣಿ, ಜನರಲ್ ಫಿಟ್ನೆಸ್ ಫಾರ್ ಯೂತ್, ಈ ಕುರಿತು ಭಾಷಣ ಲೋವೆಲ್ ಕ್ವಾಡ್ರೋಸ್ ಅವರಿಂದ. ನಂತರ ಲೈಫ್ ಆಫ್ಟರ್ ಬ್ರೇಕಪ್ ಭಾಷಣ ರಿತಿಕಾ ಪ್ರಭು ಅವರಿಂದ. 8:30 ತುಳು ಕಾರ್ಯಕ್ರಮ ಚಾವಡಿಕಟ್ಟೆ ವಾರದ ಪಟ್ಟಾಂಗ ಪ್ರಸಾರವಾಗಲಿದೆ. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ, 9:30 ಯುವವಾಣಿ. ಇಂಟರ್ವ್ಯೂ ಸಂದರ್ಶನ ಕೇಳುವಿರಿ. ರೈಟರ್ ಹಾಗೂ ರಿಪೋರ್ಟರ್ ಆಗಿರುವಂತಹ ಪ್ರಮೋದ ಮೋಹನ್ ಹೆಗ್ಡೆ ಅವರೊಂದಿಗೆ. ನಂತರ ಮಿಲಿಂದ ಮೈಗೇರಿ ಹಾಗೂ ಗಿರೀಶ್ ವಿ ವೀಣಾ ಹಾಗೂ ಪ್ರವೇಕಾ ಎಸ್ ಆಚಾರ್ ಹಾಡಿರುವ ಜನಪದ ಗೀತೆಗಳನ್ನು ಕೇಳುವಿರಿ. 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸ್ಮಿತಾ ಮುಖಾಶಿ ಅವರ ಗಾಯನ. 11:05 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ. ಇವು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಆಕಾಶವಾಣಿ ಮಂಗಳೂರು ಇದೀಗ

ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ. ಇಂದಿನ ವಿಷಯ ಮೂಲವ್ಯಾಧಿಯ ಲಕ್ಷಣಗಳು. ಪ್ರಸ್ತುತಿ ಡಾಕ್ಟರ್ ಸಂತೋಷ್.

0: ಮೂಲವ್ಯಾಧಿ ಅಂತ ಹೇಳಿದಾಗ, ಈಗ ಹೆಮೊರಾಯ್ಡ್ಸ್ ಅಂತ ಹೇಳಿದರೆ ಸಾಮಾನ್ಯವಾಗಿ ಬರುವಂತಹ ತೊಂದರೆ ಅವರು ರಕ್ತಸ್ರಾವ, ಮಲವಿಸರ್ಜನೆ ಮಾಡಲಿಕ್ಕೆ ಮೊದಲು ಅಥವಾ ಮಲವಿಸರ್ಜನೆ ಮಾಡಿದ ನಂತರ ಅವರು ಈ ಕೊಮೋಡನ್ನು ನೋಡಿದಾಗ ಅವರಿಗೆ ಕೆಂಪಾಗಿ ರಕ್ತಸ್ರಾವವನ್ನು ಕಂಡುಬರ್ತದೆ. ಸಾಮಾನ್ಯವಾಗಿ ರಕ್ತಸ್ರಾವಕ್ಕೆ ಕಾರಣ ಹೆಮೊರಾಯ್ಡ್ಸ್ ಅಂತ ಹೇಳುದು, ಯಾಕೆಂದರೆ ಅದು ಸಿರೆಗಳು ದೊಡ್ಡದಾಗೋದು ಅಥವಾ ಸಿರೆಗಳು ಹುಬ್ಬುದ್ರಿಂದ ಆಗುವಂತಹ ತೊಂದರೆಗಳಾದ ಕಾರಣ ರಕ್ತಸ್ರಾವ ಮೇನ್ ಆಗಿ ಬರ್ತದೆ. ಇನ್ನೊಂದೇನಂತಂದ್ರೆ ಕೆಲವರಿಗೆ ರಕ್ತಸ್ರಾವ ಎಲ್ಲ ಕಡಿಮೆ ಆಗ್ತದೆ, ಮೊದಲನೇ ಸ್ಥಿತಿಗಳಲ್ಲಿ ರಕ್ತಸ್ರಾವ ಜಾಸ್ತಿ, ಅದು ಕೆಲವೊಮ್ಮೆ ಸಿರೆಗಳು ದಪ್ಪ ಆಗಿ ಕೆಲವೊಮ್ಮೆ ಮೇಲಿನ ಪದರ ಜೊತೆಗೆ ಹೊರಗೆ ಬರ್ತದೆ, ಒಂದು ಮಾಂಸದಾಗೆ ಹೊರಗೆ ಬರ್ತದೆ, ಆಗ ಅದು ಹೊರಗೆ ಬರೋದು ಜಾಸ್ತಿ ಇರ್ತದೆ, ರಕ್ತಸ್ರಾವ ಸ್ವಲ್ಪ ಕಡಿಮೆ ಆಗ್ತದೆ. ಸಾಮಾನ್ಯವಾಗಿ ಮಲವಿಸರ್ಜನೆ ಮಾಡಬೇಕಾದ್ರೆ ಹೊರಗೆ ಬರೋದು ಮತ್ತೆ ರಕ್ತಸ್ರಾವ, ಈ ಹೆಮೊರಾಯ್ಡ್ಸಲ್ಲಿ ಕಂಡು ಬರುವಂತಹ ಸಾಮಾನ್ಯವಾದಂತಹ ಒಂದು ಹೇಳ್ಕೊಳ್ಳುವಂತಹ ಒಂದು ಕಾರಣ. ಫಿಸ್ಟುಲಾ ಅಂತ ಹೇಳಿದಾಗ ಸಾಮಾನ್ಯವಾಗಿ ನೋವು ಬರ್ತದೆ, ನೋವು ಬಂದು ಅದು ಕುರ ಅಂತ ಹೇಳ್ಬೋದು, ಮೊದಲನೇದಾಗಿ ಅಲ್ಲಿ ಕುರ ಆಗ್ತದೆ, ಕುರ ಆಗಿ ನೋವು ಬರ್ತದೆ, ನೋವು ಬಂದು ಜ್ವರ ಎಲ್ಲ ಬರ್ತದೆ, ಒಂದು ಎರಡು ಮೂರು ದಿನ ಆದಾಗ ತನ್ನಷ್ಟಿಗೆ ಒಡಿಬೋದು, ಅದು ಒಡೆದು ಕ್ಯೂ ಅನ್ನು ಹೊರಗೆ ಬರ್ತದೆ. ಅದು ಕೂಡ ರಿಪೀಟೆಡ್ ಆಗಿ ಪದೇ ಪದೇ ನಿಮಗೆ ಅದೇ ಥರ ತೊಂದರೆ ಆಗ್ತಾ ಇದ್ದಾಗ ಅದು ಒಂದು ನಾಳ ಆಗಿ ಕನ್ವರ್ಟ್ ಆಗಿ ಅದಕ್ಕೆ ಫಿಸ್ಟುಲ ಅಂತ ಹೇಳಿದ್ರು. ಸಾಮಾನ್ಯವಾಗಿ ಕುರ ಆಗೋದು ಸಾಮಾನ್ಯವಾದಂಥ ಒಂದು ಪ್ರಕ್ರಿಯೆ ಫಿಸ್ಟುಲ ಏನೇನು. ಅಲ್ಲಿ ಫಿಶರಲ್ಲಿ ಏನಾಗ್ತದೆ ಅಂತಂದರೆ ಅಲ್ಲಿ ತುಂಬ ನೋವು, ಮಲ ವಿಸರ್ಜನೆ ಮಾಡಬೇಕಾದ್ರೆ ನೋವು, ತಡ್ಕೊಳ್ಳೋಕ್ಕಾಗದಿರುವಂಥ ಉರಿ ಮತ್ತು ನೋವು, ರಕ್ತಸ್ರಾವವು ಕೂಡ ಸ್ವಲ್ಪ ಇರ್ತದೆ, ಮೋಷನ್ ಹೋಗುವ ಜೊತೆಗೆ ರಕ್ತಸ್ರಾವ ಇರ್ತದೆ, ಬಟ್ ಮುಖ್ಯವಾಗಿ ಏನಿರ್ತದೆ ಅಂತಂದರೆ ನೋವು ಜಾಸ್ತಿ ಇರ್ತದೆ. ಕೆಲವೊಮ್ಮೆ ರಕ್ತಸ್ರಾವ ಇರ್ತದೆ, ನೋವು ಎಷ್ಟಿರ್ತದೆ ಅಂತಂದರೆ ಪೇಷಂಟು ಮಲವಿಸರ್ಜನೆಯೇ ಮಾಡಕ್ಕೆ ಹೋಗೋದು ಬೇಡ ಅನ್ನೋಷ್ಟು ನೋವಿರ್ತದೆ ಪೇಷಂಟಿಗೆ. ಈ ಸಮಸ್ಯೆ ಆಹಾರ ಯಾರು ಸರಿಯಾಗಿ ಸೇವಿಸುವುದಿಲ್ಲ ಅಥವಾ ಹೊರಗಡೆ ಜಾಸ್ತಿ ತಿನ್ನೋದು ಅಥವಾ ಮಲವಿಸರ್ಜನೆ ದಿನಂಪ್ರತಿ ಕರೆಕ್ಟಾಗಿ ಮಾಡದೇ ಇರೋದು ಮತ್ತು ತುಂಬ ವ್ಯಾಯಾಮ ಕಡಿಮೆ, ಕೂತ್ಕೊಳ್ಳೋದು ಜಾಸ್ತಿ ಅಥವಾ ಸೆಡೆಂಟ್ರಿ ಲೈಫ್ಸ್ ಅಂತ ಹೇಳ್ತೇವೆ, ಇಂಥ ಪೇಷಂಟ್ಗಳಲ್ಲಿ ತುಂಬ ನಾವು ಈ ಪ್ರಾಬ್ಲಮ್ಸನ್ನು ನೋಡ್ತೇವೆ. ಈಗ ಫಾಸ್ಟ್ ಫುಡ್ ಅನ್ನುವ ಒಂದು ಕಲ್ಚರ್ ಇರುವ ಕಾರಣ ನಾವು ದಿನಂಪ್ರತಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಬರೀ ಅದನ್ನೇ ತಿನ್ನುವ ಕಾರಣ, ಒಳ್ಳೆ ಆಹಾರ ಸೇವಿಸಿರೋ ಕಾರಣ, ಮೇನ್ ಆಗಿ ಆಹಾರದ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾಕೆಂದರೆ ಮಲ ಆಗುವುದೇ ಆಹಾರದಿಂದ, ಆಹಾರ ಸರಿಗೆ ತಗೊಳ್ದೇ ಇದ್ರೆ ಮಲ ಸರಿಯಾಗುವುದಿಲ್ಲ, ಮಲ ಸರಿಯಾಗದೇ ಇದ್ರೆ ಮಲ ವಿಸರ್ಜನೆ ಸರಿಯಾಗುವುದಿಲ್ಲ, ಅದಕ್ಕೆ ಎಲ್ಲವೂ ಈ ಕಾರಣಗಳಾಗ್ತದೆ.
1: ಇದುವರೆಗೆ ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ ಕಾರ್ಯಕ್ರಮ ಕೇಳಿದಿರಿ. ಇಂದಿನ ವಿಷಯ ಮೂಲವ್ಯಾಧಿಯ ಲಕ್ಷಣಗಳು. ಪ್ರಸ್ತುತಿ ಡಾಕ್ಟರ್ ಸಂತೋಷ್. ಕಾರ್ಯಕ್ರಮ ನಿರ್ಮಾಣ ಲತೇಶ್ ಪಾಲ್ದಾನೆ.

0: ಆತ್ಮೀಯ ಮಂಗಳೂರು ಆಕಾಶವಾಣಿ ಕೇಳುಗರೆ, ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ಹೆಮ್ಮೆಯಿಂದ ಅರ್ಪಿಸುವ ಪ್ರಾಯೋಜಿತ ಕಾರ್ಯಕ್ರಮ ವಾರದ ಅತಿಥಿ ಪ್ರತಿ ಭಾನುವಾರ ಬೆಳಗ್ಗೆ 8:30. ಈ ವಾರದ ಅತಿಥಿಯಾಗಿ ಸಂಸ್ಕೃತಿಯ ಸೊಗಡು ನಾದದ ಕಂಪು, ನಮ್ಮ ಕರಾವಳಿ ಮಣ್ಣಿನ ಹೆಮ್ಮೆ, ಕಲಾಶ್ರೀ ಹಾಗೂ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ನಾದಸ್ವರ ಲೋಕದ ಧ್ರುವತಾರೆ ವಿದ್ವಾನ್ ನಾಗೇಶ್ ಬಪ್ಪನಾಡು.
1: ಜಾತ್ರೆ ಸಮಯ ನಮ್ಮ ಬಪ್ಪನಾಡಲ್ಲಿ ಒಂದು ವಿಶೇಷ ಏನಂದ್ರೆ, ಅಲ್ಲಿ ಜಾತ್ರೆ ಅಂದರೆ ಅಲ್ಲ, ಎಲ್ಲ ಕಡೆ ದೇವರು ದೊಡ್ಡದೇ, ಆದರೆ ನಮ್ಮಲ್ಲಿ ಏನಂದರೆ ಈ ಉಡುಕು ಸುತ್ತು, ಈ ಚೆಂಡೆ ಸುತ್ತು ಅಂತೇಳು, ಅದಕ್ಕಂಥದ್ದೇ ಒಂದು ವ್ಯವಸ್ಥೆಗಳಿರ್ತದೆ. ಅದು ನಮ್ಮ ತಂದೆಗೆ ಏನು ಗೊತ್ತು, ಈಗ ನಾವು ಏನು ತಂದೆ ನುಡಿಸಿದ್ರು ಈಗಲೂ ಕೂಡ ನಾನು ಅದನ್ನೇ ಪರಂಪರೆ ಹೋಗಿದೆ. ಆ್ಯಕ್ಚುಲಿ ನಾವು ಈಗ ದೊಡ್ಡ ನಾದಸ್ವರ ತವಿಲು ಎಲ್ಲ ಬಂದು ಪಲ್ಲಕ್ಕಿ ಸುತ್ತು ಮಾಡ್ತೇವೆ, ಆದರೆ ಅದು ಒಂದು ಇಂಪಾರ್ಟೆಂಟ್ ಅಲ್ಲಿ ಬಪ್ಪನಾಡಲ್ಲಿ ಆ ಉಡುಗೆ ಸುತ್ತು ಚೆಂಡೆ ಸುತ್ತು, ಅದು ಇಂಥದ್ದೇ ಜಾಗದಲ್ಲಿ ಇಂಥದ್ದೇ ನುಡಿಸ್ಬೇಕಂತ ಉಂಟು. ಅದು ನಾನು ಆವಾಗ ತಂದೆಯಿಂದ ಪಾಠ ಮಾಡಿದ್ದು, ಈಗ ಕೂಡ ನಾನು ಅದನ್ನೇ ನುಡಿಸ್ತಾ ಇದ್ದೇನೆ. ದೇವಸ್ಥಾನದಲ್ಲಿ ಚಿನ್ನದ ನಾದ ಸ್ವರ ಉಂಟು, ಅದು 8 ದಿವಸ ನುಡಿಸುವಂಥದ್ದು.
0: ಸೂಪರ್ ಸಂಡೆಗೆ ಬಿಗ್ ಸರ್ಪ್ರೈಸ್, 1 ಕಪ್ ಬಿಸಿ ಕಾಫಿ ಜೊತೆಗೆ ವಿದ್ವಾನ್ ನಾಗೇಶ್ ಬಪ್ಪನಾಡು ಅವರ ಮಧುರ ನಾದಸ್ವರದ ಹರಟೆ ನಾಳೆ ಬೆಳಗ್ಗೆ 8:30. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್.

0: ಆಕಾಶವಾಣಿ ಮಂಗಳೂರು ಇದೀಗ ರೈತರಿಗೆ ಸಲಹೆ.
1: ಕಾಂಡದ ತುತ್ತ ತುದಿಯನ್ನು ಕತ್ತರಿಸುವಂತಹ ಒಂದು ವಿಧಾನಕ್ಕೆ ಸವರುವಿಕೆ ಎಂದು ಹೇಳುತ್ತಾರೆ. ಇದರಿಂದ ಆಕ್ಸಿನ್ ಹಾರ್ಮೋನಿನ ಸ್ರವಿಸುವಿಕೆ ಕಡಿಮೆಯಾಗಿ ಮರದ ಸುತ್ತಲಿನ ರೆಂಬೆ ಕೊಂಬೆಗಳಲ್ಲಿ ಹೊಸ ಚಿಗುರುಗಳು ಮೂಡಿ ಮೊಗ್ಗುಗಳು ಗಣನೀಯವಾಗಿ ಹೆಚ್ಚುತ್ತವೆ. ಹೂಗಳ ಪ್ರಮಾಣದ ಜೊತೆ ಹಣ್ಣಿಗೆ ಉತ್ತಮ ಆಕಾರ, ಬಣ್ಣ ಇವುಗಳನ್ನು ನೀಡಿ ಅಧಿಕ ಇಳುವರಿಯನ್ನು ಗಿಡ ಕೊಡುತ್ತದೆ. ತುತ್ತ ತುದಿಯ ಜೊತೆಗೆ ಕಾಯಿಲೆ ಬಿದ್ದ, ಹುಳ ಹತ್ತಿದ, ಒಣಗಿ ಹಾನಿಯಾದ ರೆಂಬೆಗಳನ್ನು ಕೂಡ ನಿಯಮಿತವಾಗಿ ಕತ್ತರಿಸುವುದರಿಂದ ಬೇರು ಇನ್ನಷ್ಟು ಭೂಮಿಯ ಆಳಕ್ಕೆ ಗಟ್ಟಿಯಾಗಿ ಬೇರೂರಿ ಸತ್ವಯುತವಾದಂತಹ ಫಲ ಮರದಲ್ಲಿ ಸಿಗುತ್ತದೆ. ಪ್ರತಿ ಗಿಡಕಂಟಿ, ಮರ ಬೇರು, ಕಾಂಡ ಮರದ ಸುತ್ತಲೂ ಬೆಳೆಯುವುದರಿಂದ ಪ್ರತಿ ಗಿಡಗಂಟಿ, ಮರಗಳ ಬೇರು, ಕಾಂಡದ ತುದಿ ಪಾರ್ಶ್ವಗಳಲ್ಲಿ ಬೆಳವಣಿಗೆಗೆಂದೇ ಬೇರೆ ಬೇರೆ ರೀತಿಯ ಜೀವಕೋಶಗಳು ಇರುತ್ತವೆ. ಗಿಡಗಳ ತುದಿಯಲ್ಲಿರುವಂತಹ ಆ ಜೀವಕೋಶಗಳಲ್ಲಿ ಆಕ್ಸಿನ್ ಎಂಬ ಹಾರ್ಮೋನು ಸ್ರವಿಸುತ್ತಿರುತ್ತದೆ. ಇದು ಗಿಡವನ್ನು ಎತ್ತರಕ್ಕೆ ಬೆಳೆಸಿ ಸೂರ್ಯನ ಕಿರಣವನ್ನು ಹೀರಿ ಹೆಚ್ಚಿನ ರೀತಿಯಲ್ಲಿ ದ್ಯುತಿ ಸಂಶ್ಲೇಷಣೆಗೆ ಸಹಕಾರಿಯಾಗುತ್ತದೆ. ಆದರೆ ಈ ಆಕ್ಸಿನ್ ಹಾರ್ಮೋನು ಕೆಳಮಟ್ಟದಲ್ಲಿ ಸಂಚರಿಸಿ ಅವುಗಳ ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತದೆ, ಜೊತೆಗೆ ಮೊಗ್ಗು ಬಿಡುವುದನ್ನು ಗಣನೀಯ ಪ್ರಮಾಣದಲ್ಲಿ ತಗ್ಗಿಸುತ್ತದೆ. ಗಿಡದಲ್ಲಿ ಹೂವುಗಳು ಹೆಚ್ಚಿದಷ್ಟು ಕಾಯಿ ಹಣ್ಣುಗಳು ಕೂಡ ಹೆಚ್ಚಾಗುತ್ತವೆ ಎಂದು ನಮಗೆ ಗೊತ್ತಿದೆ. ತೋಟಗಾರಿಕಾ ಬೆಳೆಗಳಲ್ಲಿ ಹೀಗೆ ಎತ್ತರ ಬೆಳೆಯುವ ಗಿಡಗಳಿಗಿಂತ ಗಿಡ್ಡವಾಗಿ ಇರುವಂತಹ ಗಿಡಗಳಲ್ಲಿ ಮೊಗ್ಗುಗಳ ಸಂಖ್ಯೆ ಹೆಚ್ಚಾಗಿರುತ್ತದೆ. ಇದರಿಂದಾಗಿಯೇ ಅಧಿಕ ಇಳುವರಿ ಪಡೆಯಲು ಸಾಧ್ಯವಾಗುತ್ತದೆ. ಇದಕ್ಕಾಗಿಯೇ ಗಿಡಗಳನ್ನು ಕತ್ತರಿಸುವ ಈ ಸವರುಕೆ ಎನ್ನುವಂಥ ಪದ್ಧತಿ ಜಾರಿಗೆ ಬಂದಿದೆ. ಇದು ಫಸಲಿನಲ್ಲಿ ಗಣನೀಯ ಪ್ರಮಾಣದ ಹೆಚ್ಚಳವನ್ನು ಮಾಡಿ ಗಿಡದಲ್ಲಿ ಹೆಚ್ಚಿನ ಹಣ್ಣು ಸಿಗುವಂತೆ ಮಾಡುತ್ತದೆ. ಸಾಮಾನ್ಯವಾಗಿ ಸವರುವಾಗ ಹೆಚ್ಚಾಗಿ ಅಥವಾ ಪದೇ ಪದೇ ಕತ್ತರಿಸಬಾರದು. ಗಿಡದ ಬೇಡದ ಭಾಗಗಳನ್ನು ಮಾತ್ರ ಕತ್ತರಿಸಬೇಕು. ಗಿಡ ಸೂಕ್ತ ಸ್ಥಿತಿಯಲ್ಲಿರುವಾಗ ಕತ್ತರಿಸಬೇಕು. ಚಳಿಗಾಲದ ತೋಟಗಾರಿಕೆಯ ಬೆಳೆಗಳನ್ನು ಜುಲೈ ತಿಂಗಳ ಮೊದಲ ವಾರದಲ್ಲೇ ಕತ್ತರಿಸುವುದು ಒಳ್ಳೆಯದು. ಬೇಸಿಗೆಯಲ್ಲಿ ಫಲ ಕೊಡುವ ಮರಗಳನ್ನು, ಅಂದರೆ ಅಡ್ಡಾದಿಡ್ಡಿಯಾಗಿ ಬೆಳೆದ ಮರಗಳನ್ನು ಚಳಿಗಾಲದ ಪ್ರಾರಂಭದಲ್ಲಿಯೇ ಸವರಬೇಕು. ಕತ್ತರಿಸಲು ಉಪಯೋಗಿಸುವ ಕತ್ತಿಗಳು ಹರಿತವಾಗಿದ್ದು ತುಕ್ಕು ಹಾಗೂ ಸೋಂಕು ರಹಿತವಾಗಿರಬೇಕು. ಇದರಿಂದಾಗಿ ತೋಟಗಾರಿಕೆಯಲ್ಲಿ ಹೆಚ್ಚಿನ ಫಸಲು ಸಿಗುವಂತೆ ಮಾಡಬಹುದು.
0: ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ.

0: ಆತ್ಮೀಯ ಕೇಳುಗರೆ, ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
1: ಕಾಡು ನೋಡ ಹೋದೆ ಕವಿತೆಯೊಡನೆ ಬಂದೆ.
0: ಪ್ರತಿ ಶನಿವಾರ ಮಧ್ಯಾಹ್ನ 1:30 ಕನ್ನಡದ ಹಳೆಯ ಚಿತ್ರಗೀತೆಗಳನ್ನು ಕೇಳಲು ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600.
1: ನೀ ನೀಡಿದ ನೆನಪೆಲ್ಲವು ಎದೆ ತುಂಬಿ ಹಾಡಾಗಿದೆ.
0: ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

0: ಪ್ರೀತಿಯ ಶ್ರೋತೃಗಳೇ, ಮಂಗಳೂರು ಆಕಾಶವಾಣಿ ಪ್ರಾರಂಭಿಸಿರುವ 100.3 FM ಟೆಲಿಕ್ವಿಜ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಜೂನ್ 2 ಮಂಗಳವಾರ ಬೆಳಿಗ್ಗೆ 11:30 12:30 ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2211999 2222611. ನಮ್ಮ STD ಕೋಡ್ 0824, ಮೊಬೈಲ್ ಸಂಖ್ಯೆ 8277038000. ಕರೆ ಮಾಡಬೇಕಾದ ದಿನ ಜೂನ್ 2 ಮಂಗಳವಾರ ಬೆಳಗ್ಗೆ 11:30 12:30. ಆಕಾಶವಾಣಿ ಮಂಗಳೂರು, ಸಮಯ 6:55 ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ.
1: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ.

0: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
1: ಸೂರ್ಯೋದಯದ ವೈಭವ, ಪ್ರಕೃತಿಯ ಪರಿಸರದ ವರ್ಣನೆಯ ಜೊತೆಯಲ್ಲಿ ಮುಂದಿನ ಬದುಕಿನ ಭರವಸೆಯ ಕಿರಣವನ್ನು ನಾವು

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ ಪ್ರತಿ ಸೋಮವಾರ ಮಧ್ಯಾಹ್ನ 1:30
2: ಟ್ರೆಂಡಿಂಗ್ ಹಾಡುಗಳಿಗೆ ಸಿಕ್ಕಿದೆ ಹೊಸ ವಿಳಾಸ. ಇನ್ನು ಮುಂದೆ ಪ್ರತಿ ಬುಧವಾರವನ್ನ ಮಾಡಿ ವೈಬ್ ವೆನ್ಸ್ಡೇ, ತಪ್ಪದೆ ಕೇಳಿ ಹೊಸ ಹಿಂದಿ ಹಾಡುಗಳ ಹೊಚ್ಚ ಹೊಸ ಕಾರ್ಯಕ್ರಮ ನಯೇ ತರಾನೆ. ಪ್ರತಿ ಬುಧವಾರ ಬೆಳಗ್ಗೆ 9:30 ಮಂಗಳೂರು ಆಕಾಶವಾಣಿಯಲ್ಲಿ ಮಾತ್ರ. ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಿ.
3: ಆಕಾಶವಾಣಿ ಮಂಗಳೂರು, ಸಮಯ 7:02 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕೆಲವೊಂದು ವಾಣಿಜ್ಯ ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ ಕೇಳುವಿರಿ.

ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಮಾಡಿದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೆ.
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

0: ಅಮ್ಮ
1: ಅಮ್ಮ ಏನೇ ಅದು? ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಷ್ಟ್ ಬರ್ತೀನಿ.
0: ಏನಮ್ಮ ಹಾಗೆ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ. ಕಸ ಎಸೆಯೋದಲ್ಲ, ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ ಹಾಗೆ ಮನುಷ್ಯರಲ್ವಾ?
2: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
0: ಹೇಳಿ, ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟು ಎಲ್ಲ ಬೇರೆ ಬೇರೆ ಮಾಡಿದ್ಯಾ ತಾನೇ?
1: ಓ, ಅದು ಬೇರೆ ಮಾಡ್ತಾರೆ.
0: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
1: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡು ಮಾಡ್ಬೇಕು, ಗೊತ್ತಾಯ್ತಾ?
0: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.

0: ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು: ಸಂಸದರ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಮಹೋತ್ಸವ ಧಾರವಾಡದಲ್ಲಿ ಇಂದು, ವಸಂತ ಗಾನಲಹರಿ ರಾಷ್ಟ್ರೀಯ ಸಂಗೀತೋತ್ಸವ. ಧಾರವಾಡದ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ ಟ್ರಿಪಲ್ ಐಟಿಯ 8ನೇ ಘಟಿಕೋತ್ಸವ ಇಂದು. ನಾಡಿದ್ದು ಜೂನ್ 1ರಿಂದ ಕೇಂದ್ರ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದಿಂದ ಕೃಷಿ ಭೂಮಿ ಉಳಿಸಿ ರಾಷ್ಟ್ರವ್ಯಾಪಿ ಮಾಸಿಕ ಅಭಿಯಾನ ಆರಂಭ. ಆಕಾಶವಾಣಿಯ ಮನ್ ಕಿ ಬಾತ್ ನಾಳೆ ಬೆಳಗ್ಗೆ 11 ಗಂಟೆಗೆ 134ನೇ ಆವೃತ್ತಿ ಪ್ರಸಾರ. ಈಗ ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮಹತ್ವಾಕಾಂಕ್ಷೆಯ ಸಂಸದರ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಮಹೋತ್ಸವದ ಭಾಗವಾಗಿ ಧಾರವಾಡ ಲೋಕಸಭಾ ಕ್ಷೇತ್ರದ ಸಂಸದ ಹಾಗೂ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಧಾರವಾಡದ ಸತ್ತೂರಿನ ಶ್ರೀ ಡಿ ವೀರೇಂದ್ರ ಹೆಗ್ಗಡೆ ಕಲಾಕ್ಷೇತ್ರದಲ್ಲಿ ಇಂದು ರಾಷ್ಟೀಯ ಸಂಗೀತೋತ್ಸವ ವಸಂತ ಗಾನಲಹರಿ ಆಯೋಜಿಸಿದ್ದಾರೆ. ಬೆಳಗ್ಗೆ 9:30ಕ್ಕೆ ಸಂಗೀತೋತ್ಸವ ಆರಂಭವಾಗಲಿದ್ದು ರಾತ್ರಿ 9:30ರವರೆಗೆ ಜರುಗಲಿದೆ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಗಾಯಕಿ ವಿದುಷಿ ಕೌಶಿಕಿ ಚಕ್ರವರ್ತಿ, ಪಂಡಿತ್ ಜಯತೀರ್ಥ ಮೇವುಂಟಿ, ಬಾನ್ಸೂರಿ ವಾದಕ ಪಂಡಿತ್ ಪ್ರವೀಣ್ ಗೋಡ್ಖಿಂಡಿ, ಸಿತಾರ್ ವಾದಕಿ ಅನುಪಮಾ ಭಾಗವತ್ ಸೇರಿದಂತೆ ರಾಷ್ಟ್ರಖ್ಯಾತಿಯ ಕಲಾವಿದರು ಪಾಲ್ಗೊಳ್ಳಲಿದ್ದಾರೆ. ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಸರ್ವರಿಗೂ ಸ್ವಾಗತ ಕೋರಿದ್ದಾರೆ. ಖ್ಯಾತ ಹಿಂದೂಸ್ತಾನಿ ಗಾಯಕ ಪಂಡಿತ್ ಜಯತೀರ್ಥ ಮೇವುಂಟಿ ಸರ್ವರನ್ನು ವಸಂತ ಗಾನಲಹರಿಗೆ ಆಹ್ವಾನಿಸಿದ್ದಾರೆ.
1: ನಮಸ್ಕಾರ. ನಮ್ಮ ಕೇಂದ್ರ ಸಚಿವರು ಮಾನ್ಯ ಶ್ರೀ ಪ್ರಹ್ಲಾದ ಜೋಶಿ ಅವರಿಂದ ಪ್ರೇರಿತವಾದಂತಹ ಹುಬ್ಬಳ್ಳಿ ಧಾರವಾಡ ರಾಷ್ಟ್ರೀಯ ಸಂಗೀತ ಮಹೋತ್ಸವ ಕಾರ್ಯಕ್ರಮ ಮೇ ತಿಂಗಳು ದಿನಾಂಕ 30ರಂದು ಮುಂಜಾನೆ 9:00ರಿಂದ ರಾತ್ರಿ 9:30 ತನಕ ನಮ್ಮ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಮಧ್ಯದಲ್ಲಿರುವಂತಹ ವೀರೇಂದ್ರ ಹೆಗಡೆ ಕಲಾಕ್ಷೇತ್ರದಲ್ಲಿ ಬಹಳ ದೊಡ್ಡ ಸಂಗೀತ ಕಾರ್ಯಕ್ರಮ ಮಹೋತ್ಸವ ನಡೀತಾ ಇದೆ. ಇದರಲ್ಲಿ ಯುವ ಕಲಾವಿದರು ಹಿರಿಯ ಕಲಾವಿದರು ಭಾಗವಹಿಸ್ತಾ ಇದ್ದಾರೆ. ನಂದು ಮತ್ತು ಪಂಡಿತ್ ಪ್ರವೀಣ್ ಗೋಡ್ಖಿಂಡಿ ಬಾನ್ಸರಿ ಹಾಗೂ ಗಾಯನ ಜುಗಲು ಬಂದೆ ಕಾರ್ಯಕ್ರಮ ಇದು ವಿಶೇಷವಾದದ್ದು. ಹೀಗಾಗಿ ತಾವೆಲ್ಲರೂ ಮುಂಜಾನೆಯಿಂದ ರಾತ್ರಿವರೆಗೆ ಕಾರ್ಯಕ್ರಮ ಮುಗಿಯುತ್ತಾ ಇದ್ದು ಕಾರ್ಯಕ್ರಮವನ್ನ ಯಶಸ್ವಿ ಮಾಡಬೇಕಂತ ನಾನು ತಮ್ಮಲ್ಲಿ ಕೇಳ್ಕೊಳ್ತೀನಿ.
0: ನಾಡಿದ್ದು ಜೂನ್ 1ರಿಂದ 30ರವರೆಗೆ ದೇಶಾದ್ಯಂತ ಕೃಷಿ ಭೂಮಿ ಉಳಿಸಿ ಮಾಸಿಕ ಅಭಿಯಾನ ನಡೆಯಲಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ಹೊಸದಿಲ್ಲಿಯ ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆಯಲ್ಲಿ 2 ದಿನಗಳ ರಾಷ್ಟೀಯ ಕೃಷಿ ಸಮ್ಮೇಳನ ಮುಂಗಾರು ಅಭಿಯಾನ 2026 ಉದ್ಘಾಟಿಸಿ ಮಾತನಾಡಿದರು. ದೇಶದ ರೈತರ ಕಠಿಣ ಪರಿಶ್ರಮದಿಂದ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಹೊಸ ದಾಖಲೆ ಸೃಷ್ಟಿಸಲಾಗಿದೆ. 3,765 ಲಕ್ಷ ಟನ್ ಉತ್ಪಾದನೆ ಅಂದಾಜಿಸಲಾಗಿದೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ 188 ಲಕ್ಷ ಟನ್ಗಳಷ್ಟು ಏರಿಕೆಯಾಗಿದೆ ಎಂದರು. 1 ಲಕ್ಷ ಕ್ವಿಂಟಾಲ್ಗೂ ಅಧಿಕ ಪ್ರಮಾಣದ ರಾಷ್ಟೀಯ ಬೀಜ ಭಂಡಾರ ರಚಿಸಲಾಗಿದೆ. ಈವರೆಗೆ 9,17 ಲಕ್ಷಕ್ಕೂ ಅಧಿಕ ರೈತರಿಗೆ ಕಿಸಾನ್ ಕಾರ್ಡ್ ವಿತರಿಸಲಾಗಿದೆ ಎಂದು ಕೇಂದ್ರ ಸಚಿವ ಚೌಹಾಣ್ ಹೇಳಿದರು. ಹೊಸ ಆದಾಯ ತೆರಿಗೆ ಕಾಯ್ದೆಯನ್ನು ಸರಳಗೊಳಿಸಲಾಗಿದ್ದು ಇದು ತೆರಿಗೆದಾರರ ಮೇಲಿನ ಆರ್ಥಿಕ ಹೊರೆ ಕಡಿಮೆ ಮಾಡಲಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ICAI ಭವನದಲ್ಲಿ ನೇರ ತೆರಿಗೆಗಳ ಸಮಿತಿ ಹುಬ್ಬಳ್ಳಿ ಶಾಖೆ ಆಯೋಜಿಸಿದ್ದ ಆದಾಯ ತೆರಿಗೆ ಕಾಯ್ದೆ 2025 ಕುರಿತ 2 ದಿನಗಳ ವಿಚಾರ ಸಂಕಿರಣ ಉದ್ಘಾಟಿಸಿ ಅವರು ಮಾತನಾಡಿದರು. ಲೆಕ್ಕ ಪರಿಶೋಧಕರು ದೇಶದ ಆರ್ಥಿಕ ಶಿಸ್ತು, ತೆರಿಗೆ ಜಾಗೃತಿ ಹಾಗೂ ಕೈಗಾರಿಕಾ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ ಎಂದು ಶ್ಲಾಘಿಸಿದರು. ICAI ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಹುಬ್ಬಳ್ಳಿ ಶಾಖೆ ಉತ್ತರ ಕರ್ನಾಟಕದ ಯುವ ವೃತ್ತಿಪರರಿಗೆ ಗುಣಮಟ್ಟದ ತರಬೇತಿ ನೀಡುತ್ತಿದೆ ಎಂದು ಸಚಿವ ಜೋಶಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಇಂದು ಸಂಜೆ ಬೆಂಗಳೂರಿನ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಜರುಗಲಿದೆ. ಸಭೆಯ ಅಧ್ಯಕ್ಷತೆಯನ್ನು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಹಿಸಲಿದ್ದಾರೆ. ಸಭೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ವಿಧಾನಪರಿಷತ್ ಸಭಾನಾಯಕ ಎನ್ಎಸ್ ಬೋಸರಾಜು ಸೇರಿದಂತೆ ಕಾಂಗ್ರೆಸ್ನ ಎಲ್ಲ ಶಾಸಕರು ಭಾಗವಹಿಸಲಿದ್ದಾರೆ. ಈ ಸಭೆಯಲ್ಲಿ

0: ನೂತನ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ನಡೆಯಲಿದ್ದು, ಅವರು ರಾಜ್ಯಪಾಲರನ್ನು ಭೇಟಿ ಮಾಡಿ ಸರ್ಕಾರ ರಚನೆ ಹಕ್ಕು ಮಂಡಿಸಲಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ನಾಳೆ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿಯಲ್ಲಿ ಸಿರಿ ಕೈಗಾರಿಕಾ ಪಾರ್ಕ್ ಉದ್ಘಾಟಿಸಲಿದ್ದಾರೆ. ಬಳಿಕ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಲಿದ್ದಾರೆ. ಅದೇ ದಿನ ಅವರು ಕೇರಳಂಗೆ ತೆರಳಿ ಕೊಟ್ಟಾಯಂನಲ್ಲಿ ಮಲಯಾಳಂ ದಿನಪತ್ರಿಕೆ ದೀಪಿಕಾದ 140ನೇ ವಾರ್ಷಿಕೋತ್ಸವವನ್ನು ಉದ್ಘಾಟಿಸಲಿದ್ದಾರೆ. ರಾಜ್ಯದ ನೀರಾವರಿ ಯೋಜನೆಗಳ ಕಾರ್ಯಕ್ಷಮತೆ ಅಧ್ಯಯನಕ್ಕಾಗಿ ವಿಧಾನ ಪರಿಷತ್ ಶಾಸಕ ಎಸ್ ರವಿ ಅಧ್ಯಕ್ಷತೆಯಲ್ಲಿ 18 ಜನ ಶಾಸಕರು ಹಾಗೂ ಸದಸ್ಯರನ್ನೊಳಗೊಂಡ ಸಮಿತಿಯನ್ನು ಸರ್ಕಾರ ರಚಿಸಿದೆ. ಧಾರವಾಡದ ಜಲ ಮತ್ತು ನೆಲ ನಿರ್ವಹಣೆ ಸಂಸ್ಥೆ ವಾಲ್ಮಿಯಲ್ಲಿ ಸಭೆ ಜರುಗಿತು. ಧಾರವಾಡ, ಗದಗ್, ಬೆಳಗಾವಿ, ಹಾವೇರಿ, ಬಾಗಲಕೋಟೆ ಹಾಗೂ ವಿಜಯಪುರ ವಿಭಾಗದಲ್ಲಿ ಪ್ರಸ್ತುತ ಪ್ರಗತಿಯಲ್ಲಿರುವ ಮತ್ತು ದುರಸ್ತಿಯಲ್ಲಿರುವ ಏತ ನೀರಾವರಿ ಯೋಜನೆಗಳು ಮತ್ತು ಕೆರೆ ತುಂಬಿಸುವ ಯೋಜನೆಗಳ ಕಾರ್ಯಕ್ಷಮತೆಯ ಕುರಿತಂತೆ ಸಭೆಯಲ್ಲಿ ಚರ್ಚೆ ನಡೆಯಿತು. ಜಲಸಂಪನ್ಮೂಲ ಇಲಾಖೆ ಮತ್ತು ಸಣ್ಣ ನೀರಾವರಿ ಇಲಾಖೆ ವ್ಯಾಪ್ತಿಯ ಏತ ನೀರಾವರಿ ಯೋಜನೆಗಳು, ಅಚ್ಚುಕಟ್ಟು ಪ್ರದೇಶಕ್ಕೆ ನೀರು ಒದಗಿಸುವ ಯೋಜನೆ, ಕೆರೆ ತುಂಬಿಸುವ ಯೋಜನೆಗಳ ಹಾಗೂ ಸೂಕ್ಷ್ಮ ನೀರಾವರಿ ಯೋಜನೆಗಳನ್ನು ಸಮಿತಿ ಅಭ್ಯಸಿಸಲಿದೆ. ಧಾರವಾಡದ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ AIIT ಎಂಟನೇ ಘಟಿಕೋತ್ಸವ ಇಂದು ಬೆಳಗ್ಗೆ 11:00 ಹುಬ್ಬಳ್ಳಿ ತಾಲೂಕು ನವನಗರದಲ್ಲಿರುವ ಸಂಸ್ಥೆಯ ಕ್ಯಾಂಪಸ್ನಲ್ಲಿ ಆಯೋಜಿತವಾಗಿದೆ. ಹೊಸದಿಲ್ಲಿ ಭಾರತೀಯ ತಂತ್ರಜ್ಞಾನ ಸಂಸ್ಥೆ IIT ನಿರ್ದೇಶಕ ಪ್ರೊಫೆಸರ್ ರಂಗನ್ ಬ್ಯಾನರ್ಜಿ ಘಟಿಕೋತ್ಸವ ಭಾಷಣ ಮಾಡಲಿದ್ದಾರೆ. ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. AIIIT ಆಡಳಿತ ಮಂಡಳಿ ಅಧ್ಯಕ್ಷ ಜಲಜ ದಾನಿ ಅಧ್ಯಕ್ಷತೆ ವಹಿಸಲಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ AIIIT ನಿರ್ದೇಶಕ ಪ್ರೊಫೆಸರ್ SR ಮಹದೇವ ಪ್ರಸನ್ನ.
4: AIIIT ಧಾರವಾಡದ 8ನೇ ಘಟಿಕೋತ್ಸವವನ್ನು May 30 ಬೆಳಗ್ಗೆ 11:00 ಆಯೋಜಿಸಲಾಗಿದೆ. ಈ ಘಟಿಕೋತ್ಸವ ಸಮಾರಂಭದಲ್ಲಿ 255 ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಾಗುವುದು. ಇದೇ ಸಂದರ್ಭದಲ್ಲಿ ರಾಷ್ಟ್ರಪತಿಗಳ ಹೆಸರಿನ ಚಿನ್ನದ ಪದಕ, ಸಂಸ್ಥೆಯ ಪದಕ ಮತ್ತು ನಿರ್ದೇಶಕರ ಪದಕಗಳನ್ನು ಒಳಗೊಂಡು ಒಟ್ಟು 6 ಪದಕಗಳನ್ನು ವಿತರಿಸಲಾಗುವುದು. 2026-27 ಶೈಕ್ಷಣಿಕ ವರ್ಷದಿಂದ ಒಂದು ಹೊಸ BTech ಇನ್ AI ಅಂಡ್ ಕಂಪ್ಯೂಟಿಂಗ್ ಕೋರ್ಸ್ ಅನ್ನು ಪ್ರಾರಂಭಿಸುತ್ತಿದ್ದೇವೆ. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಅನುದಾನದೊಂದಿಗೆ ಸುಮಾರು 20 ಕೋಟಿ ವೆಚ್ಚದಲ್ಲಿ ಕ್ವಾಂಟಮ್ AI ಅಂಡ್ ಕಂಪ್ಯೂಟಿಂಗ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಅನ್ನು ಪ್ರಾರಂಭಿಸುತ್ತಿದ್ದೇವೆ. ಸಂಶೋಧನಾ ವಾತಾವರಣ ಸೃಷ್ಟಿಸಲು 5 MW ಡೇಟಾ ಸೆಂಟರ್ನೊಂದಿಗೆ ಸಂಯೋಜಿಸಿದ ಸಂಶೋಧನಾ ಪಾರ್ಕ್ ಅನ್ನು ಸಹ ಮಾಡಲು ಉದ್ದೇಶಿಸಲಾಗಿದೆ.
0: ಆಕಾಶವಾಣಿಯ ಬಹುಶ್ರುತ ಮನ್ ಕಿ ಬಾತ್ನ 134ನೇ ಆವೃತ್ತಿ ನಾಳೆ 31ರಂದು ಭಾನುವಾರ ಬೆಳಗ್ಗೆ 11:00 ಪ್ರಸಾರವಾಗಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಮ್ಮ ಮನದ ಮಾತುಗಳನ್ನಾಡಲಿದ್ದಾರೆ. ಮನ್ ಕಿ ಬಾತ್ ಆಕಾಶವಾಣಿ ನ್ಯೂಸ್ ಆನ್ ಏರ್ ಆಪ್, ಯೂಟ್ಯೂಬ್ ಚಾನೆಲ್ ಸೇರಿದಂತೆ ಪ್ರಧಾನಮಂತ್ರಿ ಕಚೇರಿಯ ಯೂಟ್ಯೂಬ್ ಚಾನೆಲ್ನಲ್ಲೂ ಪ್ರಸಾರವಾಗಲಿದೆ. ಬಳಿಕ ಕನ್ನಡ ಸೇರಿದಂತೆ ಎಲ್ಲ ಪ್ರಾದೇಶಿಕ ಭಾಷೆಗಳಲ್ಲೂ ಮನದ ಮಾತು ಬಿತ್ತರಗೊಳ್ಳಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಸದರ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಮಹೋತ್ಸವ ಧಾರವಾಡದಲ್ಲಿ ಇಂದು, ವಸಂತ ಗಾನಲಹರಿ ರಾಷ್ಟ್ರೀಯ ಸಂಗೀತೋತ್ಸವ. ಧಾರವಾಡದ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ AIIIT 8ನೇ ಘಟಿಕೋತ್ಸವ ಇಂದು. ನಾಡಿದ್ದು June 1 ಕೇಂದ್ರ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದಿಂದ ಕೃಷಿ ಭೂಮಿ ಉಳಿಸಿ ರಾಷ್ಟ್ರವ್ಯಾಪಿ ಮಾಸಿಕ ಅಭಿಯಾನ ಆರಂಭ. ಆಕಾಶವಾಣಿಯ ಮನ್ ಕಿ ಬಾತ್ ನಾಳೆ ಬೆಳಗ್ಗೆ 11:00 134ನೇ ಆವೃತ್ತಿ.

0: ಪ್ರಸಾರ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ಮಂಗಳೂರು ಸುಗಮ ಸಂಗೀತ ಭಾವಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಸಿ ಅಶ್ವಥ್ ಹಾಡಿರುವ ಹರಿಕೋಡೆ ಅವರ ರಚನೆ ದೇವರವನದಲ್ಲಿ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಕೆಎಸ್ ನರಸಿಂಹ

0: 1-800-420-2233.
1: ಕೆ ಎಸ್ ನರಸಿಂಹಸ್ವಾಮಿ ಅವರ ರಚನೆಯನ್ನು ಹಾಡಿದ್ದಾರೆ ಕಸ್ತೂರಿ ಶಂಕರ್.

0: ಲಿಡ್ಕರ್ ವತಿಯಿಂದ ರಾಜ್ಯಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
1: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
0: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
1: ಹೆಚ್ಚಿನ ಮಾಹಿತಿಗಾಗಿ liddkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
0: ಲಿಡ್ಕರ್, ನಂಬಿಕೆ ನಿರಂತರ.
2: ಆತ್ಮೀಯ ಮಂಗಳೂರು ಆಕಾಶವಾಣಿ ಕೇಳುಗರೆ, ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ಹೆಮ್ಮೆಯಿಂದ ಅರ್ಪಿಸುವ ಪ್ರಾಯೋಜಿತ ಕಾರ್ಯಕ್ರಮ ವಾರದ ಅತಿಥಿ ಪ್ರತಿ ಭಾನುವಾರ ಬೆಳಗ್ಗೆ 8:30. ಈ ವಾರದ ಅತಿಥಿಯಾಗಿ ಸಂಸ್ಕೃತಿಯ ಸೊಗಡು ನಾದದ ಕಂಪು, ನಮ್ಮ ಕರಾವಳಿ ಮಣ್ಣಿನ ಹೆಮ್ಮೆ, ಕಲಾಶ್ರೀ ಹಾಗೂ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ನಾದಸ್ವರ ಲೋಕದ ಧ್ರುವತಾರೆ ವಿದ್ವಾನ್ ನಾಗೇಶ್ ಬಪ್ಪನಾಡು.
3: ಜಾತ್ರೆ ಸಮಯ ನಮ್ಮ ಬಪ್ಪನಾಡಲ್ಲಿ ಒಂದು ವಿಶೇಷ ಏನಂದರೆ, ಅಲ್ಲಿ ಜಾತ್ರೆ ಅಂದರೆ ಅಲ್ಲ, ಎಲ್ಲ ಕಡೆ ದೇವರು ದೊಡ್ಡದೇ, ಆದರೆ ನಮ್ಮಲ್ಲಿ ಏನಂದರೆ ಈ ಉಡುಕು ಸುತ್ತು ಈ ಚೆಂಡೆ ಸುತ್ತು ಅಂತೇಳು, ಅದಕ್ಕಂಥದ್ದೇ ಒಂದು ವ್ಯವಸ್ಥೆಗಳಿರ್ತದೆ. ಅದು ನಮ್ಮ ತಂದೆಗೆ ಏನೇ ಗೊತ್ತು, ಈಗ ನಾವು ಏನು ತಂದೆ ನುಡಿಸಿದ್ರು ಈಗಲೂ ಕೂಡ ನಾನು ಅದನ್ನೇ ಪರಂಪರೆ ಹೋಗಿದೆ. ಆ್ಯಕ್ಚುಲಿ ನಾವು ಈಗ ದೊಡ್ಡ ನಾದಸ್ವರ ತವಿಲು ಎಲ್ಲ ಬಂದು ಪಲ್ಲಕ್ಕಿ ಸುತ್ತು ಮಾಡ್ತೇವೆ, ಆದರೆ ಅದು ಒಂದು ಇಂಪಾರ್ಟೆಂಟ್ ಅಲ್ಲಿ ಬಪ್ಪನಾಡಲ್ಲಿ ಆ ಉಡುಗೆ ಸುತ್ತು ಚೆಂಡೆ ಸುತ್ತು, ಅದು ಇಂಥದ್ದೇ ಜಾಗದಲ್ಲಿ ಇಂಥದ್ದೇ ನುಡಿಸ್ಬೇಕಂತ ಉಂಟು. ಅದು ನಾನು ಆವಾಗ ತಂದೆಯಿಂದ ಪಾಠ ಮಾಡಿದ್ದು, ಈಗ ಕೂಡ ನಾನು ಅದನ್ನೇ ನುಡಿಸ್ತಾ ಇದ್ದೇನೆ. ದೇವಸ್ಥಾನದಲ್ಲಿ ಚಿನ್ನದ ನಾದಸ್ವರ ಉಂಟು, ಅದು 8 ದಿವಸ ನುಡಿಸುವಂಥದ್ದು.
2: ಸೂಪರ್ ಸಂಡೆಗೆ ಬಿಗ್ ಸರ್ಪ್ರೈಸ್, 1 ಕಪ್ ಬಿಸಿ ಕಾಫಿ ಜೊತೆಗೆ ವಿದ್ವಾನ್ ನಾಗೇಶ್ ಬಪ್ಪನಾಡು ಅವರ ಮಧುರ ನಾದಸ್ವರದ ಹರಟೆ ನಾಳೆ ಬೆಳಗ್ಗೆ 8:30. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್.

0: ಚಂದಮ.
1: ಆತ್ಮೀಯ ಕೇಳುಗರೆ, ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
0: ಕಾಡು ನೋಡ ಹೋದೆ ಕವಿತೆಯೊಡನೆ ಬಂದೆ.
1: ಪ್ರತಿ ಶನಿವಾರ ಮಧ್ಯಾಹ್ನ 1:30 ಕನ್ನಡದ ಹಳೆಯ ಚಿತ್ರಗೀತೆಗಳನ್ನು ಕೇಳಲು ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600.
0: ನೀ ಮೀಟಿದ ನೆನಪೆಲ್ಲವು ಎದೆ ತುಂಬಿ ಹಾಡಾಗಿದೆ.
1: ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
2: ಮಧುರ ಮಧುರವಿ
3: ಆಕಾಶವಾಣಿ ಮಂಗಳೂರು. ಸಮಯ 7:34 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ವಾಣಿಜ್ಯ ಪ್ರಕಟಣೆ, ನಂತರ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.

0: ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
0: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಉದಯೋನ್ಮುಖ ಭದ್ರತಾ ಸವಾಲು ಎದುರಿಸುವ ನಿಟ್ಟಿನಲ್ಲಿ ಬಿಎಸ್ಎಫ್ಗೆ ಹೆಚ್ಚುವರಿ ಜವಾಬ್ದಾರಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ. 5 ದಿನಗಳ ಭೇಟಿಗಾಗಿ ಇಂದು ಭಾರತಕ್ಕೆ ಮ್ಯಾನ್ಮಾರ್ ಅಧ್ಯಕ್ಷರ ಆಗಮನ. ಉಕ್ರೇನ್ ಸಂಘರ್ಷ ಅಂತ್ಯಗೊಳ್ಳುವ ಹಂತದಲ್ಲಿದೆ, ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್. ಐಪಿಎಲ್ ಟಿ20 ಕ್ರಿಕೆಟ್, ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಗೆದ್ದು ಫೈನಲ್ ತಲುಪಿದ ಗುಜರಾತ್ ಟೈಟನ್ಸ್. ವಾರ್ತೆಗಳ ವಿವರ. ಉದಯೋನ್ಮುಖ ಭದ್ರತಾ ಸವಾಲುಗಳನ್ನು

ಗಡಿ ಭದ್ರತಾ ಪಡೆ ಬಿಎಸ್ಎಫ್ ಅನ್ನು ಹೆಚ್ಚು ಪರಿಣಾಮಕಾರಿಯಾಗಿಸಲು ಹೆಚ್ಚುವರಿ ಜವಾಬ್ದಾರಿಯ ಕ್ಷೇತ್ರಗಳನ್ನು ನಿಯೋಜಿಸಲು ಸರ್ಕಾರ ಪರಿಗಣಿಸುತ್ತಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ಭಾರತ ಪಾಕಿಸ್ತಾನ ಗಡಿಯಲ್ಲಿ ಎರಡು ಕಾರ್ಯತಂತ್ರದ ನಿರ್ಣಾಯಕ ನೂತನ ಹೊರ ಠಾಣೆಗಳನ್ನು ನಿನ್ನೆ ಗುಜರಾತ್ನ ಭುಜ್ನಲ್ಲಿ ಉದ್ಘಾಟಿಸಿದ ನಂತರ ಬಿಎಸ್ಎಫ್ ಸಿಬ್ಬಂದಿಯೊಂದಿಗೆ ಅವರು ಸಂವಾದ ನಡೆಸಿದರು. ಬಿಎಸ್ಎಫ್ ಸ್ಥಾಪನೆಯ 60ನೇ ವರ್ಷದಲ್ಲಿ ಬಿಎಸ್ಎಫ್ನ ಗಡಿ ಭದ್ರತಾ ಪರಿಕಲ್ಪನೆಯನ್ನು ಸಂಪೂರ್ಣವಾಗಿ ಪರಿವರ್ತಿಸಲು ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಗಡಿ ಭದ್ರತೆಯ ಸಾಂಪ್ರದಾಯಿಕ ವಿಧಾನವನ್ನು ಬದಲಿಸಲು ಪ್ರಾದೇಶಿಕ ಭದ್ರತೆಯ ಹೊಸ ಪರಿಕಲ್ಪನೆಯನ್ನು ಪರಿಚಯಿಸುವ ಮೂಲಕ 4 ಕೋನಗಳ ಭದ್ರತಾ ಗ್ರಿಡ್ ಸ್ಥಾಪಿಸಲಾಗುವುದು ಎಂದು ಅಮಿತ್ ಶಾ ಘೋಷಣೆ ಮಾಡಿದ್ದಾರೆ. ಈ ಉಪಕ್ರಮವು ಬಿಎಸ್ಎಫ್ ಸಿಬ್ಬಂದಿಯೊಂದಿಗೆ ಸಾರ್ವಜನಿಕರು, ನಾಗರಿಕ ಆಡಳಿತ, ಸ್ಥಳೀಯ ಪೊಲೀಸರು ಮತ್ತು ಮಿಲಿಟರಿಯಲ್ಲಿ ಹಂಚಿಕೊಳ್ಳಲಾದ ಪ್ರಾಥಮಿಕ ಜವಾಬ್ದಾರಿಯನ್ನು ಒಳಗೊಂಡಿರುತ್ತದೆ ಎಂದು ಅವರು ವಿವರಿಸಿದ್ದಾರೆ. ಸ್ಮಾರ್ಟ್ ಬಾರ್ಡರ್ ಸೆಕ್ಯೂರಿಟಿ ಯೋಜನೆಯಡಿಯಲ್ಲಿ ಗಡಿಗಳಲ್ಲಿ ಭದ್ರತಾ ಗ್ರಿಡ್ಗಳನ್ನು ಬಲಪಡಿಸುವ ಪ್ರಯತ್ನಗಳು ನಡೆಯುತ್ತಿವೆ ಎಂದು ಕೇಂದ್ರ ಗೃಹ ಸಚಿವರು ಹೇಳಿದ್ದಾರೆ. ಈ ಪ್ರಯತ್ನಕ್ಕೆ 1000 ಕೋಟಿ ರೂಪಾಯಿಗಳ ಹೂಡಿಕೆ ಅಗತ್ಯವಿದೆ. ಡ್ರೋನ್ಗಳು, ರೆಡಾರ್ಗಳು, ಕಾವಲು ಗೋಪುರಗಳು, ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ಭದ್ರತಾ ಸಿಬ್ಬಂದಿಗಳ ನಿಯೋಜನೆಯು ದೃಢವಾದ ಭದ್ರತಾ ಗ್ರಿಡ್ ರಚನೆಗೆ ಕಾರಣವಾಗುತ್ತದೆ. ಒಮ್ಮೆ ಸ್ಥಾಪನೆಯಾದ ನಂತರ ಯಾರೂ ದೇಶದ ಗಡಿಗಳನ್ನು ಉಲ್ಲಂಘಿಸಲು ಧೈರ್ಯ ಮಾಡುವುದಿಲ್ಲ ಎಂದು ಸಚಿವ ಅಮಿತ್ ಶಾ ಪ್ರತಿಪಾದಿಸಿದ್ದಾರೆ. ಮ್ಯಾನ್ಮಾರ್ ಅಧ್ಯಕ್ಷ ಯು ಮಿನ್ ಔಂಗ್ ಹ್ಯಾಂಗ್ 5 ದಿನಗಳ ಭಾರತ ಭೇಟಿಗಾಗಿ ಇಂದು ನವದೆಹಲಿಗೆ ಆಗಮಿಸಲಿದ್ದಾರೆ. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ನವದೆಹಲಿಯಲ್ಲಿ ಇಂದು ಸುದ್ದಿಗೋಷ್ಠಿಯಲ್ಲಿ ಈ ವಿಷಯವನ್ನು ತಿಳಿಸಿದ್ದಾರೆ. ಮ್ಯಾನ್ಮಾರ್ ಅಧ್ಯಕ್ಷರು ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿ ಉಭಯ ದೇಶಗಳ ಬಲವರ್ಧನೆ ಕುರಿತಂತೆ ವಿಚಾರ ವಿನಿಮಯ ನಡೆಸಲಿದ್ದಾರೆ. ಭಾರತ ಚೀನಾ ಗಡಿ ಕುರಿತು ಇತ್ತೀಚೆಗೆ ನಡೆದ ಸಲಹೆ ಮತ್ತು ಸಮನ್ವಯದ ಕಾರ್ಯಕಾರಿ ವ್ಯವಸ್ಥೆ ಸಭೆ ಬಗ್ಗೆ ಪ್ರಸ್ತಾಪಿಸಿದ ಜೈಸ್ವಾಲ್, ಚರ್ಚೆಗಳು ರಚನಾತ್ಮಕವಾಗಿದ್ದು ಉಭಯ ಪಕ್ಷಗಳು ಗಡಿ ನಿರ್ವಹಣೆ ಹಾಗೂ ಸಹಕಾರ ಕುರಿತಂತೆ ಚರ್ಚೆಯನ್ನು ನಡೆಸಿದ್ದಾವೆ. ಭಾರತ ಗಡಿ ನದಿ ಕುರಿತಾದ ಮುಂದಿನ ಪರಿಣಿತರ ಸಭೆಯನ್ನು ಆದಷ್ಟು ಬೇಗ ಆಯೋಜನೆ ಮಾಡುವ ಬಗ್ಗೆ ಒತ್ತಾಸೆ ನೀಡಿತು ಎಂದು ಅವರು ವಿವರಣೆ ನೀಡಿದ್ದಾರೆ. ಭಾರತ ಆಫ್ರಿಕಾಕ್ಕೆ ಮೊದಲ ಕಂತಿನ ವೈದ್ಯಕೀಯ ಸಾಮಗ್ರಿಗಳನ್ನು ಪೂರೈಸುತ್ತಿದ್ದು, ಉಗಾಂಡದಲ್ಲಿರುವಂತಹ ಭಾರತೀಯ ಹೈಕಮಿಷನರ್ ಸಿಡಿಸಿಎ ಕಚೇರಿಗೆ ಅವುಗಳನ್ನು ಹಸ್ತಾಂತರಿಸಿದ್ದಾರೆ ಎಂದು ಪ್ರಶ್ನೆಯೊಂದಕ್ಕೆ ಅವರು ಉತ್ತರ ನೀಡಿದ್ದಾರೆ. ಬಾಂಗ್ಲಾದೇಶಿ ಅಕ್ರಮ ವಲಸಿಗರ ಕುರಿತಂತೆ ಪ್ರತಿಕ್ರಿಯೆ ನೀಡಿರುವ ಅವರು, ಭಾರತ 2680 ಹೆಚ್ಚು ಪ್ರಕರಣಗಳನ್ನು ರಾಷ್ಟೀಯತೆಯ ಪರಿಶೀಲನೆಗಾಗಿ ಬಾಂಗ್ಲಾದೇಶಕ್ಕೆ ಹಸ್ತಾಂತರಿಸಲಾಗಿದೆ. ಪರಿಶೀಲನೆಯ ನಂತರ ಈ ವ್ಯಕ್ತಿಗಳನ್ನು ಬಾಂಗ್ಲಾದೇಶಕ್ಕೆ ಕಳುಹಿಸಲು ಸಾಧ್ಯವಾಗುತ್ತದೆ ಎಂದು ಹೇಳಿದ್ದಾರೆ. ಭಾರತ ಅಮೆರಿಕ ವಾಣಿಜ್ಯ ಸಂಬಂಧ ಕುರಿತಂತೆ ಪ್ರಸ್ತಾಪಿಸಿದ ಅವರು, ಅಮೆರಿಕದ ನಿಯೋಗವೊಂದು ಮುಂದಿನ ವಾರ ಭಾರತಕ್ಕೆ ಆಗಮಿಸುವ ನಿರೀಕ್ಷೆ ಇದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರರಾದಂತಹ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ಸಮಗ್ರ ಶಿಕ್ಷಣ ಅಭಿಯಾನದ ಅಡಿಯಲ್ಲಿ ನಿಧಿ ಬಿಡುಗಡೆ ಮತ್ತು ಬಳಕೆಯ ಕುರಿತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ವಿವರವಾದ ಪರಿಶೀಲನಾ ಸಭೆ ನಡೆಸಿದ್ದಾರೆ. ಸಮಗ್ರ ಶಿಕ್ಷಣ ಅಭಿಯಾನ, ಪಿಎಂ ಪೋಷಣೆ, ಉಲ್ಲಾಸ್, ಪಿಎಂ ಶ್ರೀ ಸೇರಿದಂತೆ ಪ್ರಮುಖ ಯೋಜನೆಗಳ ಮೂಲಕ ಸಮಗ್ರ ವಿಧಾನವನ್ನು ಈ ವರ್ಷದಿಂದ ಕೈಗೊಳ್ಳಲಾಗುವುದು. ಇದು ಶಾಲಾ ಶಿಕ್ಷಣ ಪರಿಸರ ವ್ಯವಸ್ಥೆಯಾದ್ಯಂತ ಹೆಚ್ಚಿನ ಸಮನ್ವಯ ಮತ್ತು ಪ್ರಭಾವವನ್ನು ಖಚಿತಪಡಿಸುತ್ತದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಧರ್ಮೇಂದ್ರ ಪ್ರಧಾನ್ ಹೇಳಿದ್ದಾರೆ. ಸಿಬಿಎಸ್ಇ ಫಲಿತಾಂಶದ ನಂತರದ ಚಟುವಟಿಕೆಗಳ ಪೋರ್ಟಲ್ ಜೂನ್ 1 ಕಾರ್ಯನಿರ್ವಹಿಸಲಿದೆ ಎಂದು ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ಸಿಬಿಎಸ್ಇ ತಿಳಿಸಿದೆ. ಅರ್ಜಿಗಳನ್ನು ಸಲ್ಲಿಸಲು ಉದ್ದೇಶಿಸಿರುವ ವಿದ್ಯಾರ್ಥಿಗಳ ಉತ್ತರ ಪ್ರತಿಗಳ ಪರಿಶೀಲನೆ ಮತ್ತು ಮರು ಮೌಲ್ಯಮಾಪನಕ್ಕಾಗಿ ಪಾರದರ್ಶಕ ಮತ್ತು ದೋಷಮುಕ್ತ ಪ್ರಕ್ರಿಯೆಯನ್ನು ಖಚಿತಪಡಿಸಿಕೊಳ್ಳಲು ಹಾಗೂ ಮೌಲ್ಯಮಾಪನದ ಉತ್ತಮ ಗುಣಮಟ್ಟ ಖಚಿತಪಡಿಸಿಕೊಳ್ಳಲು ಪೋರ್ಟಲ್ ಸ್ಥಾಪಿಸಲಾಗಿದೆ ಎಂದು ಸಿಬಿಎಸ್ಇ ತಿಳಿಸಿದೆ. ವಿದ್ಯಾರ್ಥಿಗಳು ಸಿಬಿಎಸ್ಇ ಟೆಲಿ ಕೌನ್ಸಿಲಿಂಗ್ ಸಹಾಯವಾಣಿ ಸಂಖ್ಯೆ 1800011004 ಮತ್ತು ಇಮೇಲ್ ರಿಸಲ್ಟ್ಸ್ cbse2026@cbseshikshana.in ಮೂಲಕ ಸಂಪರ್ಕಿಸಬಹುದಾಗಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.

0: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.

0: ವಿನ್ಯಾಸ ಲಿಂಕ್ ಇನ್ಸೆಂಟಿವ್ ಡಿಎಲ್ಐ ಯೋಜನೆ ಉತ್ತೇಜಕ ಫಲಿತಾಂಶಗಳನ್ನು ನೀಡುತ್ತಿದೆ ಎಂದು ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ತಿರುವನಂತಪುರಂ ಮೂಲದ ಸೆಮಿಕಂಡಕ್ಟರ್ ಸ್ಟಾರ್ಟ್ಅಪ್ ನೇತ್ರ ಸೆಮಿ ದೇಶದ ಮೊದಲ ಎಡ್ಜ್ ಎಐ ಸಿಸ್ಟಮ್ ಆನ್ ಚಿಪ್ ನೇತ್ರ A2000 ಅನ್ನು ಅಭಿವೃದ್ಧಿಪಡಿಸಿದೆ. ಇದನ್ನು ಸುಧಾರಿತ 12 nanometer ತಂತ್ರಜ್ಞಾನ ನೋಡ್ ಬಳಸಿ ಅಭಿವೃದ್ಧಿಪಡಿಸಲಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸಚಿವರು ತಿಳಿಸಿದ್ದಾರೆ. ವಾಣಿಜ್ಯ ಪ್ರಮಾಣದಲ್ಲಿ ನಿಯೋಜಿಸಿದಾಗ ಕಣ್ಗಾವಲು, ಆಟೋಮೊಬೈಲ್ಗಳು, ರೋಬೋಟಿಕ್ಸ್ ಮತ್ತು ಡ್ರೋನ್ಗಳಂತಹ ಕ್ಷೇತ್ರಗಳಲ್ಲಿ ಸ್ಮಾರ್ಟ್ ವಿಷನ್ ಅಪ್ಲಿಕೇಶನ್ಗಳಿಗೆ ಚಿಪ್ ಶಕ್ತಿ ನೀಡುತ್ತದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ನಾಳೆ ಬೆಳಗ್ಗೆ 11 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶ ವಿದೇಶದಲ್ಲಿರುವಂತಹ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ ಕಾರ್ಯಕ್ರಮದ 134ನೆಯ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿ, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಬಿತ್ತರಗೊಳ್ಳಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಮತ್ತು ವಾರ್ತಾ ಹಾಗೂ ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ನೇರ ಪ್ರಸಾರವಾಗುತ್ತಲಿದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಉಕ್ರೇನ್ನಲ್ಲಿನ ಸಂಘರ್ಷ ಅಂತ್ಯಗೊಳ್ಳುವ ಹಂತದಲ್ಲಿದೆ. ಇದಕ್ಕೆ ಯುದ್ಧ ಭೂಮಿಯಲ್ಲಿನ ಪರಿಸ್ಥಿತಿ ಸಾಕ್ಷಿಯಾಗಿದೆ ಎಂದು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಹೇಳಿದ್ದಾರೆ. ಈ ಕುರಿತು ಪುಟಿನ್ ಅವರ ಮಾತುಗಳನ್ನು ಉಲ್ಲೇಖಿಸಿ ರಷ್ಯಾದ ಸರ್ಕಾರಿ ಸ್ವಾಮ್ಯದ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಯುದ್ಧ ಭೂಮಿಯಲ್ಲಿನ ಪರಿಸ್ಥಿತಿಯು ಅಂತ್ಯಗೊಳ್ಳುವ ರೀತಿಯಲ್ಲಿದೆ. ಉಕ್ರೇನ್ನಲ್ಲಿನ ಸಂಘರ್ಷದ ಅಂತ್ಯಕ್ಕೆ ನಿರ್ದಿಷ್ಟ ಸಮಯದ ಚೌಕಟ್ಟನ್ನು ಹೆಸರಿಸುವುದು ಅಜಾಗರೂಕತೆಯಾಗಿರುತ್ತದೆ. ಯುದ್ಧದ ಸಮಯದಲ್ಲಿ ನಿರ್ದಿಷ್ಟ ಸಮಯದ ಚೌಕಟ್ಟು ಹಾಕುವುದು ಅಸಾಧ್ಯ ಎಂದು ಅವರು ಹೇಳಿದ್ದಾರೆ. ಉಕ್ರೇನ್ ಕುರಿತು ಮಾತುಕತೆಗಳನ್ನು ಮುಂದುವರೆಸಲು ರಷ್ಯಾ ಸಿದ್ದವಾಗಿದೆ ಮತ್ತು ಅವುಗಳನ್ನು ಎಂದಿಗೂ ತಿರಸ್ಕರಿಸಿಲ್ಲ ಎಂದು ಪುಟಿನ್ ತಿಳಿಸಿದ್ದಾರೆ. ಈ ನಡುವೆ ಉಕ್ರೇನ್ ಸಂಘರ್ಷವನ್ನು ಪರಿಹರಿಸುವ ಕುರಿತು ಲಂಡನ್ನಲ್ಲಿ ಐರೋಪ್ಯ ರಾಷ್ಟ್ರಗಳ ಪ್ರತಿನಿಧಿಗಳು ಅನೌಪಚಾರಿಕ ಮಾತುಕತೆ ನಡೆಸಲಿದ್ದಾರೆ ಎಂದು ಸುದ್ದಿಸಂಸ್ಥೆ ವರದಿ ಮಾಡಿದೆ. ದೇಶದಲ್ಲಿ ಬಿತ್ತನೆ ಬೀಜ ಲಭ್ಯತೆ ಖಾತರಿಪಡಿಸಲು 174,000 ಕ್ವಿಂಟಲ್ ಬಿತ್ತನೆ ಬೀಜ ದಾಸ್ತಾನು ಇದೆ ಎಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಮುಂಗಾರು ಹಂಗಾಮಿನ ರಾಷ್ಟೀಯ ಸಮಾವೇಶದ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದೇಶದ 976,000 ರೈತರ ಗುರುತಿನ ಚೀಟಿಗಳನ್ನು ರಚಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ದೇಶದಲ್ಲಿ ಆಹಾರ ಧಾನ್ಯ ಉತ್ಪಾದನೆ ಇದುವರೆಗಿನ ಅತ್ಯಂತ ಗರಿಷ್ಠ 376 million ಟನ್ಗಳಷ್ಟಾಗುವ ನಿರೀಕ್ಷೆ ಇದೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ಚಂಡೀಗಢದ ಮಹಾರಾಜ ಯದುವೇಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದಂತಹ ಐಪಿಎಲ್ ಟಿ20 ಕ್ರಿಕೆಟ್ನ 2ನೇ ಅರ್ಹತಾ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ವಿರುದ್ದ ಗುಜರಾತ್ ಟೈಟಾನ್ಸ್ 7 wicket ಭರ್ಜರಿ ಜಯ ದಾಖಲಿಸಿದೆ. ಈ ಮೂಲಕ ನಾಳೆ ನಡೆಯಲಿರುವ ಫೈನಲ್ ಪಂದ್ಯದಲ್ಲಿ ಆರ್ಸಿಬಿ ವಿರುದ್ದ ಗುಜರಾತ್ ಟೈಟಾನ್ಸ್ ಸೆಣಸಾಟ ನಡೆಸಲಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ರಾಜಸ್ಥಾನ್ ರಾಯಲ್ಸ್ 20 overs 6 wicket ಇನ್ನೂರ 214 runs. ರಾಜಸ್ಥಾನ್ ರಾಯಲ್ಸ್ ಪರ ವೈಭವ್ ಸೂರ್ಯವಂಶಿ 96 runs ಸಿಡಿಸಿದರೆ ರವೀಂದ್ರ ಜಡೇಜಾ 45 runs ಗಳಿಸಿದರು. ಈ ಗೆಲುವಿನ ಗುರಿಯನ್ನು ಬೆನ್ನಹತ್ತಿದಂತಹ ಗುಜರಾತ್ ಟೈಟಾನ್ಸ್ 18.4 overs 3 wicket 219 runs ಗಳಿಸುವ ಮೂಲಕ ಗೆಲುವಿನ ನಗೆ ಬೀರಿತು. ಗುಜರಾತ್ ಟೈಟಾನ್ಸ್ ಪರ ಶುಭನ್ ಗಿಲ್ 53 esets 104 runs ಬಾರಿಸಿದರು. ಸಾಯಿ ಸುದರ್ಶನ್ 32 esets 58 runs ಗಳಿಸಿದರು. ಹಾಂಕಾಂಗ್ನಲ್ಲಿ ನಡೆಯುತ್ತಿರುವಂತಹ ಏಷ್ಯನ್ 20 ಒಳಗಿನ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಭಾರತ ತನ್ನ ಅದ್ಭುತ ಪ್ರದರ್ಶನವನ್ನು ಮುಂದುವರೆಸಿದೆ. 4 gold, 2 gold ಮತ್ತು 2 silver ಪದಕ ಸೇರಿದಂತೆ ಪದಕಗಳ ಸಂಖ್ಯೆ 8 ಏರಿಕೆಯಾಗಿದೆ. ಈ ಮೂಲಕ ಪದಕ ಪಟ್ಟಿಯಲ್ಲಿ ಭಾರತ 2ನೇ ಸ್ಥಾನದಲ್ಲಿದೆ. ಚೀನಾ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉದಯೋನ್ಮುಖ ಭದ್ರತಾ ಸವಾಲು ಎದುರಿಸುವ ನಿಟ್ಟಿನಲ್ಲಿ ಬಿಎಸ್ಎಫ್ಗೆ ಹೆಚ್ಚುವರಿ ಜವಾಬ್ದಾರಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ. 5 ದಿನಗಳ ಭೇಟಿಗಾಗಿ ಇಂದು ಭಾರತಕ್ಕೆ ಮ್ಯಾನ್ಮಾರ್ ಅಧ್ಯಕ್ಷರ ಆಗಮನ. ಉಕ್ರೇನ್ ಸಂಘರ್ಷ ಅಂತ್ಯಗೊಳ್ಳುವ ಹಂತದಲ್ಲಿದೆ. ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್. ಐಪಿಎಲ್ ಟಿ20 ಕ್ರಿಕೆಟ್, ರಾಜಸ್ಥಾನ್ ರಾಯಲ್ಸ್ ವಿರುದ್ದ ಗೆದ್ದು ಫೈನಲ್ ತಲುಪಿದ ಗುಜರಾತ್ ಟೈಟನ್ಸ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಮಂಗಳೂರು. ಇನ್ನು ಕೆಲವೇ ಕ್ಷಣಗಳಲ್ಲಿ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ರಾಗರಂಜನಿ ಪ್ರಸಾರವಾಗಲಿದೆ.
2: ಹಲೋ
3: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
2: ಮತ್ತೆ
3: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ. ಬೇರೆ ಕೋಣೆಗೆ ಹೋಗಿ ಒಬ್ರೇ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ. ಸಿಕ್ಕಾಕೊಂಡಿದ್ದೀರಿ. 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ
2: ಸರ್. ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
3: ಒಂದು ಲಿಂಕ್ ಕಳಿಸಿ.

0: ಇದ್ದೀನಿ, ಈಗಲೇ ಪ್ರೊಸೆಸಿಂಗ್ 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
1: ಸರ್, 2 ಲಕ್ಷ?
2: ಏನಾಯ್ತಪ್ಪ?
1: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ಸ್ ಸಿಕ್ಕಿದೆಯಂತೆ.
0: ಅರೆ,
1: ಕಟ್ ಮಾಡಿದ್ರು.
2: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ, ಇದೆಲ್ಲ ಫ್ರಾಡ್.
1: ಫ್ರಾಡ್?
2: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
1: ಹಣ ಕಳ್ಕೊಳ್ತೀರಾ.
3: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
6: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
7: ರಾಗರಂಜನಿ ಕಾರ್ಯಕ್ರಮ ಆರಂಭಿಸುತ್ತಾ ಮೊದಲಿಗೆ ಶ್ರೀರಾಮಾಂಜನೇಯ ಯುದ್ಧ ಚಿತ್ರಕ್ಕಾಗಿ ಘಂಟಸಾಲ ಹಾಡಿರುವ ಗೀತೆ. ಸಾಹಿತ್ಯ ರಚನೆ ಗೀತಪ್ರಿಯ, ಸಂಗೀತ ನೀಡಿದರೆ ಸತ್ಯಂ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
3: ರಾಗರಂಜನಿ ಕಾರ್ಯಕ್ರಮ ಮುಂದುವರಿಸುತ್ತಾ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಹಾಡಿರುವ ಹಾಲುಂಡ ತವರು ಚಿತ್ರದ ಗೀತೆ, ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ.

ಆಟೋ ರಾಜ ಚಿತ್ರಕ್ಕಾಗಿ ಎಸ್ ಜಾನಕಿ ಹಾಡಿರುವ ಗೀತೆ. ಸಾಹಿತ್ಯ ಜಿ ಉದಯಶಂಕರ್, ಸಂಗೀತ ರಾಜನಾಗೇಂದ್ರ.

ಮತ್ತೊಮ್ಮೆ ಹಂಸಲೇಖ ಸಾಹಿತ್ಯ ಹಾಗೂ ಸಂಗೀತ ನೀಡಿರುವ ಚಿತ್ರ ಆಕಸ್ಮಿಕ. ಹಾಡಿದರೆ ಡಾಕ್ಟರ್ ರಾಜ್ಕುಮಾರ್.

ಮತ್ತೊಮ್ಮೆ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಹಾಲು ಜೇನು ಚಿತ್ರದ ಗೀತೆ. ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ನೀಡಿದ್ದಾರೆ ಜಿ ಕೆ ವೆಂಕಟೇಶ್.

ವಿ ರವಿಚಂದ್ರನ್ ರಚಿಸಿ ಸಂಗೀತ ನೀಡಿರುವಂತಹ ಗೀತೆ ಚಿತ್ರ ಮಲ್ಲ, ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ. ಮುಂದೆ ಕೇಳಿ ಮತ್ತೊಮ್ಮೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ನಮ್ಮೂರ ಮಂದಾರ ಹೂವೆ ಚಿತ್ರದ ಗೀತೆ. ಸಾಹಿತ್ಯ ಎಂ ಎಸ್ ಪಾಟೀಲ್, ಸಂಗೀತ ನೀಡಿದ್ದಾರೆ ಇಳಯರಾಜಾ.

ಕನ್ನಡ ಚಿತ್ರಗೀತೆಗಳ ಕೊನೆಯಲ್ಲಿ ಕೇಳಿ. ಜನ್ಮದ ಜೋಡಿ ಚಿತ್ರಕ್ಕಾಗಿ ರಾಜೇಶ್ ಕೃಷ್ಣನ್ ಹಾಗೂ ಮಂಜುಳಾ ಗುರುರಾಜ್ ಹಾಡಿರುವ ಗೀತೆ. ಸಾಹಿತ್ಯ ಹಾಗೂ ಸಂಗೀತ ವಿ ಮನೋಹರ್.

0: ಇದುವರೆಗೆ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ.
1: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಆಕಾಶವಾಣಿ ಮಂಗಳೂರು ಇದೀಗ ಪ್ರಾಯೋಜಿತ ಕಾರ್ಯಕ್ರಮ ಕಥಾಮೃತ.

0: ಕಥಾಮೃತ ಪೌರಾಣಿಕ ಕಥಾಸಾಗರದಿಂದ ಮತ್ತಿಸಿ ತಂದ ನವನೀತ ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಜಾರಾಮ್ ಪಾಲಿಮರ್ಸ್ ಕೋಟೇಶ್ವರ.
1: ಇಂದಿನ ಕಥಾಮೃತದ ಕಥೆ ಶ್ರೀ ಪದ್ಮಪುರಾಣದ

0: ಆದಿಖಂಡದ 22ನೇ ಅಧ್ಯಾಯದಲ್ಲಿ ಬರುವ ನರ್ಮದಾ ತೀರ್ಥದ ಕಥೆ. ಶುಕ ಸಂಗೀತಿ ಎಂಬ ಗಂಧರ್ವನಿಗೆ ಪ್ರಮೋಹಿನಿ ಎಂಬ ಕನ್ನಿಕೆಯು ಇದ್ದಳು. ಹಾಗೆಯೇ ಸುಶೀಲನೆಂಬ ಗಂಧರ್ವನಿಗೆ ಸುಶೀಲಾ ಎಂಬ ಮಗಳು, ಸ್ವರವೇದಿ ಎಂಬ ಗಂಧರ್ವನಿಗೆ ಸುಸ್ವರ ಎಂಬ ಕನ್ಯೆಯೂ ಇದ್ದರು. ಹಾಗೆಯೇ ಇವರ ಜೊತೆ ಸುತಾರ ಹಾಗೂ ಚಂದ್ರಿಕಾ ಎಂಬ ಗಂಧರ್ವ ಕನ್ಯೆಯರು ಯಾವಾಗಲೂ ಜೊತೆ ಜೊತೆಯಾಗಿಯೇ ಇರುತ್ತಿದ್ದರು. ವೇಣು ವೀಣಾ ವಾದನಗಳಲ್ಲೂ ನರ್ತನ ಚಿತ್ರಲೇಖನಾದಿಗಳಲ್ಲೂ ಇವರು ನಿಪುಣರಾಗಿದ್ದರು. ವಸಂತ ಮಾಸದಲ್ಲಿ ಈ ಐವರು ಕನ್ಯೆಯರು ಮಂದಾರ ಪುಷ್ಪಗಳನ್ನು ಕೊಯ್ಯುತ್ತಾ ಒಂದು ವನದಿಂದ ಇನ್ನೊಂದು ವನಕ್ಕೆ ಅಲೆಯುತ್ತಿದ್ದರು. ಹೀಗೆಯೇ ಹೋಗುತ್ತಾ ಒಂದು ದಿನ ಉತ್ಪಲ ಪುಷ್ಪಗಳನ್ನು ತೆಗೆದುಕೊಂಡು ಗೌರಿಯನ್ನು ಪೂಜಿಸಲು ಅಚ್ಚೋದ ಸರೋವರಕ್ಕೆ ಬಂದರು. ಅಲ್ಲಿ ಸ್ನಾನ ಮಾಡಿ ಮಣ್ಣಿನಿಂದ ಗೌರಿಯನ್ನು ರಚಿಸಿ ಅವಳಿಗೆ ಆಭರಣಗಳನ್ನು ತೊಡಿಸಿದರು. ಅನಂತರ ಶ್ರೀಗಂಧವನ್ನ ಗೌರಿಗೆ ಲೇಪಿಸಿ ಭಕ್ಷ್ಯ ಭೋಜ್ಯಗಳನ್ನು ಅರ್ಪಿಸಿ ಗಂಧರ್ವ ಗೀತೆಗಳನ್ನು ಹಾಡತೊಡಗಿದರು. ಆ ಸಮಯದಲ್ಲಿ ಅಲ್ಲಿಗೆ ವೇದನಿಧಿ ಎಂಬ ಮುನಿಯ ಜ್ಯೇಷ್ಠ ಪುತ್ರನು ಆ ಸರೋವರದಲ್ಲಿ ಸ್ನಾನಕ್ಕಾಗಿ ಬಂದನು. ದೀರ್ಘಬಾಹುವು ವಿಶಾಲ ನೇತ್ರನೂ ಆಗಿದ್ದ ಆತನು ಸಾಕ್ಷಾತ್ ಮನ್ಮಥನಂತೆ ಶೋಭಿಸುತ್ತಿದ್ದ. ಆತನನ್ನು ಕಂಡ ಗಂಧರ್ವ ಕನ್ಯೆಯರು ಅವನ ಮೇಲೆ ಅನುರಾಗ ಹೊಂದಿ ಅವರಲ್ಲೇ ಪರಸ್ಪರರು ಆತನನ್ನು ನಾನು ಮದುವೆಯಾಗುವೆ, ನಾನು ಮದುವೆಯಾಗುವೆ ಎಂದು ಹೇಳುತ್ತಿದ್ದರು. ಅದನ್ನು ಕೇಳಿದ ಮುನಿಕುಮಾರನು ಈ ಕನ್ಯೆಯರು ನನ್ನ ಕರ್ಮಗಳಿಗೆ ವಿಘ್ನವೇ ಸರಿ ಎಂದು ಮನದಲ್ಲೇ ಯೋಚಿಸಿ ಅವರು ಹತ್ತಿರ ಬರುವಷ್ಟರಲ್ಲಿಯೇ ಬೇಗನೆ ಕಣ್ಮರೆಯಾದನು. ಕ್ಷಣ ಮಾತ್ರದಲ್ಲಿ ಮರೆಯಾದ ಮುನಿಕುಮಾರನನ್ನು ನೆನೆದು ದುಃಖಗೊಂಡ ಆ ಐವರು ಇನ್ನೇನೂ ತೋಚದೆ ಮನೆ ಸೇರಿದರು. ಆದರೆ ಮತ್ತೆ ಮರುದಿನ ಪುನಃ ಅದೇ ಸರೋವರಕ್ಕೆ ಗೌರಿಯನ್ನು ಪೂಜಿಸಲು ಬಂದರು. ಅವರು ಗೌರಿಯನ್ನು ಪೂಜಿಸಲು ತೊಡಗಿದಾಗ ಮುನಿಕುಮಾರನು ಎಂದಿನಂತೆ ಸ್ನಾನಕ್ಕಾಗಿ ಅದೇ ಸರೋವರಕ್ಕೆ ಬಂದನು. ಅವನನ್ನು ನೋಡುತ್ತಿದ್ದಂತೆ ಆತನ ಬಳಿ ಸಾರಿದ ಗಂಧರ್ವ ಕನ್ಯೆಯರು ತನ್ನನ್ನು ವರಿಸು ಎಂದು ಕೇಳಿಕೊಂಡರು. ಆಗ ಅವನು, ನಾನು ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ, ನನ್ನ ವ್ರತಭಂಗವಾಗುವುದರಿಂದ ಈಗ ವಿವಾಹವಾಗುವುದು ಸಾಧ್ಯವಿಲ್ಲ ಎಂದು ಹೇಳಿದನು. ಆದರೆ ಆತನ ಮಾತನ್ನು ಕೇಳದ ಗಂಧರ್ವ ಕನ್ಯೆಯರು ಅವರ ಮಾತನ್ನೇ ಪುನಃ ಪುನಃ ಹೇಳಿ ಮದುವೆ ಮಾಡಿಕೊಳ್ಳೆಂದು ಪೀಡಿಸತೊಡಗಿದರು. ಇವರ ಮಾತುಗಳಿಂದ ಕ್ರೋಧಗೊಂಡ ಮುನಿಕುಮಾರನು, ನೀವು ಪಿಶಾಚಿಗಳಂತೆ ನನ್ನನ್ನು ಪೀಡಿಸುತ್ತಿರುವಿರಿ, ಆದ್ದರಿಂದ ಪಿಶಾಚಿಗಳಾಗಿ ಎಂದು ಶಪಿಸಿದನು. ಅದನ್ನು ಕೇಳಿದ ಗಂಧರ್ವ ಕನ್ಯೆಯರು ಆತನಿಗೆ, ನೀನು ಪಿಶಾಚಿಯಾಗು ಎಂದು ಪ್ರತಿಶಾಪವನ್ನು ಕೊಟ್ಟರು. ಹೀಗೆ ಅವರೆಲ್ಲರೂ ಪಿಶಾಚಿಗಳಾಗಿ ಆ ಸರೋವರದಲ್ಲೇ ಇರಲು ಒಮ್ಮೆ ಲೋಮಶನೆಂಬ ಮುನಿಯು ಆ ಸರೋವರಕ್ಕೆ ಬಂದನು. ಆತನನ್ನು ತಿನ್ನಲು ಆ ಪಿಶಾಚಿಗಳು ಓಡಿಬಂದರು. ಆದರೆ ಆ ಮುನಿಯ ತೇಜಸ್ಸಿನಿಂದ ಅವನನ್ನು ತಿನ್ನಲಾಗಲಿಲ್ಲ. ಆಗ ಅವರು ತಮ್ಮ ಕಥೆಯನ್ನು ಆ ಮುನಿಯಲ್ಲಿ ಹೇಳಿಕೊಂಡರು. ಆಗ ಲೋಮಶನು, ನೀವು ರೇವಾ ನದಿಯಲ್ಲಿ ವಿಧಿಪೂರ್ವಕವಾಗಿ ಸ್ನಾನ ಮಾಡಿ ನಿಮ್ಮ ಶಾಪ ವಿಮೋಚನೆಯಾಗುತ್ತದೆ ಎಂದರು. ಅದರಂತೆ ಅವರು ನರ್ಮದಾ ಸ್ನಾನ ಮಾಡಲು ಅವರ ಶಾಪ ವಿಮೋಚನೆಯಾಯಿತು. ಆನಂತರ ಲೋಮಶರ ಅಪ್ಪಣೆಯಂತೆ ಮುನಿಕುಮಾರನು ಆ ಐದು ಕನ್ಯರನ್ನು ವಿವಾಹವಾದನು. ಮುಂದಿನ ಕಥಾಮೃತದಲ್ಲಿ ಇನ್ನೊಂದು ಕಥಾಮೃತ ಬಿಂದುವಿನೊಂದಿಗೆ ನಿಮ್ಮೊಂದಿಗೆ ಬರ್ತೇವೆ. ನಮಸ್ಕಾರ.
1: ಸುಖ ಜೀವನದ ಆಸರೆಯು ನಲ್ಮೆಯ ಬಾಳಿಗೆ ಸಂಗಾತಿಯು.
2: ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆಯ ನೀರಿನ ಟ್ಯಾಂಕ್ಗಳೆಂದರೆ ಸನ್ರೈಸ್ ಮಾತ್ರ.
1: ಸನ್ರೈಸ್ ವಾಟರ್ ಟ್ಯಾಂಕ್ಸ್.
2: ತಯಾರಕರು ರಾಜಾರಾಮ್ ಪಾಲಿಮರ್ಸ್, ಕೋಟೇಶ್ವರ.
3: ಕಥಾಮೃತ ಪ್ರಸಾರವಾಯಿತು. ಪರಿಕಲ್ಪನೆ ಸೂರ್ಯನಾರಾಯಣ ಭಟ್ ಪಿಎಸ್, ನಿರೂಪಣೆ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಜಾರಾಮ್ ಪಾಲಿಮರ್ಸ್, ಕೋಟೇಶ್ವರ.
4: ಆಕಾಶವಾಣಿ ಮಂಗಳೂರು. ಮುಂದಿನ ಕಾರ್ಯಕ್ರಮ ಜೇಂಕಾರ, ಮಕ್ಕಳ ಗೀತಗಾಯನ ಕಲಿಕೆ ಕಾರ್ಯಕ್ರಮ. ಚೆನ್ನವೀರ ಕಣವಿಯವರ ರಚನೆಗೆ ಸಂಗೀತ ನೀಡಿ ಹೇಳಿಕೊಡುವವರು ಜಿ ಪುಷ್ಪಲತಾ, ಭಾಗವಹಿಸುವವರು ಮೈಸೂರಿನ ಗಾನಭಾರತಿ ಸಂಗೀತ ವಿದ್ಯಾಲಯದ ಮಕ್ಕಳು.
5: ಆಕಾಶವಾಣಿ ಝೇಂಕಾರ, ಮಕ್ಕಳ ಗೀತಗಾಯನ ಕಲಿಕಾ ಕಾರ್ಯಕ್ರಮ.
6: ಪ್ರೀತಿಯ ಮಕ್ಕಳೇ, ಇವತ್ತಿನ ಝೇಂಕಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ. ಈ ತಿಂಗಳ ಝೇಂಕಾರ ಕಾರ್ಯಕ್ರಮದಲ್ಲಿ ಚೆನ್ನವೀರ ಕಣವಿ ಅವರ ಕವನವನ್ನ ಆಯ್ಕೆ ಮಾಡಿಕೊಂಡಿದ್ದೀವಿ. ಇವತ್ತು ಹಾಡನ್ನ ಕಲ್ತ್ಕೊಳ್ಳೋಕೆ ಬಂದಿದ್ದಾರೆ ಮೈಸೂರಿನ ಗಾನ ಭಾರತಿ ಸಂಗೀತ ಶಾಲೆಯ ಮಕ್ಕಳು. ಮೊದಲಿಗೆ ಕವನವನ್ನ ಹೇಳ್ತೇನೆ, ಬರ್ಕೊಳ್ತೀರಾ? ಪೆನ್ನು ಪೇಪರ್ ಎಲ್ಲ ರೆಡಿ ಇದೆಯಾ?
7: ರೆಡಿ ಇದೆ.
6: ಸರಿ, ಕವನವನ್ನ ಬರ್ಕೊಳ್ಳೋಕೆ ಪ್ರಾರಂಭ ಮಾಡಿ. ಹಲವು ಬಣ್ಣಗಳ ಕಣ್ಣಿಗೆ ಕಾಣಿಸಿ ಹಗಲಿಗೆ ಬೆಳ್ಳಗೆ ಹೊಳೆದವನೆ, ಇಳೆಯ ಹಸಿರಿನಲ್ಲಿ ಹೂಗಳ ಪೋಣಿಸಿ ಬಾನಿನುದ್ದಕ್ಕೂ ಬೆಳೆದವನೆ, ಇಳೆಯ ಹಸಿ

0: ನೀರಿನಲ್ಲಿ ಹೂಗಳ ಪೋಣಿಸಿ ಬಾನಿನುದ್ದಕ್ಕೂ ಬೆಳೆದವನೇ, ವಂದನೆ ನಿನಗೆ ವಂದನೆ. ಪಲ್ಲವಿ ಆಯ್ತಲ್ಲ, ಈಗ ಮೊದಲನೇ ಚರಣ. ಮೂಡಣ ದಿಕ್ಕಿನ ಹಾಡುವ ಹಕ್ಕಿಗೆ ಜೋಡಿ ರೆಕ್ಕೆಗಳ ಕೊಟ್ಟವನೆ, ಮೂಡಣ ದಿಕ್ಕಿನ ಹಾಡುವ ಹಕ್ಕಿಗೆ ಜೋಡಿ ರೆಕ್ಕೆಗಳ ಕೊಟ್ಟವನೆ. ಆಯ್ತಾ?
1: ಆಯ್ತು.
0: ಮುಳುಗುವ ನೆವದಲ್ಲಿ ಬೆಟ್ಟದ ಮೌನಕ್ಕೆ ಚಿನ್ನದ ಕಿರೀಟವ ಇಟ್ಟವನೆ, ಮುಳುಗುವ ನೆವದಲ್ಲಿ ಬೆಟ್ಟದ ಮೌನಕ್ಕೆ ಚಿನ್ನದ ಕಿರೀಟವ ಇಟ್ಟವನೆ, ವಂದನೆ ನಿನಗೆ ವಂದನೆ. ಕೊನೆ ಚರಣ. ಒಳಗೂ ಹೊರಗೂ ಉರಿಯುವ ದ್ವೇಷಕ್ಕೆ ಗುಡುಗಿ ಮಿಂಚಿ ಮಳೆಗರೆದವನೆ, ಒಳಗೂ ಹೊರಗೂ ಉರಿಯುವ ದ್ವೇಷಕ್ಕೆ ಗುಡುಗಿ ಮಿಂಚಿ ಮಳೆಗರೆದವನೆ. ಮುಂದಿನ ಸಾಲು. ಬರಿದಾಗಿಹ ಕೆರೆ ತೊರೆಗಳ ತುಂಬಿಸಿ ಎದೆಯೋಳು ಜುಳು ಜುಳು ಹರಿದವನೆ, ಬರಿದಾಗಿಹ ಕೆರೆ ತೊರೆಗಳ ತುಂಬಿಸಿ ಎದೆಯೋಳು ಜುಳು ಜುಳು ಹರಿದವನೆ, ವಂದನೆ ನಿನಗೆ ವಂದನೆ. ಎಲ್ರೂ ಬರ್ಕೊಂಡ್ರಾ?
1: ಹ್ಞೂ, ಬರ್ಕೊಂಡ್ವಿ.
0: ಈಗ ಇದಕ್ಕೆ ಸಂಗೀತ ಸಂಯೋಜಿಸಿ ಹೇಳ್ಕೊಡ್ತಾರೆ ನಿಲಯದ ಸಂಗೀತ ಸಂಯೋಜಕರಾದ ಜಿ ಪುಷ್ಪಲತಾ.
2: ಮಕ್ಕಳೇ, ಹಾಡೆಲ್ಲ ಬರ್ಕೊಂಡಿದ್ದೀರಾ ಅಲ್ವಾ?
1: ಹ್ಞೂ, ಬರ್ಕೊಂಡಿದ್ದೀವಿ.
2: ಈ ಹಾಡು ಮೋಹನ ರಾಗದಲ್ಲಿದೆ. ಈ ಹಾಡಿನ ತಾಳ ತ್ರಿಶ್ರ ನಡೆ ಏಕತಾಳ. ಈ ತಾಳ ಹೇಗೆ ಬರುತ್ತೆ ಅಂತ ನಮ್ಮ ನಿಲಯದ ಮೃದಂಗ ಕಲಾವಿದರಾದ ಎಚ್ ಎಲ್ ಶಿವಶಂಕರ ಸ್ವಾಮಿಯವರು ನುಡಿಸಿ ತೋರಿಸ್ತಾರೆ. ಈ ರೀತಿ ಬರುತ್ತೆ ಈ ಹಾಡಿನ ತಾಳ. ಈಗ ಹಾಡನ್ನ ಹೇಳ್ಕೊಡ್ತೀನಿ, ಹಾಡ್ತೀರಾ?
1: ಹ್ಞೂ, ಹಾಡ್ತೀವಿ.
2: ಹಾಲ

ಇದಿಷ್ಟು ಎರಡನೇ ಚರಣ. ಇದಾದ್ಮೇಲೆ ಪಲ್ಲವಿಯ ಪೂರ್ತಿ ಸಾಲುಗಳನ್ನ ಹಾಡಿ ವಂದನೆ ನಿನಗೆ ವಂದನೆ ಆ ಸಾಲನ್ನ ಮೂರ್ ಸತಿ ಹಾಡಿ ನಿಲ್ಲಿಸ್ಬೇಕು. ಗೊತ್ತಾಯ್ತಾ? ಈಗ ಕೊನೆ ಪಲ್ಲವಿ ಹಾಡ್ತೀರಾ?

0: ಹಾಡು ಹೇಗೆ ಹಾಡೋದು ಅಂತ ನಿಮ್ಗೆ ಪೂರ್ತಿಯಾಗಿ ಗೊತ್ತಾಯ್ತಲ್ವಾ?
1: ಹಾಡ್ ಕಲ್ತ್ಕೊಂಡ್ರಲ್ಲ, ಈಗ ವಾದ್ಯಗಳ ಜೊತೆ ಹಾಡ್ತೀರಾ ಮಕ್ಳ?
2: ಹ್ಮ್ ಹಾಡ್ತೀವಿ.
1: ಈಗ ಹಾಡನ್ನ ಹಾಡ್ತಾ ಇರೋರು ಮೈಸೂರಿನ ಗಾನ ಭಾರತಿ ಸಂಗೀತ ಶಾಲೆಯ ಮಕ್ಕಳಾದ ಯಶ್ಮಿತಾ ಎಂ, ಪ್ರದೀಪ್ತ ಹೇಮಂತ್, ಸ್ನೇಹ ಎನ್, ಅದ್ವೈತ ಆರ್, ಕೀರ್ತಿಶ್ರೀ ಎಸ್, ನಮ್ರತಾ ಪಿ ಕೆ, ಸಾಯಿ ಕೀರ್ತನಾ ಟಿ ಹಾಗೂ ತೃಷಾ ವಿ ಎಸ್.

0: ಮಕ್ಕಳೇ, ಇದುವರೆಗೂ ಝೇಂಕಾರ ಕಾರ್ಯಕ್ರಮದಲ್ಲಿ ಚೆನ್ನವೀರ ಕಣವಿ ಅವರ ಕವನವನ್ನ ಹಾಡಾಗಿ ನಿಮಗೆ ಹೇಳಿಕೊಟ್ಟವರು ನಿಲಯದ ಸಂಗೀತ ಸಂಯೋಜಕರಾದ ಜಿ ಪುಷ್ಪಲತಾ. ವಾದ್ಯ ಸಹಕಾರ ನೀಡಿದವರು ವೈಲಿನ್ ಮೈಸೂರು ಎಂ ನಾಗರಾಜ್, ವೀಣೆ ಮೈಸೂರು ಎಸ್ ರಾಜಲಕ್ಷ್ಮಿ, ತಬಲ ಎಚ್ಎಲ್ ಶಿವಶಂಕರ ಸ್ವಾಮಿ.
1: ಝೇಂಕಾರ ಮಕ್ಕಳ ಗೀತ ಗಾಯನ ಕಲಿಕಾ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ಇದುವರೆಗೆ ಝೇಂಕಾರ ಪ್ರಸಾರವಾಯಿತು.

ಆಕಾಶವಾಣಿ ಮಂಗಳೂರು, ಸಮಯ 9:20. ಇದೀಗ ಹಿಂದಿ ಚಿತ್ರಗೀತೆಗಳು. ಮೊದಲಿಗೆ ಪ್ಯಾಡ್ಮ್ಯಾನ್ ಚಿತ್ರಕ್ಕಾಗಿ ಅರಿಜಿತ್ ಸಿಂಗ್ ಹಾಡಿರುವ ಗೀತೆ. ಸಾಹಿತ್ಯ ಕೌಸರ್ ಮುನೀರ್, ಸಂಗೀತ ಅಮಿತ್ ತ್ರಿವೇದಿ.

ಪದ್ಮಾವತ್ ಚಿತ್ರಕ್ಕಾಗಿ ಶಿವಂ ಪಾಠಕ್ ಹಾಡಿರುವ ಗೀತೆ. ಸಾಹಿತ್ಯ ಎ ಎಂ ತುರಾಸ್, ಸಂಗೀತ ಸಂಜಯ್ ಲೀಲಾ ಭನ್ಸಾಲಿ.

0: ಹಲೋ,
1: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
0: ಮತ್ತೆ
1: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ. ಬೇರೆ ಕೋಣೆಗೆ ಹೋಗಿ ಒಬ್ರೆ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
2: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ
0: ಸರ್. ಅಷ್ಟೊಂದ್ ಎಲ್ಲಿಂದ ಕೊಡ್ಲಿ?
2: ಒಂದು ಲಿಂಕ್ ಕಳಿಸಿದೀನಿ, ಈಗ್ಲೇ ಪ್ರೊಸೆಸಿಂಗ್.
1: 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
0: ಸರ್, 2 ಲಕ್ಷ
3: ಏನಾಯ್ತಪ್ಪ?
0: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ಸ್ ಸಿಕ್ಕಿದೆಯಂತೆ.
1: ಅರೆ,
0: ಕಟ್ ಮಾಡಿದ್ರು.
3: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ. ಇದೆಲ್ಲ ಫ್ರಾಡ್.
0: ಫ್ರಾಡ್?
3: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
0: ಹಣ ಕಳ್ಕೊಳ್ತೀರಾ.
4: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
5: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
6: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
5: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
6: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
7: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
8: ಹಿಂದಿ ಚಿತ್ರಗೀತೆಗಳನ್ನು ಮುಂದುವರಿಸುತ್ತಾ ಮುಂದಿನ ಗೀತೆ ರೇಸ್ 3 ಚಿತ್ರಕ್ಕಾಗಿ ಆತಿಫ್ ಅಸ್ಲಾಂ ಹಾಡಿರುವ ಈ ಗೀತೆಗೆ ಸಾಹಿತ್ಯ ಸಲ್ಮಾನ್ ಖಾನ್, ಸಂಗೀತ ವಿಶಾಲ್ ಮಿಶ್ರಾ.

ರಾಹತ್ ಫತೇ ಅಲಿ ಖಾನ್ ಹಾಡಿರುವ ರೈಡ್ ಚಿತ್ರದ ಗೀತೆಯನ್ನು ಕೇಳಿದಿರಿ. ಸಾಹಿತ್ಯ ಮನೋಜ್ ಮುಂತಾಶೀರ್, ಸಂಗೀತ ತನಿಷ್ಕ್ ಬಕ್ಷಿ. ಮುಂದೆ ಕೇಳಿ ಸಿಂಬಾ ಚಿತ್ರಕ್ಕಾಗಿ ರಾಹತ್ ಫತೇ ಅಲಿ ಖಾನ್ ಹಾಗೂ ಆಸೀಸ್ ಕೌರ್ ಹಾಡಿರುವ ಗೀತೆ. ಸಾಹಿತ್ಯ ತನಿಷ್ ಬಕ್ಷಿ, ಸಂಗೀತ ರಶ್ಮಿ ವಿರಾಗ್.

ಸ್ತ್ರೀ ಚಿತ್ರಕ್ಕಾಗಿ ಸಚಿನ್ ಜಿಗರ್ ಸಂಗೀತ ನೀಡಿ ಬಾದ್ಶಾ ಹಾಗೂ ನಿಖಿತಾ ಗಾಂಧಿ ಜೊತೆ ಹಾಡಿರುವ ಗೀತೆ. ಸಾಹಿತ್ಯ ಬಾದ್ಶಾ ಹಾಗೂ ಜಿಗರ್ ಸರಯ್ಯಾ.

0: तेरा यार सभी कबाब है।
1: अजरक का

ಪ್ರೀತಿಯ ಶ್ರೋತೃಗಳೇ, ಮಂಗಳೂರು ಆಕಾಶವಾಣಿ ಪ್ರಾರಂಭಿಸಿರುವ 100.3 FM ಟೆಲಿಕ್ವಿಜ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಜೂನ್ 2 ಮಂಗಳವಾರ ಬೆಳಗ್ಗೆ 11:30 12:30 ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2211999 2222611. ನಮ್ಮ STD ಕೋಡ್ 0824. ಮೊಬೈಲ್ ಸಂಖ್ಯೆ 8277038000. ಕರೆ ಮಾಡಬೇಕಾದ ದಿನ ಜೂನ್ 2 ಮಂಗಳವಾರ ಬೆಳಗ್ಗೆ 11:30 12:30

ಕುಯ್ಮಿಲ್ಗಯ ಚಿತ್ರಕ್ಕಾಗಿ ತಾಜ್ ಅವರು ಹಾಡಿರುವ ಗೀತೆಯನ್ನು ಕೇಳಿದ್ರಿ. ಸಾಹಿತ್ಯ ಇಬ್ರಾಹಿಂ ಅಶ್ಕ್, ಸಂಗೀತ ನೀಡಿದ್ದಾರೆ ರಾಜೇಶ್ ರೋಷನ್. ಮುಂದೆ ಕೇಳಿ ಇಶ್ಕ್ ಚಿತ್ರದ ಗೀತೆ, ಹಾಡಿದ್ದಾರೆ ಉದಿತ್ ನಾರಾಯಣ್ ಹಾಗೂ ಅಲ್ಕಾ ಯಾಜ್ಞಿಕ್, ಸಾಹಿತ್ಯ ರಾಹತ್ ಇಂದೋರಿ, ಸಂಗೀತ ಅನು ಮಲ್ಲಿಕ್.

0: ಆಕಾಶವಾಣಿ ಮಂಗಳೂರು, ಸಮಯ 10 ಗಂಟೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಆರಂಭವಾಗಲಿದೆ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
0: ಆಕಾಶವಾಣಿ ಮಂಗಳೂರು, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸಮೀರ್ ರಾವ್ ಅವರ ಬಾನ್ಸುರಿ ವಾದನ ಕೇಳುವಿರಿ. ರಾಗ್ ನಟ್ ಭೈರವ್, ತಬಲಾ ಸಾಥಿ ರಾಜೇಶ್ ಭಾಗವತ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸಮೀರ್ ರಾವ್ ಅವರ ಬಾನ್ಸರಿ ವಾದನದಲ್ಲಿ ರಾಗ್ ನಟ್ ಭೈರವ್ ಕೇಳಿದಿರಿ. ತಬ್ಲಾ ಸಾಥಿ ರಾಜೇಶ್ ಭಾಗವತ್.
1: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ತರಂಗಾಂತರ 275.5 ಮೀಟರ್ಗಳು, 1089 kHz ಹಾಗೂ FM ಬ್ಯಾಂಡಿನ ಕಂಪನಾಂಕ 100.3 MHz. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಪ್ರಸಾರ ಕಾರ್ಯವನ್ನು ಮುಂದುವರಿಸುತ್ತಾ ನಿಮ್ಮೊಂದಿಗೆ ನಾನು ಶ್ರೀನಿವಾಸ್ ಮಾರ್ನಬೈಲು. ಇದೀಗ ಕೇಳಿ ತುಳು ಕಾರ್ಯಕ್ರಮ.
2: ಆಕಾಶವಾಣಿ ಮಂಗಳೂರು. ಬಾನಸೊರತ ಬಂದುಲೆಗು ಸರ್ವೆರೆಗ್ಲ ಮೋಕೆದ ಸುಲ್ಮೇಲು. ತುಳು ಕಾದಂಬರಿ ಓದುದ ಸರಣಿಡು ಇನಿ ಇತ್ತೆ ಜಾನಕಿ ಬ್ರಹ್ಮಾವರ ಮೇರು ಬರೆತಿನ ರುಕ್ಕು ಕಾದಂಬರಿದ ಓದು ಸೊರಕೊರ್ಪೆರು ಅಕ್ಷತಾರಾಜ್ ಪೆರ್ಲ.
3: ಊರುಡು ಗಡಂಗ ಮುಚ್ಚಾವನ ಬಗೆಟ್ಟು ಸಭೆನು ರುಕ್ಕುಲ ರುಕ್ಕುನ ಮಗಲ್ ಜಯಲ ಸುರುಮಲ್ತೆರು. ಆನಿದ ಸಭೆಕು ಮಧುರಲ ಬರೋಡಿತ್ತೆಂಡು. ಆಂಡ ಆಲು ಮಿತ್ತ ಮಿರಿಲೋಕೊಗು ಸಂಧಿಯಲು. ಅಲೇನ ಕೆರ್ದು ದಕ್ಕಿನಕ್ಲೆಗಾಯಿನ ಲಾಭ ದಾದನ. ಅಲೇನ ಕೆರ್ತಿನಕ್ಲೆಗು ರುಕ್ಕುನವು ಏ ಪೊಲ ಪುಡಿ ಸಾಪೋನೆ. ಆ ಕಟುಕೆರೆನು ನೀರಿಜ್ಜಂದಿನಲ್ಪ ತರೆ ಕಡ್ಪುಡುಪಿನ ಅಭಿಲಾಷೆನೆ. ಜಯ ದಾಯಗು ಬತ್ತಿಜೋಲು. ಆಲು ಬರಂದೇ ಸಭೆಕ್ಕು ಪೋವರಿಗೆ ಮನಸಾಪೂಜಿ. ಪೋವಂದೇ ಕುಲ್ಲುಲೆಕಲ ಇಜ್ಜಿ. ಪೊಂಜೆಲೆಗು ಯಾನು ಒಟ್ಟುಡೇ ಬೋಡು. ಪಂಚಾಯತಿದ ಅಧ್ಯಕ್ಷದಿ ಆಯಿಬೊಕ್ಕ ಸಭೆತ ತಾನಮನೊಗು ತಪ್ಪವುಲೆಕಲ ಇಜ್ಜಿ. ಜಯ ಬರಂದಿನೆತ್ತ ಕಾರಣದಾದವ.

ಕೂಡ ಅವ್ವೇ ಪ್ರಶ್ನೆ. ತಿಗಲೇ ಅಂಚನೇ ನಡ್ಗುನು. ಪುಲ್ಲೆರೆಡ್ದಿಂಚ ಬಂಜೆಗ್ಲ ದಾಲ ಬೂರಂದೆ ಬಡವುಡು ತರೆ ತಿರ್ಗಿಲೆಕ ಆವೊಂದುಂಡು. ಪೊಸ ಇಲ್ಲಡು ಬಂಜಿ ಕರೆಂಟಾ ದಿನ ದಿನಕ್ಕುಲೇ ಇಜ್ಜಿ. ಪುಲ್ಲೆರೆ ಬಂಜರ ಗಂಜಿ ಉಂಡುಂಡನೆ ಅಲೆನ ದಿನತ್ತ ಬೇಲೆದ ಬಂಡಿ ನಡಪುನು. ರಪ್ಪಲಕದ ಚಾಕೊತ್ಪಾಯಲು ಶ್ಯಾಮಲ ಕೊರ್ತಿನ ಉರ್ಪೆಲರಿತ್ತ ಪುಂಡಿ ತಿನೊಂದು ಚಾಪರ್ನಗನೆ ಮಂಜನ ಸೊರ ಕೇಂಡಿಲೆ ಕಾಯಿನಿ. ಕೈ ನಡ್ಗದ ಚಾತಲೋಟ ಕಂಕಣಿ ಬೂರಿನಿ. ಕಂಡಿಡು ನಿಲ್ಕದ ತೂನಗ ಅಂದ್ ಆಯೆನೆ ಅನಿಸ್ತೊನೇ ತೂಯಿಲೆಕ ಆದ ರುಕ್ಕುನ ಮನಸ್ಸು ಮುಖ್ಯ ಕಟ್ಟೆಂಡು. ಮಂಜೆ ತನ್ನ ಒಟ್ಟುಡಿತ್ತಿನವರಿ ಚವ್ವೆಲೆ ಚೋಂಗ್ಲೆಡ ಗಟ್ಟಿಡೆ ಪಣೊಂದುಲ್ಲೆ. ಇರುವೆರ್ಲ ಕೈಟಿತ್ತಿನ ಪೇಪರ್ನ ಬುಡ್ಪಾದು ಪತೊಂದೆರು. ಇನ್ನೀ ಪಂಚಾಯತಿ ಸ್ವಲ್ಪ ಪೊಂಜಲೆನ ಬಾರಿ ಮಲ್ಲ ಸಭೆ ಉಂಡುಗೆ. ನಮ್ಮಲ್ಲ ಒಂಜಿಗಳಿಗೆ ಪೋದು ಬರಡತ್ತ. ಮಲ್ಲೂರ್ದ ಪೊಂಜೌಲು ಪಂಡ ನಿನ್ನ ಊರ್ದಕ್ಲಿಲೆಕ್ಕ ಅತ್ತ. ಮಲ್ಲ ಕರ್ತು ಕಾರ್ಗೆದಕ್ಕಲು ಮಾರಾಯ. ಇನಿ ಕೋಡೆಡು ಲೋಕೊಡು ಬಿಲಾಸು ಬುಡ್ತಿನ ಪೊಂಜಲೇ ದಿಂಜ. ಪೊಂಜಲೆನ ಕಾರ್ಬಾರು ಈ ಊರಡೊಂಜಿ ಪೊಸತ್ತ. ನಿಕ್ಕ ಗೊತ್ತುಜಿ ಮಾರಯ್ಯ, ಈ ಊರ್ದ ಪೊಂಜಲು ಪರ ಊರುಡ್ಲ ಕಾರ್ಬಾರ್ ಮಲ್ಪೇರು. ಮಂಜಪನ್ನಗ ಅವ್ಯಂಚ ಮಂಜಣ್ಣೆ, ಪರ ಊರುಡು ಮಂಗೆ ಆಪಿನ ಕುಲೆ ದಿಂಜಗೇ ಒಟ್ಟುಡಿತ್ತಿನಯೇ ಪಂಡೆ. ಆಗಾದೆ ಉಂಡಾತಿನ ಕಾಲ ಕರಿದು ಹೋತುಂಡು. ಇಂಚಿಪ ಒವ್ವ ಊರ್ದಕ್ಕಲು ಒವ್ವ ಊರುಗು ಪೋದು ಕೂಟ ಕಟೊಂಬೆರು. ಅತ್ರುವಾಣ ಸುರುಮಲ್ಪುವೆರು. ಸೈಪಿನಾಯೇ ಮಾರಿ ಮಲಕೊಗ್ಲ ಪೋಡಿಜೆಗೆ, ಕಡಲ್ದ ಸಿರೇಕೆ ತರೆ ಕೊರ್ಪೆಗೆ. ಅಂಚ ಸೊರ್ಕುಡು ಗಂಡಾಂತ್ರನೇ ಅರಂಟುನ ಪೊಂಜುಲುಲ ಉಲ್ಲೆರು ಮಾರಾಯ. ಈ ಪೇಪರ್ಡು ಅಂಚಿನನೇ ಸುದ್ದಿ ಉಂಡು ತೂಲೆಗೆ. ಯಾನು ತೂದೆ ನಿಕ್ಕು ಪಂಡಿನಿ ಮಾರಾಯ, ನನ್ನೊಂಜಿ ಪುಟ್ಟಟು ಸುದ್ದಿದ ವಿವರ ಉಂಡು ಓದನ್ಲ. ಐಟೊಂಜಿ ಪಟ್ಟಿ ಕೊರ್ತೆರತ್ತ. ಆ ನಕ್ಸಲೆರ್ನ ಪಟ್ಟಿಡು ಪೊಂಜುಲು ಅಂಜಲು ಸಮ ಸಂಕೆಡುಲ್ಲೆರತ್ತ ಅಂದಂದು ಒಟ್ಟುಡಿತ್ತಿನಾಯೇ ಪಂಡೆ. ಆ ಪುದರಲು ನಿಜ ಅತ್ತಿಗೆ. ಅತ್ರುವಾಣದಕ್ಲೆಗ್ ಪಾಕ ಪುದರು ಪುಂಡ್ಗೆ. ಏನನದ್ರಡು ಆ ಪಟ್ಟಿಡು ಈ ಊರ್ದ ಪೊಂಜೋಲೆಲ್ಲ ಇಬ್ಬರೇ ಯಾವು? ಆ ಗ್ಯಾಂಗು ಪೊಂಜೋಲು ವಾ ದೈರೋಡು ಸೇರುವೆರ. ಗ್ಯಾಂಗಡಿತ್ತಿಂಡನೆ ಮಜಾ ಮಲ್ಪೆರೆಗಾಪಿನಿ ಮಾರಾಯ. ಮಂಜನಕುಲು ಇಲ್ಲದ ಮರ್ಗಿಲಿಡೆ ಗಟ್ಟಿಡು ಪಾತ್ರೊಂದು ಪೋಯಿನೇನು ಕೇಣ್ಣಗ ರುಕ್ಕುಗು ಕೈಕಾರು ಕುಂಬರನವು ಜೋರಾಂಡು. ಇಂಚಿಪ್ಪ ಪೊಲೀಸರೆಗು ಜಯಕ್ಕನ ಮಿತ್ತು ಅನ್ಮಾನ ಸುರುವಾತಂಡಿಗೆ. ಜಗನ್ನನ ನುಡಿ ನೆನಪಾಂಡು. ಜಗನ್ನ ಸುದ್ದಿ ಅಂಚಿಂಚಿ ಪಸೆರಿಂಡ ಇರೆಗ ಕೇಡುಬರು. ಜಯಾನ ಎಚ್ಚರ್ಗೆದ ಪಾತ್ರೆಲ್ಲ ನೆಂಪಾದು ಇಲ್ಲ ಉಳೈಡೆ ದೊಗ್ಗಲು ಪಾಡೊಂದು ರುಕ್ಕು ನಟೊಂದಿನಿ ಈತೆ. ದೇವರೇ ಏನ ಮಗಲೇನು ಕಾತೊಂದ್ಲೇ ಪಂಡದು. ಬರವು ಕಲ್ತು ಊರುಗು ಪಿರಪೋಯಿನ ಮಧುರ ದಾಯಗು ಪಿರಬತ್ತೊಲ. ಏನ ವಿಧಿಯೇ ಅಲೆನು ಬರ್ಪಾಂಡ. ಅಲೆಗು ಕೊರ್ತಿನ ಮೋಕೆದ ರಸೊನೆ ಇಂಕ್ ಈ ನಮುನೆಡು ಇಸ ಒಂದುಂಡ. ಜಯ ಉಗ್ರಕೂಟಗು ಮುಟ್ಟಾಯಿನಿ ಮಧುರ ನಕಲ್ನ ಕೊಲೆತ ಪರ್ನಾಮೊಡೆ ಅತ್ತ. ಇಂಚ ಕೇಣೊಂದು ಅಕ್ಲಾಸಡು ಬುಲ್ಪುನಗಲ ರುಕ್ಕುಗು ಮಧುರನೇ ನೆಂಪು. ಪಾಪದ ಪೊಣ್ಣನಗತಿ ಅಂಚ ಆಂಡತ್ತ. ಊರುಗು ಪೋದು ರಡ್ಡು ವರ್ಸೊಡ್ದು ಬೊಕ್ಕ ಪಿರಬನ್ನಗದ ಮಧುರ ಮಾತ ಬಗೆಟ್ಲ ಬೇತೆನೆ. ಪ್ಯಾಂಟು ಶರ್ಟ್ ಬಾಬು ಕಟ್ಟದ ಮಧುರನವು ಆಂಜೌನನೇ ದಸ್ತ್. ದುಂಬುದ ಲೆಕ್ಕ ತೆಲ್ಕೆ ಕುಸಿತ ಪಾತಿರಲು ಇಜ್ಜಿ. ಬಚ್ಚಿದಿನ ಮೋನೆಡು ನೆಗತ್ತು ತೋಜುನ ಮೂಂಕು ಬದುಕದ ಕೋಟಲೆಡು ಸೋದಿ ಲೆಕ್ಕದ ದೇಕಿ. ಬಡಪತ್ತದನೇ ಇರಸ್ತಿಕೆ. ಮಧುರ ಬೈದಿನೇ ತನ್ನ ಬದಲಾಯಿನ ಬದುಕದ ಬಗ್ಗೆಡು ರುಕ್ಕುಡ ಪನರೇಗ. ಆಂಟಿ ಯಾನು ಪರೀಕ್ಷೆ ಮುಗಿತದು ಊರುಗು ಪೋನಗನೆ ಎನ ಪಪ್ಪ ಎಂಕ್ ಆಣ ನಿಶ್ಚಯ ಮಲ್ತದ ಮದ್ಮೆದ ಅಟ್ಟಣಿಡಿತ್ತೆರು. ಬಲಾತ್ಕಾರೊಡೆ ಮದ್ಮೆಗ ಒಪ್ಪಾಯರು. ಬೆಂಗ್ಳೂರುಡು ಮದ್ಮೆ ನಡತ್ತಂಡು. ಭಾರೀ ಗಡ್ದದ ಮದ್ಮೆ. ಏನ ಲೆಪ್ಪೋಲೆ ತೂದು ಜಯಾನೊಟ್ಟುಡು ಈರ್ಲ ಬರ್ಪರಂದು ಕಾತೊಂದಿತ್ತೆ. ಆಂಡ ನಿಕುಲು ಬೈಜ್ಜರು. ಬರಂದಿನನೇ ಎಡ್ಡೆ ಆಂಡು. ಅವು ಎನ್ನ ಮದ್ಮೆ ಅತ್ತ. ಬದುಕುದೊಂಜಿ ಕಡುಕೆಟ್ಟ ಘಟನೆ. ಮದ್ಮೆದ ಮನದಾನಿಯೇ ಪಪ್ಪಗ ತಿಗಲೆಬೇನೆ ಮಿತಿ ಮೀರ್ದು ಮಣಿಪಾಲ್ ಹಾರ್ಟ್ ಸೆಂಟರ್ಡ್ ತೀರ್ದು ಪೋಯಿರು. ಐತ ಬೆರಿಕೆ ಮಮ್ಮಿನ ತರೆಬೆಚ್ಚದ ಸೀಕ್ ಭಯಂಕರ ಆದ ನಿಮಾನ್ಸುಗ ಸೇರೊಡಾಂಡು. ಒಂತೆ ದಿನೋಟೆ ಅರೆ ನಮ್ಮತಿ ಮಂದ ಆದ ಈ ಲೋಕದಗೇನೇ ಇಜ್ಜಾಂಡು. ಪಾತಿರ ಕತೆಲ ಉಂತುದು ಪೋಂಡು. ದಿಂಜ ಕಾಸು ಖರ್ಚಿ ಮಲ್ತದ ಕುಸೀಟ್ ಎನ ಮದ್ಮೆ ಮಲ್ತಿನ ಎನ ಪಪ್ಪ ರಪ್ಪ ತೀರ್ದು ಪೋಯಿನೈಟ್ ಅರೆ ಗೆಡ್ಡೆನೆ ಆಂಡು. ಇಜ್ಜಾಂಡ ಅರೆಗ್ಲ ಮಂಡೆಬೆಚ್ಚದ ಸೀಕ ಸುರುವಾತು. ದಾಯಗಿಂದಂಡ ಎನ್ನ ಮದ್ಮೆಲ ಪೊಕ್ಕಡೆಗಾಂಡು. ದುಃಖದ ಕಟ್ಟೆನೆ ಉಡೈಲೆಕದ ಮಧುರ

ಹೊರ ಆನೆ ಬುಲ್ಪಿರೆ ಸುರುಕೊರಿಯಲು, ಆಂಟಿ ಎನ್ನವು ಸುಖೋತ ದಾಂಪತ್ಯ ಆಯಿಜಿ, ಕೈಪತ್ತಿನ ಕಂಡನಿ ರಂಜೇಶ್ ಪಪ್ಪನ ಕಾಸನ ಲೂಟಿರಿಗೇ ಮದ್ಮೆಗೊಪ್ಪಿದಿನಿ, ಸಖತ್ತು ಬದಿದೆ ತೊಂದು ಬೆಂಗಳೂರು ಡೊಂಜಿ ಫ್ಲ್ಯಾಟ್ ದೆ ತೊಂದೆ, ಪಾರ್ಟ್ನರ್ಶಿಪ್ಡು ಬಿಲ್ಡರೊಂದು ಪಣೊಂದಿನಾಯನ ದಂದೆ ಬೇತೇನೆ, ಆಯದೆ ತೊಂದಿನ ಫ್ಲ್ಯಾಟ್ ಆಯನ ಸಂಬಂಧದಾಲು ಪದ್ಮನ ಪುದರ್ಡಿತ್ತುಂಡು, ಆಲು ಐಟೇ ಇತ್ತೊಲು, ಅಲೆಗೇರ್ಲ ಗತಿ ಇಜ್ಜಿಗೆ, ಅಲೆನ ಅಪ್ಪೆ ಅಮ್ಮೆರು ಕಂಡನಿ ಬಾಲೆ ಮಾತಿರ್ಲ ಇಂಚುಪ ಆಕ್ಸಿಡೆಂಟ್ಡು ವರಾನೆ ಸೈತೆರಿಗೆ, ಕಂಡನಿಲ್ಲದಕ್ಕಲು ಅಲ್ಲಿನ ದೂರ ಮಲ್ತೆರಿಗೆ, ಕೋರ್ಟುಡು ಕೇಸ್ ನಡತೊಂದುಂಡುಗೆ, ಸದ್ಯ ಅಲೆನ ಜವಾಬ್ದಾರಿ ಇಂಬೆಗೆಗೆ, ಉಂದುಪುರ ಕಟ್ಟುಕತೆಂದು ಎಂಕು ಬೇಗೊಡೆ ಅರ್ಥಾಂಡು, ಪಪ್ಪನ ಕರ್ಮಲು ಮುಗಿಯೋಡಾಂಡನೆ ನಂಕು ನನೊಂಜಿ ಇಲ್ಲದೆ ತನುಗ, ನಿನ ಪಪ್ಪಡ ಬ್ಯಾಂಕ್ಡು ಕೋಟಿಗಟ್ಲೆ ಕಾಸು ಉಂಡುಗೆ ಐಟು ಪಾಲಿಕೇಣ್ಲ ಎಂಕು ಆಯೆ ಅರ್ಥ ಆಯೆ, ಯಾನು ದೂಸ್ರನೇ ಪಾತೆರಿಯೆ ಆಯೆ ಸಿಡ್ಕು ತೋಜಾಯೆ, ಒಂತಿ ದಿನೋಟೆ ಹಠಕಟ್ಟದು ಹನಿಮೂನುಗುಂದು ಡಾರ್ಜಿಲಿಂಗ್ಗೆ ಲೆತೊಂಪೋಯೆ, ಪೋಯಿನಲ್ಪಲ ಪಾತಿರುನು ಪಪ್ಪದ ಕಾಸದ ಪಾಲು ಪಂತ್ಯದ ಬಗ್ಗೆನೆ, ಪಪ್ಪ ತೀರ್ದು ತಿಂಗಳುಲ ಆತಜಿ, ಮಮ್ಮಿ ಆಸ್ಪತ್ರೆಡು ಸೈಯೊಂದುಲ್ಲೆರು, ಯಾನು ಪಾಲದ ಸೊಲಕ ಲಕ್ಕ ಉಜ್ಜಿ, ಎನ್ನ ಕಡಾಕಡಿತ ಪಾತಿರೋಗು ಆ ಕೆಡ್ಪೆಲೆ ಕಂಡನಿಡ ತಿಕ್ಕಿನಿ ಪೆಟ್ಟು ಬೊಕ್ಕ ದಾಂಪತ್ಯದ ಪಲ್ಲಂಗೊಡು ಬಗೆಬಗೆತ ಹಿಂಸೆಲ, ಎಂಕು ಉಳತ್ತುಳೈಡೆ ಪುಕ್ಕು ಸುರಾಂಡು, ಇಂಬೆಯೇನನು ಕೆರಿಯರಿಗೇ ಲೆತೊಂದು ಬೈದೆನ, ಅನ್ಮಾನ ನಿಜ ಇಂಪಿಲೆ ಕಾನಗ ರಂಜೇಶ್ನ ದುರ್ಜನನು ಏರೆಡಾಂಡಲ ಪಣಡುಂಪಿನ ಆಸೆಡು ಮೆಗ್ದಿಗು ಫೋನ್ ಮಲ್ಪುನಾಗ ತಡೆತೆ, ಗುಟ್ಟುಡು ಬರೆಯಿನ ಕಾಕಜಿನ ನಾಡ್ದು ಪರ್ತು ಪಾಡಿಯೇ, ಪೊಂಜುಲಿನ ಶೋಷಣದ ಬಗ್ಗೆಡು ಕಾಲೇಜಿಡು ಭಾಷಣ ಮಾಲ್ತಿನ ನೆಂಪು ಏನನ್ನು ತುಚ್ಚಿಂಡು, ಸೈಪಿನೆತ ಪೋಡಿಗೆ ಇತ್ತುಜಿ, ಆಂಡ ಕೊಲೆ ಕಟುಕನು ಜೈಲಿಗೆ ಕಡಪುಡಲೆಕ ಆಪು ಜತ, ಐಕಾದೆ ಬುಲ್ತೊಂದಿತ್ತೆ, ಎನ ಪುಣ್ಯಡೆ ಆನಿ ದಿನಾನೇ ಎಂಕುಲು ಇತ್ತಿನ ಹೋಟ್ಲೆಡೆ ಎನ ಒರಿ ಮಾಮ ಅಕಸ್ಮಿಕೊಡು ತೂವೆರಿ ತಿಕ್ಕಿಯರು, ಆರು ಅಲ್ಪದ ಬ್ಯಾಂಕ್ಡು ಮ್ಯಾನೇಜರ್ ಆದಿತ್ತಿನವು ಎಂಕು ಗೊತ್ತಿಜ್ಜಾಂಡು, ಅರೆಗಲ್ಪ ಎನಂತೂದು ಸಂತೋಷ ಅಂಡಲ ರಂಜೇಶನೊಟ್ಟುಡಿತ್ತಿನ ಎನ ಮೋನೆದವರುಟೆ ಕಣ್ಣದ ಬಾಸೆಡೆ ಅರೆಗದಾದನ ಅನ್ಮಾನ ಬತ್ತದುಪ್ಪೋಡು, ಒತ್ತಾಯಡು ಅಪಗನೆ ತನ ಇಲ್ಲಗ ಬಿನ್ನಿರಿಂಪಿಲೆಕ ಲೆತೊಂದು ಪೋಯೆರು, ಗುಟ್ಟುಡು ಕೇಂಡಿನರೆಡ ಎನ ದುರಿತೊಲೆನು ಪಣೊಂಡೆ, ತನ ಇಲ್ಲಡೆ ಉಂತೊಡೊಂದು ಹಠಮಲ್ಪುನರೆಡ ರಂಜೇಶನ ಕಬಟ ನಡತುಜಿ, ಮಧುರನ ಪಪ್ಪನ ಸಾಯೊಡೆ ಯಾನು ಬರವು ಕಲ್ತದಿನಿ, ಆ ಬರವುಡಾದೆ ಇನಿಕ್ಕಿ ತಾನಮಾನಡುಲ್ಲೆ, ಅರೆನ ಮಗಲ್ ಮರ್ಮಾಯೆ ಈತು ದುರ ಬೈದರು, ಮುಲ್ಪ ಎನ ಇಲ್ಲಡೆ ಇತ್ತರ್ಡ ಎಂಕ ಅರೆನ ಋಣಸಂದಾಯರ ಗೊಂಜಿ ಅವಕಾಶ ಒದಗಿಲೆ ಕಾಪುಂಡು, ಆಪುಜಿಂದು ಪಣೊರ್ಚಿ ಪಂದು ಪಂಡೆರು, ಎಂಕುಲು ಅರೆನ ಇಲ್ಲಡೆ ಇತ್ತಿಲೆಕ್ಕನೆ ಆರು ಫೋನುಡೆ ಆಯನ ಮೂಲ ಜಡ್ತು ತೆರೆಯೊಂಡೆರು, ಬಹುಶಃ ರಂಜೇಶ್ ಗೌ ಅಂದಾಜಿ ಆಂಡೊಡು, ಅರ್ಜೆಂಟುಡು ಊರುಗು ಪೋಡೊಂದು ಪಂಪಿನಾಯಡ ಎಂಕ ಅರ್ಜೆಂಟುಡು ಪೋಡುಂದಿಜ್ಜಿ ಯಾನಿತ್ತ ಬರ್ಪುಜಿ ಪಂದು ಪಂಡೆ, ಮಧುರ ಪಪ್ಪನ ಸಾವುದ ಶಾಖಡುಲ್ಲುಲು, ಒಂತಿ ದಿನ ಎಂಕ್ಲೆನ್ನೊಟ್ಟುಗು ಇಪ್ಪಡು, ಮಾಮ ಮಾಮಿ ಇರುವೆರ್ಲ ಕಡಾಕಡಿ ಪಣ್ಣಗ ಆಯ ಒಪ್ಪಿಯೇ, ಒರಿಯೇ ಪಿರಪೋಯೇ, ಆಯನ ಜಾತಕ ಹೇಸಿಗೆದವೆ, ಆಯನ ಪೊಸ ಫ್ಲ್ಯಾಟುಡುಪ್ಪುನು ಆಯನನೇ ಪುಂಜೋವುಗೆ, ಇರುವೆರೊಂಜಾದು ನಡಪಾವನ ದಂದೆ ಮಾದ್ರ ಚೋದುದನೆ, ಇಂಬೆ ಸುಳ್ಳು ಪಂಡದು ಬದಿದೆ ತೊಂದು ಮದ್ವೆ ಆಪಿನಿ, ಕುಡಕುಡ ಕಾಸುಗಾದು ಬುಡಿದಿಗೆ ಹಿಂಸೆ ಕೊರ್ಪಿನಿ, ಒಪ್ಪೆಂದಿನಲೇನು ದೂರಲೆ ತೊಂದು ಪೋದು ಸೈಪಾವ್ನ ಸಂಚು ಪಾಡಿನವು ಸುರುತ ಸರ್ತಿಯೇ ಎನ ಮಾಮಡಾದು ಉಂತುದು ಪೋಂಡು, ಮಾಮನ ಪ್ರಯತ್ನೊಡಾದೆ ಎಂಕ ಕಂಡನಿಡ ಬುಡುಗಡೆ ತಿಕ್ಕಂಡು, ಆಂಡ ಪಪ್ಪನ ಲಕ್ಷಗಟ್ಲೆ ದೊಡ್ಡು ಪಿರ ತಿಕ್ಕುಜಿ, ಕೋರ್ಟುಡು ಆ ಬಗ್ಗೆ ಕೇಣುಲೆಕ್ಕ ಇಜ್ಜಿ, ಬದಿ ಕೊರ್ಪಿನವುಲ ಅಪರಾಧನೆ ಅತ್ತ, ಎನ ಬದುಕದ ಕನೋನೆ ಕಡೆಮುಟ್ಟಾಯಿನ ದುಷ್ಟಡ ಜೀವನಾಂಶಲಾದೆತನರೆ ಮನಸಾಯಿಜಿ, ಎನ ಪಪ್ಪನವುಲ ಎಡ್ಡೆ ಸಾದಿಡು ಬೆಂದಿನ ಕಾಸತ್ತು, ಲಂಚಗು ಕೈ ಒಡೆದಿನ ಹಾಳು ದೊಡ್ಡು, ಅವು ದಂಡ ಆಯ್ನೇಕು ಎಂಕು ದುಃಖ ಆಯಿಜಿ, ಒರತ ಕಂಟಕೊಡು ಬಚವು ಆಯ್ನಲೆಗು ಬದುಕುನ ಆಸೆ ಹೆಚ್ಚಿಂಡು, ಹೆಲ್ತ್ ವಿಸಿಟರ್ ಬೇಲೆಗು ಬೆಂಗಳೂರುಡು ತರಬೇತಿ ಪಡೆಯೊಂದು ಎನ ಊರದ ಪ್ರಾಥಮಿಕ ಆರೋಗ್ಯ ಕೇಂದ್ರಡು ಬೇಲೆಗು ಸೇರೊಂಡೆ, ಅಪಗನೆ ಮಮ್ಮಿ ಆಸ್ಪತ್ರೆಡು ತೀರ್ದು ಪೋಯೇರು, ಆ ದುಃಖನು ಅನ್ಬೇಸಿನಿ ಯಾನು ಒರ್ತಿಯೇ, ಎನ ಮೆಗ್ಗೆ ಮಜಾತ ಸಾದಿಡೆ ದುಂಬು ಪೋಯೇ, ಬಚ್ಚಾಲಿ ತಿರ್ಗೊಂದು ಪುನಗ ಬೈಕ್ಡು ಬೂರ್ದು ಕಾರು ಮುಯ್ತೊಂಡೆ, ಎನ ಮೆಗ್ದಿ ಮೈಸೂರುಡೇ ಒರಿಯನು ಮದ್ಮೆ ಆಯಲು,
ಮದ್ಮೆಗೆ ಏನನ್ಲ

0: ಆಯ್ತು ಜೋಲು. ಕಂಡನಿವವ್ವ ಮಿತ್ತ ಜಾತಿದಾಯಿಗೆ, ಇಂಜಿನಿಯರ್ಗೆ, ಮಲ್ಲ ಕಂಪೆನಿಡ್ ಬೇಲೆಡುಲ್ಲೆಗೆ. ಎಂಚಿನಾಂಡದಾನೆ ಅಪ್ಪೆನ ಸಾವುಗ್ಲ ಮಗಲಿನ ಕಡಪುಡಂದಿ ನಯನ ಮನಸ್ಸು ಎಲ್ಲೇ ಉಂದೇ ಎಣ್ಣೊಂಡೆ. ಇಂಚಿಪ್ಪ ಅಕಲಿರುವೆರ್ಲ ಲಂಡನ್ಗು ಪೋಯರ್ಗೆ. ನನ ಎಂಚಲ ದೂರನೆ ಅಲೆನ ಆಸೆ ಬುಡ್ಡಿಯೇ. ಆಂಡ ಮೆಗ್ಗಿಗು ಯಾನ್ಲ ದೂರ ಪೋಡುನ್ಪಿನ ಇರಾದೆ. ಆಯತನ ಗ್ಯಾಂಗ್ ದಕ್ಲೆನ ಇಲ್ಲಗೇ ಲೆಪುಡಾದ ಪರ್ಪಾಟದ ಪಾರ್ಟಿ ಮಲ್ಪುನೈಕ್ ಅಡ್ಡಿ ಪಾತೆರಂಡ ಕೆಂಗುಡಲೆಕ ಮಲೆಯದ ಲಡಾಯಿಗು ಬತ್ತೆ. ಪಪ್ಪ ಲಕ್ಷಗಟ್ಲೆ ಕೊರ್ದು ಮದ್ಮೆ ಮಲ್ತದಿನಿ ಇಲ್ಲಡಿತ್ತೊಂದು ಎಂಕ ಅಡ್ಡಿ ಪಾತೆರೆಗತ್. ಎಂಕ ಬುದ್ಧಿ ಪನೊಡ್ಚಿ ಯಾನ್ ಉಪ್ಪುನೇ ಇಂಚ. ತೂವೆರೆಗಾಂಡ ತೂಲ ಇಜ್ಜಾಂಡ ನಿನ ತಿಕ್ಕಣ್ಣಿ ನಾಡೊಂದು ಪಿದಾಡ್ಲ. ಇಂಚ ಪಂಡೆ ಪನೊಂದು ಮಧುರ ತನ್ನ ಬದುಕದ ಕತೆನ ಬುಡ್ಪಾಯಂದೇ ಪೋಯಲು. ಮಧುರನ ಕತೆ ಅಕಿರಿಗ ದಾದಾಪುಂಡು ದುಂಬುದೇ ಗೆಡುಕೇನುಗ.
1: ಈತೆ ನಾಟ ತುಳು ಕಾದಂಬರಿ ಓದುದ ಸರಣಿ ಮೂಡ್ದು ಬತ್ತಂಡು. ಕಾದಂಬರಿದ ಬರವು ಜಾನಕಿ ಬ್ರಹ್ಮಾವರ, ಬರವುಗು ಸ್ವರ ಅಕ್ಷತಾರಾಜ್ ಪೆರ್ಲ. ಈ ಯಜ್ಞೆ ಇಡೆಗುಮುಗಿಂಡು. ಆಕಾಶವಾಣಿ ಮಂಗಳೂರು.

0: ಕೋಸ್ಟಲ್ ವುಡ್ ಕಮ್ಮೆನ, ತುಳು ಚಿತ್ರಕಲತ್ತ ಸಾಲು ಸಮ್ಮನ.
1: ಯಜ್ಞೆ 14.
2: ಹೊಸ ಜವಾಣಿಯರು, ಹೊಸ ನಿರ್ದೇಶಕರು, ಹೊಸ ನಿರ್ಮಾಪಕರು ಪಂಡಿಲಕನೇ ರಂಗ್ ಪಂಪಿನ ಸಿನಿಮಾ ಒಂದು ನೂದು ದಿನೋಡ್ದಲ್ಲ ಹೆಚ್ಚ ಕಾಲ ಪ್ರದರ್ಶನ ಆತನು.

ಐಡ್ದು ಬೊಕ್ಕ ಬತ್ತಿನ ಸಿನಿಮಾ 52ನೇ ಸಿನಿಮಾ ಉಂದುಲ ರಡ್ ಸಾರತ 14 ಬೈದಂಡ್ ಪ್ರಕಾಶ್ ಪಾಂಡೇಶ್ವರ್ ನಿರ್ಮಾಣ ಮಲ್ದಿನ ಸಿನಿಮಾ. ನಿರ್ದೇಶಕರ್ಲ ಪೊಸಬ್ಬೀರ್, ನಿರ್ಮಾಪಕರ್ಲ ಪೊಸಬ್ಬೀರ್. ಒಂದು ಚಾಲಿ ಪೋಲಿಲು ಪನ್ಪಿನ ಸಿನಿಮಾ. ಒಂದು ಇಡೀ ಚಿತ್ರರಂಗೋಡು ಇತ್ತಿನೆಟ್ಟದ್ದು 551 ದಿನ ಮಹಲ್ ಚಿತ್ರಮಂದಿರ ಒಟ್ಟು ಸೇರಿದ ಪ್ರದರ್ಶನ ಹೊಂದಿತ್ತು.

ಐದು ಬೊಕ್ಕ ಬತ್ತಿನ ಸಿನಿಮಾ, ವಿಜಯಕುಮಾರ್ ಕುಡಿಯಲ್ ಬಯಲ್ ನಿರ್ದೇಶನ ಮಲ್ದಿನ ಮದ್ಮೆ. ಕಥಾವಸ್ತು ಗಟ್ಟಿತದು, ಬೊಕ್ಕ ಐತ ಪದಕುಲು ಭಾರಿ ಪರಿಣಾಮ ಬೀರ್ದು. ಅತ್ತಂದೆ ಫೇಮಸ್ ಹಿಂದಿ ಪ್ಲೇಬ್ಯಾಕ್ ಸಿಂಗರ್, ಎಡೆಡ್ಡೆ ಹಿಂದಿದಿ ಹಿನ್ನೆಲೆ ಗಾಯಕರು ಈ ಸಿನಿಮಾಡು ಪದಪಂತೀರ್. ಐದು ಬೊಕ್ಕ ಬತ್ತಿನ ಸಿನಿಮಾ ಸೂಂಬಿ, ಉನೇನು ಸಾಯಿ ಪ್ರಕಾಶರು ನಿರ್ದೇಶನ ಮಲ್ತೀರ್. ಒಂಜು ಚಿತ್ರರಂಗದ ಚಿತ್ರೀಕರಣದ ಒಳನೋಟದ ಕತೆ ಎಂದು ಪನೋಲಿ. ನೆತ್ತ ಚಿತ್ರಕಥೆನೆ ವಿಭಿನ್ನವಾದುಂಡು, ಬೇತೆನೇ ಲೈನ್ ಅಪ್ಪುಡು ಇನ್ನೆತ್ತ ಚಿತ್ರಕಥೆ ಆತನು, ಕತೆನೆ ಬೇತೆ ರೀತಿಡು ನಡಪುಂಡು. ಉಂದುಲ ಭಾರಿ ಎಡ್ಡೆ ರೀತಿಡು ಪ್ರದರ್ಶನ ಆತನು. ಕಿಶೋರ್ ಕೊಟ್ಟಾರಿ ಬೊಕ್ಕ ಅರ್ನ ಸಹೋದರರು ಈ ಸಿನಿಮನ್ನು ನಿರ್ಮಾಣ ಮಲ್ದೇರು. ಶಶಿರಾಜ್ ಕಾವೂರು, ದೇವದಾಸ್ ಕಾಪಿಕಾಡು, ಮಂದಾರ ಸುಂದರ ರೈ, ಮಾತಾ ತುಳು ಚಿತ್ರರಂಗದ ಘಟಾನುಘಟಿ ಕಲಾವಿದರು ನೆಟ್ಟಿತ್ತೀರು.

ಐದು ಬೊಕ್ಕ 55ನೇ ಸಿನಿಮಾ. ಒಂದಲ ಹೊಸ ನಿರ್ದೇಶಕದು ಸೂರಜ್ ಶೆಟ್ಟಿ, ಹೊಸ ನಿರ್ಮಾಪಕರು ಕಿಶೋರ್ ಡಿ ಶೆಟ್ಟಿ. ಈ ತುಳು ಚಿತ್ರರಂಗದ ತಡ್ಡೆಗೆ ಬತ್ತಿರು. ಈ ತುಳು ಚಿತ್ರರಂಗದ ಉಲಯ ಪೊಗ್ಗಿನ ಮುಕುಲು ಒಂಜಿ ವಿಭಿನ್ನ ರೀತಿಯ ಹಾಸ್ಯದ ಚಿತ್ರಕಥೆನು ಕೊನೋದು ಜನಕಲೆಗೂ ಮೆಚ್ಚುಗೆ ಆದು. ಪ್ರೇಕ್ಷಕ ವರ್ಗಲ ಭಾರಿ ಮಲ್ಲಮಟ್ಟುಡು ಬುಲೆದು ಬತ್ತಿನ ಸಿನಿಮಾ ಎಕ್ಕಸಕ. ನೆತ್ತ ಪದಕುಲ್ಲ ಭಾರಿ ಎಡೆಡ್ಡ ಇತ್ತು. ತುಳು ಭಾಷೆದ ಸಿನಿಮಾದನೇ ಕಾಲ ಅಂದು ಪನ್ನೋಲಿ ಆ ಕಾಲವು.

ಕೋಸ್ಟಲ್ ವುಡ್ ಕಮ್ಮೆನ ತುಳು ಚಿತ್ರಕಲತ್ತ ಸಾಲು ಸಮ್ಮನ ಕಾರ್ಯಕ್ರಮ ಕೇಂದರು ಕೇಂದು ಪತ್ತಿನ ಸ್ವರ ತಮ್ಮ ಲಕ್ಷ್ಮಣ ಮೆರೆನವು. ಪ್ರಸ್ತುತಿ ಬೊಕ್ಕ ನಿರ್ಮಾಣ ಲತೀಶ್ ಪಾಲ್ದಾನೆ. ನನ್ನ ಬರ್ಪಿವಾರದ ಹೆಗ್ಗಿಡು ತಿಕ್ಕಗ ಸೊಲ್ಮೆಲು.

ತುಳು ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಮಂಗಳೂರು. ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ಸೋನು ನಿಗಮ್ ಮತ್ತು ಶ್ರಾವಣಿ ಹಾಡಿರುವ ರಾಮ್ ಲೀಲಾ ಚಿತ್ರದ ಗೀತೆ. ಸಾಹಿತ್ಯ ಕವಿರಾಜ್ ಅವರದು, ಸಂಗೀತ ಅನೂಪ್ ರುಬೇನ್ಸ್.

ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಮುಂದೆ ಕೇಳಿ ಸೋನು ನಿಗಮ್ ಹಾಡಿರುವ ಗಣಪ ಚಿತ್ರದ ಗೀತೆ, ಸಾಹಿತ್ಯ ಜಯಂತ ಕಾಯ್ಕಿಣಿಯವರದು, ಸಂಗೀತ ಕರಣ್ ಬಿ ಕೃಪಾ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
3: ಮುಂದೆ ಕೇಳಿ ಶ್ರೇಯಾ ಘೋಷಾಲ್ ಹಾಡಿರುವ ಕೃಷ್ಣಲೀಲಾ ಚಿತ್ರದ ಗೀತೆ, ಸಾಹಿತ್ಯ ಶಶಾಂಕ್ ಅವರದು ಸಂಗೀತ, ಶ್ರೀಧರ್ ವಿ ಸಂಭ್ರಮ್.

ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ, ಕಿಚ್ಚ ಹುಚ್ಚ ಚಿತ್ರಕ್ಕಾಗಿ ಸೋನು ನಿಗಮ್ ಮತ್ತು ಅನುರಾಧ ಶ್ರೀರಾಮ್ ಹಾಡಿರುವ ಗೀತೆ, ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ಸಂಗೀತ ವಿ ಹರಿಕೃಷ್ಣ.

0: ಆತ್ಮೀಯ ಕೇಳುಗರೆ, ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
1: ಕಾಡು ನೋಡ ಹೋದೆ ಕವಿತೆಯೊಡನೆ ಬಂದೆ.
0: ಪ್ರತಿ ಶನಿವಾರ ಮಧ್ಯಾಹ್ನ 1:30 ಕನ್ನಡದ ಹಳೆಯ ಚಿತ್ರಗೀತೆಗಳನ್ನು ಕೇಳಲು ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600.
1: ನೀ ನೀಡಿದ ನೆನಪೆಲ್ಲವು ಎದೆ ತುಂಬಿ ಹಾಡಾಗಿದೆ.
0: ಅಮರ ಮಧುರ ಕನ್ನಡದ ಹಳೆಯ ಚಿತ್ರ.

0: ಸಂಖ್ಯೆ 9449265600.
1: ನೀ ನೀಟಿದ ನೆನಪೆಲ್ಲವು ಎದೆ ತುಂಬಿ ಹಾಡಾಗಿದೆ.
0: ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

0: ಪ್ರೀತಿಯ ಶ್ರೋತೃಗಳೇ, ಮಂಗಳೂರು ಆಕಾಶವಾಣಿ ಪ್ರಾರಂಭಿಸಿರುವ 100.3 FM ಟೆಲಿ ಕ್ವಿಜ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ June 2 ಮಂಗಳವಾರ ಬೆಳಿಗ್ಗೆ 11:30 12:30 ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2211992 2226 1. ನಮ್ಮ STD ಕೋಡ್ 0824. ಮೊಬೈಲ್ ಸಂಖ್ಯೆ 8277038000. ಮರೆಯದೆ ಕರೆ ಮಾಡಬೇಕಾದ ದಿನ June 2 ಮಂಗಳವಾರ 11:30 12:30. ಆಕಾಶವಾಣಿ ಮಂಗಳೂರು. ಇದೀಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ML ವಸಂತಕುಮಾರಿಯವರ ಹಾಡುಗಾರಿಕೆಯನ್ನು ಕೇಳೋಣ. ಯೋಗಂ ಸಂತಾನಮ್ಮವರ ಸಹ ಹಾಡುಗಾರಿಕೆಯೊಂದಿಗೆ ಪಕ್ಕವಾದ್ಯದಲ್ಲಿ ವಯೋಲಿನ್ ಎ ಕನ್ಯಾಕುಮಾರಿ, ಮೃದಂಗ ಎಸ್ ಕೃಷ್ಣಮೂರ್ತಿರಾವ್, ಖಂಜೀರ ಜಿ ಹರಿಶಂಕರ್. ಮೊದಲಿಗೆ ಹಂಸಧ್ವನಿರಾಗ ಆದಿತಾಳದಲ್ಲಿ ಕೃಷ್ಣಸ್ವಾಮಿ ಅಯ್ಯರ್ ಅವರ ಕೃತಿ ನಮಾಮಿ ವಿಘ್ನ ವಿನಾಯಕ.
1: ಆತ್ಮೀಯ

ga ba ba ga ba ba da ga ba ba da ni ga ba ba da ni

0: ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಂಎಲ್ ವಸಂತಕುಮಾರಿಯವರ ಹಾಡುಗಾರಿಕೆಯನ್ನು ಕೇಳಿದಿರಿ. ಯೋಗಂ ಸಂತಾನಂ ಅವರ ಸಹ ಹಾಡುಗಾರಿಕೆಯೊಂದಿಗೆ ಪಕ್ಕವಾದ್ಯದಲ್ಲಿ ಸಹಕರಿಸಿದವರು ವಯೋಲಿನ್ ಎ ಕನ್ಯಾಕುಮಾರಿ, ಮೃದಂಗ ಎಸ್ ಕೃಷ್ಣಮೂರ್ತಿರಾವ್, ಖಂಜೀರ ಜಿ ಹರಿಶಂಕರ್. ಆಕಾಶವಾಣಿ ಮಂಗಳೂರು.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
0: ಸಮಯ 12 ಗಂಟೆ ಆಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಕೇಳುವಿರಿ ಧಾರವಾಡ ಕೇಂದ್ರದಿಂದ.

0: ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಸ್ವಚ್ಛ ಭಾರತ ಮಿಷನ್ ಸ್ವಚ್ಛತೆಯೇ ಸೇವೆ ಅಭಿಯಾನದಡಿ ಬಳ್ಳಾರಿ ಮಹಾನಗರ ಪಾಲಿಕೆ ಸ್ಯಾನಿಟರಿ ತ್ಯಾಜ್ಯ ಬಳಸಿ ಗೊಬ್ಬರ ಉತ್ಪಾದಿಸಿ ಕಸದಿಂದ ಗಿಡ ಎಂಬ ಪರಿಸರ ಸ್ನೇಹಿ ಅನುಕರಣೀಯ ಯೋಗ್ಯ ಮಾದರಿ ಸೃಷ್ಟಿಸಿದೆ. ಬಳ್ಳಾರಿ ಮಹಾನಗರ ಪಾಲಿಕೆಯ 13ನೇ ವಾರ್ಡ್ನ ಸ್ವಚ್ಛತಾ ಪರಿವೀಕ್ಷಕ ಜಗನ್ನಾಥ್ ರೆಡ್ಡಿ ತ್ಯಾಜ್ಯ ವಸ್ತುಗಳನ್ನು ಹೂಕುಂಡಗಳನ್ನಾಗಿ ಪರಿವರ್ತಿಸಿ ಸಸಿ ನೆಟ್ಟು ಬೆಳೆಸುತ್ತಿದ್ದಾರೆ. ಜಗನ್ನಾಥ್ ರೆಡ್ಡಿ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಈ ಉಯ್ಯರಿನಲ್ಲಿರ್ತಕ್ಕಂಥ ಹಸಿ ಕಸ ಮತ್ತು ಒಣಕಸ ಹಾನಿಕಾರಕ ಕಸವನ್ನು ಸಪರೇಟ್ ಮಾಡಿ ನಮ್ಮ ಎಷ್ಟು ಬೇಕಾಗುತ್ತೆ ತ್ಯಾಜ್ಯ ಗೊಬ್ಬರ ಮಾಡಲಿಕ್ಕೆ ಈ ಏರಿಯಾ ಸಣ್ಣದಿದೆ, ಅದರಲ್ಲಿ ಮತ್ತೆ ತಗೊಂಬಂದು ನಾವು 90 ಡೇಸ್ಗೆ ಅದು ಗೊಬ್ಬರ ಆಗುತ್ತೆ. ಕೊಳಿತೆ ಕೊಳಿತದ ಮೇಲೆ ಎರೆಹುಳ ಗೊಬ್ಬರ, ಎರೆಹುಳವನ್ನು ಅದರಲ್ಲಿ ಬಿಟ್ಟು 60 ಡೇಸ್ಗೆಲ್ಲ ಗೊಬ್ಬರ ಆಗ್ಬಿಡುತ್ತೆ. ಅದೇ ಗೊಬ್ಬರವನ್ನು ನಾವು ಗಿಡಗಳಿಗೆ ಸಿಂಪರಣೆ ಮಾಡಿ ಪೌಷ್ಟಿಕಾಂಶ ಚೆನ್ನಾಗಿ ಬೇರೆ ಗಟ್ಟಿಯಾಗಿ ಬರ್ತದೆ ಅಂತೇಳಿ ಅದಕ್ಕೆ ಗಿಡಗಳಿಗೆ ವಿತರಣೆ ಮಾಡ್ತಾ ಇದ್ದೇವೆ.
0: ಬಳ್ಳಾರಿ ಮಹಾನಗರ ಪಾಲಿಕೆ 13ನೇ ವಾರ್ಡ್ ನಿವಾಸಿ ಕೃಷ್ಣವೇಣಿ ಪಾಲಿಕೆಯಿಂದ ವೈಜ್ಞಾನಿಕ ಕಸ ನಿರ್ವಹಣೆ ಬಗ್ಗೆ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದು ಹೀಗೆ.
2: ಸ್ವಚ್ಛತೆ ಬಗ್ಗೆ ಬಹಳ ನಮ್ಗೆ ಕಾರ್ಪೊರೇಟರ್ ಆಗಿರ್ಬೋದು, ನಮ್ಮ ಮುನ್ಸಿಪಾಲಿಟಿ ಸರ್ ಅವರು ಆಗಿರ್ಬೋದು, ಎಲ್ಲಾದ್ರ ಬಗ್ಗೆ ನಮ್ಗೆ ಮಾಹಿತಿ ಕೊಡ್ತಾನೆ ಇದ್ದಾರೆ. ಅದ್ರ ಬಗ್ಗೆ ವೀಕ್ಲಿ ಟ್ವೈಸ್ ಕ್ಲೀನ್ ಮಾಡಿಸ್ತಾರೆ, ಮತ್ತೆ ಆಮೇಲೆ ಹಸೆ ಕಸ ಮತ್ತೆ ಒಣ ಕಸ ಮತ್ತೆ ಹಾನಿಕಾರಿಕ ಕಸ ಅಂತೇಳಿ ಸಪರೇಟ್ ಸಪರೇಟ್ ತಗೊಂಡು ಹೋಗ್ತಾರೆ, ಗೊಬ್ಬರ ಮಾಡಿಸ್ಕೊಡ್ತಾರೆ.
0: ವಿಶ್ವ ಋತುಚಕ್ರ ನೈರ್ಮಲ್ಯ ದಿನಾಚರಣೆ ಅಂಗವಾಗಿ ಕೊಪ್ಪಳ ತಾಲೂಕು ಕಲ್ ತಾವರ್ಗೇರಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆಂಚನಡೋಣಿ ತಾಂಡಾದ ಡಿ ಹೊಸಳ್ಳಿಯಲ್ಲಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಡಿ ಕೆರೆ ಹೂಳೆತ್ತುವ ಕಾಮಗಾರಿ ಸ್ಥಳದಲ್ಲಿ ಕೂಲಿ ಕಾರ್ಮಿಕ ಮಹಿಳೆಯರಿಗೆ ಋತುಚಕ್ರ ನೈರ್ಮಲ್ಯದ ಕುರಿತು ಕೊಪ್ಪಳ ಜಿಲ್ಲಾ ಪಂಚಾಯಿತಿ ಸ್ವಚ್ಛ ಭಾರತ ಮಿಷನ್ ಯೋಜನೆಯ ನೈರ್ಮಲ್ಯ ಹಾಗೂ ಶುಚಿತ್ವ ಸಮಾಲೋಚಕಿ ಬಸಮ್ಮ ಹುಡೇದ್ ಮಾಹಿತಿ ನೀಡಿದರು. ಆಲೂಗಡ್ಡೆ ಎಲ್ಲಿ ಬೆಳೆಯುತ್ತದೋ ಅಲ್ಲಿ ಜೀವನೋಪಾಯ ಅಭಿವೃದ್ಧಿ ಹೊಂದುತ್ತದೆ ಎಂಬ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟ್ರೀಯ ಆಲೂಗಡ್ಡೆ ದಿನ ಆಚರಿಸಲಾಗುತ್ತಿದೆ. ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ ನೇತೃತ್ವದಲ್ಲಿ ಆಲೂಗಡ್ಡೆ ಕೃಷಿ ಮತ್ತು ಮೌಲ್ಯ ಸರಪಳಿ, ಸುಸ್ಥಿರ ಆದಾಯ ಹಾಗೂ ಗ್ರಾಮೀಣ ಆರ್ಥಿಕತೆಯನ್ನು ಬಲಪಡಿಸುವ ಬಗ್ಗೆ ಚಿಂತನ ಮಂಥನ ನಡೆಯಲಿದೆ. ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಯಾದಗಿರಿ ಜಿಲ್ಲಾಡಳಿತ ಭವನದ ಸಭಾಂಗಣದಲ್ಲಿ 77 ದೂರುಗಳನ್ನು ಪರಿಶೀಲಿಸಿ 57 ಪ್ರಕರಣಗಳನ್ನು ಇತ್ಯರ್ಥಪಡಿಸಿದರು. ಸಾರ್ವಜನಿಕರ ಅಹವಾಲು ಆಲಿಕೆ ಅಧಿಕಾರಿಗಳಿಗೆ ತಮ್ಮ ಜವಾಬ್ದಾರಿಯ ಅರಿವು ಮೂಡಿಸುತ್ತದೆ. ಸರ್ಕಾರಿ ಸಿಬ್ಬಂದಿ ಗೌರವಯುತವಾಗಿ ಸಾರ್ವಜನಿಕರಿಂದ ಬಂದ ದೂರುಗಳಿಗೆ ಸಮಯೋಚಿತವಾಗಿ ಸ್ಪಂದಿಸುವುದು ಕಡ್ಡಾಯ ಎಂದರು. ಇಂದು ಬೆಳಗ್ಗೆ ಯಾದಗಿರಿಯ ಲುಂಬಿನಿ ವನಕ್ಕೆ ಭೇಟಿ ನೀಡಿ ಅವರು ಪರಿಶೀಲಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮಹತ್ವಾಕಾಂಕ್ಷೆಯ ಸಂಸದರ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಮಹೋತ್ಸವದ ಭಾಗವಾಗಿ ಧಾರವಾಡ ಲೋಕಸಭಾ ಕ್ಷೇತ್ರದ ಸಂಸದ ಹಾಗೂ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಧಾರವಾಡದ ಸತ್ತೂರಿನ ಶ್ರೀ ಡಿ ವೀರೇಂದ್ರ ಹೆಗ್ಗಡೆ ಕಲಾಕ್ಷೇತ್ರದಲ್ಲಿ

0: ರಾಷ್ಟ್ರೀಯ ಸಂಗೀತೋತ್ಸವ ವಸಂತ ಗಾನಲಹರಿ ಆಯೋಜಿಸಿದ್ದಾರೆ. ಅಪರಾಹ್ನ 4:30ಕ್ಕೆ ಹಿಂದೂಸ್ಥಾನಿ ಗಾಯಕ ಪಂಡಿತ್ ಜಯತೀರ್ಥ ಮೇವುಂಡಿ ಹಾಗೂ ಬಾನ್ಸುರಿ ವಾದಕ ಪಂಡಿತ್ ಪ್ರವೀಣ್ ಗೋಡ್ಖಿಂಡಿ ಜುಗಲ್ಬಂದಿ, ಬಳಿಕ ಸಂಜೆ 7 ಗಂಟೆಗೆ ಹಿಂದೂಸ್ಥಾನಿ ಗಾಯಕಿ ವಿದುಷಿ ಕೌಶಿಕಿ ಚಕ್ರವರ್ತಿ ತಮ್ಮ ಗಾಯನ ಪ್ರಸ್ತುತಪಡಿಸಲಿದ್ದಾರೆ. ನಾಡಿದ್ದು ಜೂನ್ 1ರಿಂದ ಬೆಂಗಳೂರಿನ ಯಶವಂತಪುರದಿಂದ ವಿಜಯಪುರ ನಡುವೆ ಹೊಸ ದ್ವಿಸಾಪ್ತಾಹಿಕ ಎಕ್ಸ್ಪ್ರೆಸ್ ರೈಲು ಕಾರ್ಯಾರಂಭಿಸಲಿದೆ. ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಎಕ್ಸ್ ಮಾಧ್ಯಮದಲ್ಲಿ ಈ ವಿಷಯ ತಿಳಿಸಿದ್ದಾರೆ. ವಿಶೇಷ ಹೈಸ್ಪೀಡ್ ರೈಲು ಶನಿವಾರ ಮತ್ತು ಸೋಮವಾರ ಯಶವಂತಪುರದಿಂದ ವಿಜಯಪುರಕ್ಕೆ, ಪ್ರತಿ ಭಾನುವಾರ ಹಾಗೂ ಮಂಗಳವಾರ ವಿಜಯಪುರದಿಂದ ಯಶವಂತಪುರ ನಡುವೆ ಸಂಚರಿಸಲಿದೆ. ನಾಳೆ 31 ವಿಶ್ವ ತಂಬಾಕು ರಹಿತ ದಿನ. ಆಕರ್ಷಣೆಯನ್ನು ಬಹಿರಂಗಪಡಿಸುವುದು, ನಿಕೋಟಿನ್ ಮತ್ತು ತಂಬಾಕು ವ್ಯಸನವನ್ನು ಎದುರಿಸುವುದು ಎಂಬ ಧ್ಯೇಯದೊಂದಿಗೆ ಆಚರಿಸಲಾಗುತ್ತಿದೆ. ಗದಗ್ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ತಂಬಾಕು ನಿಷೇಧ ಕೋಶದ ಸಮನ್ವಯ ಸಮಿತಿ ಸಭೆ ಜರುಗಿತು. ಗದಗ್ ಜಿಲ್ಲೆಯಲ್ಲಿ ನಾಳೆ 31ರಿಂದ ಜೂನ್ 30ರವರೆಗೆ ತಂಬಾಕು ಮತ್ತು ನಿಕೋಟಿನ್ ಉತ್ಪನ್ನಗಳ ಸೇವನೆಯ ದುಷ್ಪರಿಣಾಮದ ಬಗ್ಗೆ ಜನಜಾಗೃತಿ ಕಾರ್ಯಕ್ರಮಗಳು ಜರುಗಲಿವೆ. ಪಲ್ಸ್ ಪೋಲಿಯೋ ರಾಷ್ಟೀಯ ಅಭಿಯಾನ ರಾಜ್ಯಾದ್ಯಂತ ಆಯೋಜಿತವಾಗಿದ್ದು, ಬಾಗಲಕೋಟೆ ಜಿಲ್ಲೆಯಲ್ಲಿ ಜೂನ್ 28ರಿಂದ ಜುಲೈ 1ರವರೆಗೆ 4 ದಿನಗಳ ಕಾಲ ನಡೆಯಲಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನ ತಣ್ಣೀರು ಬಾವಿಯ ಬ್ಲೂ ಬೇ ಇಕೋ ಬೀಚ್ನಲ್ಲಿ ಆರಂಭಗೊಂಡ 2 ದಿನಗಳ ಇಂಡಿಯನ್ ಓಪನ್ ಆಫ್ ಸರ್ಫಿಂಗ್ ಚಾಂಪಿಯನ್ಶಿಪ್ನ ಮೊದಲ ದಿನ ತಮಿಳುನಾಡಿನ ಮಹಾಬಲಿಪುರಂನ ಕಮಲಿ ಮೂರ್ತಿ ಮಹಿಳೆಯರ ವಿಭಾಗದಲ್ಲಿ ಫೈನಲ್ ಹಂತ ಪ್ರವೇಶಿಸಿದ್ದಾರೆ. ಆಕಾಶವಾಣಿಯ ಬಹುಶ್ರುತ ಮನ್ ಕಿ ಬಾತ್ನ 134ನೇ ಆವೃತ್ತಿ ನಾಳೆ 31ರಂದು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಮ್ಮ ಮನದ ಮಾತುಗಳನ್ನಾಡಲಿದ್ದಾರೆ. 11:30ರ ಬಳಿಕ ಕನ್ನಡ ಸೇರಿದಂತೆ ಎಲ್ಲ ಪ್ರಾದೇಶಿಕ ಭಾಷೆಗಳಲ್ಲೂ ಮನದ ಮಾತು ಬಿತ್ತರಗೊಳ್ಳಲಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10ಕ್ಕೆ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ವನಿತಾ ವಿಹಾರ. ಮಹಿಳೆಯರಿಗಾಗಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ದಾನ ಚಿಂತಾಮಣಿ ಆತ್ಮಬೆ, ಈ ಕುರಿತು ಭಾಷಣ ಹಾಗೂ ಭಾವಗೀತೆಗಳನ್ನು. ಮೊದಲಿಗೆ ದಾನ ಚಿಂತಾಮಣಿ ಅತ್ತಿಮಬ್ಬೆ ಈ ಕುರಿತು ಮಾತನಾಡುತ್ತಾರೆ ಶಾಂತಲಾ ಎಸ್ ಮುಕುಂದಿಮಠ.
2: ನಮ್ಮ ನಾಡಿನ ಚರಿತ್ರೆಯಲ್ಲಿ ಸ್ತ್ರೀಗೆ ವಿಶಿಷ್ಟವಾದ ಸ್ಥಾನ ಅನಾದಿ ಕಾಲದಿಂದಲೂ ಇರುವುದನ್ನು ಕಾಣುತ್ತೇವೆ. ಹೆಣ್ಣು ಮನಸ್ಸು ಮಾಡಿದರೆ ಏನನ್ನಾದರೂ ಸಾಧಿಸಬಲ್ಲಳು ಎಂಬುದಕ್ಕೆ ಅನೇಕ ಸಂಗತಿಗಳು ದೊರೆಯುತ್ತವೆ. ಅವು ಪುರಾಣ ಕಾವ್ಯಗಳಾಗಬಹುದು, ಅರಸು ರಾಣಿಯರಾಗಬಹುದು, ಇಂದಿನ ಆಧುನಿಕ ಮಹಿಳೆಯರಾಗಬಹುದು. ತಮ್ಮ ಆಸಕ್ತಿಯ ಕ್ಷೇತ್ರದಲ್ಲಿ ಅವು ಮಾಡಿದಂಥ ಸಾಧನೆಗಳನ್ನು ಮರೆಯುವಂತಿಲ್ಲ. ವೇದಗಳ ಕಾಲದಲ್ಲಿ ಮಹಿಳೆ ತನ್ನ ಸ್ವಪ್ರತಿಭೆ ಸ್ವಸಾಮರ್ಥ್ಯದಿಂದ ಸಾಧನೆಗೈದಿರುವುದು ವಿಶೇಷ. ಅಂತಹವರಲ್ಲಿ ಮೈತ್ರೇಯಿ ಮತ್ತು ಗಾರ್ಗೇಯಿ ಪ್ರಮುಖರಾದವರು. ತಮ್ಮ ಸಾಧನೆಗಳಿಂದ ಇವತ್ತು ಇತಿಹಾಸದಲ್ಲಿ ಉಳಿದಿದ್ದಾರೆ. ಅದೇ ಸ್ಮೃತಿಗಳ ಕಾಲದಲ್ಲಿ ಸ್ತ್ರೀಯರಿಗೆ ವೈಯಕ್ತಿಕ ವಿಕಸನಕ್ಕೆ ಅವಕಾಶವಿರಲಿಲ್ಲ. ನ ಸ್ತ್ರೀ ಸ್ವಾತಂತ್ರ್ಯ ಮಹರತಿ ಎಂದು ಮನುಷ್ಯಾಸ್ತ್ರವು ಹೇಳುತ್ತದೆ. ಹೀಗಾಗಿ ಸ್ತ್ರೀಯರಿಗೆ ಸಮಾನತೆ ಇರಲಿಲ್ಲವಾದರೂ 12ನೇ ಶತಮಾನದಲ್ಲಿ ಶರಣರು ಸ್ತ್ರೀಯರಿಗೆ ಸಮಾನತೆ ತಂದುಕೊಟ್ಟಿರುವುದನ್ನು ಸ್ಮರಿಸಬಹುದು. ಇಂತಹವರಲ್ಲಿ ಶ್ರೇಷ್ಠಳು ಎನಿಸಿದಂಥ ಸ್ತ್ರೀ 10-11ನೇ ಶತಮಾನದ ಪೂರ್ವದಲ್ಲಿದ್ದ ಜೈನ ಶ್ರಾವಕಿ ಅತಿಮಬ್ಬೆ. ಇವಳು ಕವಿ ಪೋಷಕಳು, ಕಲಾಪೋಷಕಳು, ದಾನದತ್ತಿಯ ವೀರಳು ಹಾಗೂ ಆಧ್ಯಾತ್ಮಿಕವಾಗಿ ಬಾಳಿ ಬಗೆದ ದಾನ ಚಿಂತಾಮಣಿ ಅತ್ತಿಮಬ್ಬೆ ಪ್ರಾಚೀನ ಕರ್ನಾಟಕದ ಸ್ತ್ರೀಯರಲ್ಲಿ ಅಗ್ರಗಣ್ಯಳಾಗಿದ್ದಾಳೆ. ಅತ್ತಿಮಬ್ಬೆಯ ವಿನಯ, ವಿವೇಕ, ಶೌರ್ಯ, ಸಾಹಸಗಳಂಥ ಆದರ್ಶಗಳು ಇವತ್ತಿಗೂ ಪ್ರಸ್ತುತ. ದಾನ ಎಂದ ಕೂಡಲೇ ಮೊದಲು ನೆನಪಾಗುವುದು ನಮಗೆ

ಮಹಾಭಾರತದ ದಾನಶೂರ ಕರ್ಣ. ಅವರನ್ನು ಬಿಟ್ಟರೆ ನಂತರದಲ್ಲಿ ಸುಮಾರು 1000 ವರ್ಷಗಳ ಹಿಂದೆ ಬಾಳಿ ಬದುಕಿದ್ದ ದಾನಚಿಂತಾಮಣಿ ಎಂದೇ ಹೆಸರಾಗಿದ್ದ ಅತ್ತಿಮಬ್ಬೆ. ಈಕೆಯ ಜೀವನದ ಬಗ್ಗೆ ಕೆಲವು ವಿಷಯಗಳನ್ನು ತಿಳಿಯುವ ಸಣ್ಣ ಪ್ರಯತ್ನ. 1000 ವರ್ಷದ ಹಿಂದೆ ಚಾಲುಕ್ಯ ರಾಜಲಿ ಬಾಳಿ ಬೆಳಗಿದ ಮಹಾಸಾಧ್ವಿ ಅತ್ತಿಮಬ್ಬೆಯ ಭವ್ಯವಾದ ಬಾಳು ದಿವ್ಯವಾದ ಕಾವ್ಯವಾಗಿ ಮಹಾಕವಿ ರನ್ನನ ಅಜಿತ ತೀರ್ಥಂಕರರ ಪುರಾಣದಲ್ಲಿ ರಸತೊರೆಯಂತೆ ರೂಪುಗೊಂಡಿದೆ. ಅವಳ ಪರಮ ಪವಿತ್ರವಾದ ಉದಾತ್ತ ಜೀವನದ ವಿವರಗಳು ಕವಿಯ ಪವಿತ್ರಾಂತಕರಣದಿಂದ ಹೊರಹೊಮ್ಮಿದೆ. ರನ್ನ ಹಾಡಿದ ಅತ್ತಿಮಬ್ಬೆಯ ಜೀವನ ಗೀತೆ ಸಹೃದಯರ ಕಿವಿಗೆ ಇಂಪು, ಹೃದಯಕ್ಕೆ ತಂಪು. 10ನೇ ಶತಮಾನದ ಉತ್ತರಾರ್ಧ ಮತ್ತು 11ನೆಯ ಶತಮಾನದ ಮೊದಲ ಭಾಗದಲ್ಲಿ ಜೀವಿಸಿದ್ದ ಅತ್ತಿಮಬ್ಬೆ ಚಾಲುಕ್ಯ ಚಕ್ರವರ್ತಿ ಅಹವಮಲ್ಲ ತೈಲಪ್ಪನ ಮಗ ಇರಿವ ಬೆಡಂಗ ಸತ್ಯಾಶ್ರಯನ ಕಾಲದಲ್ಲಿದ್ದರು. ಅವರ ಪೂರ್ವಜರು ಈಗಿನ ಆಂಧ್ರಪ್ರದೇಶದಲ್ಲಿರುವ ವೆಂಗಿಮಂಡಲ ಪುಂಗನೂರಿನ ಪ್ರದೇಶದಿಂದ ಬಂದವರು. ಅತ್ತಿಮಬ್ಬೆಯ ತಂದೆಯ ತಂದೆ ನಾಗಮಯ್ಯ ಜೈನ ಬ್ರಾಹ್ಮಣ ವರ್ಗಕ್ಕೆ ಸೇರಿದವರು. ಇವನ ಮಕ್ಕಳೇ ಮಲ್ಲಪ್ಪಯ್ಯ ಮತ್ತು ಪೊನ್ನಮ್ಮಯ್ಯ. ಈ ಸೋದರರಿಬ್ಬರ ಆಶ್ರಯದಲ್ಲಿ ಪೊನ್ನ ಶಾಂತಿ ಪುರಾಣವನ್ನು ಬರೆದ. ಪೊನ್ನಮ್ಮಯ್ಯ ತನ್ನ ದೊರೆ ತೈಲಪ್ಪನಿಗಾಗಿ ಕಾವೇರಿ ತೀರದ ಯುದ್ಧದಲ್ಲಿ ಪ್ರಾಣವನ್ನು ಒಪ್ಪಿಸಿದ. ಇವರಲ್ಲಿ ಮಲ್ಲಪ್ಪಯ್ಯ ಮತ್ತು ಅಪ್ಪಕಬ್ಬೆಯ ಮಗಳೇ ಅತ್ತಿಮಬ್ಬೆ ಹಾಗೂ ಗುಂಡುಮಬ್ಬೆ. ಅತ್ತಿಮಬ್ಬೆ ಬಾಲ್ಯದಿಂದಲೂ ಅತಿ ಚತುರೆ, ವಿನಯ ವಿವೇಕ ಸಂಪನ್ನೆಯಾಗಿದ್ದಳು. ಮಲ್ಲಪ್ಪಯ್ಯ ತನ್ನ ಮಕ್ಕಳಿಗಾಗಿ ಉತ್ತಮ ಗುರುಗಳಾದಂತಹ ಜಿನಚಂದ್ರರನ್ನು ನಿಯಮಿಸಿ ಮನೆಯಲ್ಲಿಯೇ ವಿದ್ಯಾಭ್ಯಾಸವನ್ನು ಕೊಡಿಸಿದರು. ಅತ್ತಿಮಬ್ಬೆ ಜಿನಚಂದ್ರ ಗುರುಗಳಿಂದ ಜಿನತತ್ವಗಳನ್ನು ಅಧ್ಯಯನ ಮಾಡಿ ಅದರ ಸಾರವನ್ನು ಅರಿತುಕೊಂಡಳು. ಜೊತೆಗೆ ಸಹೋದರರೊಂದಿಗೆ ಕತ್ತಿ ಬರೆಸೆ, ಕುದುರೆ ಸವಾರಿ, ಬಿಲ್ ವಿದ್ಯೆಗಳನ್ನು ಕಲಿತಳು. ಅತ್ತಿಮಬ್ಬೆ ಹಾಗೂ ಗುಂಡುಮಬ್ಬೆ ಜೊತೆಯಲ್ಲಿ ಚಾಲುಕ್ಯ ಚಕ್ರವರ್ತಿಯ ಅಹವಮಲ್ಲನ ಭುಜಾದಂಡದಂತಿದ್ದ ನಾಗದೇವನೊಂದಿಗೆ ಲಗ್ನವಾಯಿತು. ಈ ಶುಭ ಸಂಭ್ರಮದಲ್ಲಿ ಮಲ್ಲಪ್ಪಯ್ಯ ಪೊನ್ನನ ಶಾನ್ ಪುರಾಣದ 1000 ಹಸ್ತಪ್ರತಿಗಳನ್ನು ಮಾಡಿಸಿದನು. ಮದುವೆಗೆ ಬಂದ ಬಂಧು ಮಿತ್ರರಿಗೆ ಬಂಗಾರದ ಜಿನಬಿಂಬ ಹಾಗೂ ಹಸ್ತಪ್ರತಿಗಳನ್ನು ಉಡುಗೊರೆಯಾಗಿ ನೀಡಿದನು. ಪೊನ್ನನ ಶಾಂತಿ ಪುರಾಣದಲ್ಲಿ ಅತ್ತಿಮಬ್ಬೆಯ ತವರು ಮನೆಯ ಹಲವು ಸಂಗತಿಗಳು ಹೇಳಿರುವುದು ಕಾವ್ಯದಿಂದ ನಮಗೆ ತಿಳಿದು ಬರುತ್ತದೆ. ಅತ್ತಿಮಬ್ಬೆಯ ಆಶ್ರಯದಲ್ಲೇ ರನ್ನ ಕವಿ ಅಜಿತ ಪುರಾಣವನ್ನು ಬರೆದಿದ್ದು. ಈ ಪುರಾಣದಲ್ಲಿ 2ನೆಯ ತೀರ್ಥಂಕರರಾದ ಅಜಿತ ಸ್ವಾಮಿ ಮತ್ತು 2ನೇ ಚಕ್ರವರ್ತಿಯಾದ ಸಗರನ ಚರಿತ್ರೆ ಉಳ್ಳ ಜೈನ ಪುರಾಣವಿದೆ. ಈ ಕಾವ್ಯದಲ್ಲಿ ರನ್ನನು ಅತ್ತಿಮಬ್ಬೆಯ ಗುಣವನ್ನು ಕೊಂಡಾಡುತ್ತಾ ತನಗೆ ಪೋಷಕರಾದ ಚಾಮುಂಡರಾಯ ತೈಲಪ್ಪರಂತೆಯೇ ಅತ್ತಿಮಬ್ಬೆಯು ಮುಖ್ಯಳಾಗಿದ್ದಾಳೆ. ಚಕ್ರವರ್ತಿಗಳಲ್ಲಿ ತೈಲಪ್ಪ ಶ್ರೇಷ್ಠನಾಗಿರುವಂತೆ ದಾನದಲ್ಲಿ ದಾನ ಚಿಂತಾಮಣಿ ಅತ್ತಿಮಬ್ಬೆ ಎಂಬುದು ಕವಿಯ ಹೇಳಿಕೆ. ರನ್ನನಿಂದ ಅಜಿತ ಪುರಾಣವನ್ನು ಹೇಳಿಸಿದವಳು ಅತ್ತಿಮಬ್ಬೆ. ಆದಿಪುರಾಣ ಶಾಂತಿ ಪುರಾಣಗೆ ಸಮಾನವಾದ ಈ ಕೃತಿಯನ್ನು ಆಶ್ರಿತ ಚಿಂತಾಮಣಿಗತ್ತಿಮಬ್ಬೆಗರ್ತಿಯೇ ಪೇಳ್ದಂ ಇದ್ದಾನೆ ಕವಿ. ಇದರಿಂದ ಅತ್ತಿಮಬ್ಬೆ ಪರವಾಗಿರುವ ಇವನ ಗೌರವ ವ್ಯಕ್ತವಾಗುವುದಲ್ಲದೆ ಅವಳ ಆದರ್ಶ ಚಾರಿತ್ರವನ್ನು ಪೀಠಿಕಾ ಭಾಗದಲ್ಲಿ ಮುಕ್ತಕಂಠದಿಂದ ಹೊಗಳಿದ್ದಾನೆ ಹಾಗೂ ಅವಳ ಗುಣವನ್ನು ಲಕ್ಕುಂಡಿಯ ಶಿಲಾಶಾಸನದಲ್ಲಿಯೂ ಅವನೇ ಬಣ್ಣಿಸಿದ್ದಾನೆ. ಸಾಮಾನ್ಯವಾಗಿ ಹೆಣ್ಣು ತಾಯಿಯಾಗುವ ಸಂದರ್ಭದಲ್ಲಿ ಬಯಕೆಗಳು ಇರುವುದು ಸಹಜ. ಆದರೆ ಅತ್ತಿಮಬ್ಬೆಯ ಬಯಕೆಯೇ ವಿಶೇಷವಾಗಿತ್ತು. ಅದೆಂದರೆ ಜಿನಾಲಯಗಳನ್ನು ಕಟ್ಟಿಸಬೇಕು, 1000 ಬಂಗಾರದ ಜಿನಬಿಂಬಗಳನ್ನು ದಾನ ಮಾಡಬೇಕು, 1000 ಮುನಿಗಳಿಗೆ ಆಹಾರ ನೀಡಬೇಕು ಎಂಬುದೇ ಆಕೆಯ ಬಯಕೆಯಾಗಿತ್ತು. ಅವಳ ಬಯಕೆಯೂ ಈಡೇರಿತು. ಅಣ್ಣಿಗ ದೇವನೆಂಬ ಗಂಡು ಮಗುವಿನ ತಾಯಿಯೂ ಆದಳು. ದಾನ ಚಿಂತಾಮಣಿ ಅತ್ತಿಮಬ್ಬೆಯು ವೀರಳು, ಶೂರಳು ಎಂಬುದಕ್ಕೆ ಪತಿ ನಾಗದೇವನೊಂದಿಗೆ ಆಗಾಗ ಯುದ್ಧಕ್ಕೆ ಹೋಗುತ್ತಿದ್ದಳು. ಸಾರಥಿಯಾಗಿ ರಥ ನಡೆಸುತ್ತಿದ್ದಳು. ಕತ್ತಿ ಹಿಡಿದು ವೀರಾವೇಶದಿಂದ ಹೋರಾಡುತ್ತಿದ್ದಳು. ಇದನ್ನು ಕಂಡ ಜನರು ರಣಧೀರೆ ಶೂರಳು ಎಂದು ಅವಳ ಶೌರ್ಯ ಸಾಹಸದ ಪರಾಕ್ರಮ

ಮಗಳನ್ನ ಕೊಂಡಾಡುತ್ತಿದ್ದರು. ಅತಿ ಮಬ್ಬೆ ಯೌವನದಲ್ಲಿರುವಾಗಲೇ ಅವಳ ಗಂಡ ನಾಗದೇವ ಯುದ್ಧದಲ್ಲಿ ಮರಣ ಹೊಂದುತ್ತಾನೆ. ತಂಗಿ ಗುಂಡು ಮಬ್ಬೆಯು ಅಕ್ಕನನ್ನು ಕಷ್ಟದಿಂದ ಒಪ್ಪಿಸಿ ಎಳೆಯ ಪ್ರಾಯದ ಅನ್ನಿಗ ದೇವನನ್ನು ಸಾಕಿ ಸಲಹುವ ಜವಾಬ್ದಾರಿಯನ್ನು ಅತ್ತಿಮಬ್ಬೆಗೆ ಒಪ್ಪಿಸಿ ಗುಂಡು ಮಬ್ಬೆ ಗಂಡನೊಡನೆ ಸತಿಯಾಗುತ್ತಾಳೆ. ಪತಿಯಗಲಿಕೆಯಿಂದ ನೊಂದ ಅತ್ತಿಮಬ್ಬೆ ಮಗನ ಲಾಲನೆ ಪಾಲನೆಗಾಗಿ ಕಷ್ಟದಿಂದ ಉಳಿದು ಉಗ್ರ ವ್ರತ ನೇಮಾದಿಗಳಲ್ಲಿ ತನ್ನ ಜೀವನವನ್ನ ಸಾಗಿಸ್ತಾಳೆ. ಸುತನ ಜವಾಬ್ದಾರಿ ಪತಿಯ ಕೆಲಸದ ಹೊಣೆಯನ್ನ ಹೊತ್ತು ರಾಜಕಾರಣದಲ್ಲಿ ತೈಲಪ ಚಕ್ರವರ್ತಿಗೆ ತಾಯಿಯಂತೆ ಸಲಹೆ ನೀಡುತ್ತಿದ್ದಳು. ತನ್ನ ಪತಿ ಮತ್ತು ಸೋದರಿಯನ್ನು ಕಳೆದುಕೊಂಡ ವಿಷಾದದಲ್ಲಿ ಮುಳುಗಿದ ಅತ್ತಿಮಬ್ಬೆಯು ದುಃಖವನ್ನು ನುಂಗಿಕೊಂಡು ವೈರಾಗ್ಯ ತಾಳಿದಳು. ಧಾರ್ಮಿಕವಾದ ಸರಳ ಜೀವನವನ್ನು ನಡೆಸಿದಳು. ಅವಳ ಜೀವನವು ಕಲೆಗಳಿಗೆ ಮತ್ತು ಧಾರ್ಮಿಕ ಪುನರ್ಜೀವನಕ್ಕೆ ಮೀಸಲಾಯಿತು. ತೈಲಪ ಚಕ್ರವರ್ತಿಯು ಅಣ್ಣಿಗ ದೇವನನ್ನು ಲಕ್ಕುಂಡಿ ಪ್ರಾಂತ್ಯಕ್ಕೆ ಸಾಮಂತನನ್ನಾಗಿ ನೇಮಿಸಿದನು. ಅತ್ತಿಮಬ್ಬೆ ಮಗನೊಂದಿಗೆ ಲಕ್ಕುಂಡಿಯಲ್ಲಿ ನೆಲೆಸಿದಳು. ಅಲ್ಲಿಯೇ ಜಿನಾಲಯವನ್ನು ಕಟ್ಟಿಸಿದಳು. ಅದರ ನಿರ್ವಹಣೆಗೆ ಅಗತ್ಯವಾದ ದಾನ ದತ್ತಿಗಳನ್ನು ಅವಳೇ ವಹಿಸಿಕೊಂಡಳು. ಜಿನಾಲಯದಲ್ಲೇ ಅವಳ ಶಾಸನವೂ ಇದೆ. ಇದು ಜೈನ ಬಸದ ಹತ್ತಿರ ನೆಟ್ಟಿರುವ ಕಲ್ಲಿನಲ್ಲಿ ಬರೆಯಲ್ಪಟ್ಟಿದೆ. ಅತ್ತಿಮಬ್ಬೆಯ ಆಧ್ಯಾತ್ಮಿಕ ಬದುಕಿನ ಇಡೀ ಚಿತ್ರಣವು ಲಕ್ಕುಂಡಿ ಶಾಸನದಲ್ಲಿ ದೊರೆಯುತ್ತದೆ. ಈ ಶಾಸನವನ್ನು ಕವಿ ರನ್ನನು ಬರೆದಿದ್ದಾನೆ. ಲಕ್ಕುಂಡಿ ಶಾಸನದ ವೈಶಿಷ್ಟ್ಯ ಈ ರೀತಿಯಾಗಿದೆ. ಅತ್ತಿಮಬ್ಬೆ ಮಹಾಕವಿ ರನ್ನನ ಆಶಯದಾತೆ. ಈಕೆ ಪೊನ್ನನ ಶಾಂತಿ ಪುರಾಣದ ಸಹಸ್ರ ಪ್ರತಿಗಳನ್ನು ಬರೆಸಿದಳು. ಸಾಮಾನ್ಯ ಜನರಿಗೆ ಉಚಿತವಾಗಿ ದಾನ ನೀಡಿದಳೆಂದು ಈ ಶಾಸನದಲ್ಲಿ ತಿಳಿದು ಬರುತ್ತದೆ. ಕವಿ ರನ್ನನಿಂದ ಅಜಿತನಾಥ ಪುರಾಣವನ್ನು ಬರೆಸಿದಳೆಂಬುದು ಈ ಶಾಸನವು ಉಲ್ಲೇಖಿಸುತ್ತದೆ. 1500 ರತ್ನ ಖಚಿತವಾದ ಬಂಗಾರದ ಜಿನಬಿಂಬಗಳನ್ನು ಮಾಡಿಸಿ ಭಕ್ತರಿಗೆ ದಾನವಾಗಿ ನೀಡಿದಳು. ಅಂದಿನ ಕಾಲದಲ್ಲಿ ಅತ್ತಿಮಬ್ಬೆಯಂತಹ ಸ್ತ್ರೀ ಜೈನ ಧರ್ಮದ ಪ್ರಚಾರಕ್ಕಾಗಿ ಮಾಡಿದ ಕಾರ್ಯ ಮೆಚ್ಚುವಂತದ್ದು. ಪೊನ್ನನ ಶಾಂತಿ ಪುರಾಣದ 1000 ಓಲೆಗಳ ಮೇಲೆ ಬರೆಯಿಸಿ ವಿದ್ವಾಂಸರಿಗೆ ವಿತರಣೆ ಮಾಡಿದಳು. ಓಲೆಗರಿಯ ಮೇಲೆ 1000 ಪ್ರತಿಗಳನ್ನು ಬರೆಯಿಸುವುದು ಅಂದಿನ ಕಾಲದಲ್ಲಿ ಅದ್ಭುತ ಕಾರ್ಯವೇ ಸರಿ. ಇದರ ಮೂಲಕ ಕನ್ನಡದ ಮೊದಲ ಪ್ರಕಾಶಕಿ ಎಂಬ ಕೀರ್ತಿಗೆ ಭಾಜನಳಾದಳು. ಶಾಸ್ತ್ರದಾನ ಮಾಡಿದಳು. ಅತ್ತಿಮಬ್ಬೆಯ ತಪಸ್ಸು, ಕಠೋರ ನಿಯಮಾನುಸರಣೆ, ತ್ಯಾಗ ಹೌದಾರ್ಯಗಳನ್ನ ಲಕ್ಕುಂಡಿ ಶಾಸನವು ಕೊಂಡಾಡಿದೆ. ಅತ್ತಿಮಬ್ಬೆ ಮರಣದ ನಂತರ ಸ್ಥಾಪಿತವಾದ ಅನೇಕ ಶಾಸನಗಳು ಮತ್ತು ಹಲವು ಕವಿಗಳು ಅವಳ ದಾನ ಧರ್ಮಗಳ ಹಿರಿಮೆಯನ್ನ ಹೊಗಳಿದ್ದಾರೆ. ಮಹಾಕವಿ ರನ್ನನಂತೂ ತನ್ನ ಅಜಿತ ಪುರಾಣದಲ್ಲಿ ಅವಳ ಆದರ್ಶ ಚಾರಿತ್ರ್ಯದ ಬಗ್ಗೆ ತನ್ನ ಪದ್ಯವೊಂದರಲ್ಲಿ ಈ ರೀತಿಯಾಗಿ ವಿವರಿಸುತ್ತಾನೆ. ಬಿಳಿಯ ಹರಳೆಯಂತೆ, ಗಂಗಾಜಲದಂತೆ, ಕೊಪಣಾದ್ರಿಯಂತೆ ಧವಳ ಮಾದುದು ಚರಿತೆ ಅತ್ತಿಮಬ್ಬೆಯ ಎಂತಾಗಿ ಅವಳ ಪಾವಿತ್ರ್ಯವನ್ನು ಹೊಗಳಿದ್ದಾನೆ. ನಿಜಕ್ಕೂ ಅತ್ತಿಮಬ್ಬೆಯ ಮೈ ಮನಸ್ಸು ಶ್ವೇತ ಪವಿತ್ರ ಗಂಗಾ ಜಲದಂತೆ ವಿಶಾಲವಾದ ಹೃದಯವುಳ್ಳವಳಾಗಿದ್ದಳು ಎಂದೇಳುವಲ್ಲಿ ಅಚ್ಚರಿಯಿಲ್ಲ. ಆಕೆ ಸ್ವತಃ ಕಾವ್ಯ ಬರೆಯದಿದ್ದರೂ ಮಹಾಕಾವ್ಯದ ಬಾಳನ್ನು ಬೆಳಗಿದಳು. ನಂತರದಲ್ಲಿ ಬ್ರಹ್ಮಶಿವನ ಸಮಯ ಪರೀಕ್ಷೆಯಲ್ಲಿಯೂ ಅನೇಕ ಶಾಸನಗಳಲ್ಲಿಯೂ ಅತ್ತಿಮಬ್ಬೆಯನ್ನು ಮನಸಾರೆ ಹೊಗಳಲಾಗಿದೆ. ಅತ್ತಿಮಬ್ಬೆ ಮಾಡಿರುವ ಧಾರ್ಮಿಕ ಹಾಗೂ ಸಾಮಾಜಿಕ ಕೆಲಸಗಳು ಇಂತಿವೆ. ರನ್ನನಂತ ವರ ಕವಿಗಳಿಗೆ ಸ್ಫೂರ್ತಿ ಆಶ್ರಯ ಕೊಟ್ಟಳು. ನಾಗದೇವ ಅಣ್ಣಿಗ ದೇವರಂತ ರಣಕಲಿಗಳಿಗೆ ಉತ್ಸಾಹ ತುಂಬಿದಳು. ಓಲೆಗರಿ ಪ್ರತಿಗಳಲ್ಲಿ ಶಾಂತಿ ಪುರಾಣ, ಅಜಿತ ಪುರಾಣ ಕಾವ್ಯಗಳ ಹಲವಾರು ಪ್ರತಿಗಳನ್ನು ಬರೆಯಿಸುವುದರ ಮೂಲಕ ಕನ್ನಡ ಪ್ರಕಾಶಕಿಯಾಗುವುದರೊಂದಿಗೆ ಕನ್ನಡ ಸಾಹಿತ್ಯವನ್ನು ಮತ್ತಷ್ಟು ಜೀವ ತುಂಬಿದ ಪುಣ್ಯಮೂರ್ತಿಯಾದಳು. ಜಿನಬಿಂಬಗಳನ್ನು ದಾನ ಮಾಡಿ ಭಕ್ತರನ್ನು ಉದ್ದೀಪನಗೊಳಿಸಿದಳು. ಮುನಿಗಳಿಗೆ ಆತ್ಮಾನುಸಂಧಾನದ ಧ್ಯಾನ ಕಾರ್ಯದಲ್ಲಿ ನೆರವಾದಳು. ನಾಡಿನಾದ್ಯಂತ 100 ಚೈತ್ಯಾಲಯಗಳನ್ನು ನಿರ್ಮಿಸುವುದರ ಮೂಲಕ ಧಾರ್ಮಿಕ ಚೈತನ್ಯದ ಮಹಾಚೇತನಳಾದಳು. ಬೇಡಿದವರಿಗೆ ಅವರು ಬೇಡಿದ್ದನ್ನು
ಇಲ್ಲ ಎನ್ನದಂತೆ ತಡ ಮಾಡದೆ ಒಡನೆಯೇ ಹಿಡಿ ಹಿಡಿಯಾಗಿ ಹಿಡಿಡಿ ಎಂದು ಮುಕ್ತ ಹಸ್ತದಿಂದ ನೀಡಿದಳು. ತನ್ನದೆಂಬುದು ಸರ್ವಸ್ವವನ್ನು ಧರ್ಮ ಮತ್ತು

0: ಸಮಾಜಕ್ಕಾಗಿ ದಾನ ಮಾಡಿದಳು. ಇಂತಹ ಮಹತ್ ಕಾರ್ಯಗಳು ಮಾಡಿದಂತ ಪುಣ್ಯಜೀವಿ ದಾನ ಚಿಂತಾಮಣಿ ಅತ್ತಿಮಬ್ಬೆ. ರನ್ನನು ಅಜಿತ ಪುರಾಣದ ಗದ್ಯದಲ್ಲಿ ಹೀಗೆ ಅವಳ ಬಗ್ಗೆ ಹೇಳಿರುವ ಸಾಲುಗಳು: ಶ್ರೀಮದ್ ಅಭಿನವ ಕವಿಚಕ್ರವರ್ತಿ ಕವಿರತ್ನ ನಿರ್ಮಿತ ಶ್ರೀ ದಾನ ಚಿಂತಾಮಣಿ ನಿರ್ಮಾಪಿತ ಶ್ರೀಮದ್ ಅಜಿತ ತೀರ್ಥಂಕರ ಪುರಾಣ ತಿಲಕದೋಳ್ ಎಂದು ತನ್ನ ಕಾವ್ಯಕ್ಕೆ ಪ್ರೋತ್ಸಾಹ ನೀಡಿದ ಆಕೆಯ ಸ್ಮರಣೆಯನ್ನು ರನ್ನನು ಅಪಾರವಾಗಿ ಕೊಂಡಾಡಿದ್ದಾನೆ. ತನ್ನ ಮಗಳಿಗೆ ಅತ್ತಿಮಬ್ಬೆ ಹೆಸರು ಇಡುವುದರ ಮೂಲಕ ಅವರ ಉಪಕಾರಕ್ಕೆ ಗೌರವದ ಅಭಿಮಾನ ಮೆರೆದಿದ್ದಾನೆ. ಅತ್ತಿಮಬ್ಬೆಯ ಸಮಾಜಮುಖಿ ಧಾರ್ಮಿಕ ಕಾರ್ಯಗಳನ್ನು ಮೆಚ್ಚಿ ಈಕೆಗೆ ಸಿಕ್ಕ ಬಿರುದುಗಳು ಕಡಿಮೆಯೇನಲ್ಲ. ನಮಗೆಲ್ಲ ತಿಳಿದಂತೆ ದಾನ ಚಿಂತಾಮಣಿ, ಕವಿವರ ಕಾಮಧೇನು, ಜಿನಶಾಸನ ದೀಪಿಕೆ, ಗುಣಧಕನಿ, ಜೈನ ಶಾಸನ ರಕ್ಷಮಣಿ, ಅಕಲಂಕ ಚರಿತೆ, ಸರ್ವ ಕಲಾವಿದೆ ಮುಂತಾದ ಬಿರುದುಗಳನ್ನು ಹೊಂದಿದ್ದಳು. ಅತ್ತಿಮಬ್ಬೆ ಬದುಕಿ 1000 ವರ್ಷಗಳಾಗಿದ್ದರಿಂದ ಕರ್ನಾಟಕ ಸರಕಾರವು 1994-95 ಅತ್ತಿಮಬ್ಬೆ ವರ್ಷವೆಂದು ಘೋಷಿಸಿತು. ಸ್ತ್ರೀಯ ಸಾಹಿತ್ಯ ಕೃಷಿ ಅಗಾಧವಾಗಿ ಸೃಜನೆಯಾಗುತ್ತಿರುವ ಸಂದರ್ಭದಲ್ಲಿ ಅವರಿಗೆ ಪ್ರತ್ಯೇಕ ಪ್ರಶಸ್ತಿ ನೀಡಿ ಗೌರವಿಸಬೇಕೆಂಬ ಉದ್ದೇಶದಿಂದ ಅತ್ತಿಮಬ್ಬೆಯ ಸ್ಮರಣಾರ್ಥ ದಾನ ಚಿಂತಾಮಣಿ ಅತ್ತಿಮಬ್ಬೆ ಪ್ರಶಸ್ತಿಯನ್ನು ಪ್ರತಿಷ್ಠಾಪಿಸಿತು. ಈ ಪ್ರಶಸ್ತಿಯನ್ನು ಮೊದಲು ಟಿ ಸುನಂದಮ್ಮ, ಶಾಂತಾದೇವಿ ಅಳ್ವಾಡ್, ವೈದೇಹಿ ಮೊದಲಾದವರನ್ನೊಳಗೊಂಡು ಮಹಿಳಾ ಸಾಹಿತಿಗಳು ಈ ಪ್ರಶಸ್ತಿಗೆ ಭಾಜನರಾಗಿರುವುದು ವಿಶೇಷ. ಕನ್ನಡ ನಾಡಿನಲ್ಲಿ ಶೀಲಾ, ಅನುಪಮ ಗುಣ, ಹೌದಾರಿಯ ಅಭಿಮಾನಿಗಳಿಗೆ ಸಂಕೇತವಾಗಿ ಬಾಳಿದ ಮಹಾ ವ್ಯಕ್ತಿ ಅತ್ತಿಮಬ್ಬೆ ಮುಂದಿನ ಜನಾಂಗದ ಮೇಲೆಯೂ ತನ್ನ ಪ್ರಭಾವವನ್ನು ಬೀರಿದಳು. ಇಂತಹ ದಾನ ಶೂರಿಯ ದಿವ್ಯಾದರ್ಶ ಅನುಪಮ, ಅನನ್ಯವಾದದ್ದು.
1: ಇದುವರೆಗೆ ದಾನ ಚಿಂತಾಮಣಿ ಅತ್ತಿಮಬ್ಬೆ ಈ ಕುರಿತು ಮಾತನಾಡಿದವರು ಶಾಂತಲಾ ಎಸ್ ಮುಕುಂದಿಮಠ. ಈಗ ಕೇಳಿ ಭಾವಗೀತೆಗಳು. ಮೊದಲಿಗೆ ಕೇಳಿ ಎಂ ಆರ್ ಕಮಲಾ ಇವರ ರಚನೆಗೆ ಧ್ವನಿಯಾಗಿದ್ದಾರೆ ರತ್ನಮಾಲಾ ಪ್ರಕಾಶ್.

0: ಇದುವರೆಗೆ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮ ಪ್ರಸಾರವಾಯಿತು. ನೆರವು ರಮಾ ಕುಲಕರ್ಣಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ರಾಜ್ಯವ್ಯಾಪಿಯಲ್ಲಿ ಬಿತ್ತರಿಸಲ್ಪಟ್ಟ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.
1: ಆಕಾಶವಾಣಿ ಮಂಗಳೂರು.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
5: ಆತ್ಮೀಯ ಮಂಗಳೂರು ಆಕಾಶವಾಣಿ ಕೇಳುಗರೆ, ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ಹೆಮ್ಮೆಯಿಂದ ಅರ್ಪಿಸುವ ಪ್ರಾಯೋಜಿತ ಕಾರ್ಯಕ್ರಮ ವಾರದ ಅತಿಥಿ ಪ್ರತಿ ಭಾನುವಾರ ಬೆಳಗ್ಗೆ 8:30. ಈ ವಾರದ ಅತಿಥಿಯಾಗಿ ಸಂಸ್ಕೃತಿಯ ಸೊಗಡು ನಾದದ ಕಂಪು, ನಮ್ಮ ಕರಾವಳಿ ಮಣ್ಣಿನ ಹೆಮ್ಮೆ, ಕಲಾಶ್ರೀ ಹಾಗೂ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ನಾದಸ್ವರ ಲೋಕದ ಧ್ರುವತಾರೆ ವಿದ್ವಾನ್ ನಾಗೇಶ್ ಬಪ್ಪನಾಡು.
6: ಜಾತ್ರೆ ಸಮಯ ನಮ್ಮ ಬಪ್ಪನಾಡಲ್ಲಿ ಒಂದು ವಿಶೇಷ ಏನಂದರೆ, ಅಲ್ಲಿ ಜಾತ್ರೆ ಅಂದರೆ ಅಲ್ಲ, ಎಲ್ಲ ಕಡೆ ದೇವರು ದೊಡ್ಡದೇ, ಆದರೆ ನಮ್ಮಲ್ಲಿ ಏನಂದರೆ ಈ ಉಡುಕು ಸುತ್ತು, ಈ ಚೆಂಡೆ ಸುತ್ತು ಅಂತೇಳು, ಅದಕ್ಕಂಥದ್ದೇ ಒಂದು ವ್ಯವಸ್ಥೆಗಳಿರ್ತದೆ. ಅದು ನಮ್ಮ ತಂದೆಗೆ ಏನೇ ಗೊತ್ತು, ಈಗ ನಾವು ಏನು ತಂದೆ ನುಡಿಸಿದ್ರು ಈಗಲೂ ಕೂಡ ನಾನು ಅದನ್ನೇ ಪರಂಪರೆ ಹೋಗಿದೆ. ಆ್ಯಕ್ಚುಲಿ ನಾವು ಈಗ ದೊಡ್ಡ ನಾದಸ್ವರ ತವಿಲು ಎಲ್ಲ ಬಂದು ಪಲ್ಲಕ್ಕಿ ಸುತ್ತು ಮಾಡ್ತೇವೆ, ಆದರೆ ಅದು ಒಂದು ಇಂಪಾರ್ಟೆಂಟ್ ಅಲ್ಲಿ ಬಪ್ಪನಾಡಲ್ಲಿ ಆ ಉಡುಗೆ ಸುತ್ತು ಚೆಂಡೆ ಸುತ್ತು, ಅದು ಇಂಥದ್ದೇ ಜಾಗದಲ್ಲಿ ಇಂಥದ್ದೇ ನುಡಿಸ್ಬೇಕಂತ ಉಂಟು. ಅದು ನಾನು ಆವಾಗ ತಂದೆಯಿಂದ ಪಾಠ ಮಾಡಿದ್ದು, ಈಗ ಕೂಡ ನಾನು ಅದನ್ನೇ ನುಡಿಸ್ತಾ ಇದ್ದೇನೆ. ದೇವಸ್ಥಾನದಲ್ಲಿ ಚಿನ್ನದ ನಾದಸ್ವರ ಉಂಟು, ಅದು 8 ದಿವಸ ನುಡಿಸುವಂಥದ್ದು.
5: ಸೂಪರ್ ಸಂಡೆಗೆ ಬಿಗ್ ಸರ್ಪ್ರೈಸ್, 1 ಕಪ್ ಬಿಸಿ ಕಾಫಿ ಜೊತೆಗೆ ವಿದ್ವಾನ್ ನಾಗೇಶ್ ಬಪ್ಪನಾಡು ಅವರ ಮಧುರ ನಾದಸ್ವರದ ಹರಟೆ ನಾಳೆ ಬೆಳಗ್ಗೆ 8:30. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್.
7: ಪ್ರಿಯ ಕೇಳುಗರೆ,
8: ನನ್ನ ರಾಗತಾನ ಪಲ್ಲವಿ.
7: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ ಸೂರ್ಯೋದಯದ ವೈಭವ, ಪ್ರಕೃತಿಯ ಪರಿಸರದ ವರ್ಣನೆಯ ಜೊತೆಯಲ್ಲಿ ಮುಂದಿನ ಬದುಕಿನ ಭರವಸೆಯ ಕಿರಣವನ್ನು ನಾವು

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ. ಪ್ರತಿ ಸೋಮವಾರ ಮಧ್ಯಾಹ್ನ 1:30.
2: ಪ್ರೀತಿಯ ಶ್ರೋತೃಗಳೇ, ಮಂಗಳೂರು ಆಕಾಶವಾಣಿ ಪ್ರಾರಂಭಿಸಿರುವ 100.3 FM ಟೆಲಿ ಕ್ವಿಜ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಜೂನ್ 2 ಮಂಗಳವಾರ ಬೆಳಿಗ್ಗೆ 11:30 12:30 ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2211999 2222611. ನಮ್ಮ STD ಕೋಡ್ 0824. ಮೊಬೈಲ್ ಸಂಖ್ಯೆ 8277038000.

0: ಆಕಾಶವಾಣಿ ಆರೋಗ್ಯ ಕಾರ್ಯಕ್ರಮ ಕೇಳುಗರೆ, ಮೇ 31 ವಿಶ್ವ ತಂಬಾಕು ರಹಿತ ದಿನ. ಅನ್ಮಾಸ್ಕಿಂಗ್ ದಿ ಅಪೀಲ್ ಕೌಂಟರಿಂಗ್ ನೋಟಿಸ್ ಅಂಡ್ ಟೊಬ್ಯಾಕೋ ಅಡಿಕ್ಷನ್, ಅಂದ್ರೆ ತಂಬಾಕು ಮತ್ತು ನಿಕೋಟಿನ್ ಚಟವನ್ನು ಎದುರಿಸಲು ತಂಬಾಕು ಮತ್ತು ನಿಕೋಟಿನ್ ಸೇವನೆ ಕುರಿತ ತಪ್ಪು ಕಲ್ಪನೆಯ ಅನಾವರಣ, ಇದು ಈ ಬಾರಿಯ ಘೋಷವಾಕ್ಯ. ಶ್ರೋತೃಗಳೇ, ಇಂದು ವಿಶ್ವ ತಂಬಾಕು ರಹಿತ ದಿನದ ಪ್ರಯುಕ್ತ ತಂಬಾಕು ಸೇವನೆಯಿಂದ ಆರೋಗ್ಯದ ಮೇಲಾಗುವ ದುಷ್ಪರಿಣಾಮಗಳು ಹಾಗೂ ಪರಿಹಾರ, ಈ ಕುರಿತು ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಸಮುದಾಯ ಆರೋಗ್ಯ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಮಚಂದ್ರ ಕಾಮತ್ ಅವರೊಂದಿಗೆ ಸಂದರ್ಶನ.
1: ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಮೇ 31 ವಿಶ್ವ ತಂಬಾಕು ರಹಿತ ದಿನ ಅಂತ ನಾವು ಆಚರಿಸ್ತೀವಿ. ಮುಖ್ಯವಾಗಿ ಈ ಆಚರಣೆಯ ಉದ್ದೇಶ, ಇದರ ಮಹತ್ವ ಮತ್ತು ತಂಬಾಕು ಸೇವನೆಯಿಂದ ನಮ್ಮ ಆರೋಗ್ಯದ ಮೇಲೆ ಉಂಟಾಗುವಂಥ ದುಷ್ಪರಿಣಾಮ ಮತ್ತು ಈ ತಂಬಾಕು ಸೇವನೆಯ ಚಟದಿಂದ ಹೇಗೆ ಹೊರಗಡೆ ಬರಬಹುದು ಅನ್ನುವಂಥ ವಿಚಾರಗಳ ಬಗ್ಗೆ ನಾವಿವತ್ತು ಮಾಹಿತಿಯನ್ನು ಮಾಡಿಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆ ಮಡಿಕೇರಿಯಲ್ಲಿರುವಂತಹ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಸಮುದಾಯ ಆರೋಗ್ಯ ವಿಜ್ಞಾನ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರು ಆದಂಥ ಡಾಕ್ಟರ್ ರಾಮಚಂದ್ರ ಕಾಮತ್ ಅವರು. ನಮಸ್ಕಾರ ಡಾಕ್ಟರ್ ರಾಮಚಂದ್ರ ಕಾಮತ್.
2: ನಮಸ್ಕಾರ.
1: ಈಗ ಮೇ 31 ನಾವು ವಿಶ್ವ ತಂಬಾಕು ರಹಿತ ದಿನ ಅಂತ ಆಚರಿಸ್ತೀವಿ. ಈ ದಿನದ ಒಂದು ಆಚರಣೆಯ ಉದ್ದೇಶ, ಮಹತ್ವ ಏನು ಅಂತ ಪ್ರಾರಂಭದಲ್ಲಿ ಹೇಳ್ತೀರಾ?
2: ಮೇ 31 ಪ್ರತಿ ವರ್ಷ ವಿಶ್ವ ತಂಬಾಕು ರಹಿತ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಇದು ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲಿ ಸಹ ಈ ದಿನವನ್ನು ಆಚರಣೆ ಮಾಡ್ತಾರೆ. ಕಾರಣ ಇಷ್ಟೇ, ಜನರಲ್ಲಿ ಈ ಧೂಮಪಾನ ಅದರ ದುಷ್ಪರಿಣಾಮಗಳು ಅದರ ಬಗ್ಗೆ ಜಾಗೃತಿ ಮೂಡಿಸೋದು, ಮತ್ತು ಇದು ಯಾವ ರೀತಿಯಲ್ಲಿ ಇದನ್ನು ಕಡಿಮೆ ಮಾಡ್ಬೋದು, ಯುವ ಜನರು ಇದಕ್ಕೆ ಬಲಿಯಾಗದ ಯಾವ ರೀತಿ ನೋಡ್ಬೋದು, ಸೊ ಅದೆಲ್ಲ ಧ್ಯೇಯ ಇಟ್ಕೊಂಡು ಈ ವರ್ಷ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ.
1: ಅಂದರೆ ಮುಖ್ಯವಾಗಿ ತಂಬಾಕನ್ನು ವಿವಿಧ ರೀತಿಯಲ್ಲಿ ನಮ್ಮಲ್ಲಿ ಬಳಸ್ತಾ ಇದ್ದಾರೆ, ಅದನ್ನು ನಿವಾರಣೆ ಮಾಡೋದೇ ಈ ದಿನದ ಮುಖ್ಯವಾದ ಉದ್ದೇಶ.
2: ಹೌದು ಹೌದು. ಇಲ್ಲಿ ತಂಬಾಕು ಇಂಡಸ್ಟ್ರಿ ಅವ್ರು ಏನು ಮಾಡ್ತಾರೆ ಹೇಳಿದರೆ, ಅವರ ಟಾರ್ಗೆಟು ಯುವ ಜನರು.
1: ಹೌದು.
2: ಹೊಸ ಹೊಸ ಯುವ ಜನರು ಪ್ರತಿ ವರ್ಷ ತಂಬಾಕು ಸೇವನೆಗೆ ಗುರಿಯಾದರೆ ಅದು ಸಮಾಜದಲ್ಲಿ ನಮ್ಮ ಹೆಲ್ತ್ ಸಿಸ್ಟಮ್ ಮೇಲೆ ಪರಿಣಾಮ ಬೀರ್ತದೆ, ಅವರ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತದೆ. ಈ ಕಂಪನಿಯವರು ಏನು ಮಾಡ್ತಾರೆ ಹೇಳಿದರೆ, ಅದಕ್ಕೆ ಅಟ್ರಾಕ್ಟಿವ್ ಆಗಿ ಹೇಳೋದು, ಅದರ ಬಗ್ಗೆ ತಪ್ಪು ಕಲ್ಪನೆ ಹೇಳೋದು,
1: ಅಂದರೆ ಆಕರ್ಷಕವಾದ ಜಾಹೀರಾತುಗಳು ಕೊಡ್ತಾರೆ.
2: ಹೌದು, ಜಾಹೀರಾತು ಕೊಡ್ತಾರೆ, ಆಗ ಯುವ ಜನರು ಅದು ಒಳ್ಳೇದು ಅಂತೇಳಿ ಅವರಿಗೆ ಗೊತ್ತಾಗುವುದಿಲ್ಲ ತಪ್ಪು ಕಲ್ಪನೆ. ಸೊ ಅಂಥದ್ದೆಲ್ಲ ನೀವು ಏನಾದರೂ ಇದ್ದರೆ ತಂತ್ರಗಳನ್ನು ಬಹಿರಂಗಪಡಿಸಬೇಕಂತ. ಸೊ ನೀವೇನಾದರೂ ಹಾಗಿದ್ದರೆ ಅದನ್ನು ತಪ್ಪು ಕಲ್ಪನೆ ಕೊಡಬಾರ್ದು, ನಿಜವಾದ ಅದರಲ್ಲಿ ಏನುಂಟಂತ ಹೇಳಬೇಕಂತ ಹೇಳ್ತಾ ಉಂಟು.
1: ಇನ್ನು ಮುಖ್ಯವಾಗಿ ನಮ್ಮಲ್ಲಿ ಈ ತಂಬಾಕನ್ನು ಯಾವ್ಯಾವ ವಿಧಗಳಲ್ಲಿ ಬಳಸ್ತಾರೆ, ಮತ್ತು ಈ ತಂಬಾಕನ್ನು ಬಳಸೋದಕ್ಕೆ ಏನು ಕಾರಣ ಅಂತೀರ?
2: ತಂಬಾಕಲ್ಲಿ ಎರಡು ವಿಧ, ಒಂದು ಸ್ಮೋಕಿಂಗ್ ಅಂತ ಹೇಳ್ತೇವೆ, ಅದು ಹೊಗೆ ಸಹಿತ, ಮತ್ತೊಂದು ಚಿವೇಬಲ್ ಅಂದರೆ ಬಾಯಲ್ಲಿ ಹಾಕಿ ತಿನ್ನೋದು, ಅದನ್ನು ನಾವು ಹೊಗೆ ರಹಿತ ಅಂತ ಹೇಳ್ತೇವೆ. ನಾರ್ಮಲಿ ಫಸ್ಟ್ ಒನ್ ಹೊಗೆ ಸಹಿತ, ಬೀಡಿ ಸಿಗರೇಟ್ ಅದೆಲ್ಲ ಹೊಗೆ ಸಹಿತದಲ್ಲಿ ಬರ್ತದೆ. ಅದೇ ರೀತಿ ಹೊಗೆ ರಹಿತದಲ್ಲಿ ಗುಟ್ಕಾ ಪಾನ್, ಸೊ ಅದೆಲ್ಲ ಅದರಲ್ಲಿ ಬರ್ತದೆ. ಎರಡು ಸಹ ಡೇಂಜರಸ್, ಒಂದು ಹೊಗೆ ಸಹಿತ ಅದು ನಮ್ಮ ಶ್ವಾಸಕೋಶನ ಪರಿಣಾಮ

0: ಇರ್ತದೆ. ಸೊ ಹೊಗೆ ರಹಿತ ಅದು ನಮ್ಮ ಬಾಯಿ ಕ್ಯಾನ್ಸರ್ ಅದೆಲ್ಲ ತುಂಬ ಆರೋಗ್ಯ ಸಮಸ್ಯೆ ಉಂಟು ಮಾಡ್ತದೆ.
1: ಅಂದ್ರೆ ಇಲ್ಲಿ ಮುಖ್ಯವಾದ ಪ್ರಶ್ನೆ ಬರುತ್ತೆ ಡಾಕ್ಟರ್ ರಾಮಚಂದ್ರ ಕಾಮತ್ ಅವರೇ, ಇಷ್ಟೆಲ್ಲ ಕೆಟ್ಟ ಪರಿಣಾಮಗಳು ನಮ್ಮ ಆರೋಗ್ಯದ ಮೇಲೆ ಉಂಟಾಗುವಾಗಲೂ ಕೂಡ ಈ ತಂಪಾಕನ್ನ ಯಾಕಾಗಿ ನಮ್ಮ ಜನ ಬಳಸ್ತಾ ಇದ್ದಾರೆ ಅಂತ?
0: ಆಕ್ಚುಲಿ ಇದು ಏನಾಗ್ತದೆ ಹೇಳಿದ್ರೆ 13-17 ವರ್ಷ ಆ ಏಜ್ ಗ್ರೂಪ್ ಅನ್ನು ನೀವು ಟಾರ್ಗೆಟ್ ಮಾಡಿ ಅವರಿಗೆ ಮೊದಲೇ ವಿಷಯ ಹೇಳಬೇಕು. ತಂಬಾಕು ಸೇವನೆ ಮಾಡಿದ್ರೆ ಏನಾಗ್ತದೆ, ಅದರ ಮಾಡಿದ ನಂತರ ಅವ್ರು ಯಾಕೆ ಸಾವನ್ನಪ್ತಾರೆ, ಅವ್ರಿಗೆ ಯಾಕೆ ಅನಾರೋಗ್ಯ ಆಗ್ತದೆ. ತಂಬಾಕು ಸೇವನೆ ಮಾಡುವವರ ಲೈಫ್ ಸ್ಪ್ಯಾನ್ 10 ವರ್ಷ ಕಡಿಮೆ ಬೇರೆಯವರಿಗೆ ಕಂಪೇರ್ ಮಾಡಿದ್ರೆ. 40 ವರ್ಷ ನಂತರ ಅವರಿಗೆ ಅನೇಕ ಸಮಸ್ಯೆಗಳು ಉತ್ಪಾದ, ಅಂದ್ರೆ 10-15 ವರ್ಷ ಧೂಮಪಾನ ಮಾಡಿದ್ಮೇಲೆ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ. ಪ್ರಾಬ್ಲಮ್ ಎಂತಾಗ್ತದೆ ಅಂತ ಹೇಳಿದ್ರೆ ಅವ್ರು ಇದನ್ನು ಒಪ್ಪುದಿಲ್ಲ, ಅವರಿಗೆ ಸಮಸ್ಯೆ ಬರುವಾಗ ಅವ್ರಿಗೆ ಗೊತ್ತಾಗ್ತದೆ. ಸೊ ನಾನು ಧೂಮಪಾನ ಮಾಡಿ ನನ್ನ ಆರೋಗ್ಯ ಎಲ್ಲ ಹಾಳಾಯ್ತು, ನನ್ನ ಮಕ್ಕಳು ಇನ್ನು ಮುಂದೆ ಮಾಡಬಾರ್ದು ಅಂತ ಆ ಸ್ಟೇಜಲ್ಲಿ ಅವರು ಮತ್ತೆ ಎಕ್ಸ್ಪ್ಲೇನ್ ಮಾಡ್ತಾರೆ.
1: ಪ್ರಾರಂಭ ಮಾಡೋದಕ್ಕೆ ಇದರಿಂದ ಏನಾದರೂ ಅವರಿಗೆ ಒಂದು ರೀತಿ ಹಿತವಾದ ಒಂದು ಅನುಭವ ಉಂಟಾಗುತ್ತಾ?
0: ಹೌದು, ಅದು ಯಾಕಂತ ಹೇಳಿದ್ರೆ ನಮ್ಮ ಸಂಘ, ನಮ್ಮ ಪಿಯರ್ ಗ್ರೂಪ್ ಅಂತ ನಾವು ಹೇಳ್ತೇವೆ, ನಮ್ಮ ಗೆಳೆಯರು. ಸೊ ಅಲ್ಲಿಂದ ಸ್ಟಾರ್ಟ್ ಆಗುದು. ಸೊ ಫಸ್ಟ್ ಕುತೂಹಲ, ನಂತರ ಅದು ಚಟ. ಚಟ ಆದ್ಮೇಲೆ ಮತ್ತೆ ಹೊರಗೆ ಬರ್ಲಿಕ್ಕೆ ಆಗುದಿಲ್ಲ. ಸೊ ಅವರಿಗೆ ದಿವಸಕ್ಕೆ 1-2 ಪ್ಯಾಕೆಟ್ ಆದ್ರೂ ಸಿಗರೇಟ್ ಬೇಕಾಗ್ತದೆ. ಅದು ಯಾಕಂದ್ರೆ ಅದರಲ್ಲಿರುವ ಕೆಲವು ರಾಸಾಯನಿಕ ವಸ್ತುಗಳು, ಎಸ್ಪೆಷಲಿ ನಿಕೋಟಿನ್, ಅದು ದೈಹಿಕ ಅವಲಂಬನೆ ಮತ್ತು ಮಾನಸಿಕ ಅವಲಂಬನೆ ಮಾಡ್ತದೆ. ಅವರಿಗೆ ಸಿಗರೇಟ್ ಇಲ್ಲದ್ರೆ ಯಾವ ಕಾರ್ಯ ಸ್ಟಾರ್ಟ್ ಆಗುದಿಲ್ಲ,
1: ಯಾಕಂದ್ರೆ
0: ಅವಲಂಬನೆ ಆಗ್ತದೆ.
1: ನಾವು ಕೇಳ್ತಾ ಇರ್ತೀವಿ ಕೆಲವರು ಈಗ ಶೌಚಾಲಯಕ್ಕೆ ಹೋಗ್ತಾರೆ, ಅಲ್ಲಿ ಅವರು ಧೂಮಪಾನ ಮಾಡಲಿಲ್ಲ ಅಂದ್ರೆ ಅವರಿಗೆ ಮಲವಿಸರ್ಜನೆ ಆಗಲ್ಲ ಅಂತಾನೂ ಹೇಳ್ತಾ ಇರ್ತಾರೆ.
0: ಮತ್ತೆ ಕೆಲವರಿಗೆ ಪೇಪರ್ ಓದಾಗ ಸಿಗರೇಟ್ ಬೇಕು, ಕೆಲವರಿಗೆ ಓದುವಾಗ ಸಿಗರೇಟ್ ಬೇಕು, ಕೆಲವರಿಗೆ ಶೌಚಾಲಯ ಹೋಗಿ ಸಿಗರೇಟ್ ಬೇಕು, ಯಾವ ಸಂಬಂಧವಿಲ್ಲ. ವಿದೌಟ್ ಸಿಗರೇಟ್ ನಾವು ಶೌಚಾಲಯ ಹೋಗ್ಬೋದು, ಪೇಪರ್ ಓದ್ಬೋದು, ಬುಕ್ಸ್ ಓದ್ಬೋದು. ಕೆಲವರು ಹೇಳ್ತಾರೆ ತಂಬಾಕು ಹೇಳಿದ್ರೆ ಅವರಿಗೆ ಎನರ್ಜಿ ಬರ್ತದೆ ಅಂತ, ಅದು ಸುಳ್ಳು. ಕೆಲವರು ಹೇಳ್ತಾರೆ ಅದು ಉತ್ತೇಜನ ಕೊಡ್ತದೆ, ಉತ್ತೇಜನ ನಿಕೋಟಿನ್ ಉಂಟು ಅದು ಕೊಡ್ಬೋದು, ಆದ್ರೆ ಅದು ಟೆಂಪರರಿ.
1: ಕೆಲವರು ಈ ಒತ್ತಡದ ಸನ್ನಿವೇಶದಿಂದ ಹೊರಗಡೆ ಬರೋದಕ್ಕೂ ಕೂಡ ಈ ಧೂಮಪಾನ ಮಾಡ್ತೀವಿ ಅಂತ ಹೇಳೋದಕ್ಕೆ ಕೇಳಿದೀವಿ.
0: ಅದೇ ವಿಜ್ಞಾನ ಅದು ಒಪ್ಪುದಿಲ್ಲ, ಯಾಕಂತ ಹೇಳಿದ್ರೆ ಅದು ಒತ್ತಡ ಕಡಿಮೆ ಮಾಡುವ ವಸ್ತುವೇ ಅಲ್ಲ. ಅದು ಒತ್ತಡ ಕಡಿಮೆ ಮಾಡ್ಲಿಕ್ಕೆ ಹಲವಾರು ವಿಧಾನ ಉಂಟು. ಸಿಗರೇಟ್ ಹೇಳಿದ್ರು ಒತ್ತಡ ಕಡಿಮೆ ಮಾಡುದು ನಮ್ಗೆ ಗೊತ್ತಿಲ್ಲ.
1: ಮುಖ್ಯವಾಗಿ ಈ ತಂಬಾಕು ಸೇವನೆಯಿಂದ, ಅಂದ್ರೆ ಅದು ಧೂಮಪಾನ ಆಗ್ಬೋದು ಅಥವಾ ಬೇರೆ ರೂಪದ ಈ ಧೂಮ ರಹಿತ ಒಂದು ಸೇವನೆಯಿಂದ ನಮ್ಮ ಆರೋಗ್ಯದ ಮೇಲೆ ಆಗುವಂತ ಕೆಟ್ಟ ಪರಿಣಾಮಗಳು ಏನೇನು ಅಂತೀರಿ?
0: ಈಗ ಧೂಮಪಾನ ಸ್ಮೋಕಿಂಗ್ ಅಂತ ಹೇಳ್ತೇವೆ, ಅದು ಸಿಗರೇಟ್ ಇರ್ಬೋದು, ಬೀಡಿ ಇರ್ಬೋದು, ಅಥವಾ ನಿಮ್ಮ ವಾಟರ್ ಪೈಪ್ಸ್ ಅಂತ ಹೇಳ್ತೇವೆ, ಅದು ಸಹ ಇರ್ಬೋದು. ಸೊ ಇಲ್ಲಿ ಏನಾಗ್ತದೆ ಹೇಳಿದ್ರೆ, ಸಿಗರೇಟ್ ಅಲ್ಲಿ ಸಾಧಾರಣ 7,000 ರಾಸಾಯನಿಕ ವಸ್ತುಗಳಿವೆ, ಅದರಲ್ಲಿ 60-70 ವಸ್ತುಗಳು ಕ್ಯಾನ್ಸರ್ ಕಾರಕ ಅಂತ ಆಲ್ರೆಡಿ ಪ್ರೂವ್ ಆಗಿದೆ. ಇಷ್ಟು ವಸ್ತುಗಳು ಅದರಲ್ಲಿ ಇದ್ರೂ ಸಹ ಜನರು ಸೇವನೆ ಮಾಡ್ತಾರೆ. ಇದು ಏನಾಗ್ತದೆ ಅಂತ ಹೇಳಿದ್ರೆ, ಇದರಲ್ಲಿ ಫಸ್ಟ್ ನಮ್ಮ ಶ್ವಾಸಕೋಶದ ಮೇಲೆ ಪರಿಣಾಮ ಬೀರ್ತದೆ. ನಾವು ಕೋವಿಡ್ ಬರುವಾಗ ನೋಡಿದ್ದೇವೆ, ಸ್ಮೋಕಿಂಗ್ ಮಾಡುವವರಲ್ಲಿ ಕೋವಿಡ್ ಜಾಸ್ತಿ, ಯಾಕಂದ್ರೆ ಅವರಿಗೆ ಶ್ವಾಸಕೋಶ ತಗೊಳ್ಳಿಕ್ಕೆಲ್ಲ ಕಷ್ಟ, ಸ್ಟೆಮಿನಾ ಕಡಿಮೆ, ಸ್ವಲ್ಪ
1: ಶ್ವಾಸಕೋಶದ ಸಾಮರ್ಥ್ಯ ಕಡಿಮೆ.
0: ಆದ್ರಿಂದ ನಾವು ನೋಡಿದ್ದೇವೆ ಸ್ಮೋಕರ್ಸ್ ಅಲ್ಲಿ ಜಾಸ್ತಿ ಕೋವಿಡ್. ಸ್ಮೋಕರ್ಸ್ ಅವರು ಜಾಸ್ತಿ ಬದುಕಲಿಲ್ಲ, ಅವರಿಗೆ ಈವನ್ ಮಾರ್ಟಾಲಿಟಿ ಸಹ, ಡೆತ್ ರೇಟ್ಸ್ ಅವರಲ್ಲಿ ಜಾಸ್ತಿ.
1: ಕೋವಿಡ್ ಗೆ ಹೆಚ್ಚು ತುತ್ತಾದಂತವರು ಈ ಧೂಮಪಾನ ಮಾಡುವಂತವರು.
0: ಮತ್ತೆ ಲಾಸ್ಟ್ 15 ವರ್ಷ ನಂತರ ಅದು ಲಂಗ್ ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗ್ತದೆ. ಸೊ ನಾವು ತುಂಬಾ ಜನ ನೋಡಿದ್ದೇವೆ ಸಿಗರೇಟ್ ಹೇಳುವವರು 15-20 ವರ್ಷ. ಸೊ ಲಾಸ್ಟ್ ದೇ ವಿಲ್ ಡೈ ಬಿಕಾಸ್ ಆಫ್ ಲಂಗ್ ಕ್ಯಾನ್ಸರ್, ಅದು 100%. ಮತ್ತೆ ನಮ್ಮ ಬಿ ಪಿ ಜಾಸ್ತಿ ಮಾಡ್ತದೆ, ಹೃದ್ರೋಗ ಸಮಸ್ಯೆ ತರ್ತದೆ, ಕಾಲಲ್ಲಿ ರಕ್ತ ಎಲ್ಲ ಸಂಚಾರ ಕಡಿಮೆ ಆಗಿ ಅದು ಪ್ರಾಬ್ಲಮ್ ಕೊಡ್ತದೆ, ಹಾಗೆ ಹಲವಾರು ಸಮಸ್ಯೆಗಳನ್ನು ಕೊಡ್ತದೆ. ಕಣ್ಣಿನ ಮೇಲೆ ಸಮಸ್ಯೆ ಬೀರ್ತದೆ, ಕ್ಯಾಟ್ರಾಕ್ಟ್ ಬೇಗ ಬರ್ತದೆ, ಮತ್ತೆ ದೈಹಿಕ ಅವಲಂಬನೆ ಮತ್ತು ಮಾನಸಿಕ ಅವಲಂಬನೆಯಿಂದ ಅವರಿಗೆ ಸಿಗರೇಟ್ ಇಲ್ಲದೆ ಯಾವ ಕೆಲಸ ಮಾಡುದಿಲ್ಲ. ಇದು ಅವಲಂಬನೆ ಬಿಡಿಸ್ಲಿಕ್ಕೆ ಬಹಳ ಕಷ್ಟ ಉಂಟು ಮುಂದೆ.
1: ಮತ್ತೆ ತಂಬಾಕನ್ನ ಜಗಿಯೋದ್ರಿಂದ ಬಾಯಿ ಕ್ಯಾನ್ಸರ್ ಕೂಡ ಆಗ್ಬೋದಲ್ಲ?
0: ಹೌದು, ಅದು ಜಗಿಯುವಾಗ ಅವರು ಅದರಲ್ಲಿ ತಂಬಾಕನ್ನು ಯೂಸ್ ಮಾಡ್ತಾರೆ. ವೆಳ್ಳೆದಲ್ಲೇ ಅದರಲ್ಲಿ ಯಾವುದೂ ಇಲ್ಲ, ಪ್ರಾಬ್ಲಮ್ ಇಲ್ಲ, ಆದರೆ ಅದರಲ್ಲಿ ಅವರು ತಂಬಾಕು ಪೀಸ್ ಹಾಕ್ತಾರೆ. ಸೊ ನಾವು ನೋಡಿದ್ದೇವೆ ಈ ಪೇಂಟಿಂಗ್ ಎಲ್ಲ ಮಾಡುವವರು, ಮನೆ ಕೆಲಸ ಎಲ್ಲ ಮಾಡುವವರು ದಿವಸಕ್ಕೆ 30-40 ಪ್ಯಾಕೆಟ್ ಪಾನ್ ಬೀಡವನ್ನು ಬಾಯಲ್ಲಿಡ್ತಾರೆ. ಸೇಮ್ ಪರ್ಸನ್ ವಿಲ್ ಕಮ್ ಆಫ್ಟರ್ 5 ಇಯರ್ಸ್, ಅವನೇನು ಹೇಳ್ತಾನೆ ಹೇಳಿ ನಂಗೆ ಬಾಯಿ ಓಪನ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಅಂದ್ರೆ ಅದು ಕ್ಯಾನ್ಸರ್ ಇದ್ದ ಪ್ರಥಮ ಹಂತ ಅದು. ಸೊ ಆ ಸ್ಟೇಜಿಗೆ ರೀಚ್ ಆಗ್ತಾರೆ. ದಿವಸಕ್ಕೆ 20-30 ಪ್ಯಾಕೆಟ್ ಅನ್ನು ಬಾಯಲ್ಲಿ ಇಟ್ಟರೆ ಅವನಿಗೆ ಮತ್ತೆ ಬಾಯಿ ಓಪನ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ.
1: ಹೌದೌದು, ಕೆಲವು ಚಿತ್ರಗಳನ್ನ ನಾವು ನೋಡಿದೀವಿ, ಈ ಕೆನ್ನೆನೆ ತೂತು ಬಿದ್ದಂಗಾಗಿ ಅಲ್ಲೆಲ್ಲ ಕಾಣಿಸ್ತಾರೆ.
0: ನಾಲಿಗೆ ಕ್ಯಾನ್ಸರ್, ಬಾಯಿಯ ಕ್ಯಾನ್ಸರ್, ದವಡೆಯ ಕ್ಯಾನ್ಸರ್, ಇದೆಲ್ಲ ಬಹಳ ಕಾಮನ್.
1: ಅಂದರೆ ಇಷ್ಟೆಲ್ಲ ಕೆಟ್ಟ ಪರಿಣಾಮಗಳು ಉಂಟಾಗೋದಕ್ಕೆ ಈ ತಂಬಾಕ್ನಲ್ಲಿರುವಂಥ ವಿಷವಸ್ತು ಯಾವುದು ಅಂತೀರಿ?
0: ನಿಕೋಟಿನ್ ಮೇಯ್ನ್, ನಿಕೋಟಿನ್ ಒಂದು ಅವಲಂಬನೆ ಮಾಡುವ ಒಂದು ವಸ್ತು ಅದು. ಸೊ ಅದೇ ಬಹಳ ಹಾನಿಕಾರಕ. ಮತ್ತೆ ಅದರಲ್ಲಿ ಹೊಗೆಯಲ್ಲಿ ಕಾರ್ಬನ್ ಮೊನಾಕ್ಸೈಡ್, ಬೆಂಜಿನ್ ತುಂಬಾ ಸಾಧಾರಣ 60 ಕ್ಯಾನ್ಸರ್ ಕಾರಕ ರಾಸಾಯನಿಕ

0: ವಸ್ತುಗಳಿವೆ, ಅವುಗಳೆಲ್ಲ ದೇಹದ ಮೇಲೆ ಪರಿಣಾಮ ಬೀರ್ತದೆ. ನಾವು ಮೊದಲು ಹೇಳಿದ್ದು ಯಾರು ನಾನು ಸ್ಮೋಕ್ ಮಾಡಿದ್ರೆ ನಂಗೆ ಪ್ರಾಬ್ಲಮ್ ಅಂತೇಳಿ, ಈಗ ಹಾಗೆಲ್ಲ ನನ್ನ ಹತ್ರ ಯಾರು ನಿಂತರೆ ಅವರಿಗೆ ಸಹ ಪ್ರಾಬ್ಲಮ್. ಸೊ ನಾನು ಹೇಳಿದ್ರೆ ಅದು ಪ್ರತ್ಯಕ್ಷ ಆಕ್ಟಿವ್ ಸ್ಮೋಕಿಂಗ್ ಹೇಳ್ತೇವೆ. ಸೊ ನನ್ನ ಹತ್ರ ಯಾರಾದ್ರೂ ಇದ್ರೆ, ನನ್ನ ಮಕ್ಕಳು ಇರ್ಬೋದು, ನನ್ನ ಹೆಂಡತಿ ಇರ್ಬೋದು, ನನ್ನ ಗೆಳೆಯರು ಇರ್ಬೋದು, ಅವರ ಎದುರು ನಾನು ಸಿಗರೇಟ್ ಹೇಳಿದ್ರೆ ಅವರ ಮೇಲೆ ಸಹ ಪರಿಣಾಮ ಸೇಮ್ ಬೀಳ್ತದೆ. ನಾವೆನಿಸೋದು ಸಿಗರೇಟ್ ನಾನು ಹೇಳಿದ್ದು ನನ್ನ ಹತ್ರ ಇದ್ದವ್ರಿಗೆ ಪರಿಣಾಮ ಬೀರುವುದಿಲ್ಲ ಅಂತ. ನಾವು ತುಂಬಾ ಫ್ಯಾಮಿಲಿಯಲ್ಲಿ ನೋಡಿದ್ದೇವೆ, ಗಂಡ ಸ್ಮೋಕ್ ಮಾಡಿದ್ರೆ ಹೆಂಡತಿಗೆ ಕ್ಯಾನ್ಸರ್ ಬರ್ತದೆ. ಯಾಕಂದ್ರೆ ಈ ಸ್ಮೋಕಿಂಗ್ ನಮ್ಮ ಇಮ್ಯುನಿಟಿಯನ್ನು ಕಡಿಮೆ ಮಾಡ್ತದೆ, ಕಾಲಕ್ರಮೇಣ ಇಮ್ಯುನಿಟಿಸ್ ಕಡಿಮೆ ಮಾಡ್ತದೆ. ಆದ್ರಿಂದ ಆಕ್ಟಿವ್ ಮತ್ತೆ ಪ್ಯಾಸಿವ್ ಸ್ಮೋಕಿಂಗ್, ಪ್ರತ್ಯಕ್ಷ ಮತ್ತು ಪರೋಕ್ಷ ಸ್ಮೋಕಿಂಗ್, ನಮ್ಮ ಹತ್ರ ಯಾರಾದ್ರೂ ಸ್ಮೋಕ್ ಮಾಡ್ತಿದ್ರೆ ಅವ್ರಿಗೆ ಕೂಡಲೇ ಹೇಳಬೇಕು ಸ್ಮೋಕ್ ಮಾಡಬೇಡ ಅಂತೇಳಿ, ಯಾಕಂದ್ರೆ ಅದು ನಮ್ಮ ಮೇಲೆ ಸಹ ಪರಿಣಾಮ ಬೀರ್ತದೆ.
1: ಮತ್ತೆ ನಮ್ಮ ನರ ವ್ಯವಸ್ಥೆ ಮತ್ತೆ ಈ ರಕ್ತ ಪರಿಚಲನಾ ವ್ಯವಸ್ಥೆ ಇದೆಯಲ್ಲ, ಅದರ ಮೇಲೂ ಕೂಡ ಕೆಟ್ಟ ಪರಿಣಾಮ ಉಂಟಾಗುತ್ತೆ.
0: ಸ್ಮೋಕರ್ಸ್ ಅಲ್ಲಿ ಇವನ್ ಸ್ಟ್ರೋಕ್ ಆಗೋದು ಜಾಸ್ತಿ, ಪಾರ್ಶ್ವವಾಯು ಅಂತ ಹೇಳ್ತೇವೆ, ಸ್ಟ್ರೋಕ್, ಬಿ ಪಿ ಬರೋ ಜಾಸ್ತಿ, ಡಯಾಬಿಟಿಸ್ ಬರೋ ಜಾಸ್ತಿ. ಸ್ಮೋಕರ್ಸ್ ದೇ ಲುಕ್ ಫೈನ್ ಬಟ್ ದೇ ಹ್ಯಾವ್ ಲಾಟ್ ಆಫ್ ಅದರ್ ಹೆಲ್ತ್ ಇಶ್ಯೂಸ್, ತುಂಬಾ ಅನಾರೋಗ್ಯ ಸಮಸ್ಯೆಗಳು ಅವ್ರಿಗೆ ಇರ್ತದೆ. ಸೊ ಅವರಿಗೆ ಬೇಗ ಸ್ಟ್ರೋಕ್ ಬರ್ತದೆ, 50 ಬರ್ಬೋದು, 45 ಸ್ಟ್ರೋಕ್ ಬರ್ಬೋದು, ಅವರಿಗೆ ಬಿ ಪಿ ಬೇಗ ಬರ್ತದೆ, ಅವರಿಗೆ ಶುಗರ್ ಬೇಗ ಬರ್ಬೋದು, ಅದರಿಂದ ತುಂಬಾ ಪರಿಣಾಮ ಬರುತ್ತೆ. ಆದ್ರೂ ಸಹ ಜನರು ಸ್ಮೋಕ್ ಮಾಡ್ತಾರೆ.
1: ಅಂದ್ರೆ ಈ ಧೂಮಪಾನ ಮಾಡ್ತಾ ಇರುವಾಗ ಅವರ ಜೊತೆಯಲ್ಲಿರುವಂತವ್ರಿಗೂ ಇದು ಬಹಳ ಕೆಟ್ಟ ಪರಿಣಾಮ ಉಂಟು ಮಾಡುತ್ತೆ.
0: ಸೇಮ್ ಅದು, ಇನಿಷಿಯಲಿ ವಿ ಥಾಟ್ ಓನ್ಲಿ ದ ಸ್ಮೋಕ್ ಮಾಡೋರಿಗೆ ಮಾತ್ರ ಪ್ರಾಬ್ಲಮ್ ಅಂತ, ಈಗ ಹಾಗಲ್ಲ. ಯಾಕಂದ್ರೆ ನಮ್ಗೆ ಗೊತ್ತಾಗಿದೆ ಆ ಹೊಗೆಯಲ್ಲಿ ಅನೇಕ ರಾಸಾಯನಿಕ ವಸ್ತುಗಳಿವೆ, ಅದು ಹತ್ರ ನಿಂತ ಅವರ ಮೇಲೆ ಪರಿಣಾಮ ಬೀರ್ತದೆ.
1: ಈಗ ಅಲರ್ಜಿ ಇರುತ್ತೆ ಕೆಲವರಿಗೆ, ಅಂತವ್ರಂತೂ ಇಂಥ ಹೊಗೆ ಏನಾದ್ರೂ ಕುಡಿದ್ರೆ ಬಹಳ ಅವರಿಗೆ ಆರೋಗ್ಯ ಬಿಗಡಾಯಿಸಬಹುದಲ್ಲ.
0: ಹೌದು, ನಾವು ಒಂದು ಸ್ಮೋಕರ್ ಹತ್ರ ಹೋಗಿ ಒಂದು 2 ನಿಂತರೆ ಸಾಕು, ಅವ್ರು ಕೆಮ್ಮೋ ಮೊದಲೇ ನಾವು ಕೆಮ್ತೇವೆ. ಯಾಕಂದ್ರೆ ಅಷ್ಟು ಪ್ರಾಬ್ಲಮ್ ಕೊಡ್ತದೆ ಅದು, ಅಷ್ಟು ಅದರಲ್ಲಿ ಕ್ಯಾನ್ಸರ್ಕಾರಕ ವಸ್ತುಗಳು, ರಾಸಾಯನಿಕ ವಸ್ತುಗಳಿವೆ.
1: ಮತ್ತೆ ಸೀನ್ ಬರೋದು ಒಂದ್ ರೀತಿ ನಮಗೆ ಉಸಿರು ಕಟ್ಟದಂಗೆ ಆಗೋದು.
0: ಸ್ಮೋಕರ್ಸ್ ಯಾವಾಗಲೂ ಕೆಮ್ತಾ ಇರ್ತಾರೆ, ಪ್ರತಿಯೊಂದು 5-5 ಮಿನಿಟ್ ಕೆಮ್ತಾ ಇರ್ತಾರೆ, ಅದನ್ನ ಸ್ಮೋಕರ್ಸ್ ಕಾಫ್ ಅಂತ ಹೇಳ್ತೇವೆ ನಾವು. ಯಾಕಂದ್ರೆ ಅಲ್ಲಿ ಶ್ವಾಸಕೋಶ ಇರಿಟೇಟ್ ಆಗ್ತದೆ, ರಾಸಾಯನಿಕ ವಸ್ತುಗಳು ಅಲ್ಲಿ ಡೆಪಾಸಿಟ್ ಆಗ್ತದೆ, ಸೊ ಆಗ ಅವರಿಗೆ ಕೆಮ್ಮೆಲ್ಲ ಬರ್ತಾ ಇರ್ತದೆ.
1: ಇನ್ನ ಈ ತಂಬಾಕು ಬಳಕೆಯನ್ನ ಕಡಿಮೆ ಮಾಡೋದಕ್ಕೆ ನಮ್ಮ ಸರ್ಕಾರ ಏನಾದರೂ ಕಾರ್ಯಕ್ರಮಗಳನ್ನು ಹಾಕೊಂಡಿದೆಯೇ?
0: ಪ್ರತಿ ವರ್ಷ ಒಂದು ಹೊಸ ಹೊಸ ಯೋಜನೆಗಳನ್ನು ಹಮ್ಮಿಕೊಳ್ತಾ ಉಂಟು. ವಿಶ್ವ ಆರೋಗ್ಯ ಸಂಸ್ಥೆ ಎಲ್ಲ ದೇಶಗಳಿಗೆ ಹೇಳಿದೆ, ನೀವು ಅನೇಕ ಯೋಜನೆಗಳು ಹಾಕೊಳ್ಬೇಕು, ಯುವ ಜನರು ಈ ರೋಗಕ್ಕೆ ಬಲಿಯಾಗಬಾರದು, ಯುವ ಜನರು ಪ್ರಾರಂಭ ಮಾಡದಾಗೆ ನೋಡಬೇಕು. ಹೆತ್ತವರು ಸಹ ಇದರ ಮೇಲೆ ತುಂಬಾ ಇಂಟ್ರೆಸ್ಟ್ ತಗೊಳ್ಬೇಕಾಗ್ತದೆ. ಯಾಕಂದ್ರೆ ಹೆತ್ತವರು ಸಿಗರೇಟ್ ಹೇಳಿದ್ರೆ ಆಟೋಮ್ಯಾಟಿಕ್ ಮಕ್ಕಳು ಸಹ ಹೇಳಿತಾರೆ, ಅದರಿಂದ ಹೆತ್ತವರು ಸಿಗರೇಟ್ ಹೇಳಿಲೇಬಾರದು, ಅದು ಮನೆಯಲ್ಲಿ ಬರಲೇಬಾರದು. ಯಾಕಂದ್ರೆ ಅದು ನಮ್ಗೆ ಯಾರು ಹೇಳಿಕೊಡ್ಲಿಲ್ಲ ಅಭ್ಯಾಸವನ್ನು, ಮನೆಯಲ್ಲಿ ನಾವು ಮಾಡಬಾರ್ದು. ಸಣ್ಣ ಮಕ್ಕಳು ಇರುವಲ್ಲಿ ಸ್ಮೋಕಿಂಗ್ ಮಾಡಲೇಬಾರದು, ಬಸ್ ಅಲ್ಲಿ ಮಾಡಬಾರ್ದು, ಪಾರ್ಕ್ ಅಲ್ಲಿ ಮಾಡಬಾರ್ದು, ಈಗ ವರ್ಕ್ ಪ್ಲೇಸ್ ಅಲ್ಲಿ ಮಾಡಬಾರ್ದು ಹೇಳಿದ್ದಾರೆ, ಕಾರ್ಖಾನೆಗಳಲ್ಲಿ ಮಾಡಬಾರ್ದು ಹೇಳ್ತಾರೆ, ಪಬ್ಲಿಕ್ ಪ್ಲೇಸ್ ಅಲ್ಲಿ ನಾರ್ಮಲ್ ಈಗ ಐ ತಿಂಕ್ 70% ಕಡಿಮೆ ಆಗಿದೆ.
1: ಅಂದ್ರೆ ಶಿಕ್ಷೆ ದಂಡ ವಿಧಿಸೋದಕ್ಕೂ ಅವಕಾಶ ಇದೆಯಾ?
0: ಹೌದು, ಈಗ ಪಬ್ಲಿಕ್ ಪ್ಲೇಸ್ ಅಲ್ಲಿ ಸ್ಮೋಕಿಂಗ್ ಮಾಡ್ಲಿಕ್ಕಿಲ್ಲ. ಈವನ್ ಸಿಗರೇಟ್ ಬೀಡಿಯನ್ನು ಶಾಲೆಯ 100 ಆವರಣದಲ್ಲಿ ಸಿಗರೇಟ್ ಅಥವಾ ಅಂಗಡಿ ಇಡ್ಲಿಕ್ಕೆ ಸಹ ಇಲ್ಲ, ಮಾರ್ಲಿಕ್ಕೂ ಸಹ ಇಲ್ಲ. ಸೊ ಆಲ್ ಸ್ಕೂಲ್ ಆರ್ ಟೊಬ್ಯಾಕೋ ಫ್ರೀ ಝೋನ್, ಆಲ್ ಯೂನಿವರ್ಸಿಟೀಸ್ ಆರ್ ಇಂಡಿಯಾ ಟೊಬ್ಯಾಕೋ ಫ್ರೀ ಯೂನಿವರ್ಸಿಟೀಸ್.
1: ಮತ್ತೆ ಸರ್ಕಾರನು ಕೂಡ ಹೆಚ್ಚೆಚ್ಚು ತೆರಿಗೆಯನ್ನು ವಿಧಿಸ್ತಲೇ ಇದೆ.
0: ಹೌದು, ಅವರು ಅನೇಕ ಯೋಜನೆಗಳನ್ನು ಹಾಕಿಕೊಂಡಿದ್ದಾರೆ. ಒಂದು ಟ್ಯಾಕ್ಸ್, 10-20% ಟ್ಯಾಕ್ಸ್ ಹಾಕಿ ಆಗ ಅವರಿಗೆ ಹಣ ಇರಲು ತಗೊಳ್ಳಿಕ್ಕೆ, ಅದು ಆಟೋಮ್ಯಾಟಿಕ್ ಆಗಿ ಸೇದುವುದು
1: ಕಡಿಮೆ ಆಗಬಹುದು.
0: ಹೌದು, ಅದು ಒಂದು ಪ್ರೂವ್ ಮಾಡಿದ್ದಾರೆ ಸೈಂಟಿಫಿಕಲಿ.
1: ಇದನ್ನ ಸಿನ್ ಗೂಡ್ ಅಂತ ಪರಿಗಣಿಸ್ತಾರೆ ನಮ್ಮ ಆರ್ಥಿಕ ತಜ್ಞರು. ಅದರ ಮೇಲೆ ಹೆಚ್ಚೆಚ್ಚು ತೆರಿಗೆ ಹಾಕೋದಕ್ಕೆ ಒಂದು ಮುಕ್ತ ಅವಕಾಶ ಇರುತ್ತೆ.
0: ಅವನು ಒಂದು ಪ್ಯಾಕೆಟ್ ತೆಗೆಯುವ 1-2 ಸಿಗರೇಟ್ ಇಳಿಬಹುದು ಪರ್ ಡೇ. ಸೊ ಅವನ ಸೇವನೆ ಸಹ ಕಡಿಮೆ ಆಗ್ತದೆ. ಸ್ಲೋಲಿ ಅವನ ಹತ್ರ ಹಣ ಇರೋದಿಲ್ಲ, ಸ್ಲೋಲಿ ಅವನು ಬಿಡ್ತಾನೆ. ಅವನು ಹೋಗಿ ನನಗೆ ಸಿಗರೇಟ್ ಬಿಡಬೇಕಂತ ಆ ಸ್ಟೇಜಿಗೆ ಸಹ ಬರ್ತಾರೆ. ಅದು ಒಂದು. ಎರಡನೇದ್ದು, ಸಾರ್ವಜನಿಕ ಸ್ಥಳಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಎಲ್ಲ ಮಾಡ್ಲಿಕ್ಕಿಲ್ಲ, ಸ್ಪೋರ್ಟ್ಸ್ ಅಲ್ಲಿ ಮಾಡ್ಲಿಕ್ಕಿಲ್ಲ, ಟಿವಿಯಲ್ಲಿ ಮಾಡ್ಲಿಕ್ಕಿಲ್ಲ, ಕೊಡ್ಲಿಕ್ಕಿಲ್ಲ ಯಾವುದೇ ಸ್ಪಾನ್ಸರ್ ಮಾಡ್ಲಿಕ್ಕಿಲ್ಲ ಕಂಪನಿಯವರು. ಸೊ ಅದೊಂದು ಒಳ್ಳೆ ಮಾಡಿದ್ದಾರೆ. ಮತ್ತೆ ಸಿಗರೇಟ್ ಪ್ಯಾಕ್ ಅಲ್ಲಿ ಚಿಹ್ನೆ ಉಂಟು, ಒಂದು ಪಿಕ್ಚರ್ ಉಂಟು, ಕ್ಯಾನ್ಸರ್ ಬಾಯಿ ಕ್ಯಾನ್ಸರ್ ಅದೆಲ್ಲ ಚಿಹ್ನೆ ಉಂಟು,
1: ಬಾಯೆಲ್ಲ ತೂತು ಬಿದ್ದು ಅಂದ್ರೆ ಗಾಯ ಆಗಿರೋದು.
0: ಹೌದು, ಅದು ಪ್ಯಾಕೆಟಿನ 75% ಕವರ್ ಆಗಿರ್ತದೆ ಚಿತ್ರ. ಮೊದಲು ಸಣ್ಣ ರೈಟಪ್ ಇತ್ತು ಓದ್ಲಿಕ್ಕೆ,
1: ಕಾಣಿಸ್ತಿರ್ಲಿಲ್ಲ.
0: ಈಗ ಹಾಗೆಲ್ಲ ದೊಡ್ಡ ಪಿಕ್ಚರ್ ಸಣ್ಣ ಇದರಲ್ಲಿ ಬರ್ದಿದ್ದಾರೆ. 70% ಪಿಕ್ಚರ್ ಉಂಟು, 30% ಆರೋಗ್ಯಕ್ಕೆ ಹಾನಿಕರ ಬರ್ದು ಸಹ ಉಂಟು. ಸೊ ಅದೊಂದು ಒಳ್ಳೆ ಮಾಡಿದ್ದಾರೆ. ಮತ್ತೊಂದು, ಎಲ್ಲ ಸಿಗರೇಟ್ ಪ್ಯಾಕ್ಗಳು ಸ್ಟ್ಯಾಂಡರ್ಡ್ ಆಗಿ ಅದನ್ನು ಅಟ್ರಾಕ್ಟಿವ್ ಕಲರ್ ಆಗಿ ಮಾಡುದು, ಅವರನ್ನು ಯುವ ಜನರು ಬಲಿ ಆಗದಾಗಿ ನೋಡುದು, ಅದರಲ್ಲಿ ಆ ಬೀಡಿ ಸಿಗರೇಟ್ ಅಲ್ಲಿ ಅಡಿಟಿವ್ಸ್ ಹಾಕುದು, ಈಗ ಮೆಂಥಾಲ್ ಅಂತ ಹಾಕ್ತಾರೆ, ಅದನ್ನು ಸಹ ಈಗ ಬ್ಯಾನ್ ಮಾಡ್ಲಿಕ್ಕೆ ಸರ್ಕಾರ ರೆಡಿ ಆಗ್ತಾ ಉಂಟು. ಮೆಂಥಾಲ್ ಎಲ್ಲ ಇದ್ರೆ ಇನ್ನೂ ಸಹ ಆರೋಗ್ಯ ಸಮಸ್ಯೆ ಜಾಸ್ತಿ ಆಗ್ತದೆ. ಮತ್ತೆ ಸ್ಮೋಕ್ ಫ್ರೀ ಪ್ಲೇಸಸ್, ಈಗ ಉದಾಹರಣೆಗೆ ಶಾಲೆ ಸ್ಮೋಕ್ ಫ್ರೀ ಝೋನ್, ಮನೆ ಸ್ಮೋಕ್ ಫ್ರೀ ಝೋನ್, ವರ್ಕ್ ಪ್ಲೇಸ್ ಸ್ಮೋಕ್ ಫ್ರೀ ಝೋನ್. ಈಗ ಬೇರೆ ಕಂಟ್ರಿಯಲ್ಲಿ ಸೆಕೆಂಡ್ ಫ್ಲೋರ್ ಅಲ್ಲಿ ನಾನು ಸಿಗರೇಟ್ ಹೇಳಿದ್ರೆ ಥರ್ಡ್ ಫ್ಲೋರ್ ನಲ್ಲಿ ಕಂಪ್ಲೇಂಟ್ ಮಾಡಬಹುದು. ಸೊ ಅದು ಇವನ್

0: ಮನೆಗಳಲ್ಲಿ ಸಹ ಮಾಡಬಾರ್ದಂತ ಬಂದಿದೆ. ಸೊ ಅವರಿಗೆ ವಿಪರೀತ ಫೈನ್ ಆಗ್ತಾರೆ. ಸೊ ಮನೆಗಳಲ್ಲಿ ಮಾಡಬಾರ್ದು, ಸಾರ್ವಜನಿಕರಲ್ಲಿ ಮಾಡಬಾರ್ದು, ಅದೇ ರೀತಿ ವರ್ಕ್ ಪ್ಲೇಸ್ ಅಲ್ಲಿ ಮಾಡಬಾರ್ದು.
1: ಇಷ್ಟೆಲ್ಲ ಒಂದು ನಿಯಂತ್ರಣಗಳನ್ನ ಸರ್ಕಾರ ಕೈಗೊಳ್ತಾ ಇದೆ.
0: ಹೌದು.
1: ಜೊತೆಗೆ ಈ ತಂಬಾಕು ಬೇಸಾಯ ಅಂದ್ರೆ ಹೊಗೆ ಸೊಪ್ಪಿನ ಬೇಸಾಯವನ್ನು ಕೂಡ ಸರ್ಕಾರ ಉತ್ತೇಜಿಸ್ತಾ ಇಲ್ಲ ಇತ್ತೀಚೆಗೆ, ಅದು ಒಂದು ಕ್ರಮ.
0: ಹೌದು. ಅನೇಕ ದೇಶಗಳಲ್ಲಿ ಆಲ್ಟರ್ನೇಟಿವ್ ಕ್ರಾಪ್, ಅವರಿಗೆ ಬೇರೆ ಕ್ರಾಪ್ ಮಾಡಲಿಕ್ಕೆ ಸರ್ಕಾರ ಸಹಕಾರ ಕೊಡ್ತಾ ಉಂಟು. ಈಗ ಆಫ್ರಿಕಾದ ಕೆನ್ಯಾದಲ್ಲಿ ಬಾಳೆಗಿಡ ನೆಟ್ಟಿದ್ದಾರೆ, ಇನ್ನು ಕೆಲವರು ವೆಜಿಟೇಬಲ್ ನೆಟ್ಟಿದ್ದಾರೆ, ಇನ್ನು ಕೆಲವರು ಪೊಟ್ಯಾಟೊ, ಫುಲ್ ಪೊಟ್ಯಾಟೊ. ಸೊ ಅವರಿಗೆ ಆಲ್ಟರ್ನೇಟಿವ್ ಕ್ರಾಪ್ ಕೊಟ್ಟರೆ ಐ ಥಿಂಕ್ ಸ್ಲೋಲಿ ತಂಬಾಕು ಬೆಳೆಸಿದನ್ನೇ ಕಡಿಮೆ ಮಾಡ್ಬೋದು.
1: ಯಾಕೆಂದ್ರೆ ತಂಬಾಕು ಮತ್ತು ಆಲೂಗಡ್ಡೆ ಎರಡು ಒಂದೇ ಕುಟುಂಬಕ್ಕೆ ಸೇರಿದಂತ ಬೆಳೆಗಳು. ಆಲೂಗಡ್ಡೆಯನ್ನು ಬೆಳಿಬಹುದು.
0: ಹೌದು. ಆಲ್ಟರ್ನೇಟಿವ್ ಕ್ರಾಪ್ ಐ ಥಿಂಕ್ ಸರ್ಕಾರ ಅವ್ರಿಗೆ ಯಾವಾಗಲೂ ಸಹಕಾರ ಮಾಡ್ತದೆ, ಅವರಿಗೆ ಆಲ್ಟರ್ನೇಟಿವ್ ಕ್ರಾಪ್ ಕೊಡ್ತಾರೆ. ಸೊ ಅವರು ಅದನ್ನೇ ಮಾಡ್ಬೋದು. ಟೊಬ್ಯಾಕೋವನ್ನು ಗ್ರೋ ಮಾಡ್ಬೇಕಂತಿಲ್ಲ. ಒಂದು ಇಷ್ಟು ಸಣ್ಣ ಲೀಫ್ ಎಷ್ಟು ಸಮಸ್ಯೆ ಕೊಡ್ತದೆ, ಅದನ್ನು ನಾವು ಬೆಳೆಯದೇ ಇದ್ರೆ ಬಹಳ ಒಳ್ಳೇದಲ್ಲ.
1: ಹೌದು ಹೌದು ಹೌದು.
0: ಅದನ್ನು ಬೆಳೆದು ನಂತರ ಕಂಪನಿಯವರು ಅದನ್ನು ಸಿಗರೇಟ್ ಎಲ್ಲ ಬೇರೆ ಬೇರೆ ಟೈಪ್
1: ಮಾಡಿ,
0: ಹೌದು, ಯುವ ಜನರನ್ನು ಅದನ್ನು ಅಟ್ರಾಕ್ಟ್ ಮಾಡಿಸಿ ಅದಕ್ಕೆಲ್ಲ ಬೇರೆ ಬೇರೆ ಅಡಿಟಿವ್ಸ್ ಹಾಕಿ ಅಷ್ಟು ರಾಸಾಯನಿಕ ವಸ್ತುಗಳು ನಮ್ಮ ದೇಹದ ಮೇಲೆ ಅಷ್ಟು ಪರಿಣಾಮ ಬಿದ್ದರೂ ಸಹ ಅವರು ಅಷ್ಟು ಅದನ್ನು ಈಗ ಆನ್ಲೈನ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಿದ್ದಾರೆ. ಯಾಕಂದ್ರೆ ಇಲ್ಲಿ ಬೇರೆ ರೀತಿಯಲ್ಲಿ ಕೊಡ್ಲಿಕ್ಕೆ
1: ಆಗೋದಿಲ್ಲ ಅಂತ
0: ಆನ್ಲೈನ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ, ಮತ್ತೆ ಅದರ ಬಗ್ಗೆ ತಪ್ಪು ಕಲ್ಪನೆ ಕೊಡುದು, ಸಿಗರೇಟ್ ಹಿಡಿದ್ರೆ ಅದಾಗ್ತೀರಿ ಇದಾಗ್ತೀರಿ. ಈಗ ಸೆಲೆಬ್ರಿಟೀಸ್, ಸೊ ಐ ಡೋಂಟ್ ಥಿಂಕ್ಸ್ ಒಂದು ಸಿಗರೇಟ್ ಕಾಯಲ್ಲಿ ಇದ್ರೆ ಯು ಕ್ಯಾನ್ ಡೂ ವಂಡರ್ಸ್, ಅದು ಸಾಧ್ಯವೇ ಇಲ್ಲ. ಯಾಕಂದ್ರೆ ಅದು ನಿಮಗೆ ಡ್ಯಾಮೇಜ್ ಜಾಸ್ತಿ ಮಾಡ್ತದೆ. ಬಟ್ ಪೀಪಲ್ ಅವ್ರ ತಪ್ಪು ಕಲ್ಪನೆ ಅಂತ ಹೇಳಿದ್ರೆ ಸಿಗರೇಟ್ ಇದ್ರೆ ಎಲ್ಲ ಕೆಲಸ ಆಗ್ತದೆ ಅಂತ, ಅದು 100% ತಪ್ಪು.
1: ಮತ್ತೆ ನಮ್ಮ ಸರ್ಕಾರ ಕೂಡ ಈ ತಂಬಾಕು ಅಥವಾ ಹೊಗೆ ಸೊಪ್ಪನ್ನ ಬೆಳೆಯೋದಕ್ಕೆ ಪರವಾನಗಿಯನ್ನು ಕೂಡ ಈಗ ನೀಡ್ತಾ ಇಲ್ಲ, ಬಹಳಷ್ಟು ಕಡಿಮೆ ಮಾಡಿದೆ ಅಂತ ಹೇಳಬಹುದು.
0: ಹೌದು. ವಿಶ್ವ ಆರೋಗ್ಯ ಸಂಸ್ಥೆ ಎಲ್ಲ ರಾಷ್ಟ್ರಗಳಿಗೆ ಹೇಳಿದೆ, ಎಲ್ಲ ದೇಶಗಳಲ್ಲಿ ಪ್ರೊಡಕ್ಷನ್ 25% ಕಡಿಮೆ ಮಾಡಿ, 10% ಕಡಿಮೆ ಮಾಡಿ, ಸೊ ಅವರಿಗೆ ಆಲ್ಟರ್ನೇಟಿವ್ ಕ್ರಾಪ್ ಕೊಡಿ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಹೇಳ್ತಾ ಉಂಟು.
1: ಅಂದ್ರೆ ಇದಕ್ಕೆ ಹೆಚ್ಚು ಬಲಿ ಬೀಳೋರು ನಮ್ಮ ಯುವಜನರನ್ನೇ.
0: ಹೌದು.
1: ಬೇರೆಯವ್ರನ್ನ ನೋಡಿ ಕಲಿಯರೇ ಜಾಸ್ತಿ.
0: ಹೌದು. ಅದು ಏಜ್ ಹಾಗೆ 12-17, ದೇ ಸಿ ಅದರ್ಸ್, ಬೇರೆಯವರ ನೋಡುದು.
1: ಕೆಲವು ಪ್ರಸಿದ್ಧ ವ್ಯಕ್ತಿಗಳು ಜಾಹೀರಾತು ಕೊಟ್ಟಾಗ ಅದನ್ನೇ ಅನುಸರಿಸಲು ಹೋಗ್ತಾರೆ.
0: ಹೌದು. ಆದ್ರೆ ಈಗ ಜಾಹೀರಾತು ಎಲ್ಲ ಬಂದಾಗಿದೆ, ಬ್ಯಾನ್ ಮಾಡಿದ್ದಾರೆ ಅಡ್ವರ್ಟೈಸ್ಮೆಂಟ್ ಎಲ್ಲ. ಎಲ್ಲಿ ಕ್ರಿಕೆಟ್ ಅಲ್ಲಿ ಆಗ್ಲಿ, ಟಿವಿ ಸೀರಿಯಲ್ ಎಲ್ಲಿ ಸಹ ಮಾಡುದಿಲ್ಲ ಈಗ.
1: ಕ್ರೀಡಾಪಟುಗಳು ಮೊದಲೆಲ್ಲ ಕೊಡ್ತಾ ಇದ್ದಾರೆ.
0: ಹೌದು. ಈಗ ಮಾಡ್ಲಿಕ್ಕೆ ಇಲ್ಲ ಅಂತ ಬಂದಿದೆ.
1: ಇನ್ನು ಮುಖ್ಯವಾಗಿ ಡಾಕ್ಟರ್ ರಾಮಚಂದ್ರ ಕಾಮತ್ ಅವರೇ, ಏನೋ ಒಂದು ಕೆಟ್ಟ ಸವಾಸಕ್ಕೆ ಬಿದ್ದು ಈ ಚಟ ಪ್ರಾರಂಭ ಆಗ್ಬಿಟ್ಟಿರುತ್ತೆ, ತಂಬಾಕನ್ನು ಜಗಿಯುವಂಥದ್ದು ಅಥವಾ ಈ ಎಲೆ ಅಡಿಕೆ ಜೊತೆಯಲ್ಲಿ ಕಡ್ಡಿ ಪುಡಿಯನ್ನು ಹಾಕ್ಕೊಳ್ಳೋದು, ಹೊಗೆ ಸೊಪ್ಪು ಹಾಕೋದು ಅಥವಾ ಬೀಡಿ ಸೇದೋದು, ಸಿಗರೇಟ್ ಸೇದೋದು, ಇಂಥದ್ದೆಲ್ಲನು, ಇದರಿಂದ ಹೊರಗಡೆ ಬರೋದು ಹೇಗೆ ಅಂತೀರಿ?
0: ಸರ್ಕಾರ ಪ್ರತಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಸಹ ಡಿ ಅಡಿಕ್ಷನ್ ಸೆಂಟರ್ ಮಾಡಿದ್ದಾರೆ. ಯಾರಿಗಾದರೂ ಧೂಮಪಾನ ನಿಲ್ಲಿಸಬೇಕಂತ ಕಂಡ್ರೆ ಅವರು ಆಸ್ಪತ್ರೆಗೆ ಬರಬಹುದು. ಡಿ ಅಡಿಕ್ಷನ್ ಸೆಂಟರ್ಗೆ ಬಂದ್ರೆ
1: ಅಂದ್ರೆ ಚಟಮುಕ್ತಿ ಕೇಂದ್ರಗಳು.
0: ಹೌದು. ಹೌದು. ವ್ಯಸನ ಮುಕ್ತ ಕೇಂದ್ರ ಸ್ಟಾರ್ಟ್ ಮಾಡಿದ್ದೇವೆ. ಅಲ್ಲಿ ನಾವು ಅವರಿಗೆ ಕೌನ್ಸಿಲಿಂಗ್ ಮಾಡ್ತೇವೆ, ಹೇಗೆ ಸ್ಲೋಲಿ ಕಡಿಮೆ ಮಾಡಬೇಕಂತ ಹೇಳ್ತೇವೆ. ಅದೇ ರೀತಿ ನಿಕೋಟಿನ ಬದಲಿಗೆ ನಾವು ಅವರಿಗೆ ಬೇರೆ ನಿಕೋಟಿನ್ ರಿಪ್ಲೇಸ್ಮೆಂಟ್ ಥೆರಪಿ ಕೊಡ್ತೇವೆ. ಹಾಗಾಗಿ ಒಂದು 2-3 ತಿಂಗಳು ಅವರು ನಮ್ಮ ಸೆಂಟರ್ಗೆ ಬಂದ್ರೆ ಸ್ಲೋಲಿ ಅವರನ್ನು ಧೂಮಪಾನದ ಹೊರಗೆ ತರಬಹುದು. ಇದೇನು ಅಸಾಧ್ಯವೇನಲ್ಲ, ಸಾಧ್ಯ ಉಂಟು.
1: ಬೇರೆ ಬೇರೆ ಒಂದು ವಿಧಾನಗಳನ್ನು ಅನುಸರಿಸ್ತೀರ?
0: ನಿಕೋಟಿನ್ ಗಮ್ಸ್ ಚೂಯಿಂಗ್ ಗಮ್ ಅಂತ ಉಂಟು, ನಿಕೋಟಿನ್ ರಿಪ್ಲೇಸ್ಮೆಂಟ್ ಥೆರಪಿ ಅಂತ ಉಂಟು. ಹಾಗೆ ಅದನ್ನು ಕೊಟ್ಟು ನಾವು ಅವರಿಗೆ ಸ್ಲೋಲಿ ಕಡಿಮೆ ಮಾಡ್ತೇವೆ.
1: ಮತ್ತೆ ಜನಗಳಲ್ಲಿ ಜಾಗೃತಿ ಉಂಟು ಮಾಡುವಂತ ಕಾರ್ಯಕ್ರಮಗಳು ಕೂಡ ಏರ್ಪಾಡಾಗ್ತವೆ ಈ ಸಂದರ್ಭದಲ್ಲಿ.
0: ಜನರು ಒಗ್ಗಟ್ಟಾಗಬೇಕು, ಜನರಿಗೆ ಗೊತ್ತಿರಬೇಕು ಸ್ಮೋಕಿಂಗ್ ಇಸ್ ವೆರಿ ಬ್ಯಾಡ್. ಸೊ ಅದರಷ್ಟು ಬ್ಯಾಡ್ ಯಾವುದಿಲ್ಲ, ಜನರಿಗೆ ಗೊತ್ತಿರಬೇಕು. ಯಾರಾದರೂ ಸ್ಮೋಕ್ ಮಾಡಿದ್ರೆ ಐ ಥಿಂಕ್ ಎವ್ರಿಬಡಿ, ಎವ್ರಿ ಸಿಟಿಜನ್ ಅಷ್ಟು ಆಸ್ಕ್, ನೀವು ಯಾಕೆ ಸ್ಮೋಕ್ ಮಾಡ್ತೀರಿ? ಇದು ಪಬ್ಲಿಕ್ ಪ್ಲೇಸ್, ಇಲ್ಲಿ ಮಕ್ಕಳು ಇದ್ದಾರೆ, ಹೆಂಗಸರು ಇದ್ದಾರೆ, ಇಲ್ಲಿ ಎಲ್ಡರ್ಲಿ ಪೀಪಲ್ ಇದ್ದಾರೆ, ಇಲ್ಲಿ ಯಾಕೆ ಸ್ಮೋಕ್ ಮಾಡ್ತೀರಿ? ಐ ಥಿಂಕ್ ವಿ ಎವ್ರಿಬಡಿ ಅಷ್ಟು ಆಸ್ಕ್, ಇಲ್ಲಿ ಸ್ಮೋಕ್ ಮಾಡಬೇಡಿ ಅಂತ.
1: ಇವತ್ತು ಲಿಂಗ ಭೇದವಿಲ್ಲದಲೇ ಈ ಧೂಮಪಾನದ ಚಟ ಮತ್ತೆ ಈ ತಂಬಾಕು ಸೇವನೆಯ ಚಟ ಇದೆ. ಸ್ತ್ರೀಯರು ಈ ಧೂಮಪಾನ ಮಾಡೋದ್ರಿಂದ ಅವರ ಒಂದು ಈ ಸಂತಾನೋತ್ಪತ್ತಿ ಆರೋಗ್ಯದ ಮೇಲೆ ಏನಾದರೂ ತೊಂದರೆ ಆಗುತ್ತಾ?
0: ಹೌದು. ಈಗ ಏನಾಗಿದೆ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ಸ್ಮೋಕಿಂಗ್ ಮಾಡುವವರ ಸಂಖ್ಯೆ ಕಡಿಮೆ ಆಗಿದೆ ನಮ್ಮ ಇದೆಲ್ಲ ಕಾನೂನು ಬಂದ ಮೇಲೆ. ಆದ್ರೆ ಈ ಕಂಪನಿಗಳು ಯುವಜನರ ಮೇಲೆ ಪ್ರಭಾವ ಬೀರಿ ಪ್ರತಿ ವರ್ಷ ಅವರೇ ಜಾಯ್ನ್ ಆಗ್ತಾರೆ ಸ್ಮೋಕರ್ಸ್ ಆಗಿ. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಈ ಯುವಜನರಲ್ಲಿ ಈವನ್ ಮಹಿಳೆಯರಲ್ಲಿ ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಉಂಟು. ಆದ್ರೆ ಟೋಟಲ್ ಸ್ಮೋಕರ್ ಸಂಖ್ಯೆ ಕಡಿಮೆ ಆಗಿದೆ ಈಗ. ಆದ್ರೆ ಇಲ್ಲಿ ಹುಡುಗಿಯರು ಪಕ್ಕನೆ ಸ್ಮೋಕಿಂಗ್ ಸ್ಟಾರ್ಟ್ ಮಾಡಿದ್ರೆ ಅವರ ಸಂತಾನೋತ್ಪತ್ತಿ ಮೇಲೆ ಪರಿಣಾಮ ಬೀರ್ತದೆ. ಅವರಿಗೆ ಹುಟ್ಟುವ ಮಕ್ಕಳ ತೂಕ ಬಹಳ ಕಡಿಮೆ ಇರ್ತದೆ. ಅವರು ಹುಟ್ಟುವ ಮಕ್ಕಳು ಹುಟ್ಟುವ ಮೊದಲೇ ಸಾಯ್ಬೋದು. ಅದರಿಂದ ಹುಟ್ಟುವ ಮಕ್ಕಳ ಮೇಲೆ ತುಂಬಾ ಪರಿಣಾಮ ಬೀರ್ತದೆ, ಅವರಿಗೆ ಅಂಗವಿಕಲತೆ ಎಲ್ಲ ಆಗ್ಬೋದು. ಅದರಿಂದ ದಯವಿಟ್ಟು ಮಹಿಳೆಯರು ಸೇದ್ಲೇಬಾರ್ದು, ಯಾಕಂದ್ರೆ ಅವರ ರಿಪ್ರೊಡಕ್ಟಿವ್ ಇದಕ್ಕೆ ಅದು ತೊಂದರೆ ಕೊಡ್ತದೆ.
1: ಅಂದ್ರೆ ಪುರುಷರ ಒಂದು ಸಂತಾನೋತ್ಪತ್ತಿ ಸಾಮರ್ಥ್ಯಕ್ಕೂ ತೊಂದರೆ ಬರುತ್ತೆ,
0: ಸ್ಟೆರಿಲಿಟಿ ಅದು ಇನ್ಫರ್ಟಿಲಿಟಿ ಅಂತ ಹೇಳ್ತೇವೆ ನಾವು. ಸೊ ಅದನ್ನು ಸಹ ಕಡಿಮೆ ಮಾಡ್ತದೆ.
1: ಹಾಗಾಗಿ

0: ಈ ತಂಬಾಕನ್ನ ಸೇವನೆ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮಾಡಲೇಬಾರದು.
1: ಅದೇ ಪೋಷಕರು, ಶಿಕ್ಷಕರು, ಸಾರ್ವಜನಿಕರು ಇದಕ್ಕೆ ಪ್ರೋತ್ಸಾಹ ಕೊಡಲೇಬಾರದು. ಸೊ ತಂಬಾಕು ಮುಕ್ತ ಮನೆಗಳು ಬೇಕು, ತಂಬಾಕು ಮುಕ್ತ ಕೆಲಸ ಮಾಡೋ ಸ್ಥಳಗಳು ಬೇಕು, ತಂಬಾಕು ಮುಕ್ತ ಗ್ರಾಮ ಪಂಚಾಯತ್ ಬೇಕು, ತಂಬಾಕು ಮುಕ್ತ ಜಿಲ್ಲೆ ಬೇಕು ನಮಗೆ. ಸೊ ಯಾರು ಇದಕ್ಕೆ ಬಲಿಯಾಗಬಾರ್ದು, ಯಾಕಂದ್ರೆ ಇದರಲ್ಲಿ ಆಗುವ ತೊಂದರೆಗಳು ಹಲವಾರು. ಮತ್ತೆ ಅವರು ಎಷ್ಟು ಅರ್ನ್ ಮಾಡ್ತಾರೆ ಎಲ್ಲ ಹಣವನ್ನು ಆ ಕ್ಯಾನ್ಸರ್ಗೆ ಹಾಕಬೇಕಾಗ್ತದೆ. ನಾವು ತುಂಬಾ ಕಡೆ ನೋಡಿದ್ದೇವೆ, ಎಲ್ಲರೂ ಒಂದು ಸ್ಮೋಕಿಂಗ್ ಅಂತ ಹೇಳ್ತಾರೆ ಅಥವಾ ಅದು ಹೊಗೆ ರಹಿತ. ಸೊ ಎರಡು ತುಂಬಾ ಸಮಸ್ಯೆ ಕೊಡ್ತದೆ. ಆ ಬಾಯಿಯ ಕ್ಯಾನ್ಸರ್, ನಾಲಗೆ ಕ್ಯಾನ್ಸರ್, ಲಂಗ್ ಕ್ಯಾನ್ಸರ್, ಜಠರದ ಕ್ಯಾನ್ಸರ್, ಹೊಟ್ಟೆಯಲ್ಲಿ ಹುಣ್ಣಾಗುದು, ಬಾಯಿಯಲ್ಲಿ ಹುಣ್ಣಾಗುದು ತುಂಬಾ ಸಮಸ್ಯೆ ಕೊಡ್ತದೆ.
0: ಇಡೀ ದೇಹಕ್ಕೆ ಒಂದು ರೀತಿ ತೊಂದರೆ,
1: ತಲೆಯಿಂದ ಕಾಲುವರೆಗೆ ಪ್ರತಿಯೊಂದು ಆರ್ಗನ್ಗೆ ಪರಿಣಾಮ ಬೀರ್ತದೆ.
0: ನಮ್ಮ ನರಗಳಿಗೆ ತೊಂದರೆ ಆಗುತ್ತೆ,
1: ಹೌದು, ಯಾಕಂದ್ರೆ ಅದು ಮಾನಸಿಕ ಅವಲಂಬನೆ ಆಗ್ತದೆ,
0: ರಕ್ತನಾಳಗಳ ಮೇಲೆ ತೊಂದರೆ ಆಗುತ್ತೆ,
1: ಹೌದು, ಎಲ್ಲ ಆರ್ಗನ್ಸ್ ಗೆ ಪ್ರಾಬ್ಲಮ್ ಕೊಡ್ತದೆ. ಇಟ್ಸ್ ಬೆಟರ್ ನಾಟ್ ಟು ಸ್ಟಾರ್ಟ್, ಬೆಟರ್ ಟು ಕ್ವಿಟ್ ಇಫ್ ಯು ಆಲ್ರೆಡಿ ಸ್ಟಾರ್ಟೆಡ್. ಸೊ ನೀವು ಸ್ಟಾರ್ಟ್ ಮಾಡಬೇಡಿ, ಯಾರಿಗೆ ಸ್ಟಾರ್ಟ್ ಮಾಡ್ಲಿಕ್ಕೆ ಬಿಡಬೇಡಿ, ಮಕ್ಕಳಿಗೆ ಇದನ್ನು ತೋರಿಸ್ಬೇಡಿ. ಈವನ್ ಸಮಾಜದ ಬೇರೆ ಬೇರೆ ದೇಶಗಳಲ್ಲಿ 12 ವರ್ಷದವರಿಗೆ ಸಿಗರೇಟ್ ಕೈಯಲ್ಲಿ ಕೊಡ್ಲಿಕ್ಕೆ ಇಲ್ಲ, ಬೀಡಿ ತಕೊಳ್ಲಿಕ್ಕೆ ಇಲ್ಲ ಅಂಗಡಿಗೆ ಹೋಗಿ. ಸೊ ಅವರು ಅದನ್ನು ರೂಲ್ ಮಾಡಿದ್ದಾರೆ. ಲೆಸ್ ದೆನ್ 13-14-15 ಇಯರ್ಸ್ ನವರಿಗೆ ಸಿಗರೇಟ್ ಈವನ್ ಯು ಕಾಂಟ್ ಸೆಲ್, ಮಾರ್ಲಿಕ್ಕೂ ಸಹ ಇಲ್ಲ, ಅವ್ರಿಗೆ ಕೊಡ್ಲಿಕ್ಕೂ ಸಹ ಇಲ್ಲ, ಈವನ್ ಪೇರೆಂಟ್ಸ್ ಕಳಿಸ್ಲಿಕ್ಕೂ ಸಹ ಇಲ್ಲ. ಒಂದು ಪ್ಯಾಕೆಟ್ ಸಿಗರೇಟ್ ತಗೊಳಿದ್ರೆ ಅಂಗಡಿಯವರು ಕೊಡುದಿಲ್ಲ.
0: ಮತ್ತೆ ಆ ಕುಟುಂಬದ ಆರ್ಥಿಕ ಸ್ಥಿತಿ ಕೂಡ ದುಸ್ಥಿತಿಗೆ ಹೋಗುತ್ತೆ.
1: ಅದೇ ಇನಿಷಿಯಲಿ ಸಂತೋಷ, ಮತ್ತೆ ಫುಲ್ ದುಃಖವೇ ಅವರಿಗೆ,
0: ಯಾಕಂದ್ರೆ ಬಹಳ ದುಬಾರಿ ಆಗ್ತಾ ಇದೆ.
1: ಯಾಕಂದ್ರೆ ಸ್ಮೋಕರಿಗೂ ತೊಂದ್ರೆ, ಅವನ ಫ್ಯಾಮಿಲಿ ಮೆಂಬರ್ಸ್ಗೂ ತೊಂದ್ರೆ, ಮನೆಯಲ್ಲಿ ಆಸ್ತಮಾಸ ಜಾಸ್ತಿ ಆಗ್ತದೆ, ಯಾಕಂದ್ರೆ ಅದು ಅಲರ್ಜಿ ಆಗಿ ಮಾಡ್ತದೆ, ಕೆಮ್ಮು ಜಾಸ್ತಿ ಮಾಡ್ತದೆ ಉಳಿದ ಜನರಲ್ಲಿ. ಸಣ್ಣ ಸಣ್ಣ ಮಕ್ಕಳಿದ್ರೆ ಅವರ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತದೆ. ಸೊ ಅವರಿಗೆ ಸಣ್ಣ ಮಕ್ಕಳಿದ್ರೆ ಅವರಿಗೆ ನಿಮೋನಿಯಸ್ ಆಗ್ಬೋದು, ಅವರಿಗೆ ಶ್ವಾಸಕೋಶ ತೊಂದರೆ ಆಗ್ಬೋದು. ಸೊ ಇದನ್ನು ಮನೆಯಲ್ಲಿ ಮಾಡದೇ ಇದ್ರೆ ಎಲ್ಲರೂ ಆರೋಗ್ಯದಿಂದ ಇರ್ಬೋದಲ್ಲ. ಮೊದಲು ಅಡ್ವರ್ಟೈಸ್ಮೆಂಟ್ ಇದ್ದು ಮೇಡ್ ಫಾರ್ ಈಚ್ ಅದರ್ ಅಂತ. ಸೊ ಆಕ್ಚುಲಿ ನಾವು ಕೇಳ್ತಾ ಇದ್ದೇವೆ, ಮೇಡ್ ಫಾರ್ ಈಚ್ ಅದರ್ ಹೌ ಲಾಂಗ್ ಫಾರ್, ಎಷ್ಟು ಸಮಯ ಅದು ಮೇಡ್ ಫಾರ್ ಈಚ್ ಅದರ್? ಮತ್ತೆ 15 ವರ್ಷ ಆದ್ಮೇಲೆ ಅವನಿಗೆ ಯಾವ್ದೋ ಒಂದು ಕ್ಯಾನ್ಸರ್ ಬರಲೇಬೇಕು, ಲಂಗ್ ಕ್ಯಾನ್ಸರ್ ಅಥವಾ ಶ್ವಾಸ ಕ್ಯಾನ್ಸರ್ ಬರ್ತದೆ. ಮತ್ತೆ ಮೇಡ್ ಫಾರ್ ಈಚ್ ಅದರ್ ಇಲ್ಲಿ ಅಡ್ವರ್ಟೈಸ್ಮೆಂಟ್, ಅದೇ ತಪ್ಪು ಕಲ್ಪನೆ, ಸುಳ್ಳು ಅಡ್ವರ್ಟೈಸ್ಮೆಂಟ್.
0: ಮತ್ತೆ ಬಿಡುವಾಗ್ಲೂ ಕೆಲವರಿಗೆ ಬಹಳ ಸಮಸ್ಯೆ ಆಗುತ್ತೆ, ಒಂಥರ ನೆಗಡಿ ಆಗೋದು, ತಲೆನೋವು ಬರೋದು, ಈ ರೀತಿ ಎಲ್ಲಾನು ಹೇಳ್ತಾ ಇರ್ತಾರೆ. ಅದರಿಂದ ಮುಕ್ತಿ ಪಡೆಯೋದಕ್ಕೆ ಪ್ರಯತ್ನ ಪಟ್ಟಾಗ
1: ಸ್ವಯಂ ಪ್ರೇರಣೆಯಿಂದ ಬಂದ್ರೆ ಒಳ್ಳೆ ಸಕ್ಸಸ್ ರೇಟ್. ಸ್ವಯಂ ಪ್ರೇರಣೆ, ನನಗೆ ಬೇಡ, ನನಗೆ ತೊಂದರೆ ಆಗಿದೆ, ನನ್ನ ಮನೆಯವರಿಗೆ ತೊಂದರೆ ಆಗಿದೆ, ನನಗೆ ತುಂಬಾ ಜನ ಪ್ರೆಷರ್ ಆಗ್ತಾರೆ, ಬಿಡು ಬಿಡು ಅಂತೇಳಿ. ಸ್ವಂತವ್ರು ತುಂಬಾ ಜನ ನೋಡಿದ್ದೇವೆ, ಹೆಂಡತಿಯ ಮಾತು ಕೇಳಿ ಬಂದವರು ಇದ್ದಾರೆ, ಮಕ್ಕಳ ಮಾತು ಕೇಳಿ ಬಂದವರು ಇದ್ದಾರೆ. ಸೊ ಅವರು ಒಂದು 2-3 ತಿಂಗಳು ನಮ್ಮ ಡಿಎಡಿಕೆ ಸೆಂಟರ್ಗೆ ಬಂದ್ರೆ ಅವರಿಗೆ ಕೌನ್ಸಿಲಿಂಗ್ ಮಾಡಿ ನಾವು ಅವರನ್ನು ಸ್ಲೋಲಿ ಬಿಡಿಸ್ತೇವೆ.
0: ತಕ್ಷಣ ನಿಲ್ಸಿದ್ರು ಏನು ಸಮಸ್ಯೆ ಏನಾಗಲ್ಲ,
1: ತಕ್ಷಣ ಆಗುದೇ ಇಲ್ಲ. ಯಾಕಂದ್ರೆ ಅಷ್ಟು 15 ವರ್ಷದಿಂದ ಸ್ಮೋಕ್ ಮಾಡ್ತಾ ಇದ್ದಾರೆ. ಸೊ ಅವರಿಗೆ ಸ್ಮೋಕ್ ಬಿಡಿ ಅಂತ ಹೇಳಿದ್ರೆ ಅದು ಅಷ್ಟು ಸುಲಭಲ್ಲ, 15 ವರ್ಷ ಮಾಡಿದ ಒಂದು ಸಲಹೆಗೆ ಬಿಡ್ತೇನೆ. ಸೊ ಡಿ ಅಡಿಕ್ಷನ್ ಸೆಂಟರ್ ಬಂದು ಚಂದ ಮಾಡಿ ಕ್ರಮ ಪ್ರಕಾರವಾಗಿ ಕೌನ್ಸಿಲಿಂಗ್ ಮಾಡಿ ಸ್ಲೋಲಿ ಅದನ್ನು ಕಡಿಮೆ ಮಾಡಿ ಲಾಸ್ಟಿಗೆ ನಿಕೋಟಿನ್ ರಿಪ್ಲೇಸ್ಮೆಂಟ್ ಅದರ ಬದಲಿಗೆ ಬೇರೆ ಎಲ್ಲ ಕೊಡ್ತೇವೆ ನಾವು. ಸೊ ಅದರಿಂದ ಸ್ಲೋಲಿ ಕಡಿಮೆ ಮಾಡಬಹುದು.
0: ಕೊನೆಯದಾಗಿ ನಮ್ಮ ಕೇಳುಗರಿಗೆ ಏನ್ ಹೇಳೋದಕ್ಕೆ ಬಯಸ್ತೀರಾ ಈ ಸಂದರ್ಭದಲ್ಲಿ ಡಾಕ್ಟರ್ ರಾಮಚಂದ್ರ ಕಾಮತ್?
1: ಯಾವ ಯುವ ಜನರು ಸ್ಮೋಕಿಂಗ್ ಅನ್ನು ಪ್ರಾರಂಭ ಮಾಡೋದೇ ಬೇಡ, ಯಾವ ಯುವ ಜನರು ಸಿಗರೇಟ್ ಅದು ಬಿಡಿ ಅಂತ ತಕೊಳ್ಳೋದೇ ಬೇಡ. ಎಲ್ಲರೂ ಬೇರೆಯವರಿಗೆ ಹೇಳಬೇಕು, ನೀವು ತಂಬಾಕು ಸೇವನೆ ಮಾಡಬೇಡಿ, ಧೂಮಪಾನ ಮಾಡಬೇಡಿ, ಇದರಿಂದ ತುಂಬಾ ಆರೋಗ್ಯ ಸಮಸ್ಯೆ ಬರ್ತದೆ, ಅನೇಕ ಸಮಸ್ಯೆಗಳು ನಾವು ದೂರ ಇರಬಹುದು. ಆದ್ರಿಂದ ನಾನು ತಂಬಾಕು ಮುಕ್ತ ಭಾರತ ನೋಡ್ಲಿಕ್ಕೆ ಬಹಳ ಆಶೆ ಪಡ್ತೇನೆ.
0: ಆತ್ಮೀಯ ಕೇಳಿದ್ರೆ, ತಾವು ಈ ತಂಬಾಕಿನಿಂದ ಉಂಟಾಗುವಂತ ದುಷ್ಪರಿಣಾಮಗಳು ಮತ್ತೆ ಈ ತಂಬಾಕು ಸೇವನೆಯಿಂದ ಹೇಗೆ ಹೊರಗಡೆ ಬರಬಹುದು ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ತಾವು ಡಾಕ್ಟರ್ ರಾಮಚಂದ್ರ ಕಾಮತ್ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9686694425. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9686694425. ತುಂಬ ಸಂತೋಷ ಡಾಕ್ಟರ್ ರಾಮಚಂದ್ರ ಕಾಮತ್ ಅವರೇ, ತಾವು ಈ ವಿಶ್ವ ತಂಬಾಕು ರಹಿತ ದಿನದ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಈ ತಂಬಾಕು ಸೇವನೆಯಿಂದ ಆಗುವಂಥ ದುಷ್ಪರಿಣಾಮಗಳು, ಈ ತಂಬಾಕು ಸೇವನೆಯ ಚಟದಿಂದ ಹೇಗೆ ನಾವು ಹೊರಗಡೆ ಬರಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ, ಧನ್ಯವಾದಗಳು.
2: ಶ್ರೋತೃಗಳೇ, ಇದುವರೆಗೆ ವಿಶ್ವ ತಂಬಾಕು ರಹಿತ ದಿನದ ಪ್ರಯುಕ್ತ ತಂಬಾಕು ಸೇವನೆಯಿಂದ ಆರೋಗ್ಯದ ಮೇಲಾಗುವ ದುಷ್ಪರಿಣಾಮಗಳು ಹಾಗೂ ಪರಿಹಾರ ಈ ಕುರಿತು ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಸಮುದಾಯ ಆರೋಗ್ಯ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಮಚಂದ್ರ ಕಾಮತ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ.

0: ಇವರನ್ನು ಸಂದರ್ಶಿಸಿದವರು ಪಿ ಎಂ ಜಗದೀಶ್. ರಾಜ್ಯವ್ಯಾಪಿ ಪ್ರಸಾರಗೊಂಡ ಇಂದಿನ ಈ ಆರೋಗ್ಯ ಸಂಚಿಕೆ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ. ಇದರಲ್ಲಿ ಪ್ರಧಾನಮಂತ್ರಿ ಕುಸುಮ್ ಯೋಜನೆ ಕುರಿತು ಮಾತುಕತೆ. ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್ ಹಾಗೂ ಗೋರಾ ರವಿಶಂಕರ್.
2: ಅಲ್ಲ, ಬಹಳ ದಿನಗಳಾಯ್ತು ಭೇಟಿ ಮಾಡಿ, ಹೆಂಗಿದ್ಯಾ, ಏನ್ ಕತೆ?
3: ಏ, ನಾನೇನು ಯಾವಾಗಲೂ ಚೆನ್ನಾಗಿರ್ತೀನಲ್ಲ ಶಂಕರಣ್ಣ, ನನ್ ಕೇಳ್ಬೇಕ ನೀನು?
2: ಅಲ್ಲ ಅಂದ್ರೆ ಯಾಗೊಮ್ಮೆ ಈಗೊಮ್ಮೆ ಫೋನ್ ಆದ್ರೂ ಮಾಡ್ತಿದ್ದೆ, ಫೋನ್ ಈಗ ಮಾಡ್ದಂಗ ಆಗ್ಬಿಡ್ತಲ್ಲ. ಇನ್ನೇನು ಈ ಕಡೆ ಸಿಗೋದು ಆಗೋಯ್ತು, ಹಬ್ಬ ಹರಿದಿನಗಳು ಅಂತ ಆ ಕಡೆ ಕಡೆ ಎಲ್ಲ ಹೋಗ್ ಬಂದಾಯ್ತು.
3: ಏ, ಅದೇ ಸ್ವಲ್ಪ ಜಾತ್ರೆ ಹಬ್ಬ ಎಲ್ಲ ಇದ್ವಾ, ಇಲ್ಲಿ ಹೋಗೋದು ಅಂತ ಇರ್ತವಲ್ಲ, ಹೋಗೋದು ಇನ್ನ ಹೋಗ್ಲಿಲ್ಲ ಅಂತ ಬೇಜಾರಾಯ್ತಾರೆ. ಮತ್ ನಮ್ಮನೆಗ್ ಬರ್ಬೇಕಲ್ಲ ಅವ್ರು,
2: ಅದು ದಿಟ್ಟ ಅನ್ನು.
3: ಅದಕ್ಕೋಸ್ಕರವ ಯಾರು ಹೇಳಿದ್ರು ನನ್ನ ಮಿಸ್ ಮಾಡಕ್ಲ, ಹೋಗ್ಬಿಟ್ಟು ಬಂದ್ಬಿಡ್ತೀನಿ, ಅದೇನೇ ಕಷ್ಟ ಇದ್ರು ಬಿಡಕ್ಲ. ಯಾಕೆಂದ್ರೆ ಬೇರೆ ಎಲ್ಲ ವ್ಯವಸ್ಥೆ ಮಾಡ್ಬಿಟ್ಟು ದನಕರಿಗೆ ಅಲ್ವಾ, ಹೋಗ್ಬಿಟ್ಟು ಬಂದ್ಬಿಡ್ತೀನಿ.
2: ಅಂದ್ರೆ ಈಗ ನಾವು ಹೋಗಿ ಬಂದು ಮಾಡಿದ್ರೆ ನಂಟಸ್ತಿಗೆ ಚೆನ್ನಾಗಿ ಉಳ್ಕತ್ತದೆ ಅಂತವ.
3: ಅದ್ ಗಾದೆನೆ ಮಾಡಿಲ್ವಾ, ನಂಟು ತಿರುಗದೆ ಹೋಯ್ತು, ಕಂಚು ಬೆಳಗ್ದೆ ಹೋಯ್ತು ಅಂತ.
2: ಸರಿಯಾಗಿ ಹೇಳಿದೆ ನೋಡು. ಹಂಗಾಗಿ ನಾವು ಬಂದು ಹೋಗಿ ಮಾಡಿದ್ರೆ ಮಾತ್ರ ಸಂಬಂಧಗಳು ಚೆನ್ನಾಗಿ ಉಳ್ಕತ್ತವೆ.
3: ಇರ್ತಾವ ಇಲ್ದಿರಲ್ಲ.
2: ಹೌದು, ಮತ್ತೆ ನಮ್ ವಿಚಾರ ಅವ್ರಿಗೆ, ಅವ್ರ ವಿಚಾರ ನಮ್ಗೆ, ಮತ್ತೆ ಆ ಭಾಗದ್ದು ಹೆಂಗ್ ನಡೀತೈತೆ ಏನು ಅಂತ ತಿಳ್ಕೊಬೋದಲ್ವಾ?
3: ತಿಳ್ಕೊಬೇಕು, ಹೋಯ್ತಾ ಇರ್ಬೇಕು, ಬತ್ತೇ ಇರ್ಬೇಕು, ಅವ್ರನ್ನ ಕರಿಬೇಕು, ಹಿಂಗೆಲ್ಲ ಇರ್ಬೇಕು ಕಂಚಂಕ್ರಣ. ಮತ್ತೆ ಟೈಮ್ ಇರ್ತದ ನಮ್ಗೆ,
2: ಅಂದ್ರೆ ಹೋಗಿ ಬರಕ್ ಅವಕಾಶ ಐತೆ ಅಂತ.
3: ಇನ್ನೇನು ಕೆಲ್ಸಗಳು ಇರಕ್ಲ್ವಲ್ಲ, ಜವಾಬ್ದಾರಿ ಎಲ್ಲ ಕಡಿಮೆ ಅಲ್ಲ, ಹಂಗಾಗಿ ಅದ್ನಾರು ಮಾಡೋಣ ಅಂತ ಅನ್ಕೊಂಡು.
2: ಅಲ್ಲ, ನೀನು ಜವಾಬ್ದಾರಿ ಹೆಚ್ಚಿಗೆ ಇದ್ರೂ ಅದನ್ನ ಬಹಳ ಸರಾಗವಾಗಿ ನಿಭಾಯಿಸ್ತೀಯ, ಹಾಗಾಗಿ ನಿನಗೆ ಏನು ಜವಾಬ್ದಾರಿ ಹೆಚ್ಚು ಅಂತ ಅನ್ಸಕ್ಕಲ್ಲ.
3: ಅದಕ್ಕೆಲ್ಲ ಜನ ಅವರಲ್ಲ, ಈ ದನಕರ ನೋಡಕ್ ಜನ ಅವ್ರೆ, ಹೊಲ ಮನೆ ನೋಡಕ್ ಜನ ಅವ್ರೆ, ಎಲ್ಲ ಅದಕ್ಕೆ ಅವ್ರವ್ರ ಕೆಲಸ ಅವ್ರವ್ರು ಮಾಡ್ಕೊಂಡು ಹೋಯ್ತಾರಲ್ಲ, ನನಗೇನು ಇಲ್ಲ ಶಂಕರಣ್ಣ ರಿಸ್ಕ್, ಸುಮ್ಮನೆ ಕೂತ್ಕೊಂಡು ನೋಡ್ಕೊಂಡು ಮಾಡ್ಕೊಂಡು ಈ ತರ ತಿರಿಕಂದು ಇರೋದಷ್ಟೇ.
2: ಅಲ್ಲ, ನೀನು ತಿರಿಕಂದು ತಿರಿಕಂದು ಅನ್ನೋತ್ತಿಗೆ ನನ್ಗೆ ಈಗ ನೋಡು, ನಾನು ಏನ್ ಮಾತಾಡಕ್ ಬಂದಿದ್ದೆ ಅದೇ ನನಗೆ ಮರ್ತೋಗ್ಬಿಡ್ತು. ಹಂಗೆ ತಿರ್ಗಾಡ್ಕೊಂಡು ಜಮೀನ್ ಕಡೆಗೆ ಹೋದ್ನ, ಹೊಸಿ ನೀರ್ ಹಾಯಿಸ್ಬೇಕಾಯ್ತು, ಹೋಗಿ ಹಿಂಗೆ ಯಾಕೋ ಪಂಪ್ ಸೆಟ್ ಆನ್ ಮಾಡ್ತೀನಿ, ಕರೆಂಟ್ ಇಲ್ಲ ಅಂತೀನಿ.
3: ಏ, ಕರೆಂಟ್ ಇಲ್ಲ, ಅದು ಟೈಮ್ ಅಲ್ವಾ, ಇಂತಿಂತ ಟೈಮ್ ಇಂದ ಇಂತಿಂತ ಟೈಮ್.
2: ಅಂದ್ರೆ ನಮ್ಮ ಈ ಕರೆಂಟ್ ಆಫೀಸ್ ನವರು ಅವರಲ್ಲ, ಅವರು ಒಂದೊಂದ್ ದಿನ ಹಗಲೊತ್ತು ಕೊಡ್ತಾರೆ, ಒಂದೊಂದ್ ದಿನ ಮಧ್ಯಾಹ್ನ ಹೊತ್ತು ಕೊಡ್ತಾರೆ.
3: ಹಂಗೆ ಚಿಪ್ಟು, ಚಿಪ್ಟ್ ಮೇಲೆ ಒಂದಿವ್ಸ ಬೆಳಗ್ಗೆ, ಒಂದಿವ್ಸ ಮಧ್ಯಾಹ್ನ, ಒಂದಿವ್ಸ ರಾತ್ರಿ, ಹಿಂಗೆಲ್ಲ ಮಾಡ್ಕೊಂಡು.
2: ಅದು ನಮ್ಮ ಹುಡ್ಲಿಗಳಿಗೆ ಗೊತ್ತಾಯ್ತದು, ಅವು ಕರೆಕ್ಟ್ ಆಗಿ ಟೈಮ್ ನ ಫಾಲೋ ಮಾಡ್ಕೊಂಡು ಹೋಗ್ಬಿಡ್ತಾರೆ. ನಾನು ತುಂಬಾ ದಿನಗಳಾಯ್ತಲ್ಲ ಅಂತನ್ಬಿಟ್ಟು ಹಂಗೆ ಹೋಗಿ ಹೊಸಿ ನೀರ್ ಆಯ್ಸನ ಅಂತ ಹೋದ್ನ, ಕರೆಂಟ್ ಇಲ್ಲ ನೋಡು.
3: ಇಲ್ಲ, ನಿನ್ಗೆ ಬೇಸ್ಗೆಲ್ ಮಾತ್ರ ಗೊತ್ತಾಯ್ತದೆ ಶಂಕರಣ್ಣ. ನಾನೇನ್ ಮಾಡಿದೆ, ಭಾರಿ ಹಿಂದಲೆ, ಒಂದ್ ನಾಲ್ಕೈದು ವರ್ಷ ಹಿಂದಲೆ, ಈ ಟೊಮೊಟೊ ಮೆಣಸಿನಕಾಯಿ ಎಲ್ಲ ಬೆಳೆಯವ್ನ ಹಾಕೊಂಡು ಹೊಸಿ ಗೋಳತ್ಲಿಲ್ಲ ನಾನು. ರಾತ್ರಲ್ಲ ಬರೀ ನೀರ್ ಹಾಯ್ಸೋದೆ ಆಗತ್ ನನಗೆ, ರಾತ್ರಿ ಹೊತ್ತು ಮಾತ್ರ ಇರೋದು
2: ಕರೆಂಟ್.
3: ರಾತ್ರಿ ಹೊತ್ತು ಊಟ ಮಾಡ್ಕೊಂಡು ಹೋಗ್ಬಿಟ್ರೆ ಬೆಳಕರಿವರೆಗೂ ಬರೀ ನೀರ್ ಬಿಡದೆ.
2: ಅಂದ್ರೆ ಅಷ್ಟೊತ್ತಂಗ ಜಮೀನೆಲ್ಲ ಇರೋದು ಹೆಸರಾಗಿರ್ತಿದ್ದೆ.
3: ಅಲ್ಲೇ ಅಲ್ಲೇ ಇದ್ಕೊಂಡು ಅಲ್ಲೇ ಮಾಡ್ಕೊಂಡಿರ್ಬೇಕು, ನಿದ್ದೆ ಇಲ್ಲ ಏನಿಲ್ಲ, ಒಳ್ಳೆ ವಯಸ್ಸು ಬೇರೆ ನಂದು. ಅವಾಗ ಆ ಟೈಮಲ್ಲಿ ನಿದ್ದೆ ಇಲ್ದಂಗ ಆಗ್ಬಿಟ್ಟು ನೋಡು ಈ ತರ ಆಗಿದ್ ನಾನು.
2: ಇಲ್ಲ, ನೀನ್ ಆ ಟೈಮ್ನಾಗ ಮಾಡೋ ಹೊತ್ತಿಗೆ ಜಮೀನು ಚೆನ್ನಾಯ್ತು, ನೀನು ಚೆನ್ನಾದೆ, ಈ ಗಟ್ ಮುಟ್ಟಾಗಿ ಓಡಾಡ್ಕೊಂಡಿರಕ್ ಅದೇ ಸಾಧ್ಯ ಆಯ್ತು ಅಂತ ಅನ್ಕತ್ತೀನಿ.
3: ಅದು ಒಂದು, ಅದಕ್ಕಿಂತಲೂ ಒಂದ್ ಒಳ್ಳೆ ಕೆಲಸ ಮಾಡಿದೆ ನಾನು.
2: ಏನು?
3: ಈ PM ಕುಸುಮ್ ಯೋಜನೆ ಅಂತ ಹೇಳಿ ಬಂತು ನೋಡು, ಈಗ ಒಂದು ಎರಡ್ ಮೂರು ವರ್ಷದಲ್ಲಿ ಅದ ಮಾಡ್ಸ್ಕೊಬಿಟ್ಟೆ. ಅದು ಮಾಡ್ಸ್ಕೊಳ್ಳಾಗಿ ಅವತ್ತಿಂದ ನೋಡು, ನಾನು ಯಾರ ಮನೆಗೆ ಹಬ್ಬಕ್ಕೆ ಕರೆದ್ರು ಹೋಗೋದು, ಯಾರ ಮನೆಗೆ ಜಾತ್ರೆಗೆ ಕರೆದ್ರು ಹೋಗೋದು, ಯಾವ ಫಂಕ್ಷನ್ ಕರೆದ್ರು ಹೋಗೋದು ಯಾಕೆ ಅಂತ ಅಂತ ಅಂದ್ರೆ, ಈ ಯೋಜನೆ ಇಂದವ.
2: ಅಂದ್ರೆ ನಿನಗೆ ಈಗ ಅವರು ಒಂದು ಸೆಟ್ಟೆ ಕೊಟ್ಬಿಟ್ರು ಅಂತಂದನು.
3: ಅದು ಏನು ಅಂತ ಅಂದ್ರೆ, ಈಗ ಕರೆಂಟ್ ಯಾವ್ದು ಟೈಮಿಗೆ ಕೊಡೋರು ಶಂಕರಣ್ಣ, ರಾತ್ರಿ ಹೊತ್ತೆಲ್ಲ ಕೊಡೋರು, ರಾತ್ರಿ ಹೊತ್ತೆಲ್ಲ ಆಗ್ಬಿಡೋದು ನಾನು ನೀರ್ ಬಿಡೋ ಕೆಲಸ. ಅದಕ್ಕೇನು ಮಾಡಿದೆ ಅಂತ ಅಂತ ಅಂದ್ರೆ, ಕರೆಂಟ್ ಯಾವಾಗ್ಲೂ ಇರ್ಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ಆ ಟೈಮ್ಗೆ ಈ PM ಕುಸುಮ್ ಅಂತ ಹೇಳ್ಬಿಟ್ಟು ಒಂದು ಯೋಜನೆ ಮಾಡ್ಬಿಟ್ರು ಕೇಂದ್ರ ಸರ್ಕಾರದ. PM ಕುಸುಮ್ ಅಂದ್ರೆ ಏನು ಅಂತ ಅಂದ್ರೆ, ಪ್ರಧಾನಮಂತ್ರಿ ಕಿಸಾನ್ ಊರ್ಜಾ ಸುರಕ್ಷಾ

0: ಏವಂ ಉತ್ಥಾನ ಮಹಾ ಅಭಿಯಾನ್ ಅಂತ ಹೇಳ್ಬಿಟ್ಟು.
1: ನನಗೆ ಈ ಹಿಂದಿ ಪಂದ್ಯ ಎಲ್ಲ ಅರ್ಥ ಆಗಲ್ಲ ನೋಡು.
0: ಅದು ಏನಿಲ್ಲ ಕಂಚಂಕರಣ, ಈಗ ನಮ್ಗೆ ನೀರ್ ಬಿಡಕ್ ಕರೆಂಟ್ ಬೇಕಾ?
1: ಹೌದು.
0: ಈಗ ಕರೆಂಟ್ ಅರೋ ನಮಗೆ ಟೈಮಿಂಗ್ ಸರಿಯಾಗಿ ಕೊಡ್ತಾ ಇಲ್ವಾ? ಅದಕ್ಕೆ ಏನ್ ಮಾಡಿದ್ರು, ಸೂರ್ಯನ ಬಿಸಿಲು ಆ ಬಿಸಿಲಿಗೆ ಸೋಲಾರ್ ಪ್ಯಾನಲ್ ಎಲ್ಲ ಹಾಕೊಂಡು ಅದರಲ್ಲಿ ಕರೆಂಟ್ ಉತ್ಪಾದನೆ ಮಾಡ್ಕೊಂಡು ಬಾವಿಯಿಂದ ನೀರೆತ್ತದು.
1: ಅಂದ್ರೆ ಸೋಲಾರ್ ಕನೆಕ್ಷನ್ ನಿಮಗೆ ಈ ಯೋಜನೆ ಕೊಟ್ರು ಅಂತ?
0: ಈ ಯೋಜನೆ ಕೊಟ್ರು. ಅದು ಮಾಡ್ಕೊಳ್ಳಾಗಿ ನನಗೆ ಇಷ್ಟು ಸುಲಭ ಆಗಿದ್ದು.
1: ನಮ್ಗೆ ವಿಷಯನೇ ಗೊತ್ತಾಗಿಲ್ವಲ್ಲ ಅಣ್ಣ.
0: ನಾನು ಹೇಳಿರ್ತೀನಿ, ನೀನ್ ಮರ್ತಿರ್ತೀಯ ಕಂಚಕ್ರಣ. ನೀನು ನಾನೆಲ್ಲ ಪ್ರತಿಯೊಂದೊಮ್ಮೆ ನಾನು ಏನ್ ಮಾಡ್ತೀನಿ ಎಲ್ಲದನ್ನ ನಿನಗೆ ಹೇಳ್ತೀನಿ.
1: ಅಂದ್ರೆ ನೀನು ಹಿಂಗೆ ಸೋಲಾರ್ ಹಾಕ್ಸ್ತೀನಿ ಅಂತಂದಾಗ ನಾನೇನ್ ಅನ್ಕಂದೆ ಅಂತಂದ್ರೆ, ಈಗ ಮನೆಗೇನಾರ ಹಾಕ್ಸ್ಕತ್ತಿದ್ಯಾನೋ ಈ ಕರೆಂಟಿಗೆ ಮತ್ತೆ ನೀರಿಗೆ ಅಂತ ಅನ್ಕೊಂಡ್ಬಿಟ್ಟಿದ್ದೆ.
0: ಏ ಮನೆಗೆ ಹಾಕ್ಸ್ಕೊಂಡು 20 ವರ್ಷ ಆಯ್ತು. ಇದು ಕರೆಂಟ್ ತು ನನಗೆ ತೊಂದ್ರೆ ಆಗಿತ್ತಲ್ಲ, 20 ವರ್ಷದಿಂದ ನಿದ್ರೆ ಮಾಡಿಲ್ಲ ಈ ಕಣ್ಣು. ಬರೀ ನೀರ್ ಬಿಡದೆ ರಾತ್ರಿ ಹೊತ್ತು.
1: ಅಂದ್ರೆ ನೀನು ಸಿಕ್ಕಾಪಟ್ಟೆ ಶ್ರಮ ಹಾಕಿದಾಗ
0: ಅದಕ್ಕಾಗಿ ಏನಾಗ್ಬಿಡ್ತು ಅಂತ ಅಂದ್ರೆ, ಇದು ಒಂದು ಬಾರಿ ಮಹತ್ವಾಕಾಂಕ್ಷೆ ಯೋಜನೆ ಅಂತ ಹೇಳ್ಬಿಟ್ಟು ಶುರು ಮಾಡಿದ್ರು. ಯಾರೇ ರೈತರಿದ್ರು ಅವ್ರಿಗೆ ಸೋಲಾರ್ ಪಂಪ್ ಸೆಟ್ ಅಳವಡಿಕೆ ಮಾಡ್ಕೊಳಕ್ಕೆ ಇದೊಂದು ಯೋಜನೆಯಲ್ಲಿ ಅನುಕೂಲ ಅಂತ ಹೇಳಿ ಮಾಡ್ಕೊಟ್ರು. ಇದರಲ್ಲಿ ನೋಡು, ನಾವೇನ್ ಪೂರ್ತಿ ದುಡ್ಡು ಹಾಕಂಗಿಲ್ಲ. ಈ ಕೇಂದ್ರ ಸರ್ಕಾರದವರು 30% ಕೊಡ್ತಾರೆ, ಆಯ್ತಾ? ರಾಜ್ಯ ಸರ್ಕಾರದವರು 30% ಕೊಡ್ತಾರೆ. ಇನ್ನು ಉಳಿದ ನಾವೊಂದು 10% ಹಾಕೊಂಡು ಉಳಿದ ಒಂದಷ್ಟು ಲೋನ್ ಅಪ್ ಮಾಡ್ಕೊಂಡು ಅದೆಷ್ಟಾಯ್ತದೋ ಒಂದು ಯೂನಿಟ್ಗೆ ಅಷ್ಟು ತಗೋಬಿಟ್ಟು ಮಾಡ್ಕೊಳ್ಳಂತದ್ದು. ಎಸ್ಟಿ ಏನಾದ್ರು ಆಗ್ಬಿಟ್ಟಿದ್ರೆ 50% ವರ್ಗೂ ಕೊಡ್ತಾರೆ. ಸಬ್ಸಿಡಿಯ ಅದ್ ಮಾಡ್ಕೊಂಡು ಹಾಕೊಂಡೆ ಕಂಚಕ್ರಣ. ಬೆಳಗ್ಗೆ ರಾತ್ರಿ ಮಧ್ಯಾಹ್ನ ಎಲ್ಲ ನೀರು ನೋಡೋ.
1: ಅಂದ್ರೆ ನಿನ್ಗೆ ಬಿಸಿಲು ಯಾವ ಪಟ್ಟಿ ಬತ್ತೋದು ಆ ಪಟ್ಟಿ ನೀರ್ ಎತ್ತದೆ.
0: ಏ ಕರೆಂಟ್ ಚೆನ್ನಾಗಿರ್ತದಲ್ಲ, ಇನ್ನೇನು ಮಳೆಗಾಲದಲ್ಲಿ ಬೇಕಾಗಿಲ್ಲ. ಯಾಕೆಂದ್ರೆ ಮಳೆ ಹೋಯ್ತಾ ಇರ್ತದ, ಆ ಟೈಮಲ್ಲಿ ನೀರ್ ಎತ್ತ ಅಂತ ಅಗತ್ಯ ಇರೋದಿಲ್ಲ. ಇದು ನೋಡು, ಬರೀ ನಾವು ನೀರ್ ಎತ್ಕೊಳಕ್ ಅಷ್ಟೇ ಅಲ್ಲ ಶಂಕರಣ, ಇಲ್ಲಿ ಏನ್ ಕರೆಂಟ್ ಉತ್ಪಾದನೆ ಆಯ್ತದ ಅದ ಬೇಕಾದ್ರೆ ನಾವು ಮಾರಾಟನು ಮಾಡ್ಕೋಬಹುದು.
1: ಹೌದಾ?
0: ವಿದ್ಯುತ್ ವಿತರಣಾ ಕಂಪನಿಗಳು ಇರ್ತಾವಲ್ಲ, ಈ ಸೆಸ್ಕೋ ಅವು ಇವು ಅಂತ ಎಲ್ಲ ಅವಲಪ್ಪ, ಕರೆಂಟ್ ಆಫೀಸ್ಗಳು, ಅವ್ರಿಗೆ ನಾವು ಹೆಚ್ಚುವರಿ ಏನಾಯ್ತದೋ ಇದರಲ್ಲಿ ಮೂರ್ ತರ ಮಾಡೋರೆ.
1: ಅಂದ್ರೆ
0: ಒಂದು ಏನು ಅಂತ ಅಂದ್ರೆ ಕಾಂಪೊನೆಂಟ್ ಎ ಅಂತ ಹೇಳಿ ಮಾಡೋರೆ. ಅದರಲ್ಲಿ ಏನು ಅಂತ ಅಂದ್ರೆ, ರೈತರು ಅವ್ರ ಜಮೀನ್ಗೆ ಅವ್ರದ್ದು ಏನಾದ್ರೂ ಬೆಳೆದನೇ ಇರೋ ಪ್ರದೇಶ ಇರ್ತದ ನೋಡು, ಅಲ್ಲಿ ಸೋಲಾರ್ ಪ್ಲೇಟ್ ಎಲ್ಲ ಬರ್ತಾವ ನೋಡು, ಈ ಬಿಸಿಲಿಗೆಲ್ಲ ತಣ ತಣ ಅಂತ ಹೊಣಿತಾ ಇರ್ತಾವಲ್ಲ, ಅವ ಹಾಕೊಳ್ಳೋದು. ಅವ ಹಾಕಬಿಟ್ಟು ಅಲ್ಲಿ ಏನು ವಿದ್ಯುತ್ ಉತ್ಪಾದನೆ ಆಯ್ತದಲ್ಲ, ಅದನ್ನ ಈಗ ಸೋಲಾರ್ ಪವರ್ ಪ್ಲಾಂಟ್ಸ್ ಅಂತ ಹೇಳವೆ, ಅವರಿಗೆ ಮಾರಾಟ ಮಾಡ್ಕೊಂಡು ದುಡ್ಡು ಬೇಕಾದ್ರೆ ಇಸ್ಕೋಬಹುದು.
1: ಅಂದ್ರೆ ಖಾಲಿ ಜಾಗದಾಗ ಇತ್ತ ಪ್ಯಾನಲ್ ಹಾಕೊಂಡು ಮಾರಾಟ ಮಾಡ್ಕೋಬಹುದು ಅಂತ
0: ಮಾಡ್ಕೋಬಹುದು. ಇನ್ನ ಕಾಂಪೊನೆಂಟ್ ಬಿ ಅಂತ ಅಂತ ಅಂದ್ರೆ, ಏನು ಡೀಸೆಲ್ ಪಂಪ್ ಸೆಟ್ ಕರೆಂಟ್ ಇಂಥವೆಲ್ಲ ಇರ್ತಾ ಇದ್ವು, ಅಲ್ಲಿಗೆ ಸೌರಚಾಲಿತ ಇದನ್ನ ಹಾಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಉತ್ಪಾದನೆ ಮಾಡ್ಕೊಂಡು ಅದ ನೀರೆತ್ತಕ್ಕೆ ನಾವು ಬಳಕೆ ಮಾಡುವಂತದ್ದು. ಇದು ಕಾಂಪೊನೆಂಟ್ ಬಿ ಅಂತ ಹೇಳಿ. ಕಾಂಪೊನೆಂಟ್ ಸಿ ಅಂತ ಅಂದ್ರೆ ಮೂರನೇ ವಿಧ. ಇದರಲ್ಲಿ ಈಗಾಗಲೇ ಇರೋಂತ ಗ್ರಿಡ್ಗಳು ಏನಿರ್ತವೋ ಆ ಗ್ರಿಡ್ಗಳಿಗೆ ಅವು ಪಂಪ್ ಸೆಟ್ಗೆ ಕೊಟ್ಟಿರ್ತವೆ, ಅದಕ್ಕೆ ಕೊಟ್ಕೊಂಡು ಹೋಗ್ಬೇಕಾದ್ರೆ ನಾವು ದುಡ್ಡ ಮಾಡ್ಕೋಬಹುದು.
1: ಅಂದ್ರೆ ಈಗ ಮೂರ್ ತರದಲ್ಲೂ ಉಪಯೋಗ ಮಾಡ್ಕೋಬಹುದು.
0: ಒಂದೇನು ಅಂತ ಅಂದ್ರೆ ಶಂಕರಣ, ಈಗ ನಾವು ಬೇಸಿಗೆಯಲ್ಲಿ ಬೆಳಿತೀವೋ ಮಳೆಗಾಲದಲ್ಲಿ ಬೆಳಿತೀವೋ ಮಳೆಗಾಲದಲ್ಲಿ ಬೆಳಿತೀವೋ ಯಾವ ಟೈಮಲ್ಲಿ ಬೆಳೆದ್ರು ನಿನ್ಗೆ ಯಾವಾಗ ಅನುಕೂಲ ಆಯ್ತದ ಆ ಟೈಮ್ಗೆ ಹೋಗ್ಬಿಟ್ಟು ನಾವು ಮೋಟರ್ ಆನ್ ಮಾಡ್ಕೊಂಡು ನೀರ್ ಬಿಡ್ಬೋದು.
1: ಅಂದ್ರೆ ನಾವು ಪುರ್ಸತ್ ಇದ್ದಾಗ ಬೇಕಾದ್ರೆ ಹೋಗಿ ಮಾಡ್ಕೋಬಹುದು ಅಂತ
0: ಮಾಡ್ಕೋಬಹುದು. ಈಗ ಏನೋ ಒಂದು ಹಬ್ಬ ಹುಣ್ಣಿಮೆ ಅಂತ ಹೇಳ್ಬಿಟ್ಟು ಇನ್ನೊಂದೂರ್ಗೆ ಹೋಗಿರ್ತೀಯಪ್ಪ, ರಾತ್ರಿ ಹೊತ್ತು ಕರೆಂಟ್ ಕೊಡ್ತೀವಿ ಅಂತ ಅಂದ್ರೆ ರಾತ್ರಿ ಹೊತ್ತು ಬರಕಾಯ್ತದ.
1: ನಾವೀಗ ಅಲ್ಲಿ ಹಬ್ಬಕ್ಕೂ ಹೋದಂಗೂ ಅಲ್ಲ,
0: ಹೋಗಂದು
1: ನೆಮ್ದಾಗಿ ನಮ್ ಜಮೀನಲ್ಲಿ ಕೆಲಸ ಮಾಡ್ಕೊಂಡು
0: ನೆಮ್ದಾಗ ಹೋಗಕ್ಕೆ ಹಾಕಲ್ ಬಿಡು ಹಂಗಿದ್ದಾಗ, ಆಯ್ತಾ? ಹಂಗಾಗಿ ಏನ್ ಕೆಲ್ಸಗಳು ಇರ್ತಾವ ನಿಮ್ಗೆ ಎಷ್ಟೊತ್ತಿಗೆ ಬೇಕೋ ಅಷ್ಟೊತ್ತಿಗೆ ಆನ್ ಮಾಡ್ಕ, ನೀರ್ ಬಿಟ್ಕ, ಯಾವ್ದಕ್ಕೆ ಎಷ್ಟು ಬೇಕೋ ಬಿಡು ಮಾಡ್ಕೊಂಡು ಇರೋ ಅನ್ನೋ ತರದಲ್ಲಿ ಇದು ಬಾರಿ ಅನುಕೂಲ ಆಗಿರೋ ಒಂದು ಯೋಜನೆ.
1: ಅಂದ್ರೆ ಪಿ ಎಂ ಕುಸುಮ್ ಯೋಜನೆ ಇದ್ರಾಗೆ ಸೋಲಾರ್ ಯೂನಿಟ್ ಗಳನ್ನ ನಾವು ನಮ್ ಜಮೀನಾಗೆ ಅಳವಡಿಸ್ಕೊಳಕ್ಕೆ ಸಬ್ಸಿಡಿ ಕೊಡ್ತಾರೆ. ಕೇಂದ್ರದವರು ಕೊಡ್ತಾರೆ, ರಾಜ್ಯದವರು ಕೊಡ್ತಾರೆ, ಜೊತೆಗೆ ನಾವು ಲೋನ್ ಬೇಕಾದ್ರೂ ಮಾಡ್ಸ್ಕೋಬಹುದು. ಇದನ್ನ ಅಳವಡಿಸ್ಕೊಳ್ಳೋದ್ರಿಂದ ಈ ಕರೆಂಟ್ ಆಫೀಸ್ ಅವರಿಂದ ಅವ್ರು ಏನೋ ಸಬ್ಸಿಡಿ ಕೊಟ್ಟಾರೆ ಅಂತ ಅನ್ಸುತ್ತೆ.
0: ಅವರೇ ತಗೋತಾರಲ್ಲ ಕರೆಂಟ್, ಅದೇ ದುಡ್ಡು ಕೊಟ್ಬಿಡ್ತಾರ ಅವರೇ. ಹಂಗಾಗಿ ಇದೊಂಥರ ಬಾರಿ ಒಳ್ಳೆ ಅನುಕೂಲ ಇರೋಂತ ಯೋಜನೆ ನೋಡು. ನಾನು ಎಲ್ಲಾರ್ಗು ಬಿಡ್ಕಂದೆ ಮಾಡ್ಸ್ಕೊಳ್ಳಿ ಅಂತ ಅಂತ ಅಯ್ಯೋ ಅದೆಲ್ಲಿ ಬರ್ತದೆ ಅಷ್ಟಾಳದಿಂದ ಈಗೆಲ್ಲವ 1000 ಅಡಿ ಅಲ್ಲ.
1: ಹೌದು, ಯೋಜನೆ ಮಾಡೇ ಮಾಡ್ತಾರೆ
0: ಅಲ್ಲಿಂದ. ನನ್ ಸ್ವಲ್ಪ ಮೇಲ್ಗಡೆ ಎತ್ತು ಬಿಡು ನೀರು ಚೆನ್ನಾಗಿ ಬರ್ತೈತಲ್ಲ. ಆಯ್ತಾಯ್ತಾ ಶಂಕರಣ, ಈಗ ಆರಾಮಾಗಿದ್ದೀನಿ ನೋಡು ನಾನು.
1: ಅಲ್ಲ ಒಳ್ಳೇದಾಯ್ತು, ನೀನು ಹೇಳಿರ್ತೀಯ ಬಹುಶಃ ನಾನು ಮರ್ತು ಬಿಟ್ಟಿದ್ದೀನಿ, ನಾನು ತಪ್ಪು ಮಾಡ್ಬಿಟ್ಟೆ ನೋಡು. ಇಂತ ಒಳ್ಳೆ ಬಿಸಿಲಿನಾಗೆ ಇಂತ ಒಂದು ಯೂನಿಟ್ ನ ಹಾಕಂದಿದ್ರೆ ಒಂದು ನಾನು ಬಳಸ್ಕೋಬಹುದಾಯ್ತು. ನೀನ್ ಹೇಳ್ದಂಗೆ ಈಗ ನಂದು ಖಾಲಿ ಜಮೀನು ಅಲ್ಲಿ ಏನು ಬೆಳೆಯಕಲ್ಲ ಅಂತಂದ್ರೆ ಅಲ್ಲಿಗೆ ಯೂನಿಟ್ ಗಳ
0: ಹಾಕಿಸ್ಕೊಂಡ್ಬಿಟ್ಟು
1: ಒಸಿ ದುಡ್ಡು ಪಟ್ಟಾದ್ರೂ ಮಾಡ್ಕೋಬಹುದಾಯ್ತು. ಈಗ ನಂದು ಈ ಹೆಡ್ತಲಗೇನೋ ಗೊತ್ತಾಗಿಲ್ಲ, ಹೋಲಿ ಬಿಡೋಣಯ್ಯ. ಈಗ ನನ್ನ ಈ ಬುದ್ಧಿ ಒಸಿ ಚುರುಕಾಗಕ್ಕೆ ಈ ಬಿಸಿಲಿಂದ ಬಂದಿರೋನ್ಗೆ ಒಂಚೂರು ಏನಾದ್ರು ಮಜ್ಜಿಗೆ ಪಜ್ಜಿಗೆ ಏನಾದ್ರು ಕೊಡ್ತೀಯ?
0: ಇವತ್ತು ಹಿಳ್ಳಿಕಾಯಿ ಜ್ಯೂಸ್ ಮಾಡ್ಸಿದ್ದೀನಿ.
1: ಹೌದಾ?
0: ಯಾಕೆಂತಂದ್ರೆ ಈಗ 1.5 ತಿಂಗಳಿಂದ ಎಲ್ಲ ಬರೀ ಲಿಕ್ವಿಡ್ ಎಲ್ಲ ನಡೀತಾ ಇರೋದಲ್ಲ ನಂದು. ದಿವಸ ಬರೀ ಒಂದೇ ತರ ಮಜ್ಜಿಗೆ ಕುಡಿಯಕ್ ಆಗಲ್ಲ, ಒಂದೇ ತರ ಪಾನಕ ಕುಡಿಯಕ್ ಆಗಲ್ಲ ಅಂತ ಹೇಳ್ಬಿಟ್ಟು ದಿವಸ ಒಂದೊಂದ್ ತರ ಮಾಡಿಸ್ತಾ ಇದ್ದೀನಿ.
1: ಹೌದಾ?
0: ಇವತ್ತು ಹಿಳ್ಳಿಕಾಯಿ ಜ್ಯೂಸ್.
1: ಹೌದಾ?
0: ಅದಕ್ಕೆಲ್ಲ ಮೆಣಸು ಪಣಸ ಎಲ್ಲ ಕುಟ್ಟು ಪಟ್ಟಿ ಹಾಕಿದೀನಿ ಬಾಯಲ್ಲಿ ಕುಡ್ಕೊಂಡು ಹೋಗ್ಬಿಟ್ಟು. ನೀನ್ ಮೊದ್ಲು ಅದೇನೋ ಏನೋ ಒಂದ್ ಅನುಕೂಲ ಇದ್ರ ಬೇಕಾದ್ರೆ ಇದ್ರದಲ್ಲಿ ನೀನು ಒಂದ್ ಮಾಡ್ಕೊಳ್ಳಿ ಅಂತೆ.
1: ಸರಿ ಆಯ್ತು, ನಡಿ ಅಣ್ಣ,
0: ನಡಿ ನಡಿ.

ಇದುವರೆಗೆ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ ಪ್ರಗತಿ ಪಥದಲ್ಲಿ ಪ್ರಧಾನಮಂತ್ರಿ ಕುಸುಮ್ ಯೋಜನೆ ಕುರಿತು ಮಾತುಕತೆ ಮೂಡಿಬಂತು. ಭಾಗವಹಿಸಿದವರು ಅರಕಲಗೂಡು ವಿ ಮಧುಸೂದನ್ ಹಾಗೂ ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಸಮಯ 1:10 ಆಗ್ತಾ ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಜ್ಯೋತಿ ಕೆ. ಮುಖ್ಯಾಂಶಗಳು. 5 ದಿನಗಳ ಅಧಿಕೃತ ಭೇಟಿಗಾಗಿ ಭಾರತಕ್ಕೆ ಆಗಮಿಸಿದ ಮ್ಯಾನ್ಮಾರ್ ಅಧ್ಯಕ್ಷ ಬೋಧಗಯಾದ ಮಹಾಬೋಧಿ ದೇಗುಲದಲ್ಲಿ ಪ್ರಾರ್ಥನೆ. ಬೆಂಗಳೂರಿನಲ್ಲಿಂದು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ, ಮುಂದಿನ ಮುಖ್ಯಮಂತ್ರಿ ಆಯ್ಕೆ ನಿರೀಕ್ಷೆ. ಅಗತ್ಯವಿದ್ದರೆ ಆಪರೇಷನ್ ಸಿಂಧೂರ 2.0 ಭಾರತ ಸಶಸ್ತ್ರ ಪಡೆಗಳು ಸಿದ್ಧ, ಭಾರತೀಯ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ. ಮನ್ ಕಿ ಬಾತ್ನ 134ನೇ ಆವೃತ್ತಿಯಲ್ಲಿ ನಾಳೆ ಭಾರತೀಯರನ್ನ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಮನದ ಮಾತು. ಮಹಿಳಾ ಟಿ20 ಕ್ರಿಕೆಟ್ 2ನೇ ಪಂದ್ಯದಲ್ಲಿಂದು ಭಾರತ ಇಂಗ್ಲೆಂಡ್ ಮುಖಾಮುಖಿ. ಮ್ಯಾನ್ಮಾರ್ ಅಧ್ಯಕ್ಷ ಯು ಮಿನ್ ಆಂಗ್ ಹ್ಯಾಂಗ್ 5 ದಿನಗಳ ಭಾರತ ಭೇಟಿಗಾಗಿ ಇಂದು ಬಿಹಾರದ ಬೋಧ್ ಗಯಾಕ್ಕೆ ಆಗಮಿಸಿದ್ದಾರೆ. ಅವರೊಂದಿಗೆ ಹಲವು ಸಂಪುಟ ಸಚಿವರು, ಹಿರಿಯ ಅಧಿಕಾರಿಗಳು ಮತ್ತು ಉದ್ಯಮಿಗಳನ್ನೊಳಗೊಂಡ ಉನ್ನತ ಮಟ್ಟದ ನಿಯೋಗ ಭಾರತಕ್ಕೆ ಆಗಮಿಸಿದೆ. ಅವರು ವಿಶ್ವಪ್ರಸಿದ್ಧ ಮಹಾಬೋಧಿ ದೇಗುಲ ಮತ್ತು ಬಕ್ರೋರ್ನಲ್ಲಿರುವ ಐತಿಹಾಸಿಕ ಸುಜಾತಾ ದೇವಸ್ಥಾನದಲ್ಲಿ ಪ್ರಾರ್ಥನೆ ಸಲ್ಲಿಸಿದರು. ಬಳಿಕ ಮ್ಯಾನ್ಮಾರ್ ಅಧ್ಯಕ್ಷರು ಇಂದು ಸಂಜೆ ನವದೆಹಲಿಗೆ ತೆರಳಿ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರನ್ನು ಭೇಟಿಯಾಗಲಿದ್ದಾರೆ. ನಾಳೆ ಅವರು ಭಾರತ ಮ್ಯಾನ್ಮಾರ್ ವ್ಯಾಪಾರ ಸಮಾವೇಶದಲ್ಲಿ ಭಾಗವಹಿಸಲಿದ್ದಾರೆ. ಸೋಮವಾರ ಮ್ಯಾನ್ಮಾರ್ ಅಧ್ಯಕ್ಷರು ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಉಭಯ ದೇಶಗಳ ನಡುವಿನ ಐತಿಹಾಸಿಕ ಮತ್ತು ನಾಗರಿಕ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಚರ್ಚೆ ನಡೆಸಲಿದ್ದಾರೆ. ಜೂನ್ 2ರಂದು ಮ್ಯಾನ್ಮಾರ್ ಅಧ್ಯಕ್ಷರು ಮುಂಬೈಗೆ ಭೇಟಿ ನೀಡಲಿದ್ದು ಈ ವೇಳೆ ಕೈಗಾರಿಕೋದ್ಯಮಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ. ಮ್ಯಾನ್ಮಾರ್ ಅಧ್ಯಕ್ಷರ ಭೇಟಿಯು ಉಭಯ ದೇಶಗಳ ನಡುವಿನ ಬಹುಕಾಲದ ಸಂಬಂಧವನ್ನು ಮತ್ತಷ್ಟು ಬಲಪಡಿಸುವ ನಿರೀಕ್ಷೆಯಿದೆ. ಕರ್ನಾಟಕ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಇಂದು ಸಂಜೆ ಬೆಂಗಳೂರಿನ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ನಡೆಯಲಿದೆ. ಸಭೆಯ ಅಧ್ಯಕ್ಷತೆಯನ್ನು ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಹಿಸಲಿದ್ದಾರೆ. ಸಭೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ವಿಧಾನ ಪರಿಷತ್ನಲ್ಲಿ ಸಭಾನಾಯಕ ಎನ್ಎಸ್ ಬೋಸರಾಜು ಸೇರಿದಂತೆ ಕಾಂಗ್ರೆಸ್ನ ಎಲ್ಲಾ ಶಾಸಕರು ಭಾಗವಹಿಸಲಿದ್ದಾರೆ ಎಂದು ಪ್ರಕಟಣೆ ತಿಳಿಸಿದೆ. ಈ ಸಭೆಯಲ್ಲಿ ನೂತನ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ನಡೆಯಲಿದ್ದು, ಅವರು ರಾಜ್ಯಪಾಲರನ್ನು ಭೇಟಿ ಮಾಡಿ ಸರ್ಕಾರದ ರಚನೆಗೆ ಹಕ್ಕು ಮಂಡಿಸಲಿದ್ದಾರೆ. ಇಂದು ಬೆಳಗ್ಗೆ ಕಾಂಗ್ರೆಸ್ ನಾಯಕ ಡಿಕೆ ಶಿವಕುಮಾರ್ ಅವರು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರನ್ನು ಭೇಟಿಯಾದರು. ಭಾರತೀಯ ಸಶಸ್ತ್ರ ಪಡೆಗಳು ಇಂದು ಹೆಚ್ಚಿನ ಸನ್ನದ್ಧತೆಯಲ್ಲಿವೆ. ಮತ್ತಷ್ಟು ಮಿಲಿಟರಿ ಕ್ರಮ ಅಗತ್ಯವಿದ್ದರೆ ಆಪರೇಷನ್ ಸಿಂಧೂರ 2.0 ಸಿದ್ಧವಾಗಿದೆ ಎಂದು ಭಾರತೀಯ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ತಿಳಿಸಿದ್ದಾರೆ. ಪುಣೆಯ ಖಡಕ್ವಾಸ್ಲಾದಲ್ಲಿರುವ ರಾಷ್ಟೀಯ ರಕ್ಷಣಾ ಅಕಾಡೆಮಿಯಲ್ಲಿ ನೂತನ ಅಧಿಕಾರಿಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಆಪರೇಷನ್ ಸಿಂಧೂರ ಅಡಿಯಲ್ಲಿ ನಿಖರತೆ ಮತ್ತು ದೃಢ ನಿಶ್ಚಯದಿಂದ ಪ್ರತಿಕ್ರಿಯಿಸುವ ಸಾಮರ್ಥ್ಯವನ್ನು ಭಾರತ ಪ್ರದರ್ಶಿಸಿದೆ. ಇದು ಉದಯೋನ್ಮುಖ ಭದ್ರತಾ ಸವಾಲುಗಳಿಗೆ ದೇಶದ ಪ್ರತಿಕ್ರಿಯೆಗೆ ಮಾನದಂಡವನ್ನು ನಿಗದಿಪಡಿಸಿತು ಎಂದರು. ಆಪರೇಷನ್ ಸಿಂಧೂರ ರಾಷ್ಟ್ರದ ಸಂಕಲ್ಪವನ್ನು ಪ್ರತಿಬಿಂಬಿಸುತ್ತದೆ. ಸೈನಿಕರ ನಂಬಿಕೆ ಮತ್ತು ವಿಶ್ವಾಸದ ಮೇಲೆ ಪರಿಣಾಮಕಾರಿ ನಾಯಕತ್ವವನ್ನು ನಿರ್ಮಿಸಲಾಗಿದೆ ಎಂದು ಜನರಲ್ ಉಪೇಂದ್ರ ದ್ವಿವೇದಿ ಹೇಳಿದರು. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯವು ರಾಷ್ಟೀಯ ಕುಟುಂಬ ಆರೋಗ್ಯ ಸಮೀಕ್ಷೆ 6 ಬಿಡುಗಡೆ ಮಾಡಿದೆ. ಇದರಲ್ಲಿ ಭಾರತದ ತಾಯಂದಿರು ಮತ್ತು

0: ಮಕ್ಕಳ ಆರೋಗ್ಯ ಪೋಷಣೆ ಮತ್ತು ಆರ್ಥಿಕ ರಕ್ಷಣೆಯಲ್ಲಿ ವೇಗವರ್ಧಿತ ಪ್ರಗತಿಯನ್ನು ಬಿಂಬಿಸುವ ದತ್ತಾಂಶವಿದೆ. 2023-24 ಅವಧಿಯಲ್ಲಿ ಈ ಸಮೀಕ್ಷೆಯನ್ನು ನಡೆಸಿದ್ದು, ಇದು 715 ಜಿಲ್ಲೆಗಳಲ್ಲಿ 6.79 ಲಕ್ಷ ಮನೆಗಳನ್ನು ಒಳಗೊಂಡಿದೆ. ಸಮೀಕ್ಷೆಯ ಪ್ರಕಾರ ಆಸ್ಪತ್ರೆಗಳಲ್ಲಿ ಹೆರಿಗೆಗಳು ಶೇಕಡಾ 98.6ರಿಂದ ಶೇಕಡಾ 90.6ಕ್ಕೆ ಏರಿಕೆಯಾಗಿದೆ. ಗರ್ಭಿಣಿಯರಲ್ಲಿ ಶೇಕಡಾ 95.9ರಷ್ಟು ಜನರು ಪ್ರಸವ ಪೂರ್ವ ಆರೈಕೆಯನ್ನು ಪಡೆದಿದ್ದಾರೆ. ಮೊದಲ ತ್ರೈಮಾಸಿಕದಲ್ಲಿ ಪ್ರಸವ ಪೂರ್ವ ಆರೈಕೆಯನ್ನು ಪಡೆಯುವ ತಾಯಂದಿರ ಪ್ರಮಾಣವು ಶೇಕಡಾ 70ರಿಂದ 76.2ಕ್ಕೆ ಏರಿಕೆಯಾಗಿದೆ. ದೇಶದ ಒಟ್ಟು ಫಲವತ್ತತೆ ದರ ಟಿಎಫ್ಆರ್ನ 2ರಲ್ಲಿಯೇ ಉಳಿದಿದೆ. ಲಸಿಕೆ ಪಡೆದ 12ರಿಂದ 23 ತಿಂಗಳ ಮಕ್ಕಳ ಪ್ರಮಾಣ ಶೇಕಡಾ 96ಕ್ಕಿಂತ ಹೆಚ್ಚಿದೆ. ಈ ಸುಧಾರಣೆಗಳು ಮಿಷನ್ ಪರಿವಾರ್ ವಿಕಾಸ್ ಸೇರಿದಂತೆ ರಾಷ್ಟ್ರೀಯ ಕುಟುಂಬ ಯೋಜನಾ ಕಾರ್ಯಕ್ರಮಗಳ ನಿರಂತರ ಪರಿಣಾಮವನ್ನು ಪ್ರತಿಬಿಂಬಿಸುತ್ತವೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಮಹಿಳೆಯರ ಡಿಜಿಟಲ್ ಸೇರ್ಪಡೆ ಮತ್ತು ಆರ್ಥಿಕ ಸಬಲೀಕರಣದಲ್ಲಿ ನಿರಂತರ ಪ್ರಗತಿಯನ್ನು ಸಮೀಕ್ಷೆ ದಾಖಲಿಸಿದೆ. ಇಂಟರ್ನೆಟ್ ಬಳಸುವ ಮಹಿಳೆಯರ ಪ್ರಮಾಣ ಶೇಕಡಾ 33.3ರಿಂದ ಶೇಕಡಾ 64.3ಕ್ಕೆ ದ್ವಿಗುಣಗೊಂಡಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನಿಂದಾಗಿ ಜಾಗತಿಕ ಇಂಧನ ಪೂರೈಕೆಯಲ್ಲಿ ಪರಿಣಾಮ ಬೀರುತ್ತಿರುವ ಕಾರಣ ಕನಿಷ್ಠ 30 ದಿನಗಳವರೆಗೆ ಸಾಕಾಗುವಷ್ಟು ಎಲ್ಪಿಜಿ ದಾಸ್ತಾನು ಶೇಖರಿಸುವಂತೆ ಕೇಂದ್ರ ಸರ್ಕಾರ ಸಾರ್ವಜನಿಕ ವಲಯದ ತೈಲ ಮಾರುಕಟ್ಟೆ ಕಂಪನಿಗಳಿಗೆ ಸೂಚಿಸಿದೆ. ಈ ಕುರಿತು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತ ಶರ್ಮಾ, ಭಾರತ ತನ್ನ ಕಚ್ಚಾ ತೈಲ ಸಂಗ್ರಹ ಸಾಮರ್ಥ್ಯವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಸಹ ಕೆಲಸ ಮಾಡುತ್ತಿದೆ ಎಂದು ತಿಳಿಸಿದರು. ಇದೇ ವೇಳೆ ಸರ್ಕಾರಿ ಸ್ವಾಮ್ಯದ ತೈಲ ಮಾರುಕಟ್ಟೆ ಕಂಪನಿಗಳಾದ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್, ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಮತ್ತು ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ತಮ್ಮ ನಿಯಮಿತ ವಾಣಿಜ್ಯ ದಾಸ್ತಾನುಗಳ ಜೊತೆಗೆ ಹೆಚ್ಚುವರಿ ಸಂಗ್ರಹಣೆಗಾಗಿ ಯೋಜನೆಗಳನ್ನು ಸಿದ್ದಪಡಿಸುವಂತೆ ಸೂಚಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ದೇಶದಲ್ಲಿ ಪೆಟ್ರೋಲ್, ಡೀಸೆಲ್, ಎಲ್ಪಿಜಿ, ಕಚ್ಚಾ ತೈಲ ಮತ್ತು ನೈಸರ್ಗಿಕ ಅನಿಲದ ದಾಸ್ತಾನು ಸಾಕಷ್ಟಿದೆ. ಸಂಗ್ರಹಣಾಗಾರಗಳು ಅತ್ಯುತ್ತಮ ಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತಿವೆ. ಎಲ್ಪಿಜಿ ಉತ್ಪಾದನೆಯು ದಿನಕ್ಕೆ ಸುಮಾರು 92,000 ಮೆಟ್ರಿಕ್ ಟನ್ಗಳ ಸರ್ವಕಾಲಿಕ ಗರಿಷ್ಠ ಮಟ್ಟವನ್ನು ತಲುಪಿದೆ. ಕಳೆದ 4 ದಿನಗಳಲ್ಲಿ ಸುಮಾರು 1.8 ಕೋಟಿ ಎಲ್ಪಿಜಿ ಸಿಲಿಂಡರ್ಗಳನ್ನು ವಿತರಿಸಲಾಗಿದೆ ಎಂದು ಸುಜಾತಾ ಶರ್ಮಾ ತಿಳಿಸಿದರು. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ನಾಳೆ ಬೆಳಗ್ಗೆ 11ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 134ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಸಿಂಗಾಪುರದಲ್ಲಿ ನಡೆಯುತ್ತಿರುವ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಸ್ಟ್ರಾಟಜಿಕ್ ಸ್ಟಡೀಸ್ ಸಂವಾದದ ಸಂದರ್ಭದಲ್ಲಿ ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಅವರು ನೆದರ್ಲ್ಯಾಂಡ್ಸ್ ರಕ್ಷಣಾ ಸಚಿವ ದಿಲನ್ ಗೇಜರಿಯಸ್ ಅವರೊಂದಿಗೆ ದ್ವಿಪಕ್ಷೀಯ ಚರ್ಚೆ ನಡೆಸಿದರು. ಬ್ರಿಸ್ಟಲ್ನಲ್ಲಿಂದು 2ನೇ ಅಂತಾರಾಷ್ಟೀಯ ಮಹಿಳಾ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ಮುಖಾಮುಖಿಯಾಗಲಿದ್ದು ಪಂದ್ಯ ಭಾರತೀಯ ಕಾಲಮಾನ ಸಂಜೆ 7ಗಂಟೆಗೆ ಆರಂಭವಾಗಲಿದೆ. ಭಾರತ ಪ್ರಸ್ತುತ ಸರಣಿಯಲ್ಲಿ 1-0 ಅಂತರದ ಮುನ್ನಡೆಯಲ್ಲಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಾಳೆ ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯ ಫೈನಲ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟನ್ಸ್ ಮುಖಾಮುಖಿಯಾಗಲಿವೆ. ಪಂದ್ಯ ನಾಳೆ ರಾತ್ರಿ 7:30

0: ಆಟಕ್ಕೆ ಆರಂಭವಾಗಲಿದೆ. ಚಂಡೀಗಢದ ಮಹಾರಾಜ ಯದುವೇಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ನ ಎರಡನೇ ಅರ್ಹತಾ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ವಿರುದ್ದ ಗುಜರಾತ್ ಟೈಟನ್ಸ್ 7 ವಿಕೆಟ್ಗಳಿಂದ ಭರ್ಜರಿ ಜಯ ಸಾಧಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 5 ದಿನಗಳ ಅಧಿಕೃತ ಭೇಟಿಗಾಗಿ ಭಾರತಕ್ಕೆ ಆಗಮಿಸಿದ ಮ್ಯಾನ್ಮಾರ್ ಅಧ್ಯಕ್ಷ ಬೋಧ್ ಗಯಾದ ಮಹಾಬೋಧಿ ದೇಗುಲದಲ್ಲಿ ಪ್ರಾರ್ಥನೆ. ಬೆಂಗಳೂರಿನಲ್ಲಿಂದು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ, ಮುಂದಿನ ಮುಖ್ಯಮಂತ್ರಿ ಆಯ್ಕೆ ನಿರೀಕ್ಷೆ. ಅಗತ್ಯವಿದ್ದರೆ ಆಪರೇಷನ್ ಸಿಂಧೂರ 2.0 ಭಾರತೀಯ ಸಶಸ್ತ್ರ ಪಡೆಗಳು ಸಿದ್ಧ, ಭಾರತೀಯ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ. ಮನ್ ಕಿ ಬಾತ್ನ 134ನೇ ಆವೃತ್ತಿಯಲ್ಲಿ ನಾಳೆ ಭಾರತೀಯರನ್ನ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಮನದ ಮಾತು. ಹಾಗೂ ಮಹಿಳಾ ಟಿ20 ಕ್ರಿಕೆಟ್ ಎರಡನೇ ಪಂದ್ಯದಲ್ಲಿಂದು ಭಾರತ ಇಂಗ್ಲೆಂಡ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಆಕಾಶವಾಣಿ ಮಂಗಳೂರು, ಸ್ವರ ಮಾಧುರ್ಯ ಇನ್ನು ಸ್ವಲ್ಪ ಹೊತ್ತಿನಲ್ಲಿ.

0: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
1: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
0: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
1: ಹೆಚ್ಚಿನ ಮಾಹಿತಿಗಾಗಿ liddkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
0: ಲಿಡ್ಕರ್, ನಂಬಿಕೆ ನಿರಂತರ.
2: ಇಂದಿನ ಸ್ವರ ಮಾಧುರ್ಯದಲ್ಲಿ ರೋಹಿಣಿ ದೇಶಪಾಂಡೆ ಹಾಡಿರುವ ಬಸವಣ್ಣನವರ ವಚನಗಳನ್ನು ಕೇಳೋಣ. ಮೊದಲಿಗೆ ಗಂಡ ಭಕ್ತನಾಗಿ ಹೆಂಡತಿ ಭವಿಯಾದರೆ.

ಇದುವರೆಗೆ ರೋಹಿಣಿ ದೇಶಪಾಂಡೆ ಹಾಡಿರುವ ಹಡಪದ ಅಪ್ಪಣ್ಣನವರು ಮತ್ತು ಬಸವಣ್ಣನವರ ವಚನಗಳನ್ನು ಆಲಿಸಿದಿರಿ. ಇದು ಇಂದಿನ ಸ್ವರಮಾಧುರ್ಯ. ಆಕಾಶವಾಣಿ ಮಂಗಳೂರು.

0: ಹಲೋ,
1: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
0: ಮತ್ತೆ?
1: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ. ಬೇರೆ ಕೋಣೆಗೆ ಹೋಗಿ ಒಬ್ರೆ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ. ಸಿಕ್ಕಾಕೊಂಡಿದ್ದೀರಿ.
2: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
0: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
2: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್.
1: 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
0: ಸರ್, 2 ಲಕ್ಷ
3: ಏನಾಯ್ತಪ್ಪ?
0: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ಸ್ ಸಿಕ್ಕಿದೆಯಂತೆ.
1: ಅರೆ,
0: ಕಟ್ ಮಾಡಿದ್ರು.
3: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ. ಇದೆಲ್ಲ ಫ್ರಾಡ್.
0: ಫ್ರಾಡ್?
3: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
0: ಹಣ ಕಳ್ಕೊಳ್ತೀರಾ.
4: RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
6: ರೀ, ಸ್ಕೂಲ್ ಲೈನ್ ಏನ್ ರೀಓಪನ್ ಆಗ್ತದೆ?
7: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್.

0: ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
1: ಹಣ ಕಳ್ಕೊಳ್ತೀರಾ.
2: ಆರ್ಬಿಐ ಹೇಳುತ್ತೆ
3: ಜಾಣರಾಗಿರಿ ಜಾಗರೂಕರಾಗಿರಿ.
4: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ.
5: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
4: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
5: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
6: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
7: ಆಕಾಶವಾಣಿ ಮಂಗಳೂರು ಇದೀಗ ಅಮರ ಮಧುರ ಕೇಳುಗರ ಕೋರಿಕೆಯ ಸಂದೇಶಗಳನ್ನು ಆಧರಿಸಿದ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇಂದಿನ ಅಮರ ಮಧುರ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಶ್ರೋತೃಗಳಿಗೆ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮದ ಮೊದಲ ಹಾಡಿಗಾಗಿ ಸಂದೇಶ ಕಳುಹಿಸಿದವರು ನಾರಾವಿ ಮರೋಡಿಯಿಂದ ಶಕುಂತಲಾ, ಉಮಾವತಿ ಹೆಗ್ಡೆ, ಜಗನ್ನಾಥ ಹೆಗ್ಡೆ, ವಸಂತ ಪೂಜಾರಿ, ವಿಠಲ ಪೂಜಾರಿ, ಸುಬ್ರಹ್ಮಣ್ಯ ಭಟ್ ಮತ್ತು ವಸಂತಕುಮಾರ್. ಇವರ ಕೋರಿಕೆಯ ಗೀತೆ ದಿಗ್ಗಜರು ಚಿತ್ರದಿಂದ ಕುಚಿಕು ಕುಚಿಕು. ಸಂಗಡಿಗರೊಂದಿಗೆ SP ಬಾಲಸುಬ್ರಹ್ಮಣ್ಯಂ ಹಾಡಿರುವ ಗೀತೆ ಇದು. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು. ಕೇಳಿ ನಿಮ್ಮ ನೆಚ್ಚಿನ ಹಾಡು.
8: ನಿಂಗೆ ಶಾನೆ ಕ್ವಾಪ ಕಣ್ಣು

ಕೇಳುಗರೆ, ಚಲಿಸುವ ಮೋಡಗಳು ಚಿತ್ರದ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಹಾಡಿಗಾಗಿ ಸಂದೇಶ ಕಳುಹಿಸಿದವರು ಬೆಳ್ತಂಗಡಿ ತಾಲೂಕು ಕುಕ್ಕೇಡಿ ಗ್ರಾಮದ ಲೋಕೇಶ್, ಸ್ವಾತಿ, ಸಾಕ್ಷ್ಯ ಮತ್ತು ಸಾಹಿತ್ಯ. ಇವರಿಗಾಗಿ ಡಾಕ್ಟರ್ ರಾಜ್ಕುಮಾರ್ ಹಾಡಿರುವ ಗೀತೆ, ಸಾಹಿತ್ಯ ಚಿ ಉದಯಶಂಕರ್ ವರದು, ಸಂಗೀತ ನೀಡಿರುವ ಜೋಡಿ ರಾಜನ್ ನಾಗೇಂದ್ರ.

ಸ್ನೇಹಿತರೆ, ಮುಂದಿನ ಸಂದೇಶದಲ್ಲಿ ಚಂದನದ ಗೊಂಬೆ ಚಿತ್ರದ ಈ ಬಿಂಕ ಬಿಡು ಬಿಡು ಹಾಡಿಗಾಗಿ ಕೋರಿಕೆ ಕಳುಹಿಸಿದವರು ಮಂಜೇಶ್ವರ ಮೀಯಪದವಿನ ಕುಳೂರು ಚಿನಾಲದಿಂದ ಚಂದ್ರಹಾಸ, ಹರಿಣಾಕ್ಷಿ, ಹವ್ಯಾಸ್, ಕೃತಿಕ್ಷಾ, ಅಕ್ಕ ಧನವಂತಿ ಬೆಜ್ಜ ಭಂಡಾರದ ಮನೆ, ಮಕ್ಕಳಾದ ಕಾರ್ತಿಕ್, ವೈಶಾಖ್, ಅಭಿಷೇಕ್ ಹಾಗೂ ಸ್ನೇಹಿತರಾದ ಚಂದ್ರಶೇಖರ್ ಮೀಯಪದವು. ಈ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಸಾಹಿತ್ಯ ಚಿ ಉದಯಶಂಕರ್ ವರದು, ಸಂಗೀತ ರಾಜನ್ ನಾಗೇಂದ್ರ.

ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲ ಆದಿತ್ಯ ಶಿವಲೀಲಾ ತೇಲಿ ಮತ್ತು ಮನೆಯವರ ಸಂದೇಶ, ನಾನು ನನ್ನ ಹೆಂಡತಿ ಚಿತ್ರದ ಕರುನಾಡ ತಾಯಿ ಸದಾ ಚಿನ್ಮಯಿ ಹಾಡಿಗಾಗಿ. ಎಸ್ ವಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಗೀತೆ ಇದು. ಹಂಸಲೇಖ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜಿಸಿದ್ದಾರೆ ಶಂಕರ್ ಗಣೇಶ್.

0: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಪಾವನ ಗಂಗಾ ಚಿತ್ರದ ಆಕಾಶ ದೀಪವು ನೀನು ಹಾಡಿಗಾಗಿ ಸಂದೇಶ ಕಳುಹಿಸಿದವರು ಮಂಗಳೂರು ಬೋಂದಿಲ್ ಪಚ್ಚನಡಿಯಿಂದ ಸುಚಿತ್ರಾ ಕಾರಂತ್, ಶ್ರೀದೇವಿ, ಗೌರಿ, ಅನ್ನಪೂರ್ಣ, ಸುಬ್ರಹ್ಮಣ್ಯ ಮತ್ತು ಕೇಶವ. ಚಿ ಉದಯಶಂಕರ್ ಅವರ ರಚನೆಯನ್ನು ಹಾಡಿರುವ ಗಾಯಕರು ಎಸ್ ವಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ. ಗೀತೆಯ ಸಂಗೀತ ರಾಜನ್ ನಾಗೇಂದ್ರ ಅವರದು. ಕೇಳಿ ನಿಮ್ಮ ನೆಚ್ಚಿನ ಹಾಡು ಇದೀಗ.

ಕೇಳುಗರೆ, ಇಂದಿನ ಅಮರ ಮಧುರ ಕಾರ್ಯಕ್ರಮದ ಕೊನೆಯ ಹಾಡಿಗಾಗಿ ಸಂದೇಶ ಕಳುಹಿಸಿದವರು ಕಾರ್ಕಳ ಹಿರ್ಗಾನ ನೆಲ್ಲಿಕಟ್ಟೆಯಿಂದ ರಮಾನಂದ, ಪವಿತ್ರ, ಆತ್ರೇಯ ಮತ್ತು ಆರಾಧ್ಯ ನಾಯಕ್. ಇವರಿಗಾಗಿ ಸೌಭಾಗ್ಯಲಕ್ಷ್ಮಿ ಚಿತ್ರದ ಬಾಳಲಿ ಜ್ಯೋತಿಯು ಹಾಡನ್ನು ಪ್ರಸಾರ ಮಾಡಬೇಕಂತೆ. ಸಂಗಡಿಗರೊಂದಿಗೆ ವಾಣಿ ಜಯರಾಮ್ ಮತ್ತು ಎಸ್ ಪಿ ಶೈಲಜಾ ಹಾಡಿರುವ ಗೀತೆ ಇದು. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸಂಗೀತ ಎಂ ರಂಗರಾವ್.

ಕೇಳುಗರೆ, ಅಮರ ಮಧುರ ನಿಮ್ಮದೇ ಸಂದೇಶಗಳನ್ನು ಆಧರಿಸಿದ ಹಳೆಯ ಕನ್ನಡ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಇದುವರೆಗೆ ಕೇಳಿದಿರಿ. ಸಂದೇಶ ಕಳುಹಿಸಿದ ಹಾಗೂ ಕಾರ್ಯಕ್ರಮವನ್ನು ಆಲಿಸಿದ ಎಲ್ಲ ಶ್ರೋತೃಗಳಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ತಾಂತ್ರಿಕ ಸಹಾಯ ಸಿನಿ ಪೌಲ್ ಮತ್ತು ಚಂದ್ರಶೇಖರ ಪಾಣಾಜಿ.

ಪ್ರೀತಿಯ ಶ್ರೋತೃಗಳೇ, ಮಂಗಳೂರು ಆಕಾಶವಾಣಿ ಪ್ರಾರಂಭಿಸಿರುವ 100.3 FM ಟೆಲಿಕ್ವಿಸ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಜೂನ್ 2, ಮಂಗಳವಾರ ಬೆಳಿಗ್ಗೆ 11:30 12:30 ವರೆಗೆ. ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2211999 2222611. ನಮ್ಮ STD ಕೋಡ್ 0824. ಮೊಬೈಲ್ ಸಂಖ್ಯೆ 8277038.

0: U.S. Defense Secretary Pete Hegseth says Washington is prepared to resume military action against Iran if efforts to reach a deal fail. And in women's cricket, India to take on hosts England in second T20 international of three-match series in Bristol today. And with that, we end the midday news.
1: ಆಕಾಶವಾಣಿ ಮಂಗಳೂರು. ಹಿಂದಿ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ಆಶಿಕಿ ಚಿತ್ರದ ಗೀತೆ. ಹಾಡಿರುವ ಗಾಯಕರು ಕುಮಾರ್ ಸಾನು ಮತ್ತು ಅನುರಾಧ ಪೌಡ್ವಾಳ್. ಸಾಹಿತ್ಯ ಸಮೀರ್ ಅವರದು, ಸಂಗೀತ ನದೀಮ್ ಶ್ರವಣ್.

ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಸಾಜನ್ ಚಿತ್ರದ ಗೀತೆ, ಸಾಹಿತ್ಯ ಸಮೀರ್ ಅವರದು, ಸಂಗೀತ ನದೀಮ್ ಶ್ರವಣ್.

ಕುಮಾರ್ ಸಾನು ಮತ್ತು ಅಲ್ಕಾ ಯಾಗ್ನಿಕ್ ಹಾಡಿರುವ ಮೈ ಕಿಲಾಡಿ ತೂ ಅನಾರಿ ಚಿತ್ರದ ಗೀತೆಯೊಂದಿಗೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಆಕಾಶವಾಣಿ ಮಂಗಳೂರು, ಸಮಯ 2:30 ಆಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಕೇಳುವಿರಿ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಜ್ಯೋತಿ ಕೆ. ಮುಖ್ಯಾಂಶಗಳು. ಇಂದು ಸಂಜೆ ಕರ್ನಾಟಕ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ, ನೂತನ ನಾಯಕನ ಆಯ್ಕೆ ಕುರಿತು ಹಕ್ಕು ಮಂಡನೆ. ಸಾರ್ವಜನಿಕರ ಅಹವಾಲು ಆಲಿಸಿದ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಜನರ ಸಮಸ್ಯೆಗಳನ್ನು ಪರಿಹರಿಸುವಂತೆ ಅಧಿಕಾರಿಗಳಿಗೆ ಸೂಚನೆ. ಯಾದಗಿರಿ ಲುಂಬಿನಿ ವನಕ್ಕೆ ಉಪ ಲೋಕಾಯುಕ್ತ ಕೆಎನ್ ಫಣೀಂದ್ರ ಭೇಟಿ, ಸ್ವಚ್ಛತೆ ಕಾಪಾಡುವಂತೆ ಅಧಿಕಾರಿಗಳಿಗೆ ನಿರ್ದೇಶನ. ಆಕಾಶವಾಣಿಗೆ 90ರ ಸಂಭ್ರಮಾಚರಣೆ ಹಿನ್ನೆಲೆ ಇಂದು ಸಂಜೆ ಬೆಂಗಳೂರಿನಲ್ಲಿ ಸಂಗೀತ ಕಾರ್ಯಕ್ರಮ. ಕರ್ನಾಟಕ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಇಂದು ಸಂಜೆ ಬೆಂಗಳೂರಿನ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ನಡೆಯಲಿದೆ. ಸಭೆಯ ಅಧ್ಯಕ್ಷತೆಯನ್ನು ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಹಿಸಲಿದ್ದಾರೆ. ಸಭೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ವಿಧಾನ ಪರಿಷತ್ತಿನಲ್ಲಿ ಸಭಾನಾಯಕ ಎನ್ಎಸ್ ಬೋಸರಾಜು ಸೇರಿದಂತೆ ಕಾಂಗ್ರೆಸ್ನ ಎಲ್ಲಾ ಶಾಸಕರು ಭಾಗವಹಿಸಲಿದ್ದಾರೆ ಎಂದು ಪ್ರಕಟಣೆ ತಿಳಿಸಿದೆ. ಈ ಸಭೆಯಲ್ಲಿ ನೂತನ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ನಡೆಯಲಿದ್ದು, ಅವರು ರಾಜ್ಯಪಾಲರನ್ನು ಭೇಟಿ ಮಾಡಿ ಸರ್ಕಾರದ ರಚನೆಗೆ ಹಕ್ಕು ಮಂಡಿಸಲಿದ್ದಾರೆ. ಇಂದು ಬೆಳಗ್ಗೆ ಕಾಂಗ್ರೆಸ್ ನಾಯಕ ಡಿಕೆ ಶಿವಕುಮಾರ್ ಅವರು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರನ್ನು ಭೇಟಿಯಾದರು. ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಂದು ಬೆಳಗ್ಗೆ ತಮ್ಮ ಗೃಹ ಕಚೇರಿ ಕಾವೇರಿಯಲ್ಲಿ ಜನತಾ ದರ್ಶನ ನಡೆಸಿದರು. ಸಾರ್ವಜನಿಕರಿಂದ ಅಹವಾಲುಗಳನ್ನು ಸ್ವೀಕರಿಸಿದರು. ಬೇರೆ ಬೇರೆ ಊರುಗಳಿಂದ ಆಗಮಿಸಿದ್ದ ಜನರು ಹಂಗಾಮಿ ಮುಖ್ಯಮಂತ್ರಿಯವರಿಗೆ ತಮ್ಮ ಕುಂದು ಕೊರತೆಗಳನ್ನು ಪರಿಹರಿಸುವಂತೆ ನಿವೇದಿಸಿಕೊಂಡರು. ಜನರ ಅಹವಾಲುಗಳ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಗಮನ ಹರಿಸಿ ಪರಿಹರಿಸುವ ಕೆಲಸ ಮಾಡಬೇಕೆಂದು ಸಿದ್ದರಾಮಯ್ಯ ಸೂಚಿಸಿದರು. ಕರ್ನಾಟಕದ ಉಪ ಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಅವರು ಇಂದು ಯಾದಗಿರಿ ನಗರದ ಲುಂಬಿನಿ ವನಕ್ಕೆ ಭೇಟಿ ನೀಡಿ ಅಲ್ಲಿನ ಸ್ಥಿತಿಗತಿಗಳ ಪರಿಶೀಲನೆ ನಡೆಸಿದರು. ಲುಂಬಿನಿ ವನದಲ್ಲಿ ಕುಡಿಯುವ ನೀರು, ಶೌಚಾಲಯ, ಸ್ವಚ್ಛತೆ ಇನ್ನಿತರ ವಿಷಯಗಳ ಕುರಿತಂತೆ ಅಧಿಕಾರಿಗಳೊಂದಿಗೆ ಚರ್ಚಿಸಿದರಲ್ಲದೆ ವನವನ್ನು ಸ್ವಚ್ಛವಾಗಿ ಇಟ್ಟುಕೊಂಡು ಸಾರ್ವಜನಿಕರಿಗೆ ಅನುಕೂಲ ಮಾಡಬೇಕು ಎಂದು ಸೂಚಿಸಿದರು. ಭೇಟಿ ವೇಳೆ ಲುಂಬಿನಿ ವನದಲ್ಲಿ ಯೋಗಾಭ್ಯಾಸ ಮಾಡುತ್ತಿದ್ದ ಜನರು ಉಪ ಲೋಕಾಯುಕ್ತರಿಗೆ ಗಾರ್ಡನ್ಗೆ ಹೊರಗಡೆಯಿಂದ ಕೊಳಚೆ ನೀರು ಬರುತ್ತಿದ್ದು ಕೂಡಲೇ ಅದನ್ನು ಸರಿಪಡಿಸಬೇಕು, ಮೂಲ ಸೌಕರ್ಯವಿಲ್ಲದೆ ನಲುಗುತ್ತಿದೆ, ಸ್ವಚ್ಛತೆಗಾಗಿ ಯಾವ ಸಿಬ್ಬಂದಿಯೂ ಬರುವುದಿಲ್ಲವೆಂದು ದೂರು ನೀಡಿದರು. ತಕ್ಷಣವೇ ಉಪ ಲೋಕಾಯುಕ್ತರು ಸ್ಥಳದಲ್ಲಿದ್ದ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡರು. ಮುಂದಿನ ದಿನಗಳಲ್ಲಿ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಸಮನ್ವಯದಿಂದ ಕಾರ್ಯನಿರ್ವಹಣೆ ಮಾಡಬೇಕೆಂದು ನಿರ್ದೇಶನ ನೀಡಿದರು. ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ಹುಲಿಕಲ್ ಘಾಟಿಯಲ್ಲಿ ನಡೆಯುತ್ತಿರುವ ರಸ್ತೆ ಕಾಮಗಾರಿಯನ್ನು ಸಂಸದ ಬಿವೈ ರಾಘವೇಂದ್ರ ಪರಿಶೀಲನೆ ನಡೆಸಿದರು. ಘಾಟಿಯಲ್ಲಿನ ದುರಸ್ತಿ ಕಾಮಗಾರಿಯನ್ನು ಶೀಘ್ರದಲ್ಲೇ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸಂಸದರು ಖಡಕ್ ಸೂಚನೆ ನೀಡಿದರು. ಈ ವೇಳೆ ಹುಲಿಕಲ್ ಘಾಟಿಯಲ್ಲಿ ಸಂಭವಿಸಿದ ಭೂಕುಸಿತದ ದುರಂತದಲ್ಲಿ ಮೃತಪಟ್ಟವರ ಮನೆಗೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು. ಈ ವೇಳೆ ಶಾಸಕ ಅರಗ ಜ್ಞಾನೇಂದ್ರ ಪರಿಹಾರದ ಚೆಕ್ಕನ್ನು ಹಸ್ತಾಂತರ ಮಾಡಿದರು. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ರಾಜ್ಯದಲ್ಲಿ 2026 ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯನ್ನು ಕೈಗೊಳ್ಳಲಾಗುತ್ತಿದೆ. ಕರ್ನಾಟಕದಲ್ಲಿ ಈ ಪ್ರಕ್ರಿಯೆಯನ್ನು 3 ಹಂತದಲ್ಲಿ ನಡೆಸಲಾಗುತ್ತಿದೆ ಎಂದು ಕೋಲಾರ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಮೇ 25 ಅಂಕಿ ಅಂಶಗಳ ಪ್ರಕಾರ ಒಟ್ಟು 12,94,724 ಮತದಾರರಿದ್ದು, ಇವರೆಲ್ಲರನ್ನು ಈ ವಿಶೇಷ ಸಮಗ್ರ ಪರಿಷ್ಕರಣೆಯಲ್ಲಿ ಒಳಪಡಿಸಲಾಗುವುದು. ಜಿಲ್ಲೆಯಾದ್ಯಂತ ಈ ಕಾರ್ಯವನ್ನು ಯಶಸ್ವಿಯಾಗಿ ಹಾಗೂ ಪಾರದರ್ಶಕವಾಗಿ ನಡೆಸಲು ಒಟ್ಟು 1,538 ಮತಗಟ್ಟೆ ಹಂತದ ಅಧಿಕಾರಿಗಳನ್ನು ನಿಯೋಜಿಸಲಾಗಿದೆ ಎಂದು ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15 ಕ್ಕೆ.

ಆಕಾಶವಾಣಿಗೆ ಈಗ 90ರ ಸಂಭ್ರಮ. ಈ ಸಂಭ್ರಮಾಚರಣೆ ಹಿನ್ನೆಲೆಯಲ್ಲಿ ಇಂದು ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸಂಜೆ 6 ಗಂಟೆಗೆ ಸಂಗೀತ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಮೊದಲ ಗೋಷ್ಠಿಯಲ್ಲಿ ಆಕಾಶವಾಣಿ ಸಾಹಿತ್ಯ ಕುರಿತು ಹಿರಿಯ ಸಾಹಿತಿ ಬಸವರಾಜ ಸಾದರ, ಆಕಾಶವಾಣಿ ಸಂಗೀತ ಕುರಿತು ಸಂಗೀತ ತಜ್ಞ ಡಾಕ್ಟರ್ ಎನ್ ರಘು, ಆಕಾಶವಾಣಿ ನಾಟಕಗಳ ಕುರಿತು ಡಾಕ್ಟರ್ ವಿದ್ಯಾ ಮಾತನಾಡಲಿದ್ದಾರೆ. ಬಳಿಕ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ನಡೆಯಲಿದ್ದು ಹೆಸರಾಂತ ಕಲಾವಿದ ರಮಣ ಬಾಲಚಂದ್ರನ್ ಅವರಿಂದ ವೀಣಾ ವಾದನ ನಡೆಯಲಿದೆ. ಕಾರ್ಯಕ್ರಮದಲ್ಲಿ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷೆ ಆಯಿಷಾ ಖಾನಂ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಗ್ಯಾರಂಟಿ ಯೋಜನೆಯ ಪ್ರಗತಿ ಪರಿಶೀಲನಾ ಸಭೆ. ಗೃಹಲಕ್ಷ್ಮಿ ಹಣ ಮೃತರ ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುತ್ತಿರುವುದನ್ನು ಪತ್ತೆ ಹಚ್ಚಿ ಅಂತಹ ಖಾತೆಗಳಿಂದ ಹಣ ಜಮೆ ಆಗುವುದನ್ನು ಸ್ಥಗಿತಗೊಳಿಸಬೇಕಿದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ಜಿಲ್ಲಾಧ್ಯಕ್ಷ ರಾಜಣ್ಣ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಸಭಾಂಗಣದಲ್ಲಿ ನಡೆದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಂಬಂಧ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಪ್ರತಿ ತಿಂಗಳು 200 ಕೋಟಿ ರೂಪಾಯಿ ಗೃಹಲಕ್ಷ್ಮಿ ಹಣ ಮೃತರ ಬ್ಯಾಂಕ್ ಖಾತೆಗೆ ಜಮೆ ಆಗುತ್ತಿದೆ. ಈಗಾಗಲೇ ರಾಜ್ಯ ಮಟ್ಟದ ಸಭೆಯಲ್ಲಿ ಚರ್ಚಿಸಿ ಎಲ್ಲಾ ಜಿಲ್ಲೆಗಳಲ್ಲಿ ಮೃತರ ಖಾತೆಗಳ ಬಗ್ಗೆ ಮಾಹಿತಿ ಕಲೆಹಾಕಿ ಸ್ಥಗಿತಗೊಳಿಸಲು ಕ್ರಮ ವಹಿಸಬೇಕು ಎಂದು ತೀರ್ಮಾನಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಬೆಂಗಳೂರಿನ ಬನ್ನೇರುಘಟ್ಟ ರಸ್ತೆಯಲ್ಲಿ ಜಲಾವೃತವಾಗದಂತೆ ಯೋಜನೆ ರೂಪಿಸಲು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ವ್ಯಾಪ್ತಿಯ ಪ್ರವಾಹ ಪೀಡಿತ ಪ್ರದೇಶಗಳು ಹಾಗೂ ಇತರೆ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ವೇಳೆ ಮಾತನಾಡಿದ ಅವರು, ಬನ್ನೇರುಘಟ್ಟ ರಸ್ತೆಯ ರೈನ್ಬೋ ಮಕ್ಕಳ ಆಸ್ಪತ್ರೆ ಬಳಿ ಮಳೆಯಾದಾಗಲೆಲ್ಲ ಜಲಾವೃತವಾಗುತ್ತಿದ್ದು ವಾಹನ ಸಂಚಾರಕ್ಕೆ ಸಾಕಷ್ಟು ತೊಂದರೆಯಾಗುತ್ತಿದೆ. ಈ ಸಂಬಂಧ ಜಲಾವೃತ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದರು. ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ತಡರಾತ್ರಿ ಸುರಿದ ಮಳೆಗೆ ಹಲವೆಡೆ ಹಾನಿಯುಂಟಾಗಿದೆ. ಚಿಕ್ಕಮಗಳೂರು ನಗರ, ಕೈಮರ, ಮಲ್ಲೇನಹಳ್ಳಿ, ಮುಳ್ಳಯ್ಯನಗಿರಿ ಶ್ರೇಣಿ ಸೇರಿದಂತೆ ಹಲವೆಡೆ ಮಳೆಯಾಗಿದೆ. ಗಾಳಿ ಮಳೆಯಿಂದ ಚಿಕ್ಕಮಗಳೂರು ನಗರದ ಹೊಸಮನೆ ಬಡಾವಣೆ, ಕೋಟೆ ಭಾಗದಲ್ಲಿ 10ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು, ಕೆಲವೆಡೆ ಮರಗಳು ಉರುಳಿ ಬಿದ್ದಿವೆ. ಮರ ಉರುಳಿದ ಪರಿಣಾಮ ಚಿಕ್ಕಮಗಳೂರು ನಗರದ ಪ್ರವಾಸಿ ಮಂದಿರದ ಕಾಂಪೌಂಡ್ ಕುಸಿದಿದ್ದು ವಿದ್ಯುತ್ ಕಂಬಗಳ ತೆರವು ಕಾರ್ಯ ನಡೆಯುತ್ತಿದೆ ಎಂದು ಜಿಲ್ಲಾಡಳಿತ ತಿಳಿಸಿದೆ. ಗುಂಡ್ಲುಪೇಟೆ ಪುರಸಭೆ ವ್ಯಾಪ್ತಿಯ ಶ್ರೀರಾಮದೇವರ ಗುಡ್ಡದ ಪಕ್ಕದಲ್ಲಿದ್ದ ಸುಮಾರು 25,000 ಟನ್ ಹಳೆ ಕಸದ ರಾಶಿಯನ್ನು ವೈಜ್ಞಾನಿಕ ವಿಲೇವಾರಿ ಮಾಡುವ ಕಾರ್ಯಕ್ಕೆ ಗುಂಡ್ಲುಪೇಟೆ ಪುರಸಭೆ ಮುಖ್ಯಾಧಿಕಾರಿ ಶರವಣ ಚಾಲನೆ ನೀಡಿದರು. ಬಳಿಕ ಶರವಣ ಮಾತನಾಡಿ, ಪರಿಸರ ಸಂರಕ್ಷಣೆ ಹಾಗೂ ಸಾರ್ವಜನಿಕ ಆರೋಗ್ಯಕ್ಕೆ ಆದ್ಯತೆ ನೀಡಿ ಕಸ ವಿಲೇವಾರಿ ಘಟಕದಲ್ಲಿ ದಶಕಗಳಿಂದ ಶೇಖರಣೆಯಾಗಿದ್ದ ಕಸವನ್ನು ಸಂಪೂರ್ಣವಾಗಿ ತೆರವುಗೊಳಿಸುವ ಕಾರ್ಯಕ್ಕೆ ಚಾಲನೆ ನೀಡಲಾಗಿದೆ ಎಂದು ತಿಳಿಸಿದರು. ಹಳೆ ಕಸದ ರಾಶಿಯನ್ನು ತೆರವುಗೊಳಿಸುವುದರಿಂದ ಸ್ಥಳೀಯ ಪರಿಸರಕ್ಕೆ ದೊಡ್ಡ ಮಟ್ಟದ ಕೊಡುಗೆ ಸಿಗಲಿದೆ. ಇದರಿಂದ ಅಂತರ್ಜಲ ಹಾಗೂ ಮಣ್ಣಿನ ಮಾಲಿನ್ಯ ತಡೆಗಟ್ಟಬಹುದು. ಗಾಳಿಯ ಗುಣಮಟ್ಟ ಸುಧಾರಿಸಿ ದುರ್ವಾಸನೆ ಮತ್ತು ನೊಣಗಳ ಕಾಟದಿಂದ ಸ್ಥಳೀಯ ಸಾರ್ವಜನಿಕರಿಗೆ ಮುಕ್ತಿ ಸಿಗಲಿದೆ ಎಂದರು. ಹಾವೇರಿ ಜಿಲ್ಲೆಯಲ್ಲಿ ಜಾರಿಯಲ್ಲಿರುವ ಬಹುಗ್ರಾಮ ಕುಡಿಯುವ ನೀರು ಯೋಜನೆಗಳ ಕಾಮಗಾರಿಯನ್ನು ತ್ವರಿತವಾಗಿ ಪೂರ್ಣಗೊಳಿಸುವಂತೆ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರಿಗೆ ಗಡುವು ನೀಡಲಾಗಿದ್ದು ಜುಲೈ ಅಥವಾ ಆಗಸ್ಟ್ ಮೊದಲ ವಾರದಲ್ಲಿ ಯೋಜನೆಯ ಮೊದಲ ಹಂತದಲ್ಲಿ ನೀರು ಸರಬರಾಜು ಶುರುವಾಗಲಿದೆ ಎಂದು ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ದಲಿತ್ ಕುಮಾರ್ ಹೇಳಿದ್ದಾರೆ. ಹಾವೇರಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ 1,325 ಕೋಟಿ ಮೊತ್ತದ ಬಹುಗ್ರಾಮ ಕುಡಿಯುವ ನೀರು ಯೋಜನೆ ಕಾಮಗಾರಿಗಳು ಪ್ರಗತಿಯಲ್ಲಿವೆ ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ಸಂಜೆ ಕರ್ನಾಟಕ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ, ನೂತನ ನಾಯಕನ ಆಯ್ಕೆ ಕುರಿತು ಹಕ್ಕು ಮಂಡನೆ. ಸಾರ್ವಜನಿಕರ ಅಹವಾಲು ಆಲಿಸಿದ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಜನರ ಸಮಸ್ಯೆಗಳನ್ನು ಪರಿಹರಿಸುವಂತೆ ಅಧಿಕಾರಿಗಳಿಗೆ ಸೂಚನೆ. ಯಾದಗಿರಿ ಲುಂಬಿನಿ ವನಕ್ಕೆ ಉಪಲೋಕಾಯುಕ್ತ ಕೆಎನ್ ಫಣೀಂದ್ರ ಭೇಟಿ, ಸ್ವಚ್ಛತೆ ಕಾಪಾಡುವಂತೆ ಅಧಿಕಾರಿಗಳಿಗೆ ನಿರ್ದೇಶನ. ಹಾಗೂ ಆಕಾಶವಾಣಿಗೆ 90ರ ಸಂಭ್ರಮಾಚರಣೆ ಹಿನ್ನೆಲೆ ಇಂದು ಸಂಜೆ ಬೆಂಗಳೂರಿನಲ್ಲಿ ಸಂಗೀತ ಕಾರ್ಯಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40 ಕ್ಕೆ.

ಆಕಾಶವಾಣಿ ಮಂಗಳೂರು. ಇದೀಗ ಕೇಳಿ ಕಾವ್ಯವಾಚನ. ಧನ್ಯ ಪದ್ಯಾಣ ಅವರಿಂದ ಕುಮಾರ ವ್ಯಾಸ ಭಾರತದಿಂದ ಆಯ್ದ ಕೃಷ್ಣನ ವಿಶ್ವರೂಪ ದರ್ಶನದ ಸಂದರ್ಭದ ಪದ್ಯಗಳ ವಾಚನ.

ಧನ್ಯಾ ಪದ್ಯಾಣ ಅವರಿಂದ ಕುಮಾರವ್ಯಾಸ ಭಾರತದಿಂದ ಆಯ್ದ ಕೃಷ್ಣನ ವಿಶ್ವರೂಪ ದರ್ಶನದ ಸಂದರ್ಭದ ಪದ್ಯಗಳ ವಾಚನ ಇದುವರೆಗೆ ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಇದೀಗ ಒಂದು ಭಾವಗೀತೆಯನ್ನು ಕೇಳೋಣ. ಸಿ ಅಶ್ವಥ್ ಹಾಡಿರುವ ಬಿ ಆರ್ ಲಕ್ಷ್ಮಣರಾವ್ ಅವರ ಕವನ ಬಾ ಮಳೆ ಬಾ.

0: ಸಿ ಅಶ್ವಥ್ ಹಾಡಿರುವ ಬಿ ಆರ್ ಲಕ್ಷ್ಮಣ್ ರಾವ್ ಅವರ ಭಾವಗೀತೆಯನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು.
1: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
2: 18ರಿಂದ 55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
1: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
2: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
1: ಲಿಡ್ಕರ್, ನಂಬಿಕೆ ನಿರಂತರ.

0: ಆತ್ಮೀಯ ಕೇಳುಗರೆ, ಚಕ್ಕೋರಿ ಕನ್ನಡದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
1: ಮರಳಿ ಮನಸ್ಸಾಗಿದೆ, ಸಾಗಿದೆ ನಿನ್ನ ಹೃದಯಕ್ಕೆ.
0: ಪ್ರತಿ ಭಾನುವಾರ ಮಧ್ಯಾಹ್ನ 1:30 ಪ್ರಸಾರವಾಗುತ್ತದೆ.
1: ಕಾಣಿಕೆ
2: ಮತ್ತೆ ಮತ್ತೆ ಮನಸ್ಸು ಶರಣಾದಾಗಿದೆ.
0: ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು, ನಿಮ್ಮಿಷ್ಟದ ಗೀತೆಯನ್ನು ಕೇಳಲು ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600.
1: ಮರೆತು ಹೋಯಿತೆ ನನ್ನ ಯಹಾಜರಿ.
0: ಚಕ್ಕೋರಿ ಕನ್ನಡದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
2: ಸದಾ ನಿನ್ನ ಕಣ್ಣಲ್ಲಿ ನನ್ನ ಬಿಂಬ ಕಾಣಲು.
3: ಕೇಳುಗರೆ, ಈ ಸಂಜೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಸಂಜೆ 5:00 ಕೊಂಕಣಿ ಕಾರ್ಯಕ್ರಮ. ಗಿಂಡಿ ನರ್ತನ ಕುರಿತು ಚರ್ಚೆ. ಭಾಗವಹಿಸುವವರು ಚೆಂಪಿ ರಾಮಚಂದ್ರ ಭಟ್ ಮತ್ತು ಸತೀಶ್ ನಾಯಕ್. ನಡೆಸಿಕೊಡುವವರು ಚೇತನಾ ನಾಯಕ್. 5:30 ಹಿಂದಿ ಚಿತ್ರಗೀತೆಗಳು. 6:10 ಭಕ್ತಿಗೀತೆಗಳು. 6:30 ಭಾವಗೀತೆ.

ಕೇಳುಗರೆ, ಈ ಸಂಜೆ 6:50 ಕಿಸಾನ್ ವಾಣಿಯಲ್ಲಿ ಅಡೆನಿಯಂ ಕೃಷಿ ಕುರಿತು ಅನುಭವದ ಕುರಿತು ಶರಣ್ಯ ಗಗನ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ರಜನಿ ಭಟ್, ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. 7:45 ಸಮಾಚಾರ ದರ್ಶನ ವಾರದ ವಾರ್ತಾ ಚಿತ್ರ. 8:00 ಇಂಗ್ಲಿಷ್ ಯುವವಾಣಿಯಲ್ಲಿ ಇಂಗ್ಲಿಷ್ನಲ್ಲಿ ಭಾಷಣ. ಲೋವೆಲ್ ಕ್ವಾರ್ಟರ್ಸ್ ಅವರಿಂದ ಜನರಲ್ ಫಿಟ್ನೆಸ್ ಫಾರ್ ಯೂತ್, ಈ ವಿಷಯದ ಕುರಿತು. ಬಳಿಕ ರಿತಿಕಾ ಪ್ರಭು ಅವರಿಂದ ಲೈಫ್ ಆಫ್ಟರ್ ಬ್ರೇಕಪ್, ಈ ವಿಷಯದ ಕುರಿತು ಭಾಷಣ ಕೇಳುವಿರಿ. 8:30 ತುಳು ಕಾರ್ಯಕ್ರಮ, ಚಾವಡಿಕಟ್ಟೆ ವಾರದ ಪಟ್ಟಾಂಗ. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ.

ಕೇಳುಗರೆ, ಈ ರಾತ್ರಿ 9:30 ಯುವವಾಣಿಯಲ್ಲಿ ಬರಹಗಾರ್ತಿ ಹಾಗೂ ಪತ್ರಕರ್ತೆಯಾಗಿರುವ ಪ್ರಮೋದ ಮೋಹನ್ ಹೆಗ್ಡೆ ಅವರೊಂದಿಗೆ ಸಂದರ್ಶನ. ಬಳಿಕ ಮಿಲಿಂದ ಮೈಗೇರಿ, ಗಿರೀಶ್ ವಿ, ವೀಣಾ ಹಾಗೂ ಪ್ರಮೇಕ ಆಚಾರ್ ಅವರಿಂದ ಜಾನಪದ ಗೀತೆಗಳನ್ನು ಕೇಳುವಿರಿ. 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ, ಸ್ಮಿತಾ ಮೊಕಾಶಿಯವರ ಖಯಾಲ್ ಗಾಯನ. 11:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು. ಕೇಳುಗರೆ, ಇವು ಈ ಸಂಜೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ.

0: ಮಣಪುರಂ ಫಿನಾನ್ಸ್ ನೀಡ್ತಿದೆ. ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್, ಕರೆ ಮಾಡಿ 1800-420-2233.
1: ಪ್ರೀತಿಯ ಶ್ರೋತೃಗಳೇ, ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಗಿಯಿತು. ಸಮಯ 3:05:20. ನಮ್ಮ ಮುಂದಿನ ಪ್ರಸಾರ ಸಾಯಂಕಾಲ 5:00 ಆರಂಭ. ನಮ್ಮ ಎಲ್ಲ ಕೇಳುಗರಿಗೆ ನಿಲಯದ ಸಮಸ್ತರ ಪರವಾಗಿ ಶ್ರೀನಿವಾಸ್ ಮಾರ್ನಬೈಲು ಮಾಡುವ ನಮಸ್ಕಾರಗಳು.

0: ಆಕಾಶವಾಣಿ ಮಂಗಳೂರು.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಫೀಸು ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ.

0: ಆಕಾಶವಾಣಿ ಮಂಗಳೂರು. ಸಮಯ ಸರಿಯಾಗಿ 5 ಗಂಟೆ. ನಿಲಯದ ಸಾಯಂಕಾಲದ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರ 275.5 meters, 1089 kilohertz ಹಾಗೂ FM ಕಂಪನಾಂಕ 100.3 megahertz. ನಮ್ಮೆಲ್ಲ ಶ್ರೋತೃ ಬಾಂಧವರಿಗೆ ನಿಲಯದ ಸಮಸ್ತರ ಪರವಾಗಿ ಆತ್ಮೀಯ ನಮಸ್ಕಾರ. ಈ ಪ್ರಸಾರದಲ್ಲಿ ನಾನು ನಿಮ್ಮ ಜೊತೆ ಪ್ರಶಾಂತಿ ಶೆಟ್ಟಿ ಇರುವೈಲು. ಈಗ ಕೇಳಿ ಕೊಂಕಣಿ ಕಾರ್ಯಕ್ರಮ.
1: ಆಕಾಶವಾಣಿ ಮಂಗಳೂರು ಕೊಂಕಣಿ ಕಾರ್ಯಕ್ರಮ. ನಮಸ್ಕಾರ ಶ್ರೋತೃ ಬಾಂಧವಾನು, ಆಮೇಲೆ ಐಚ ಕಾರ್ಯಕ್ರಮ ಅಂತೂ ಚೆಂಪಿ ರಾಮಚಂದ್ರ ಭಟ್ ಮಾಮ್ ಅನಿ ಸತೀಶ್ ನಾಯಕ್ ಮಾಮ್ ಹಂಗೆಲ್ ಸಂಗಾತ ಚೊಲ್ಚೆ ಗಿಂಡಿ ನರ್ತನ ಹ್ಯಾ ವಿಷಯಾರಿ ಚೊಲ್ಚೆ ಸಂದರ್ಶನ ಕಾರ್ಯಕ್ರಮ ಐಕುವ್ಯ. ಸಂದರ್ಶನ ಚಲಾಯಿಸಂದಿತ್ತಾತಿ ಚೇತನಾ ನಾಯಕಕ್ಕೆ
2: ಆಕಾಶವಾಣಿ ಐಕತಶ್ಚೆ ಸಕರ್ಡ್ ಅಮ್ಗೆಲೆ ಶ್ರೋತ್ರಾಂಕ ನಮಸ್ಕಾರ ಕರ್ತಾ. ಆಜಿ ಅಮ್ಗೆಲೆ ಸಂದರ್ಶನ ಕಾರ್ಯಕ್ರಮ ಅಂತೂ ಏಕ ದೇವಾಲಯ ಉಡುಗಾಸ್ಕರಿಸಿತ ಗಿಂಡಿ ನರ್ತನ ಮೂಲಕ ದೇವಾಲಯ ಭಕ್ತಿ ಮಾರ್ಗ ಕಡೆಯನ್ನು ಸಮಾಜ ಜನಾಲಯ ಮನ ಹೊರ್ಚಿತ ಶಿಕೋರ್ನು ದೇವಾಲಯ ಅನುಗ್ರಹ ಪ್ರಾಪ್ತ ಕೊರ್ಚೆ ಏಕ ಮಾರ್ಗ ಗಿಂಡಿ ನರ್ತನ ಮೂಲಕ ಜಾಗೃತ ಕರೆಸಿತ ಅಶ್ಚೆ ಚೆಂಪಿ ರಾಮಚಂದ್ರ ಭಟ್ ಮಾಮ್ ಅನಿ ಸತೀಶ್ ನಾಯಕ್ ಮಾಮ್ ಹ್ಯಾ ಚರ್ಚೆಕ ನಮಸ್ಕಾರ ಕರ್ತಾ ಅನಿ ಸ್ವಾಗತ್ ಕರ್ತ.
3: ನಮಸ್ಕಾರ ತುಮಕಾಯಿ. ನಮಸ್ಕಾರ.
4: ನಮಸ್ಕಾರ ಸರ್ವಾಂಕೆ.
2: ಅತ್ ಹ್ಯಾ ಚರ್ಚೆ ಅಂತೂ ಭಾಗ ಗೆತ್ತಿಲ್ಲ ರಾಮಚಂದ್ರ ಭಟ್ ಮಾಮ್ ಅನಿ ಸತೀಶ್ ನಾಯಕ್ ಮಾಮ್ ಹಂಗೆ ಲೇಖ ಸಾನ ಕಿರುಪರಿಚಯ ಅಮ್ಗೆಲೆ ಐಕೋಪ್ಯಾಂಕ ಕೋಂದ್ಯೋಚಾ ಕಿಚ್ಚಿ ಪೌತ. ಚೆಂಪಿ ರಾಮಚಂದ್ರ ಭಟ್ ಮಾಮ್

0: ಭೂಷಣ ಅಂತ ಕೆಲವು ಹಾಮ ಅತ್ತ ಜನ ಕಶಿ ಜೌಕ ತಶಿ ಕೆಲ್ಲ ಹ್ಯಾ ಕರ್ತನ ಗಿಂಡಿ ನರ್ತನ ಕರ್ತನ ವೇಷಭೂಷಣ ಕಶಿ ಅಸ್ತ
1: ಮಳೆರಿ ಆ್ಯಕ್ಚುಲಿ ಕರ್ಮಳೆರಿ ತಮ್ಗೆಲ್ಲ ಸಂಸ್ಕಾರ ಕಶಿ ಅಮ್ಕ ಅತ್ ಕಾಸ್ ಮಾರು ಅತ್ ಅಮ್ಗೆಲ್ಲ ಸಂಸ್ಕಾರ ಅಮ್ಕ ಜಿ ಎಸ್ ಬಿ ಸಂಸ್ಕಾರ ಕಶಿ ಮಳೆರಿ ಕಾಸ್ ಮಾರು ಕಂಚೆ ದೇವಾ ಪೂಜೆಗೆ ಪಟ್ಟ ನೆಸೋನ ನೀ ಕೊರ್ಚೆ ತಕ್ಕಾಯ್ ತಶಿಂಚಿ ಪಟ್ಟ ನೆಸೋನು ಆಭರಣ ನೀ ಹಂಗೇನು ತಕ್ಕೇಕ ಗಿಂಡಿ ಕೇಕ್ ಪೂಲ್ ಬಂದೋನು ತಕ್ಕೈಕ ಆಭರಣ ಗಲ್ಚಸ್ ಅವ ಬಟ್ ಮಮ್ಮಂದಲ್ಕೆ ಆಮೇಲೆ ಏಕ ಬಂಗಾರ ಆಭರಣ ಶೇ ಗಲ್ಚಸ್ ಮಳೆ ಗಿಂಡಿ ಮಳೆ ದೇವುಚಿ ಮಣಮಿ ಮತ್ತೆ ದೋರ್ಣಿ ಮತ್ತೆ ದೇವ ಬಸ್ಕರಂಗೆ ತಿಳ್ಮಣ ಕೆಚಮ್ಮಿ ತನ್ನ ಅತ್ತ ಕಾಲ ತಕ್ಕ ಅವನಿಗೆ ಕುಟ್ಟ ಪಟ್ಟೋ ಹತ್ತಕ್ಕೆ ಸಕಡೆಕ್ಕೆ ಆಭರಣ ಹತ್ತಪುರ ಮುದ್ದಿ ಸಗ್ಗಾಲ್ಗೆ ಚಿಕೆ ಚಂದ ಆಯ್ಕೆಲ್ಲ ಜನ ಪೊಳ ಚಿಕ್ಕ ಚಿಕ್ಕ ಅಟ್ರಾಕ್ಷನ್ ರತ್ತ ಮುಳ್ ತಿತ್ಲೆಂಚ್ವನ ತೇಪುರ ದಾವು ಕಮ್ಮಣ್ ಕೈನ ಬಟ್ ಮಮ್ಮನ ಫಸ್ಟ್ ಫಸ್ಟ್ ಕರ್ತಾನ ಅತ್ತ ಚಿಕ್ಕಿ ತನ್ನ ಚಿಕ್ಕಿ ಬದಲಾವಣೆ ಕೆಲ ದ ಪೂಡಿ ಕರ್ತಾನ ವೇಸ್ಟೆರಿ ಅನಿ ತನ್ನ ಖಾಲಿಗೆ ಶಾಲ್ಗಳನ್ನು ಕರ್ತಾ ಅವ್ನು ಕಿಟ್ಲಿಕಿ ಪಟ್ಟೆ ಪಳ ಅಂತ ಹಂಗೆ ವೀಡಿಯೋ ಪಳೆಯಲ್ಲ ಚಿಕ್ಕ ಹಾವತ್ತೆ ಬದಲಾವಣೆ ಕೇಳಿಕ ಸಲ ಮಳೆರೆ ಅತ್ತ ಯಂಗ್ಸ್ಟರ್ಸ್ ಚಿಕೆ ಪೊಳೋಕ್ತಿ ಮಳೆರಿ ಜನ್ ಪೊಳೋಕ ಇವನು ಬಯಲ್ ಮನುಷ್ಯನಲ್ಲಿ ಕೇಕ್ ಬಯಲ್ ಮನುಷ್ಯದಲ್ಲಿ ಆಭರಣ ಮೊಳಕು ಭಾರಿ ಕುಷ್ಟಂಕ ಬಯಲ್ ಮನುಷ್ಯಕ್ಕೆ ಅಮ್ಮಿಗಲ್ಲ ಆಭರಣ ಪೊಳಂಗೆ ಇನ್ನೊಂದು ಬಯಸುಮ್ ಪಳೆತಾನೆ ತಶಿ ತೇಲಕ್ಕರಿ ಯಾಕೆ ಮಾಳ ನಿಂಗಲ್ಲಿ ತುಳಸಿ ಮಾಳಕಿ ಮೊಗರೆ ಮಾಳಕಿ ನಲ್ಗೇನು ತೇಕ್ನ ಅರ್ಥನ ಕೊಡ್ಸೆ ಏಕ್ ತಂತು ಶಿಸ್ತು ಕಶ್ ಮಳೆರಿ ಅತ್ ಬಟ್ ಮಮ್ಮದವ ಅವನವ ಏಕ್ ಪಟ್ಟಿ ಗಿಂಡಿದ ವರ್ಲಂತಾರೆ ಮದ್ದಿ ಕಡ್ಚಿನ ಅಲ್ಲಿ ದೇವಂಚನ ಕಿತ್ಲಿಗೆ ಲೋಕವನು ನಿಮ್ಗೀತ ತುಂಬ ಪೂರ್ದಲ್ಲ ಉದ್ದಾದವಕ್ಕೆ ಕಸ್ಸನೆ ಪಿಯುತ್ನ ಮಧ್ಯ ಉದ್ದ ಪಿಯುತ್ನ ಕಸ್ಸನೆ ಪಿಯುತ್ನ ದೋನ್ ಗಂಟೆ ಅಂತೆ ದವರ್ಲ ನಂತರ ಲಾಸ್ಟ್ ಮಂಗಲ್ದ ತನಚಿ ನಮಸ್ಕಾರಗಾಲ್ನು ಊಟನು ಗೆಂಡಿ ಕಂಡು ತೆಗೆದವರ್ಚಿ
0: ಸತ್ತ ಏಕೊಳ ಮತ್ತರಿ
1: ದವರ್ ನಂತರ ದೇವತ್ನ ದೇವನೇ ಪಟ್ಟಿ ಮಾಡ ಮತ್ತೆ ಬಸ್ಲಂತ ನೀ ದೇವಂತನ ಅಮ್ಮಿ ತಶಿ
0: ಏಕೆ ತುಂಬಿ ಕೆಲವು ದೀರ್ಘ ಸಮಯ ಆಚೆ ಗಿಂಡಿ ನರ್ತನ ಕಂಚ
2: ಮಳೆ ಮುಖ್ಯದ ಅವನು ಚೇರ್ ಮಳೆ ಅಮ್ಮಿ ದೋನ್ ಗಂಟೆ ಪಸನ್ ಕೆಲ ಅದರ ಹತ್ತು ಕಸ ಮಳೆ ಅಮ್ಕ ಅವಕಾಶ ದೇವಳಾಪುರ ಮಿಳಿಚೇಚೆ ಅರ್ಧ ಗಂಟು ಕಾಶಿ ಮೂಲ್ಮಠ ಅಂತೂ 2008 ಹತ್ತು ಪರ್ಯಂತ ಗಿಣ್ಣಿಂದ ತನಕೆಲ್ಲ ಏಕ್ ಭಜನೆಕ್ ಅಮ್ಮಿ ದೇವದೇವೋತ್ತಮ ದೇವತಾ ಸಾರ್ವಭೌಮ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ನರ್ತನ ಪ್ರಿಯ ನರ್ತನ ಸೇವಾಂ ಅವಧಾರಯ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವವೇದ ಪೂರಾ ಸಂಗ್ನಿಕೆಲ್ಲ ನಂತರ ನರ್ತನ ಸೇವಾ ಮುನಿ ಎತ್ತಾನ ಗಿಣ್ಣಿಂದ ತನಕೆಲ್ಲ ಒಟ್ಟು ಸದಕ್ಕೆ 7 ಮಿನಿಟ್ ತೇ ಬರ್ಸ ಬರ್ಸೆ ಅಮ್ಕೆ ಗಂಟೆ ಮುನ್ಕಸನೇ ವಿಷಯನ ದಲರಿ ಸತೀಶ್ ಮಾಮನ್ ಸಂಗೀಲ್ ಮುನ್ಕೆ ಗಿಂಡಿ ಮತ್ತೆ ಎರಡವಲ್ಲ ನಂತರ ಸತೀಶ್ ಮಾಮ್ ಅತ್ತ ದೇಡ್ದಕ್ಕೊಂದು 2 ಗಂಟೆ ಮತ್ತೆ ಇದು ಅವನಿಗೆ ತಾಜಿ ಮಕ್ಕ ಸಂದಲ ಆಮೇಲೆ ಮಿಗ್ಗೆಲ ಆರೋಗ್ಯ ದೃಷ್ಟಿ ರೀ ಆರಂಭಿಕ ಸತೀಶ್ ಮಾಮ ಒಟ್ಟು ಚಮಕಲ್ಲ ರೀ ಏಕ ನರ್ತನ ಕರೆತ ತಾಜಿ ನಂತರ ಹಾವು ಗಿಂಡಿ ದೇವಲ್ ಎದ್ದವರ್ನು ಕೋಲಾಟಪುರ ಕೋರ್ನು ಎಂಡು ವಾಪಸ್ ಭಜನೆಕ್ಕೆ ತಂಗಲ್ಲಿ ಒಟ್ಟು ಮೇಣಿಗೆವನು ಏಕ ನರ್ತನ ಕೋರ್ನು ಮಂಗಲ ಕರೆತ ಮಕ್ಕ ಮಿಗಿಲ ಆರೋಗ್ಯ ದೃಷ್ಟಿ ರೀ ಅದರ ಸತೀಶ್ ಮಾಮ ಅಂತೆ 2 ಗಂಟೆ ಕರ್ತಾನ ಅಮ್ಕ ಆಶ್ಚರ್ಯದ ದೇವಾಲಯಕ್ಕೆ ವಿಶೇಷ ಅನುಗ್ರಹ ಮುಳು ಸಂಗು
0: ಅತ್ತ ಸತೀಶ್ ನಾಯಕ್ ಮ್ಯಾಮ್ ತುಂಬಿ ದೋನಿ ಗಂಟೆ ನರ್ತನ ಕರ್ತತಿ ಕೆಲ್ಲ ಕರ್ತರ ಸತಿ ಸೊ ತುಂಬಿ ತುಮ್ಕೇಕ ಸಂತೋಷ ಜಲ್ಲಲ್ ಸಂದರ್ಭ ಏಕೆ ಜನ ಅನ್ ಪಳೆತನ ತುಮ್ಕ ಏಕ ಹ್ಯಾ ಸಂತೋಷ ಕ್ಷಣ ಮಣಲ್ ಕಂಚೆ ಕಸಕಿ ತುಂಬಿ ದೀರ್ಘ ಕೆಲ್ಲೆಲೆ ಗಿಂಡಿ ನರ್ತನ ಕೈ
1: ಅದು ಪೈರ್ ಪರ್ತಗಾಳಿಂತು ಹಾಂ 2.5 ಗಂಟೆದಲ್ಲ ಚಡುವಣೆ ಸ್ಟಾರ್ಟಿಂಗ್ ಆರಿ ಭಜನ್ ಸಂಗ್ತಲ್ಲ ನೀ ಜರ್ನಿ ಇವನು ಒತ್ತಾಸ ಪರ್ತಗಾಳಿಂತು ತೆರಿಸು ಮಸ್ತ್ ಜರ್ನಿ ಇವನು ಪ್ರವಾಸಿಗಸ ಕಡೆ ಇವನು ಒತ್ತಾಸ ನರ್ತನ್ ಸ್ಟಾರ್ಟ್ದಲ್ಲಿ ಕೂಡಲೇ ಜರ್ನ್ ಬರಲಿ ಮುಂಡ್ ಸಂಗ್ಲ ಇರುತ್ತೆ ಹಾಲ್ನು ಪ್ರಧಾನ ಸಗಳೇ ಹಾಲ್ ಫುಲ್ ಅಲ್ಲ ಸುತ್ತೂ ಬಯಸೋನ ಆಸೈತಿ ವಿಡಿಯೋ ಮೇಗೆ ಮನೆ ಪಂಚ್ ವಿಡಿಯೋ ಕಾಡ್ತಾ ಆಸೈಕೆ ಮುಂಡ್ ಸಕಳ ಮತ್ತೆ ಮೆಟ್ಲ ನೆಸತ್ತೆ ವೈರಿ ತೆ ಮೆಟ್ಲರ್ ಜರ್ನ್ ಫುಲ್ ಅಲ್ಲ ಮಕ್ಕ ನಂಗೆ ಸಂತೋಷ ಅಲ್ಲಿ ಕಸ ಮಳೆ ರೀ ಬಹುಶಃ ದೇವಾನ್ ಮಕ್ಕೇಕ ಅವಕಾಶ ಇಲ್ಲ ಇತ್ಲು ಜನ ಪೊಳೋ ತಶ್ಕೆಲ್ ತೇ ಖುಷಿದಲ್ ಮಕ್ಕ ತೇಜಸ್ಸು ಮಸ್ತ್ ಖುಷಿದಲ್ಲ ತೇಜಸ್ಸು ಅನಿ ಕೈ ಪುಸು ಮುಂಡ್ ಸಂಗ್ಲ ರೀ ತೆ ಗಿಂಡಿ ಅವ್ನು ದೇವಿನ ನಂತರ ಏಕ್ ಬಾಯಿಲ್ ಮನಿ ಶೇವಂಗೇನು ತೆ ಗಿಂಡಿ ಬಂದಿಲ್ಲ ಪ್ರಸಾದ ಮಕ್ ದಿಯಾಚಿ ಮು ಮಸ್ತ್ ಕಡೆ ನಿಮಿತ ಸಚತ್ ಆ ಕಾಲದಲ್ಲಿ ಕಿಂಗ್ ಗಿಂಡಿ ನರ್ತನ ಕೊಡಿ ಏಕ ಬಾಯಿಲ್ ಮನುಷ್ಯ ಮಿಗೆ ಮಕ್ಷ ಇಲ್ಲೈತೆ ಪ್ರಸಾದ ಮಕ್ ದಿ ಮು ಮಳೆ ತಂಕ ದೇವಾಲ್ ಪ್ರಸಾದ್ ಒಮ್ಮ ಗಿಂಡಿ ಪ್ರಸಾದ್ ಮುಂಡ್ ಸಂಗ್ಲ ದೇವಾಲ್ ಪ್ರಸಾದ್ ಒಮ್ಮಂಗೆ ಬಟ್ ಮಮ್ಮನ ಕಿತ್ಲಿಗೆ ಪಟ್ಟಿ ಗಿಂಡಿ ದೇವಿಲ್ ಕೊಡ್ಲೆ ತೆ ತೋಲ್ ತೀರ್ಥಕೊಂಡು ಸಕಣ ಪಪ್ಪುಡ್ ಚಸ್ ಅವ್ ಕಿತ್ಲಿ ಬಿಡ ದಲ್ಲ ಹಾವು ಬಟ್ ಮಾಮ್ನ ಐತೆ ತಕ್ಷಣ ಅವ ಪಪ್ಪುಣ ಕೊಡೋಕಿ ಮಳೆ ತಕ್ಕೆ ಕ್ರಮಸ್ ಕೊಂಡ್ಕೊಂಡು ಕೊಂಡ್ಕೊಂಡಕ್ಕೆ ಪ್ರಸಾದ ದೇವಕ ತನ್ನ ಸ್ವಾಮಿಯನ್ನು ಮತ್ತೆ ಮಂತ್ರಕ್ಷ ದೇವಕ ಬಟ್ ಮಮ್ಮನ ತೀರ್ಥ ಮತ್ತೆ ಪಪ್ಪುಡ್ಕ ದಲ್ಲ ಮಕ್ಕಂಚೋ ಅಧಿಕಾರನ ಮಣ್ತನ ಹಾವತ್ತೆ ತೀರ್ಥನಿ ಕಣ್ಕೊಂಡ ಪಪ್ಪುಡ್ ಚೌಸನ ದಲ್ಲ ಬಟ್ ಮಮ್ಮನ ಗಿಂಡಿ ದೇವಿಲ್ ಕೂಡ್ಲೆ ತೆ ತೀರ್ಥನಿ ಸಕ್ಕನ ಪಪ್ಪುಡ್ ಚಸ್ ಮಳೆ ರೀ ದೇವತಂತ ಶಿಲೋ ತೆ ದೇವನ್ ತೀರ್ಥ ತುಮ್ಕ ಪ್ರಸಾದ ರೂಪ ಗಲ್ತಾಸ ತಶಿಂಚಿ ಜನ ಕಸಕಿಯಕ ಅಮಿ ತಕ್ಕ ಚಂದ್ ಚಂದ ಹಜ್ಜೆ ಮೊಗರೆ ಪೊಲಾಚೆ ಸಕ ಬಂತ ಚಮ್ಮಿ ತೇ ಅಂತ ನೀವು ನಿಮ್ಗು ನಿಮ್ಗೆ ಹೊರಚಸ ಮಗುಗೆ ಮಕ್ಕೆ ಪ್ರಸಾದ ದಿ ಮುಗೆ ಗಿಂಡಿ ಪ್ರಸಾದ ದಿ
2: ತನ್ನ ಸಮೇತ ಮಸ್ಲೋಕ ಒಂಟಿ ತಚ್ಚಿ
1: ಒಂಟಿ
2: ಟಿಕೆ
1: ಪಕ್ಕಳಿ ಪಕ್ಕಳಿ ಒಂಟಿ ತಾತಾನೆ ಮಳೆ ತೇ ನಮ್ಮನ್ನು ಭಾವ ನಿರ್ತಿಸಿ ಹೇ ಗಿಂಡಿ ನರ್ತನ ಚಸ್ಸ

0: ಪಳ್ಯಾನ.
1: ಬಟ್ ಮಾಮ್, ತಶಿಯತ್ ಗಿಂಡಿ ನರ್ತನ ಪುನರುಜ್ಜೀವನ ಕೆಲ್ಲ ತೊಮ್ಮೆ ಪುನರುಜ್ಜೀವನ ಕೃಷಿ ಕೆಲ್ಲ
2: ಅಜ್ಜದ ಅವನು ಹಕ್ಕ ಅಕಾಡೆಮಿ ಚು ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷು ದೇಸಮಯ ಚೇರಿ ಕಾಸರಗೋಡು ಚಿನ್ಮ ಚಿನ್ಮಮನ ಅಮ್ಗೆಲೆ ಉಲ್ಬಣ ಕರ್ತಾನ ಗಿಂಡಿ ನರ್ತನ ಅರ್ಥ ಸುಮಾರು ವರ್ಷದಕ್ಕೂ ಉಣೆ ಉಣೆ ಪಡೆತ ಸಾವ ಏಕ್ ತುಂಬ ಚರಡು ಶಿಕ್ಷಣ ದೇವಕ ಅಕಾಡೆಮಿ ದಕ್ಕೂ ಆಮೇಲೆ ತಕ್ಕೇಕ ಅನುಕೂಲ ಕರ್ತಾಚಿ ದಾಯ್ತ ಕೂಡಲೇ ಆಮೇಲೆ ದಾ ಜನ ಚರಡು ಅಪ್ಪನು ಶಿಕ್ಷಣ ದಿಲ್ಲ ತನ್ನಿ ಬರ್ಕುರ ಅಂತ ಕಾರ್ಯಕ್ರಮ ಸಂಯೋಜನೆ ಕೋರ್ನು ವಪಾಸ್ತೈದಕ್ಕೂ ಆರಂಭದಲ್ಲೇ ಹತ್ತು ಬುಸುನು ತೇ ಕೂಣಿದಾಯ್ನಿ ತಕ್ಕ ಮೂಲ ಉಪವಾಸ ಕಾರಣಚಿ ಕಾಸರಗೋಡು ಅಮ್ಗೆಲೆ ಚಿನ್ಮ ತಕ್ಕಮ್ಮ ವಿಶೇಷ ಅಭಿನಂದನೆ ಕೊಡ್ಕ ನಾಮುಣದೆ ತೇಸಮೇಚರ ಹಗೂರ ಹಾವು ಗಿನ್ನಿನರ್ತನ ಕುರ್ಚಿ ರಪ್ತಶಿಲೆ ಸತೀಶ್ ಮಾಮಂತೆ ವಾಪಸ್ ಆರಂಭ ಕೇಳಿ ನಿಮಿತ್ತ ದುದ್ದ ಸಕ್ಕರ್ ಗಲಮಕ್ಕೆ ಮೇಳ್ನೈ
1: ಸತೀಶ್ ನಾಯ್ಕ್ ಮಾಮ್ ಅತ್ತು ತುಮಿ ಗಿಂಡಿ ನರ್ತನ ಕರ್ತಾತಿ ದೋನಿ ಸವೆ ದೋನ್ ಗಂಟೆ ಕೆಲ್ಲ ಮುಣಹಾವ ತೈಕಲಿ ತೈಕ್ ಸಂತೋಷ ತೈಕತನ ತೈ ಕೋರ್ನು ಜತ್ತರಿ ಮಗಿ ವೈಲ ದಿನಚರಿ ಕಶ್ಯಸ್ತ ಅತ್ ಅತ್ ನರ್ತನ ಕರ್ತನ ಭರತನಾಟ್ಯನಿ ಕರ್ತನ ತಂಗೆಲೆ ದಿನಚರಿ ವಿಂಗಡಸ್ತ ಕರ್ತರೆ ತುಮ್ಗೆ ಲೆಕ್ಕ ಕರ್ತವ್ಯ ದಿನಚರಿ ಮುಣ ಕಸನೆ ಅಸ್ಕಿ
3: ಯೂಸಲ್ ಕಸನೆನ ಮೇಗೆಲ್ ದಾಲ್ ಕೊಡ್ಲೆ ಹಾವು ಚಿಕಾರ ಡ್ರೈವಿಂಗ್ ಕೋರ್ ಹಿಂಗೆ ಕರ್ಕಡತ್ತ ಮೇಗೆಲ್ ವ್ಯಾರ ವಸಂ ಬಸ್ತಾವ ಕಸನೆ ತಂತ ಮಕ್ ಪೂರದ ಅವಂಚ ಮುಣಕಾಯ್ನ ದೇವನ ಮಕ್ಕ ಎತ್ತಿ ಶಕ್ತಿ ದಿಲೆ ಮಕ್ಕ 61 ವರ್ಷ ಬಟ್ ಮಮ್ಮನಿ ಹಾವು 1 ವರ್ಷ ಚೌಡ ಹೊಂಟು ತಿತ್ಲೈಚಿ ದಲೇರಿ ಆಜ್ ಪುಸೋನ್ ಮಕ್ಕ ಪೂರದಲ್ಲಿ ಮುಣ್ಣ
1: ಅದು ಪಯ್ಯ ದೂಕಿ ಪಟಿ ದೂಕಿ
3: ನಾ ಆಜ್ ಪುಸೋನ್ ಮಕ್ಕ ಸನ್ನಿದೀನಿ ದೇವ್ ಮುಖರ್ ದೇಶ್ ನಾಮಣ ಮಕ್ಕಳಕ್ಕೆ ತಾಸವು ಮಕ್ಕ ಆರೋಗ್ಯ ಪರ್ಫೆಕ್ಟ್ ದಿಲ್ಲ ದೇವನ್ ಕಸಲ ಮಳೆ ಗಿಂಡಿ ನರ್ತನ ಕೋರ್ಚಿ ಕತ್ತಿರಿದಿಲ್ಲ ಆಕೆ ಕಸ ಮಣ ಮಗ ಗೊತ್ತ ತಶಿನ ದೇವನ್ ಕಲ್ಕೇಕ್ ಮಕ್ಕ ಆವೇಶ ಯೋಚಸ್ ತೇಂದಲ್ಕಿನ ಆವೇಶ ಹೇಳ್ತೇಂದಲ್ಕಿನ 1 ಗಂಟೋ 1.5 ಗಂಟೋ ಆವೇಶ ಇತ್ತ ತೇಂದಲ್ಕಿನ ಮಕ್ಕ ತೆಗೆ ದೇವನ್ ಮಕ್ಕ ಪೂರ್ವದಲ್ಲಿ ಮುಣ್ಣ ನಾಗಮಂಡಲ ರಬಿಲ ಸಮ 100 ಗಂಟೆ ರಬಲ ದರ್ಶನಕ್ಕೆ ತ್ಯಾ ಟೈಮ್ ಮರದಲ್ಕಿನ ಸಕಣಿ ಹಾವು ನಾಗಮಂಡಲ್ಕೋ ಸ್ಕೂಟ್ರ್ ಅದ್ಗರ್ ಕಡೆಗೆಲ್ಲ ಮುಂತಂತೆ ದೇವಾಲೆ ಅನಿ ಸ್ವಾಮೇಲೆ ಆಮೇಲೆ ಕಾಶಿಮಠ ಸ್ವಾಮೇಲೆ ಪ್ರಸಾದ್ ಮಿಗಿಲಕ್ಕೆ ಎದ್ನಾಸ್ತ ಅವೇಕ ಉದಾಹರಣೆ ದಿತ್ತ ಮಕ್ಕ ಅಜಯಕಾರ ಅಂತೂ ರಾಮ ಮಂದಿರಚ ಏಕ ಕಾರ್ಯಕ್ರಮ ಶಿಲೆ ತ್ಯಾ ದಿವಸು ಈಗ 2 ದಿವಸ ಪುಡೆ ಮಿಗಿಲ ಅಂಗಡಿ ವ್ಯಾರ ಮಿಗಿಲು ಹಾವು ಕಡಪ ಅವು ಬರ್ತಾನೆ ಕಟ್ಟದವನು ಮಿಗೆ ಪಾಯರ್ ಪಡ ಸಾಧಾರಣ 4 ಇಂಚ್ ತ ಮಾರ್ಕಸ್ದೋಕ ತುಂಬ ಕಡೆ ದಕ್ಕೇತ 4 ಇಂಚ್ ಸೀಳಿಂಗೆಲ್ ಪಾಯ್ ಸುಜ್ಜು ನಿಟ್ಲು ತೋರ್ದಲ್ಲ 2 ದಿವಸ ಮಕ್ಕ ಗೆಂಡಿ ನರ್ತನಸ್ ಬಟ್ ಮಾಮ ಇಂಗಡ ಕಾರ್ಯಕ್ರಮ ರಸಚಿ ತಂಗ ಪೆಟೋಯ ಮಳೆ ಗೆಂಡಿ ನರ್ತನ ನೀ ಕುಣಿ ಕರ್ತಲ್ಲ ನಾಚಿ ದ ತನ್ನಿ ಡೇಟ್ ಫಿಕ್ಸ್ ಕೊನ್ನಲ್ಲ ಕಾರ್ಯಕ್ರಮ ದವರಂದಲ್ಲ ತೈ ಹೊಸ ನತ್ಲೇರಿ ಅಬ್ಬಾಸ್ ದತ್ತ ಹಾವು ಶೈಮಿನ್ ಸ್ವಾಮಿನ ದಿಲ್ಲೇನು ಗಾಂದ ಕಾವುಂಗೇನು ಉದ್ದ ಪಿಯುಂಗೇನು ಸ್ವಾಮಿಯಲ್ಲಿ ಆಶೀರ್ವಾದ ಹಾಕೊಂಡು ಸಂಗನು ಗೆಲ್ಲ ತೈ ಹೊಸನಿ ತನ್ನ ಸಂಗೇನು 2 ಭಜನೆ ಕೇಳ ಪುರ ತುಂಬ ಪಾಯ ದುಃಖ ಹಸ್ಲೇರಿ ಮು ದಲ್ಲ ತ್ಯಾರಿಸ್ 1.5 ಗಂಟೆ ನರ್ತನ ಕೇಳ ಕಸ್ಸನೇ ದಾಯಿನಿ ಮಕ್ಕ ಪಾಯಕ್ ಮಣ್ತಾನ ಮಕ್ಕ ದೇವಾಲನಿ ಸ್ವಾಮಿಯಲ್ಲಿ ಆಶೀರ್ವಾದ ಆಚಾರ ಹೊಸನು ಮಕ್ಕ ಆರೋಗ್ಯ ಅನ್ನವ ಕಂಚೆ ರೀತಿರಿ ತಂಗೇನೇ ರಕ್ಷಣೆ ಮಕ್ಕ ಮುಂಡ್ಲೆಕ್ ತಾಸವು
1: ಐಕತನ ಮಸ್ತ್ ಮಳಾರಿ ಅಂಗ ಕಂಟು ಜುಮ್ ಜತ್ತ ಮಳಾರಿ ತೈಕ ನಿಜ ನಿದರ್ಶನ ಅನಿ ತಿತ್ಲೆ ಬೇಳ್ತಾ ಇದ್ದಾವ ಅನ್ನ ಶಕ್ತಿ ದೇವನು ಕರೆಸಿಲ್ಲ ಮಳಾರಿ ತವಾಕಿ
2: ವಿಶ್ವಾಸರಿ ವಿಶ್ವಾಸರ ತೇ ಪ್ರಸಾದ್ ತಂದಿಲ್ಲ ಅವನಿಗೆ ತೊಂಡಾಗ ಅಲ್ಲಿ ಪಳಯ ತೇ ವ್ಯಾಸರ ಗುಪತಿ ನರ್ಶಿವಂದೆ ಅವಲ ಪ್ರಸಾದ್ ತೇ ದೇವನ ಶಕ್ತಿ ದಿಲ್ ತಂಕ
1: ಬಟ್ ಮಾ ಮನಿ ನಾಯ್ಕ ಮಾಮ್ ದೊಗ್ಗಂಕೆ ಏಕ ಪ್ರಶ್ನೆ ಕುಟುಂಬೇಚ ಸಹಕಾರ ಕಶಿ ಅಸ್ಸ ತುಮಿ ಹೇಕ ಗಿಂಡಿ ನರ್ತನ ಕರ್ತನ
2: ಮುಖ್ಯದ ಅವನು ಉಣಾನುಣೆ ಚರಡು ಅಂಕ ಡ್ರೆಸ್ ಪೂರ ಕುರಿತ ಜವಾಬ್ದಾರಿ ಮಿಗಲ್ ಧರ್ಮಪತ್ನಿ ರಾಧಿಕಾ ರಾಮಚಂದ್ರ ಭಟ್ ತಿಗ್ಗಿಲ ಸಹಕಾರ ಪೂರ್ಣಶೀಲ ನಿಮಿತ್ತ ಅನಿ ಮಿಗಲ್ ಅಮ್ಮ ಸಮೇತ ಗಿಂಡಿ ನರ್ತನ ಮಿಗಿಲೊಟ್ಟು ಎತ್ತಶೀಲಿ ಅಮ್ಮ ಕಿತ್ಲೇತಕ್ಕ ದೇಣಸೋ ರಮು ಹಾವು ಎತ್ತರೆ ಮತ್ತೆ ನರ್ತನ ಪುಳೋ ಕರೆ ಮಕ್ಕ ಅತಿಥಿ ದೇವ ಪೈಮುಳ ಪೌಲೆ ತೇನು ಮುನಿರ್ತಿ ಪ್ರೀತಿನ ಮಸ್ತ್ ಗಾಮತಿ ಇವನು ಪೌಲೆ ತೈ ಬೈಸು ತೇ ನರ್ತನ ಪುಳೆಲ್ಲ ಚರಡುವಾನ ಮಿಗಲ್ ದುವೆನೈ ನರ್ತನ ಕತೀರಿ ಕೃಷ್ಣಗಲ ಪುತ್ತನೆ ಮಿಗಿಲೊಟ್ಟು ಗಿಂಡಿ ನರ್ತನ ಕರ್ತ ಅನಿ ಅಮ್ಗಿಲ್ ಭಚ್ಚ ಸಜಿ ಪೂರಾ ಕೌಟುಂಬಿಕ ಚರಡು ಸಜಿ ಅನಂತ ವೈದಿಕ ಕೇಂದ್ರ ವೈದಿಕ ಸಜಿ ತಶಿ ಪೂರ ಅಮ್ಗಿಲ್ ಭಜನಾ ಮಂಡಳಿಚಿ ಒಟ್ಟು ಮೇಳು ತಂಗಿಲ್ ಪೂರ ಪ್ರೋತ್ಸಾಹ ಶಿಲ್ ನಿಮಿಟ್ ಗರ್ಚಿ ಪ್ರೋತ್ಸಾಹ ಶಂಬರಿ ಶಂಬರಿ ಕೈದ ಧರ್ಮಪತ್ನಿನ ಅಮ್ಗಿಲೆ ಗೃಹಕತ್ಯ ಮಧ್ಯೆ ಹಜ್ ಮಧ್ಯೆ ತುಮಿ ಹೇ ಪುರ ಸಂಯೋಜನೆ ಕೆಲೆ ಕಷ್ಟ ಮುಣು ಪ್ರಥಮ ಸಂಗೀಲ್ ಅಸ್ಲ ರೀ ಮಿಗಿಲ್ ತೆಮು ಕರ್ವಸನ ಶಿಲೆ ಏಕ ದಿವಸ್ತಿನ ಸಂಗೀಲ್ನ ತದ್ನಿಮಿತ್ ಮಕ್ಕ ಗರ್ಚಿ ವಿಷಯನ ಪೂರ್ಣ ಸಹಕಾರ
3: ಮಕ್ಕೈ ತಶಿಜಿ ಆಮೇಲೆ ಕುಟುಂಬ ಏಕ್ ನಮ್ಮನು ಭಜನೆ ಚೇಕ್ ಕುಟುಂಬ ಸಂಗೀತ ಮಿಗೆಲ್ ಪೂತ ಹರ್ಮನ್ ಬರ್ಸಿತ ದಿನೇಶ್ ನಾಯ್ಕು ಮಿಗೆಲ್ ವಿಘ್ನೇಶ್ ಮುಣಿಯಸ್ಬೋದು ಬೆಂಗಳೂರಸ್ ಕಾಮರಸ್ ತೋದಲ್ಕೆ ಲಾಯ್ಕ್ ತಬ್ಲ ತಂತು ತಗಿನ್ ಜೂನಿಯರ್ ಸೀನಿಯರ್ ಪುರದಲ್ಲ

0: तन तमगे वो भजन एक येता न्ही गिंडी नर्तन चालेन तबला आनी हार्मोनियम बसला हांव गिंडी नर्तन पुत्तान दोग जाण तबला आनी हार्मोनियम घेवन बसले हांव गिंडी नर्तन करचें. आतां मुगेलो नातू मुगे नर्तन पळो न्हू दोन वर्सां खाता घरकड वचो न्हू एक मध्य कसं कायदान दवर घेवन सुत्तू नांतात म्हळ्यार मुगेलो नर्तन पळो न्हू घरकड वचून करता कोणाला येदोर करू ताका लज्ज जाता घरकड वचो न्हू
1: तांणी नातू म्हणटना कुडले म्हाका सांगता आमी गेल्ले तेंची विला आवरी नातू नाती रिद्धी भट सुधन्या भट रित्विक भट ಕೂಡಲೆ ತಯಾರಿ ತಾನೆ ಮಳ್ ಪಡಯ ತಹಶೀಜಿ
2: ಅಜ್ಜು ಕರ್ತ ಅವೇ ಕೋರ್ನ ಪಡಯ ಮಂಸಂಗನೆ ತಂಕ ಉಮೇದತ್ತ ತೇಂಚಿನ ಮುಕಾರಿ ಚರಡು ವಾಂಕ್ಯೋಚ
0: ಮಿಗೆ ನತ್ ಧ್ಯಾನ ಮಣ ಧ್ಯಾನ ನಾಯಕ ತಕ್ಕಶ್ ಮಳೆ ರೀ ತೋ ಗೆಲ್ ಕುಳ ಗರ್ಕಡ ಮಿಗೆ ನತ ಹಾ ಕಶಿ ಕರ್ತ ಪಡ ತಶಿ ಕೋರ್ನ ದಕೇತಾ ಬೈಸು ನೋಟೋಚೆ ರಪ್ಚೆ ಸಕ್ಕ ಕರ್ತ ಮತ್ತೆ ರೀ ಬೊಂಬೆ ನಿ ದೌರ್ ಗೆತ ಗಿಂಡಿ ದೌರ್ ಗೆನ ಬೊಂಬೆ ನಿ ದೌರ್ ಗೆನ ಅಂತ ಅನಿ ಹಾ ವಸುಂ ಬಸ್ ಕೊ ಮಿಗೆ ಮತ್ತೆ ರೀ ಏಕ ಬೊಂಬೆ ಅಂಡ ವರ್ತ ತಶಿ ಮಳೆ ರೀ ಏಕ ಅಮ್ಗೆಲೆ ಏಕ ಸಂಸ್ಕಾರ ಮುಂಚೆ ಚೆಡೂ ಓಟೋಂಗ್ ಎತ್ತ ಮುಂಚೆ ಖಂಡಿತ ಖಂಡಿತ ಅಮ್ಮಿ ಬರಿ ಲೆಕ್ಕಲೇ ಖಂಡಿತ ಚೆಡೂ ಬರಿ ಕರ್ತೈತಿ ತೇ ಶಂಬರಿ ಶಂಬರ್ ಮಾಮ್ಗೆ ಕುಟುಂಬ ಮಿಗೆ ಬಾಯ್ಲೋ ಮಿಗೆ ಬಾಯ್ಲಲ್ ಕೆಲ ಭಜನ್ ಸಂಗ್ತಾ ಅಪರ್ಣಾ ನಾಯಕ ತಷ್ಟವ್ರು ಅಮ್ಗೆಲ್ಲ ಏಕ ಫ್ಯಾಮಿಲಿ ಏಕ ಭಜನೆಚೆ ದಾವಚೌಸುನು ಕೊಣಾಲೆ ಮಕ್ಕ ಅಂತೂ ಕೋರ್ನಕಾ ಕಸಲ ಒತ್ತದು ಮುಣ ಕೊಡಿ ಸಂಗ್ತಲ್ ನಾಚಿ
2: ಹೇ ತುಮ್ಮಿ ದೊಗ್ಗನಿ ಸಂಗ್ತನ ಕಳಿತಾ ಎತ್ಕಿ ಪೊಳೋನ್ ಸಿಕ್ಚು ಚರಡು ವಾರಿ ಹೇ ಪೊಳೋನು ಮುಕ್ಕಾರ ಸಂಸ್ಕಾರ ಅಮ್ಗೆಲ ಮಲ್ಗಡನ್ ಕಸಂದಿಲ್ಲ ಮುಂಚಾಕ ಹೆವೆ ನಿದರ್ಶನ ಅನಿ ಬಟ್ ಮಾಮ್ ಅತ್ ಗಿಂಡಿ ನರ್ತನ ವಿಷಯ ತುಮ್ಮಿ ಸಮಾಜ ಕಸ ಸಂಗು ಇಚ್ಚ ಪೌತಾತಿ
1: ಮುಖ್ಯದ ಅವನು ಹೇ ಗಿಂಡಿ ನರ್ತನ ಮುಕ್ಕಾರ ಸೋನು ಪ್ರತಿ ಏಕ ದೇವಳ ಅಂತೂ ಪ್ರತಿ ಏಕ ಮಠ ಮಂದಿರ ಅಂತೂ ತಂತನ್ನಿ ಸಂಯೋಜನ ಕೊರ್ಕ ಚೀಚಿ ಅನಿ ತೆತ್ತೆ ಗಾಂಚಿ ಚೆರಡು ವಾಂಕ ಶಿಕ್ಷಣ ಪಕ್ಕನೆ ದೀವು ಕಾಮುಂದರಿ ಅಮ್ಮಿ ವಸುನ್ ದೀವ್ಚೇಕ ತಯಾರಿ ಕೊಡಿಯಾಲ ಅಸೋ ಕಾಂಜಂಗಾಡ ಅಸೋ ಕೇರಳ ಅಸೋ ಮುಂಬೈ ಅಸೋ ದೆಹಲಿ ಅಸೋ ಕೈ ಅಸೋ ಚಮಕಲ್ ತೆದ್ನ ತಜ್ಗೆ ತಿರಿ ಒಚ್ಚೆದಾಯ್ನ ತನ್ನ ತೆ ಅನುಕೂಲ ಕೆಲರಿ ಅಗತ್ಯಂ ತೆ ಶಿಕ್ಷಣ ಡಿತ್ತಜಿ ಅನಿ ಹೇ ಗಿಂಡಿ ನರ್ತನ ಮುಖಾರ ಸುನ್ ಗೆವನು ಯೋಗ್ಯದವ್ರ ಮುಖಾರ ಒಚ್ಕ ಅನಿ ಗಿಂಡಿ ನರ್ತನ ಮಳೆ ಆಮೇಲೆ ಗಿಂಡಿ ನರ್ತನ ಮಾತ್ರ ಮಿ ತೆ ಸಂಗನಚಿ ತೈ ಚಮಕಲ್ ಕೂಡಲೆ ಪ್ರಥಮ ತಂಗ ಸಂಗಚೆ ನಿತ್ಯ ತುಂಬಿ ಭಜನ್ ಕರ ನಿತ್ಯ ಆನಮ್ಮಲ್ ಉತ್ತರ ಐಕವ ಅನಿ ಸ್ತೋತ್ರ ಪಠನ್ ಕರ ಜಗಾಂಟ ವಜ್ಜಿಯ ಶಂಖ ಹೇ ಹಾಕೋನು ಲಾಯ್ಕೋನು ವಜ್ಜಿಯ ಅಸಲು ಪೂರಾ ಮಿಸಂಗ್ತಿ ಖಾಲಿ ನೃತ್ಯ ಮಾತ್ರ ತಂಗ ಚಾಂಗ್ ಸಂದೇಶ ದೀವನೂ ಎತ್ತ ಚಮಿ ಪ್ರಥಮ ಅಮ್ಮಿ ಉಲ್ಲೋ ಚೇಸ್ ತೆ ಉಲ್ಲೆ ತಂತೆ ಉಲ್ಲೋನ್ ಕಡೆ ಆಮ್ಗೆಲ್ಲ ಆರಂಭ ತೆ ಜನನ್ ಪ್ರೀತಿ ಕೊರ್ಕ ಕರ್ತ ಸಜಿ ತೆ ವಿಷಯ ಮಸ್ತ್ ಸಂತೋಷ ಅಸ
2: ಅತ್ತ ಸತೀಶ್ ನಾಯ್ಕ ಮಾಮ್ ತುಮ್ಮಿ ಕಸ ಸಂಗು ಇಚ್ಚು ಪೌತಾತಿ ಅತ್ತ ಮುಖಾವೆಲೆ ಯುವಜನ ಶಪುರುಚಿ ಏಕೆ ಹೇ ಗಿಂಡಿ ನರ್ತನ ಓರೋನ್ ಹೊರ್ಚಾಂತು ಯುವಜನ ಪಾತ್ರ ಕಶ್ಯಸ್ಕ
0: ಬಟ್ ಮಾಮ್ ಮನ್ಸಂಗಿನ ಮಣಕೆ ಕೋಣಿ ಸಿಕ್ತಾ ಮುಂದಲ್ಲ ಆಮ್ ಸಿಕ್ಕೋಚೆ ತಯಾರಿಸಿ ಕಸಲ ಮುಣಸಂಗ್ಲ ರೀ ಗೌಡ ಸಾರಪ್ ಬ್ರಾಹ್ಮಣ ಸಮಾಜ ಮಾತ್ರ ಸೇಕಲೆ ಆನಿ ಕಂಚೇ ಸಮಾಜ ಅನ್ನ ಆಜಿ ಸ್ವಾಮಿ ದೇವು ಮುಣಸಂಗ್ಲ ಅಮ್ಗೆ ಸಮಾಜ ಮಾತ್ರ ಪೇಜಾವ್ರ ಮಠ ಸ್ವಾಮಿ ನಿಮಗೆಲ್ಲ ಸಂಗಿನಸ್ ನಿಮ್ಮ ಸಮಾಜದಲ್ಲಿ ಮಾಡಿದಷ್ಟು ದೇವರ ಮತ್ತು ಸ್ವಾಮಿಗಳಿಗೆ ಗೌರವ ಕೊಡುವಂಥದ್ದು ಯಾವುದೇ ಸಮಾಜದಲ್ಲಿಲ್ಲ ಪೇಜಾವ್ರ ಮಠ ಸ್ವಾಮಿ ನಿಮಗೆಲ್ಲ ಸಂಗಿನಸ್ ಮಣ್ತಾನೆ ಹೇ ಸಮಾಜ ಅಂತೂ ಚೆಡುವನ ಮುಖರ್ಸು ನಮಗೆ ಹೇ ಏಕ ಭಜನ್ ಬಟ್ಮಾ ಮನ್ಸಂಗಿನ ಮಣ್ ಗಿಂಡಿ ನರ್ತನ ಮಾತನೇ ಭಜನ್ ಶ್ಲೋಕ ಹೇ ಪರ ಸಂಗ್ತಾ ಗೆಲೆ ರೀ ಹಜ್ಜೊಟ್ಟು ಗಿಂಡಿ ನರ್ತನ ಅಮ್ಗೆ ಹೇ ಕಲೆ ಹೇ ಓರೋಕದಲ್ಲೆ ರೀ ಅತ್ತ ಚೆಡು ಅನ್ಕೊಂಡು ಸಿಕ್ಕ ಮುಂಗೇನು ಸಿಕ್ಲೇರ್ ಮಾತ್ರ ಹೇ ಪರಂಪರೆ ವರ್ತ ಅತ್ತ ಮಲಗಡೆನು ವ್ಯಾರ್ ಕೋರ್ಗೇನ ಇರ್ಸ್ಲೆ ರೀ ತೆ ಚೆಡು ಅನ್ನು ವ್ಯಾರ್ ಕೋರ್ಗೇನ ಇರ್ಸ್ಲೆ ರೀ ತೇ ಏಕ ಸಂಸ್ಥೆ ಒಡತ ತಶ್ ಮುಳ್ ಮಧ್ಯ ತೋ ಇಂಜಿನಿಯರ್ ಕಿ ಡಾಕ್ಟರ್ ದಾಲ್ ಮುಂಡಲೆ ತಂಗೆಲ್ಲ ವ್ಯಾರ್ ಥಿಂಕ್ ಚಿ ರಾಬೋಕದತ್ತ ಅತ್ತ ಮೀ ಶಿಕ್ಷಣ ದೌಕ ಒಪ್ಪೋತಾವ್ ದಲ್ಲೇ ರೀ ಅಮ್ಗೆಲ್ ಸಮಾಜ ಚನ್ ಹೇ ಗಿಂಡಿ ನರ್ತನ ಒರೆಲೆ ರೀ ಅತ್ತ ಅಮ್ಕತ್ತ 60 ಪ್ಲಸ್ ಮಂತ ಅತ್ತ ಚೆಡು ಅನ್ಕೊಂಡು ಸಿಕ್ಲೇ ರೀ ಮುಖರ್ ಸೋನು ಗಿಂಡಿ ನರ್ತನ ಕರ್ತಲ್ಲ ಶೇಚಿ ಅತ್ತ 100-150 ಇತಿಹಾಸ ಸಕ ಮುಖರ್ ಸೋನ್ ಹಕ್ಕ ಏಕ ರೂಪ ಮೇಳತ್ತಾ ಸಂಚ ಇಚ್ಛಿ ಪೌತಾಸ್
2: ಅತ್ತ ಹ್ಯಾ ಏಕ ಚರ್ಚೆ ಅಶಪುರೋ ಏಕೆ ಸಂದರ್ಶನ ಅಶಪುರೋ ಅಮ್ಗೆಲ್ಲ ಐಕೋಪ್ಯ ಐಕಲೆಂತಿ ಹ್ಯಾ ಏಕ ಸಂದರ್ಶನ ಮೂಲಕ ಪ್ರತ್ಯೇಕ ಯುವ ಜನಾಂಗ ಕೋಣಸ ಗಿಂಡಿ ನರ್ತನ ಮುಖರ್ ಎಲ್ಲರ ಮಾತ್ರ ಮುಖವೈಲೆ ಪೀಳಿಗೆಕೆ ಹೇ ಕಳಿತಾ ಎತ್ತ ತಶಿ ಆಜಿ ಐಕಲೆಲ್ಲ ಏಕೆಲ್ಲೆಲ್ಲ ಸಂದರ್ಶನ ಪ್ರತ್ಯೇಕ ಯುವ ಜನಾಂಗ ಪ್ರತ್ಯೇಕ ಲಂಕ ಪೌವೋ ಅನಿಕಿ ಹ್ಯಾ ನರ್ತನಾಚ್ ಇತಿಹಾಸ ಮುಖಾರಿ ಚಲ್ತರ್ ವಚ್ಚು ಮನು ಹವೇ ಏಕ ಇಚ್ಛು ಪೌತ ಅನಿ ತುಮ್ಗೆ ಲೇಕ ಮಸ್ತ್ ಸಮಯ ವಿಂಗಡ ವಿಂಗಡ ಅಂತ ಅಸ್ತ ದೈವೀಕ ಹಂತು ಜಲರೇಕ ಆಕಾಶವಾಣಿ ಸ್ಟುಡಿಯೋ ಯೋನು ಅಮ್ಗೆ ಲೇಕ್ ಐಕೋಪ್ಯಾಂಕ ಅಗತ್ಯ ಜಲಲ ಗಿಂಡಿ ನರ್ತನ ಇತಿಹಾಸು ಹಜೆ ಸಂಪೂರ್ಣ ಮಾಹಿತಿ ದಿಲ್ಲೆಲಸ್ ಆಕಾಶವಾಣಿ ತರ್ಪೇನ ಅನಿ ಪೂರ ಐಕೋಪ್ಯಾಲ್ ತರ್ಪೇನ ತುಮ್ಕ ಧನ್ಯವಾದ ಸಂಕ್ತ ಧನ್ಯವಾದ ಬಟ್ ಮಾಮ್ ನಾಯ್ಕ ಮಾಮ್
1: ತುಮ್ಕ ಸಮೇತ ಧನ್ಯವಾದ ಕಸಲೆ ಮಳರಿ ಪುರಾ ಜನ ತುಮ್ಮಿ ಪವೇಲ

0: ಸರ್ವ ಐಕವ ಸಹಕಾರ್ದಿಯ ದೇವೋ ಬರೇ ಕುಂಚುಲಂದೇವೋ.
1: ತುಮ್ಮಿ ಹೇ ಕಷ್ಟಾರೆ ಅಂಗ ಸಕಡ ಪೋಂಗೇನು ಹಂಗ ಏಕ್ ಸಂದರ್ಶನ ಕೊನು ಬಹುಶಃ ಗಿಂಡಿ ನರ್ತನ ಕಸನೆ ಮುಂಚೆಕ ಐಕುತ್ತಷ್ಟು ತುಮ್ ಕೆಲ್ನ ಸರ್ ತುಮ್ ಕದಲ್ಕಿನ ದೇವ್ ಬರೇ ಕೋರ ಮುಣ ದೇವಾಲಯ ಮಗ್ಗುಂಗೇನು ಅಮ್ಗೆಲ್ಲ ಉತ್ತರ ಬೇತಚ್ಚ.
2: ಧನ್ಯವಾದ. ಎದ್ದೇಳುವರೇನು ಚಿಂಪಿ ರಾಮಚಂದ್ರ ಭಟ್ ಮಾಮ್ ಅನಿ ಸತೀಶ್ ನಾಯಕ್ ಮಾಮ್ ಹಂಗೆಲ್ ಸಂಗಾತ ಗಿಂಡಿ ನರ್ತನ ಯಾ ವಿಷಯ ರೀಚಲ್ಲೆಲೆ ಸಂದರ್ಶನ ತುಮ್ಮಿ ಐಕಲೆಂತಿ ಸಂವಾದ ಚಲಾಯಿಸುಂದಿಲ್ಲೆಲೆ ಚೇತನಾ ನಾಯಕಕ್ಕೆ

0: ನರ್ತನ ಯಾ ವಿಷಯ ರೀಚಲ್ಲೆಲೆ ಸಂದರ್ಶನ ತುಮಿ ಐಕಲೆಂತಿ ಸಂವಾದ ಚಲಾಯಿಸುಂದಿಲ್ಲೆಲೆ ಚೇತನಾ ನಾಯಕಕ್ಕೆ ಹಂಗಾಕ ಆಯ್ಚ ಕೊಂಕಣಿ ಕಾರ್ಯಕ್ರಮ ಸಮಾಪ್ತ ಜತ ನಮಸ್ಕಾರ.
1: ಕೊಂಕಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಮಂಗಳೂರು, ಸಮಯ 5:32:30. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಹಿಂದಿ ಚಿತ್ರಗೀತೆಗಳು.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಟಕ್ಸ್ ಆಫ್ ಹಿಂದೂಸ್ತಾನ್ ಚಿತ್ರಕ್ಕಾಗಿ ಸುಖವಿಂದರ್ ಸಿಂಗ್ ಹಾಗೂ ವಿಶಾಲ್ ದದ್ಲನಿ ಹಾಡಿರುವ ಗೀತೆ. ಅಮಿತಾಭ್ ಭಟ್ಟಾಚಾರ್ಯ ಅವರ ರಚನೆಯಿದು, ಸಂಗೀತ ಅಜಯ್ ಅತುಲ್.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?

ಅಮಿತಾಭ್ ಭಟ್ಟಾಚಾರ್ಯ ಅವರ ರಚನೆಯ ಇನ್ನೊಂದು ಗೀತೆ ಪ್ರೀತಂ ಅವರ ಸಂಗೀತ ಸಂಯೋಜನೆಯಲ್ಲಿ. ಹಾಡಿದ್ದಾರೆ ಅಖ್ತರ್ ಚೆನ್ನೈ, ಚಿತ್ರ ಫ್ಯಾಂಟಮ್.

ಅಖ್ತರ್ ಚೆನ್ನೈ ಅವರ ಧ್ವನಿಯಲ್ಲಿ ಫ್ಯಾಂಟಮ್ ಚಿತ್ರದ ಗೀತೆ ಕೇಳಿದಿರಿ. ಮುಂದೆ ಅಭಯ್ ಜೋಧ್ಪುರ್ಕರ್ ಹಾಗೂ ಸಂಗಡಿಗರು ಹಾಡಿರುವ ಇರ್ಷಾದ್ ಕಮೀಲ್ ಅವರ ರಚನೆ, ಚಿತ್ರ ಜೀರೋ, ಸಂಗೀತ ಅಜಯ್ ಅತುಲ್.

ಮುಂದೆ ಕೇಳಿ ಡಂಕಿ ಚಿತ್ರದ ಗೀತೆ. ಅಭಿಜಿತ್ ಸಿಂಗ್ ಅವರ ಧ್ವನಿಯಲ್ಲಿ ಸ್ವಾನಂದ್ ಕಿರ್ಕೆರೆ ಅವರು ಹಾಡಿರುವ ಅವರ ರಚನೆಯ ಈ ಗೀತೆಗೆ ಸಂಗೀತ ಸಂಯೋಜನೆ ಪ್ರೀತಮ್.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
3: ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಸೋನು ನಿಗಮ್ ಅವರು ಹಾಡಿರುವ ಗರಂ ಮಸಾಲಾ ಚಿತ್ರದ ಗೀತೆ. ಸಮೀರ್ ಅವರ ರಚನೆ ಇದು, ಸಂಗೀತ ನೀಡಿದ್ದಾರೆ ಪ್ರೀತಮ್.

0: ಹಿಂದಿ ಚಿತ್ರಗೀತೆಗಳನ್ನು ಇದುವರೆಗೆ ಕೇಳಿದಿರಿ. ಆಕಾಶವಾಣಿ ಮಂಗಳೂರು.
1: ಹಲೋ
2: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
1: ಮತ್ತೆ
2: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ. ಬೇರೆ ಕೋಣೆಗೆ ಹೋಗಿ ಒಬ್ರೆ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ. ಸಿಕ್ಕಾಕೊಂಡಿದ್ದೀರಿ.
3: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
1: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
3: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್.
2: 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
1: ಸರ್, 2 ಲಕ್ಷ
4: ಏನಾಯ್ತಪ್ಪ?
1: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ಸ್ ಸಿಕ್ಕಿದೆಯಂತೆ.
2: ಅರೆ,
1: ಕಟ್ ಮಾಡಿದ್ರು.
4: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ. ಇದೆಲ್ಲ ಫ್ರಾಡ್.
1: ಫ್ರಾಡ್?
4: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
1: ಹಣ ಕಳ್ಕೊಳ್ತೀರಾ.
5: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
0: ಈಗ ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಅಂದರೆ 6:10 ಭಕ್ತಿಗೀತೆಗಳು, 6:30 ಭಾವಗೀತೆ, 6:50 ಕಿಸಾನ್ವಾಣಿ. ಅಡೇನಿಯಂ ಕೃಷಿ ಅನುಭವದ ಕುರಿತು ಶರಣ್ಯ ಗಗನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು

0: ರಜನಿ ಭಟ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. 7:45 ಸಮಾಚಾರ ದರ್ಶನ, ವಾರದ ವಾರ್ತಾ ಚಿತ್ರ. 8:00 ಇಂಗ್ಲಿಷ್ ಯುವವಾಣಿ, ಜನರಲ್ ಫಿಟ್ನೆಸ್ ಫಾರ್ ಯೂತ್. ಈ ಕುರಿತು ಮಾತಾಡುತ್ತಾರೆ ಲಾವೆಲ್ ಕ್ವಾಡ್ರಸ್. ಆ ಬಳಿಕ ರೆತಿಕಾ ಪ್ರಭು ಅವರಿಂದ ಭಾಷಣ, ಲೈಫ್ ಆಫ್ಟರ್ ಬ್ರೇಕಪ್. 8:30 ತುಳು ಕಾರ್ಯಕ್ರಮ, ಚಾವಡಿಕಟ್ಟೆ ವಾರದ ಪಟ್ಟಾಂಗ. 9:15 ಸ್ಪಾಟ್ಲೈಟ್. 9:30 ಯುವವಾಣಿ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬರಹಗಾರ್ತಿ ಹಾಗೂ ಪತ್ರಕರ್ತೆಯಾಗಿರುವ ಪ್ರಮೋದಾ ಮೋಹನ್ ಹೆಗ್ಡೆ ಅವರೊಂದಿಗೆ ಸಂದರ್ಶನ. ಆ ಬಳಿಕ ಜನಪದ ಗೀತೆಗಳು. 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸ್ಮಿತಾ ಮೊಕಾಶಿ ಅವರ ಗಾಯನ ಕೇಳಬಹುದು. ನಾಳೆ ಪ್ರಸಾರದಲ್ಲಿ ಮುಂಜಾನೆ 6:10 ವಂದನ, 6:30 ತೆಕ್ಕುಂಜ ಜಯಶಂಕರ್ ಭಟ್ ಅವರಿಂದ ಚಿಂತನ ಕೇಳಬಹುದು. 6:40 ತತ್ವಪದ, 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ಸಹನಾಜಿ. ರೈತರಿಗೆ ಸಲಹೆ 6:50, 7:15 ಸುಗಮ ಸಂಗೀತ, 7:45 ರಾಗರಂಜನಿ, 8:30 ಪ್ರಾಯೋಜಿತ ಕಾರ್ಯಕ್ರಮ ಅರುಣ್ ಭಂಡಾರಿ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ವಾರದ ಅತಿಥಿ. ಈ ವಾರದ ಅತಿಥಿ ವಿದ್ವಾನ್ ನಾಗೇಶ್ ಬಪ್ಪನಾಡು, ನಾದಸ್ವರ ವಾದಕರು ಹಾಗೂ ಕಲಾಶ್ರೀ ಪ್ರಶಸ್ತಿ ಪುರಸ್ಕೃತರು. ಇವರನ್ನು ಸಂದರ್ಶಿಸುತ್ತಾರೆ ಸೂರ್ಯನಾರಾಯಣ ಭಟ್ ಪಿಎಸ್. 9:00 ಪ್ರಾಯೋಜಿತ ಕಾರ್ಯಕ್ರಮ ಕಥಾಮೃತ, ಪ್ರಾಯೋಜಕರು ರಾಜಾರಾಮ್ ಪಾಲಿಮಾರ್ಸ್ ಕೋಟೇಶ್ವರ. 9:05 ಸುಗಮ ಸಂಗೀತ, 9:20 ಚಿತ್ರಗೀತೆಗಳು. 10:00 ಬಾಲವೃಂದ, ಬಾಲ ಪ್ರತಿಭೆ, ರಾಷ್ಟ್ರಮಟ್ಟದ ಕಬಡ್ಡಿ ಆಟಗಾರರಾದ ಕೀರ್ತಿ ಚೈತನ್ಯ ಮತ್ತು ತೀರ್ಥೇಶ್ ಅವರೊಂದಿಗೆ ಮಾತುಕತೆ ನಡೆಸಿಕೊಡಲಿದ್ದಾರೆ ರಶ್ಮಿ ಜೆ ರೈ. 10:30 ಚಿತ್ರಗೀತೆಗಳು. 10:55 ಮನ್ ಕಿ ಬಾತ್. ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳುವ ಮನದ ಮಾತು, ಆ ಬಳಿಕ ಅದರ ಕನ್ನಡ ಅವತರಣಿಕೆ ಕೇಳಬಹುದು. ಇವು ಈ ಸಂಜೆ ಹಾಗೂ ನಾಳೆಯ ಮುಂಜಾನೆ ಪ್ರಸಾರದಲ್ಲಿ ಮೂಡಿಬರಲಿರುವ ಕಾರ್ಯಕ್ರಮಗಳು. ಆಕಾಶವಾಣಿ ಮಂಗಳೂರು, ಸಮಯ 6:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: Akashvani, the news read by Valsa Williams. Union Minister for Agriculture and Farmers Welfare Shivraj Singh Chauhan today said the Khet Bachao Abhiyan should be made a comprehensive national campaign connecting farms, farmers and villages. The minister said this while chairing a high-level meeting regarding the preparations of the Khet Bachao Abhiyan in New Delhi. During the meeting, he said the focus of the campaign will be on balanced and judicious use of fertilizers, timely advice to farmers in the view of weather-related challenges, active participation at panchayat level, and delivering the benefits of the schemes directly to the villages. Prime Minister Narendra Modi will share his thoughts with the people of the country and abroad in the Mann Ki Baat program on Akashvani at 11 a.m. tomorrow. It will be the 134th episode of the monthly radio program. The program will be broadcast across the entire Akashvani and Doordarshan network, the AIR news website and the news on AIR mobile app. It will also be live streamed on the YouTube channels of AIR News, DD News, the PMO and the Ministry of Information and Broadcasting. Akashvani will broadcast the program in regional languages immediately after the Hindi broadcast. President of Myanmar U Min Aung Hlaing arrived in New Delhi this evening on a 5-day visit to India. Union Minister of State for External Affairs Kirti Vardhan Singh received him at the airport. Earlier today, the President of Myanmar visited Gaya in Bihar and prayed at Mahabodhi Temple. He is accompanied by a high-level delegation comprising several cabinet ministers, senior officials and business leaders. This is the first visit of President U Min Aung Hlaing to India in his current capacity. The visiting dignitary will hold discussions with Prime Minister Narendra Modi.

0: ಭಕ್ತಿಗೀತೆಗಳನ್ನು ಇದುವರೆಗೆ ಕೇಳುತ್ತೀರಿ. ಇದೊಂದು ಪ್ರಕಟಣೆ. ಮಂಗಳೂರು ಆಕಾಶವಾಣಿಯು ಪ್ರಾರಂಭಿಸಿರುವ 100.3 FM ಟೆಲಿಕ್ವಿಜ್ ಈ ವಾರದ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನಾಂಕ June 2 ಮಂಗಳವಾರ ಬೆಳಗ್ಗೆ 11:30 12:30 ದೂರವಾಣಿ ಸಂಖ್ಯೆಗಳು 2211999 2222611 ಹಾಗೆ ಮೊಬೈಲ್ ಸಂಖ್ಯೆ 8277038000. ಆಕಾಶವಾಣಿ ಮಂಗಳೂರು, ಸಮಯ 6:20 ಆಗಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ, ಪ್ರವಾಚಕ ಪುರುಷೋತ್ತಮ ಶರ್ಮಾ. ಆದೌ ಮುಖ್ಯಾಃ ವಾರ್ತಾಃ. ಕರ್ನಾಟಕೆ ಕಾಂಗ್ರೆಸ್ ದಳಸ್ಯ ನೇತೃತ್ವೇ ವಿಧಾಯಕ ದಳಸ್ಯ ನೇತುಃ ಚಯನಾಯ ಉಪವೇಶನಂ ಪ್ರವರ್ತತೆ. ಮ್ಯಾಮಾರಸ್ಯ ರಾಷ್ಟ್ರಪತಿಃ ಮಿನ್ ಆಂಗ್ ಹ್ಲೈಂಗ್ ಇತ್ಯಸೌ ಅದ್ಯ ಪಂಚದಿವಸೀಯ ಭಾರತಯಾತ್ರಾಯೈ ಬಿಹಾರಸ್ಯ ಗಯಾಂ ಸಂಪ್ರಾಪ್ತಃ. ತೇನ ಮಹಾಬೋಧಿಮಂದಿರಸ್ಯ ದರ್ಶನಂ ಕೃತಂ. ಋತುವಿಜ್ಞಾನವಿಭಾಗೇನ ಉಕ್ತಂ ಯತ್ ವಾಯುಮಂಡಲೀಯ ಪರಿಸ್ಥಿತಿಭಿಃ ಅನುಮೀಯತೆ ಯತ್ ದಕ್ಷಿಣ ಪಶ್ಚಿಮ ಪ್ರಾವಿಟ್ ಆಗಾಮಿಷು ಚತುರ್ಪಂಚ ದಿನೇಷು ಕೇರಳಸ್ಯ ತಮಿಳುನಾಡೋಃ ಚ ಕತಿಪಯ ಭಾಗೇಷು ಆಗಮಿಷ್ಯತಿ. ಅಮೆರಿಕಾಯಾಃ ರಕ್ಷಾಮಂತ್ರಿ ಪೀಟ್ ಹೆಕ್ಸೆತ್ ಇತ್ಯಸೌ ಅವೋಚತ್ ಯತ್ ಯದಿ ಸಂಧೇಃ ಪ್ರಯಾಸಾಃ ವಿಫಲಾಃ ಭವಿಷ್ಯಂತಿ ಚೇತ್ ಅಮೆರಿಕಾಯಾಃ ಸೇನಾ ಇರಾನಂ ವಿರುದ್ಧ್ಯ ಸೈನ್ಯ ಕಾರ್ಯಾಚರಣಂ ವಿಧಾತುಂ ಪೂರ್ಣರೂಪೇಣ ಸನ್ನದ್ಧಾ ವರ್ತತೆ. ಅಪಿ ಚ ಬ್ಯಾಡ್ಮಿಂಟನ್ ಕ್ರೀಡಾಯಾಂ ಸಿಂಗಾಪುರ್ ಓಪನ್ ಟೂರ್ನಾಮೆಂಟ್ ಇತಿ ಸ್ಪರ್ಧಾಯಾಂ ಭಾರತಸ್ಯ ಸಾತ್ವಿಕ್ ಸಾಯಿರಾಜ್ ರಂಕಿರೆಡ್ಡಿ ಚಿರಾಗ್ ಶೆಟ್ಟಿ ಇತ್ಯನಯೋಃ ಯುಗಲಂ ನಿರ್ಣಾಯಕಚಕ್ರೆ ಪ್ರವಿಷ್ಟಂ. ಅಥ ವಾರ್ತಾಃ ವಿಸ್ತರೇಣ. ಕರ್ನಾಟಕೆ ಕಾಂಗ್ರೆಸ್ ದಳಸ್ಯ ನೇತೃತ್ವೆ ವಿಧಾಯಕ ದಳಸ್ಯ ನೇತುಃ ಚಯನಾಯ ಉಪವೇಶನಂ ಪ್ರವರ್ತತೆ. ನಿವರ್ತಮಾನ ಮುಖ್ಯಮಂತ್ರಿಣಃ ಸಿದ್ದರಾಮಯ್ಯವರ್ಯಸ್ಯ ತ್ಯಾಗಪತ್ರಂ ರಾಜ್ಯಪಾಲೇನ ಥಾವರ್ಚಂದ್ ಗೆಹ್ಲೋತೇನ ಪೂರ್ವಮೇವ ಸ್ವೀಕೃತಂ. ಉಪವೇಶನಸ್ಯ ಅನಂತರಂ ಅಖಿಲ ಭಾರತೀಯ ಕಾಂಗ್ರೆಸ್ ಕಮಿಟಿ ಇತ್ಯಸ್ಯ ಸಚಿವಃ ರಣದೀಪ್ ಸಿಂಗ್ ಸುರಜೇವಾಲಾ ವಾರ್ತಾಹರಾನ್ ಸಂಬೋಧಯಿಷ್ಯತಿ. ಅಸ್ಮಾಕಂ ವಾರ್ತಾಹರೇಣ ಸೂಚಿತಂ ಯತ್ ಅಸ್ಮಿನ್ ಉಪವೇಶನೆ ಡಿಕೆ ಶಿವಕುಮಾರಃ ಔಪಚಾರಿಕರೂಪೇಣ ವಿಧಾಯಕದಳಸ್ಯ ನೇತಾ ಚಯನಿತೋ ಭವಿಷ್ಯತಿ. ಇತಃ ಪೂರ್ವಂ ಅಪಿ ಡಿಕೆ ಶಿವಕುಮಾರಃ ರಾಜ್ಯಪಾಲಂ ಅಮಿಲತ್. ಉಪವೇಶನಸ್ಯ ಅನಂತರಂ ಪ್ರಶಾಸನಸ್ಯ ರಚನಾಯೈ

0: ಅಪಿ ಸಹ ರಾಜ್ಯಪಾಲಾಯ ಪ್ರತಿವೇದನಂ ದಾಸ್ಯತಿ. ಇಲೆಕ್ಟ್ರಾನಿಕ್ ಸೂಚನಾ ಪ್ರೌದ್ಯೋಗಿಕೀ ಮಂತ್ರಿ ಅಶ್ವಿನಿ ವೈಷ್ಣವ ಅದ್ಯ ನೋಯ್ಡಾಯಾಃ ಸೂರಜ್ಪುರಸ್ಥಿತಸ್ಯ ಲೋಹುಂ ಇತಿ ಸಮವಾಯಸ್ಯ ಭ್ರಮಣಂ ಅಕರೋತ್. ಅಯಂ ಸಮವಾಯಃ ಮಹತ್ವಪೂರ್ಣ ಖನಿನಾಂ ಉನ್ನತ ಸಾಮಗ್ರೀಣಾಂ ಚ ಉತ್ಪಾದನಂ ವಿದಧಾತಿ. ಅತ್ರ ಅವಸರೆ ಶ್ರೀ ವೈಷ್ಣವ ಅವೋಚತ್ ಯತ್ ಲಿಥಿಯಂ ಬ್ಯಾಟ್ರಿ, ಸ್ಥಾಯಿ ಚುಂಬಕ್ ಇತ್ಯೇತೌ ಆಧುನಿಕ ಪ್ರೌದ್ಯೋಗಿಕ್ಯಾಂ ಮಹತ್ವಪೂರ್ಣಾಂ ಭೂಮಿಕಾಂ ನಿಭಾಲಯತಃ. ಪ್ರಧಾನಮಂತ್ರಿಣಃ ನರೇಂದ್ರ ಮೋದಿನಃ ಪರಿಕಲ್ಪನಾ ವರ್ತತೆ ಯತ್ ಏತೇಷಾಂ ನಿರ್ಮಾಣಂ ಭಾರತೆ ಸ್ಯಾತ್. ಏತೇಷಾಂ ಪ್ರೌದ್ಯೋಗಿಕ್ಯಃ ವಿಕಾಸಃ ಸ್ವದೇಶಸ್ತರೆ ಭವೇತ್. ಶ್ರೀ ವೈಷ್ಣವೇನ ಉಕ್ತಂ ಯತ್ ಅಸ್ಯಾಃ ಪರಿಕಲ್ಪನಾಯಾಃ ಅನುರೂಪಂ ಲೋಹಂ ನಾಮಕೇನ ಸಮವಾಯೇನ ಸಫಲತಾಪೂರ್ವಕಂ ಜಟಿಲ ಪ್ರೌದ್ಯೋಗಿಕೀ ವಿಕಸಿತಾ.
1: एक यंग स्टार्टअप लोहम, इन्होंने कंप्लीट टेक्नोलॉजी को डेवलप किया है और टेक्नोलॉजी को डेवलप करने के बाद में वहां से प्रोडक्शन का लेवल लेके आए. आज उस प्लांट को देखने का मौका मिला. लिथियम कार्बोनेट बनाने की मशीनें जो कि आगे सीधा बैटरी बनाने में काम में आए और परमानेंट मैग्नेट बनाने की मशीनें जो कि बहुत ही एक अच्छे बहुत ही कॉम्प्लेक्स टेक्नोलॉजी को अच्छे तरीके से डेवलप किया.
0: ಮ್ಯಾಂಮಾರಸ್ಯ ರಾಷ್ಟ್ರಪತಿ ಮಿನ್ ಆಂಗ್ ಲೈಂಗ್ ಇತ್ಯಸೌ ಅದ್ಯ ಪಂಚದಿವಸೀಯ ಭಾರತ ಯಾತ್ರಾಯೈ ಬಿಹಾರಸ್ಯ ಗಯಾಂ ಸಂಪ್ರಾಪ್ತಃ. ತೇನ ಬೋಧಗಯಾ ಸ್ಥಿತಸ್ಯ ವಿಶ್ವಪ್ರಸಿದ್ಧಸ್ಯ ಮಹಾಬೋಧಿ ಮಂದಿರಸ್ಯ ದರ್ಶನಂ ವಿಹಿತಂ. ರಾಷ್ಟ್ರಪತಿನಾ ತತ್ರ ಬೋಧಿವೃಕ್ಷಸ್ಯ ಅಧಃ ಪ್ರಾರ್ಥನಾ ಅಪಿ ಕೃತಾ. ಅತ್ರಾವಸರೆ ಮ್ಯಾಂಮಾರಸ್ಯ ರಾಷ್ಟ್ರಪತಿನಾ ಬಕರಾವುರ್ ಸ್ಥಿತಿ ಐತಿಹಾಸಿಕೆ ಸುಜಾತಾ ಮಂದಿರೆ ಶಿರಂ ನತ್ವಾ ಬೋಧಗಯಾ ಸ್ಥಿತಸ್ಯ ಬರ್ಮೀ ಮಠಸ್ಯ ಯಾತ್ರಾ ಕೃತಾ. ರಾಷ್ಟ್ರಪತಿನಾ ಸಹ ವರಿಷ್ಠಾಧಿಕಾರಿಣಃ ಬೌದ್ಧ ಪ್ರತಿನಿಧಯಃ ಉಚ್ಚಸ್ತರೀಯ ನಿಧಿಮಂಡಲಂ ಅಪಿ ಅವರ್ತತ. ಸಂಸ್ಕೃತ ವಾರ್ತಾಯಾಃ ಸಂಸ್ಕರಣಂ ಇದಂ ಇದಾನೀಂ ಆಕಾಶವಾಣೀತಃ ಪ್ರಸಾರ್ಯತೆ. ಸಮಮೇವ ಅಯಂ ಕಾರ್ಯಕ್ರಮಃ ಆಕಾಶವಾಣ್ಯಾಃ ಅಂತರ್ಜಾಲಪಟಲೆ www.newsonair.gov.in ಇತ್ಯತ್ರ ಅಥ ನ್ಯೂಸ್ ಆನ್ ಎಐಆರ್ ಚಲದೂರಭಾಷೀಯ ತಂತ್ರಾಂಶೆ ಅಪಿ ಉಪಲಬ್ಧೋ ಭವಿಷ್ಯತಿ. ಋತುವಿಜ್ಞಾನ ವಿಭಾಗೇನ ಉಕ್ತಂ ಯತ್ ವಾಯುಮಂಡಲೀಯ ಪರಿಸ್ಥಿತಿಭಿಃ ಅನುಮೀಯತೆ ಯತ್ ದಕ್ಷಿಣ ಪಶ್ಚಿಮ ಪ್ರಾವಿಟ್ ಆಗಾಮಿಷು ಚತುಃಪಂಚ ದಿನೇಷು ಕೇರಳಸ್ಯ ತಮಿಳುನಾಡೋಃ ಚ ಕತಿಪಯ ಭಾಗೇಷು ಆಗಮಿಷ್ಯತಿ. ಅರಬಸಾಗರೆ ಬಂಗಾಲಖಾತ್ಯಾಂ ಲಕ್ಷದ್ವೀಪೆ ಕನ್ಯಾಕುಮಾರ್ಯಾಂ ಚ ಪ್ರಾವಿಟ್ ಅಗ್ರೆ ಸಮೇಧತೆ. ಋತುವಿಜ್ಞಾನ ವಿಭಾಗೇನ ಕೇರಳಸ್ಯ ಅಷ್ಟಜನಪದೇಷು ಅದ್ಯ ಪ್ರಚಂಡ ವೃಷ್ಟೇಃ ಪೂರ್ವಾನುಮಾನಂ ವಿಧಾಯ ಪೀತವರ್ಣ ಸಂಚೇತನಾ ಪ್ರಸಾರಿತಾ. ಋತೋಃ ಪ್ರತಿಕೂಲತಾ ಕಾರಣೇನ ಜೂನ ಮಾಸಸ್ಯ ತೃತೀಯ ದಿನಂ ಯಾವತ್ ಮತ್ಸ್ಯಜೀವಿನಃ ಕೇರಳ ಲಕ್ಷದ್ವೀಪತಟಯೋಃ ಸಮುದ್ರೆ ಉದ್ಯಮಂ ನ ಕುರ್ವಂತು ಇತಿ ಪರಾಮರ್ಶಃ ಅಪಿ ಪ್ರದತ್ತಃ. ಸೇನಾಪ್ರಮುಖಃ ಜನರಲ್ ಉಪನ್ ಋದ್ವೇದಿ ಅವೋಚತ್ ಯತ್ ಭಾರತೀಯ ಸಶಸ್ತ್ರ ಬಲಾನಿ ಉಚ್ಚಸ್ತರೀಯ ಸತರ್ಕತಾಯಾಂ ವಿದ್ಯಂತೆ. ಅವಶ್ಯಕತಾ ವಿದ್ಯತೆ ಸತಿ ಆಪರೇಷನ್ ಸಿಂಧೂರ್ 2.0 ಇತಿ ಸಿಂಧೂರಾಭಿಯಾನಸ್ಯ ದ್ವಿತೀಯ ಚರಣಾಯ ಸನ್ನದ್ಧಾನಿ ಸೈನ್ಯಬಲಾನಿ ವರ್ತಂತೆ. ಪುಣೆ ನಗರಸ್ಯ ಖಡಕವಾಸಲಾ ಸ್ಥಿತಾಯಾಂ ರಾಷ್ಟ್ರೀಯ ರಕ್ಷಾ ಅಕಾದಮ್ಯಾಂ ಸ್ನಾತಕಾನ್ ಸಾರ್ಧೈಕಶತತಮಸ್ಯ ದಲಸ್ಯ ಪಾಸಿಂಗ್ ಔಟ್ ಪರೇಡ್ ಇತಿ ಪ್ರಯಾಣಂ ಸಂಬೋಧಯತಾ ಜನರಲ್ ದ್ವಿವೇದಿನಾ ಉಕ್ತಂ ಯತ್ ಸಿಂಧೂರಾಭಿಯಾನೆ ದೃಢ ಸಂಕಲ್ಪೇನ ಪ್ರತ್ಯುತ್ತರ ಪ್ರದಾನಸ್ಯ ಕ್ಷಮತಾ ಪ್ರದರ್ಶಿತಾ. ತೇನೋಕ್ತಂ ಯತ್ ಏತತ್ ಅಭಿಯಾನಂ ಇದಾನೀಂ ಅಪಿ ಸಂತತಂ ಪ್ರವರ್ತತೆ. ಜನರಲ್ ಉವೇದಿ ಅವೋಚತ್ ಯತ್ ಸಿಂಧೂರಾಭಿಯಾನೆ ಭಾರತೀಯ ಸೈನ್ಯಬಲಾನಾಂ ಮಧ್ಯೆ ತಾರತಮ್ಯಂ ಅವಲೋಕಿತಂ ಸಮಮೇವ ವಯಂ ಭವಿಷ್ಯಕಾಲಾಯ ಆತ್ಮಾನಂ ಸನ್ನದ್ಧಂ ಕುರ್ಮಹೆ. ಸೇನಾಪ್ರಮುಖೇಣ ಸ್ನಾತಕಾಃ ವ್ಯಾವಸಾಯಿಕ ನೇತೃತ್ವಸ್ಯ ರಾಷ್ಟ್ರಸೇವಾಯಾಃ ಚ ಸರ್ವೋಚ್ಚ ಮಾನಕಾನ್ ಯಥಾವತ್ ಪ್ರವರ್ತಿತುಂ ಆಕಾರಿತಾಃ.
2: As far as Operation Sindoor is concerned,
3: जहाँ तक ऑपरेशन सिंदूर की बात है, ये अभियान अभी जारी है. इसमें फिलहाल केवल अस्थायी रूप से संघर्ष विराम है, इसलिए भारतीय सशस्त्र बल ऑपरेशन सिंदूर 2.0 की संभावना को ध्यान में रखते हुए पूरी तैयारी कर रहे हैं. इस समय हमारा ध्यान तीनों सेनाओं के बीच बेहतर तालमेल बढ़ाने पर है. साथ ही हम भविष्य के युद्धों के लिए खुद को और अधिक सक्षम बना रहे हैं. जैसा कि मैंने पहले कहा था, आने वाले समय के युद्ध केवल जमीन, समुद्र और हवा तक सीमित नहीं रहेंगे.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶ್ವಃ ಪ್ರಾತಃ 11:00 ಆಕಾಶವಾಣ್ಯಾಃ ಮನ್ ಕಿ ಬಾತ್ ಕಾರ್ಯಕ್ರಮೇ ಜನೈಃ ಸಾಕಂ ಸ್ವವಿಚಾರಾನ್ ಪ್ರಕಟಯಿಷ್ಯತಿ. ಕಾರ್ಯಕ್ರಮೋಯಂ ಮಾಸಿಕ ರೇಡಿಯೋ ಕಾರ್ಯಕ್ರಮಸ್ಯ ಚತುಷ್ಟಿಂಶದುತ್ತರೈಕಶತತಮಃ ಪ್ರಭಾಗಃ ವರ್ತತೆ. ಅಯಂ ಕಾರ್ಯಕ್ರಮಃ ಆಕಾಶವಾಣಿ ದೂರದರ್ಶನಯೋಃ ಅಂತರ್ಜಾಲೀಯ ಪಟಲೆ ಪ್ರಸಾರಯಿಷ್ಯತೆ. ಏತದತಿರಿಚ್ಯ ಕಾರ್ಯಕ್ರಮೋಯಂ ಆಕಾಶವಾಣ್ಯಾಃ ಅಂತರ್ಜಾಲೀಯ ವೆಬ್ ಫಲಕಂ

0: ಎನ್ ಸೌಮ್ಯ ಅವರ ಧ್ವನಿಯಲ್ಲಿ ಕೆಎಸ್ ನರಸಿಂಹಸ್ವಾಮಿ ಅವರ ಕವನ ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಸಮಯ 6:37 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವಾಣಿಜ್ಯ ಪ್ರಕಟಣೆಗಳು, ಆ ಬಳಿಕ 6:40 ಸರಿಯಾಗಿ ಪ್ರದೇಶ ಸಮಾಚಾರ.
1: ಮಗ, ನಿನ್ನೆ ನಾನು ನನ್ನ ಸೋದರಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? 0. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನ ದಯೆ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. PM Suryaghar.gov.in.
2: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

0: ಸ್ವಿಮ್ಮಿಂಗ್ ಕಲೀಲಿಕ್ಕೆ ಶುರು ಮಾಡಿದ ಹೊಸ್ತ್ರಲ್ಲಿ ನಮ್ಮ ಅಪ್ಪಂಗೆ ಅಪ್ಪ ನಾನು ಲೇಡಿ ಮೈಕೆಲ್ ಫೆಲ್ಪ್ಸ್ ಆಗ್ತೀನಿ ಅಂತಿದ್ದೆ. ಅಪ್ಪ ನಾಗೋರು.
1: ನಾನು ಅಷ್ಟೇ ಸಣ್ಣವನಿದ್ದಾಗ ಸ್ಪೈಡರ್ ಮ್ಯಾನ್ ಆಗ್ತೀನಿ ಅನ್ಕೊಂಡಿದ್ದೆ. ಶಾಲೆಯಲ್ಲಿ ಮೆಡಲ್ಸು ಬಂದಿತ್ತು, ಹೈ ಜಂಪು ಲಾಂಗ್ ಜಂಪಲ್ಲೆಲ್ಲ.
0: ನಿಂಗೆ ನೆನಪಿದೆಯಾ, ನಾವಿಬ್ರು 8ನೇ ಕ್ಲಾಸಲ್ಲಿ ಇರ್ತಾ ನೀನ್ ಫಸ್ಟ್ ರ್ಯಾಂಕ್ ಬಂದೆ, ನಾನ್ ಸೆಕೆಂಡ್ ರ್ಯಾಂಕ್ ಬಂದೆ ಅಂತ ನಮ್ಮಅಮ್ಮ ನಂಗೆ ಬೈದಿದ್ರು.
1: ಹೌದು, ಯಾರ್ ಕಲ್ಸಿದ್ರು ನೆನಪಿಲ್ಲ, ಆದ್ರೆ ಎಲ್ರು ಮಾಡ್ತಾರೆ ಅಂತ ನಾವು ಈ ಡ್ರಗ್ಸ್ ಚಟಕ್ ಬಿದ್ವಿ ಅಲ್ವಾ. ಅಷ್ಟಕ್ಕೂ ಅಷ್ಟು ಸಣ್ಣ ವಯಸ್ಸಲ್ಲಿ ಶುರು ಮಾಡಬಾರ್ದಾಗಿತ್ತು. ನಾವು
0: ದೇವ್ರದೇ ನಮ್ ಪೇರೆಂಟ್ಸ್ ನಮ್ಗೆ ಸರಿಯಾದ ಟ್ರೀಟ್ಮೆಂಟ್ ಕೊಡಿಸ್ತಿದ್ದಾರೆ. ಒಂದ್ ಸಣ್ಣ ಫೋನ್ ಕಾಲ್ ಮಾಡಿ ನಾನು ಈ ಡಿ ಅಡಿಕ್ಷನ್ ಸೆಂಟರ್ ಸೇರ್ಕೊಂಡೆ. ಇಲ್ಲಿ ಯಾರು ನನ್ನ ಜಡ್ಜ್ ಮಾಡಲ್ಲ, ನಾನ್ ಸರಿ ಹೋಗ್ಲಿಕ್ಕೆ ಸರಿಯಾದ ಸಲಹೆ ಚಿಕಿತ್ಸೆ ನೀಡ್ತಾರೆ.
1: ನಾನು ನೀವೆಲ್ಲ ಹೇಳಿದ್ ಕೇಳಿ ರಿಹಾಬ್ ಸೇರ್ಕೋಬೇಕಿತ್ತು, ತಡ ಮಾಡ್ಬಿಟ್ಟೆ. ಆದ್ರೆ ನಾನ್ ಮತ್ತೆ ಮೊದ್ಲಿನ ಜೀವನಕ್ಕೆ ಹೋಗ್ತೀನಾ?
0: ಖಂಡಿತ ಸರಿ ಹೋಗ್ತೀಯಾ ಕಣೋ. ಆದ್ರೆ ಏನ್ ಮಾಡ್ಬೇಕಂತ ಗೊತ್ತಿದೆ ಅಲ್ವಾ? ಸೇ ನೋ ಟು ಡ್ರಗ್ಸ್, ಜಸ್ಟ್ ಸೇ ನೋ. ಆರೋಗ್ಯವನ್ನಾರಿಸಿ, ಡ್ರಗ್ಸ್ ಅಲ್ಲ.
2: ಬಿಎಂ ಶ್ರೀಕಂಠಯ್ಯ ಅವರು ಹೀಗೆಂದಿದ್ದಾರೆ, ಕನ್ನಡಿಗರ ದೃಷ್ಟಿ ವಿಶಾಲವಾಗಬೇಕು. ಬೆಳಕು ಗಾಳಿ ಎಲ್ಲೆಲ್ಲಿಂದ ಬರುವುದೋ ಅಲ್ಲಿಂದೆಲ್ಲ ಅದನ್ನು ನಮ್ರತೆಯಿಂದ ಭಕ್ತಿಯಿಂದ ಸ್ವಾಗತಿಸಿ ನಮ್ಮ ಸಂಸ್ಕೃತಿಯನ್ನು ತೇಜಸ್ಸನ್ನು ಬೆಳೆಸಿಕೊಳ್ಳಬೇಕು. ಒಡಕು ಹುಟ್ಟಿಸುವ ಮೋಟು ಗೋಡೆಗಳನ್ನು ಒಡೆದು ಮುಚ್ಚಿದ ಕಿಟಕಿಗಳನ್ನು ತೆರೆದು ಎಲ್ಲ ದಿಕ್ಕುಗಳಿಂದಲೂ ಆಳವನ್ನು ಅಂದವನ್ನು ತುಂಬಿಕೊಂಡು ಕನ್ನಡದ ಮಹಾಕಾವೇರಿಯಾಗಿ ಹರಿಯಬೇಕು, ಕನ್ನಡಿಗರ ಭಾಗ್ಯ ದೇವತೆಯಾಗಿ ಬೆಳಗಬೇಕು. ಮುಖ್ಯವಾಗಿ ನಮ್ಮ ಹೆಣ್ಣು ಮಕ್ಕಳು ಕನ್ನಡಕ್ಕಾಗಿ ಕೊಂಚ ಕರುಳನ್ನು ಮರುಗಿಸಿಕೊಂಡು ಕನ್ನಡ ತಾಯಿಯ ಸೇವೆಗಾಗಿ ಮನಸ್ಸು ಮಾಡಿದರೆ ಕನ್ನಡ ನಾಡಿನ ಮತ್ತು ನುಡಿಯ ಭವಿಷ್ಯಕ್ಕೆ ಯಾವ ಭಯವೂ ಇಲ್ಲ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಾಂತರಾಜು ಎಸ್. ಮುಖ್ಯಾಂಶಗಳು. ಕರ್ನಾಟಕ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರಾಗಿ ಡಿಕೆ ಶಿವಕುಮಾರ್ ಸರ್ವಾನುಮತದಿಂದ ಆಯ್ಕೆ. ಜೂನ್ 3 ಲೋಕಭವನದ ಗಾಜಿನ ಮನೆಯಲ್ಲಿ ನೂತನ ಮುಖ್ಯಮಂತ್ರಿ ಪ್ರಮಾಣ ವಚನ. ಬೆಂಗಳೂರು ಘನತ್ಯಾಜ್ಯ ಟೆಂಡರ್ ಅಕ್ರಮಗಳ ಕುರಿತು ತುರ್ತು ತನಿಖೆಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಪತ್ರ. ನಾಳೆ ಮನ್ ಕಿ ಬಾತ್, ಪ್ರಧಾನಿ ನರೇಂದ್ರ ಮೋದಿ ಭಾರತೀಯರನ್ನು ಉದ್ದೇಶಿಸಿ ಮನದ ಮಾತು. ಕರ್ನಾಟಕ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನೂತನ ನಾಯಕರಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಆಯ್ಕೆಯಾಗಿದ್ದಾರೆ. ಇಂದು ಸಂಜೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ನಡೆದ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಡಿಕೆ ಶಿವಕುಮಾರ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆಯಿತು. ಸಭೆಯಲ್ಲಿ ಸಿದ್ದರಾಮಯ್ಯ ಅವರು ಡಿಕೆ ಶಿವಕುಮಾರ್ ಮುಂದಿನ ಶಾಸಕಾಂಗ ಪಕ್ಷದ ನಾಯಕರಾಗಲಿ ಎಂಬ ಪ್ರಸ್ತಾವವನ್ನು ಡಾ ಜಿ ಪರಮೇಶ್ವರ್ ಅನುಮೋದಿಸಿದರು. ಇದಕ್ಕೆ ಎಲ್ಲ ಶಾಸಕರು ಒಮ್ಮತ ಸೂಚಿಸಿದರು. ಬಳಿಕ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನೂತನ ನಾಯಕರಾಗಿ ಡಿಕೆ ಶಿವಕುಮಾರ್ ಆಯ್ಕೆಯಾಗಿದ್ದಾರೆ ಎಂದು ಘೋಷಿಸಿದರು. ಸಭೆಯಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ವಿಧಾನ ಪರಿಷತ್ ಸಭಾನಾಯಕ ಎನ್ಎಸ್ ಬೋಸರಾಜು ಸೇರಿದಂತೆ ಕಾಂಗ್ರೆಸ್ನ ಎಲ್ಲ ಶಾಸಕರು ಭಾಗವಹಿಸಿದರು. ಗಾಜಿನ ಮನೆಯಲ್ಲಿ ನಡೆಯಲಿರುವ ನೂತನ ಮುಖ್ಯಮಂತ್ರಿಗಳ ಪ್ರಮಾಣ ವಚನ ಕಾರ್ಯಕ್ರಮವನ್ನು ಜನಸಾಮಾನ್ಯರಿಗೆ ಯಾವುದೇ ತೊಂದರೆ ಉಂಟಾಗದಂತೆ ಸರಳವಾಗಿ ಆಚರಿಸಲು ಕಾಂಗ್ರೆಸ್ ಪಕ್ಷ ನಿರ್ಧರಿಸಿದೆ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜಿಸಿ ಚಂದ್ರಶೇಖರ್ ಸುದ್ದಿಗೋಷ್ಠಿಯಲ್ಲಿಂದು ತಿಳಿಸಿದ್ದಾರೆ. ಬೆಂಗಳೂರಿನ ನಾಗರಿಕರ ದೈನಂದಿನ ಚಟುವಟಿಕೆಗಳಿಗೆ ಅಡಚಣೆಯಾಗದಂತೆ ಹಾಗೂ ಹೊರ ಜಿಲ್ಲೆಗಳಿಂದ ಬರುವ ಕಾರ್ಯಕರ್ತರು ಅನಗತ್ಯವಾಗಿ ಪ್ರಯಾಣ ಮಾಡದಂತೆ ಈ ತೀರ್ಮಾನ ಕೈಗೊಳ್ಳಲಾಗಿದೆ. ಹಾಗಾಗಿ ಕಾರ್ಯಕರ್ತರು, ಅಭಿಮಾನಿಗಳು ಬೆಂಗಳೂರಿಗೆ ಆಗಮಿಸಬಾರದು. ನೂತನ ಮುಖ್ಯಮಂತ್ರಿಗಳು ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಪ್ರವಾಸ ಕೈಗೊಂಡು ಜನರ ಆಶೀರ್ವಾದ ಪಡೆಯಲಿದ್ದಾರೆ ಎಂದು ಹೇಳಿದರು. ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾದರೂ ಕಾಂಗ್ರೆಸ್ ಪಕ್ಷ ಕೊಟ್ಟ ಮಾತಿನಂತೆ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಮುಂದುವರಿಸಲಿದೆ ಎಂದು ಗ್ಯಾರಂಟಿ ಸಮಿತಿಗಳ ಪ್ರಾಧಿಕಾರದ ಕೋಲಾರ ತಾಲೂಕು ಅಧ್ಯಕ್ಷ ವೇಮಗಲ್ ವಿಎಂ ಮುನಿಯಪ್ಪ ಹೇಳಿದ್ದಾರೆ. ಕೋಲಾರದಲ್ಲಿ ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ವಿರೋಧಿಗಳ ಅಪಪ್ರಚಾರಕ್ಕೆ ಕಿವಿಕೊಡದೆ ಗ್ಯಾರಂಟಿ ಯೋಜನೆಗಳ ಸವಲತ್ತುಗಳನ್ನು ನೈಜ ಫಲಾನುಭವಿಗಳಿಗೆ ತಲುಪಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳು ಮತ್ತಷ್ಟು ದಕ್ಷತೆ ಹಾಗೂ ಸಮನ್ವಯತೆಯಿಂದ ಕಾರ್ಯನಿರ್ವಹಿಸಬೇಕು ಎಂದು ಸಲಹೆ ನೀಡಿದ್ದಾರೆ. ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಮತ್ತು ಸಂವಿಧಾನಾತ್ಮಕ ಮೌಲ್ಯಗಳ ಬಲವರ್ಧನೆಯಲ್ಲಿ ವಕೀಲರ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ ಎಂದು ಕರ್ನಾಟಕ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಅಭಿಪ್ರಾಯಪಟ್ಟರು.

0: ಯಾದಗಿರಿಯ ಜಿಲ್ಲಾ ನ್ಯಾಯಾಲಯ ಸಭಾಂಗಣದಲ್ಲಿ ಇಂದು ಆಯೋಜಿಸಿದ್ದ ನ್ಯಾಯಾಂಗ ಅಧಿಕಾರಿಗಳು ಹಾಗೂ ವಕೀಲರ ಸಂವಾದ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಸಂವಿಧಾನವು ಪ್ರತಿಯೊಬ್ಬ ನಾಗರಿಕನಿಗೂ ಸಮಾನ ಹಕ್ಕು ಮತ್ತು ಅವಕಾಶಗಳನ್ನು ಕಲ್ಪಿಸಿದ್ದು, ಅದರ ಆಶಯಗಳನ್ನು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ತಲುಪಿಸುವ ಜವಾಬ್ದಾರಿ ಕಾನೂನು ವಲಯದ ಮೇಲಿದೆ ಎಂದರು. ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶ ಮರುಳು ಸಿದ್ದರಾಧ್ಯ, ಉಪಲೋಕಾಯುಕ್ತರು ಜಿಲ್ಲೆಯಲ್ಲಿ ನಡೆಸುತ್ತಿರುವ ಜನಜಾಗೃತಿ ಕಾರ್ಯಕ್ರಮಗಳು ಆಡಳಿತ ವ್ಯವಸ್ಥೆ ಹಾಗೂ ಸಾರ್ವಜನಿಕರಲ್ಲಿ ಕಾನೂನು ಅರಿವು ಹೆಚ್ಚಿಸಲು ಸಹಕಾರಿಯಾಗಿವೆ ಎಂದು ತಿಳಿಸಿದರು. ರೈತರು ಹಾಗೂ ತಳ ಸಮುದಾಯದ ಮಾಜಿ ಸಚಿವ ವೆಂಕಟರಮಣಪ್ಪ ಅವರು ನಿಧನರಾಗಿದ್ದಾರೆ. 4 ಬಾರಿ ಶಾಸಕರಾಗಿ 2 ಬಾರಿ ಸಚಿವರಾಗಿ ಸೇವೆ ಸಲ್ಲಿಸಿ ಅಹಿಂದ ವರ್ಗದ ಪರವಾಗಿದ್ದ ವೆಂಕಟರಮಣಪ್ಪ ಅವರ ನಿಧನದಿಂದ ರಾಜ್ಯಕ್ಕೆ ನಷ್ಟವಾಗಿದೆ ಎಂದು ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಭಿಪ್ರಾಯಪಟ್ಟರು. ಇಂದು ಪಾವಗಡದಲ್ಲಿ ಮಾಜಿ ಸಚಿವ ವೆಂಕಟರಮಣಪ್ಪ ಅವರ ಪಾರ್ಥಿವ ಶರೀರದ ದರ್ಶನ ಪಡೆದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅಹಿಂದ ವರ್ಗದ ಧ್ವನಿಯಾಗಿದ್ದ ಅವರು ಸಮಾಜದ ತಳ ಸಮುದಾಯದವರ ಬಗ್ಗೆ ಅಪಾರ ಕಾಳಜಿ ಹೊಂದಿದ್ದು ಸಾಮಾಜಿಕ ನ್ಯಾಯಕ್ಕೆ ಬದ್ದರಾಗಿದ್ದರು. ಸ್ವತಃ ರೈತರಾಗಿದ್ದ ವೆಂಕಟರಮಣಪ್ಪನವರು ರೈತರ ಏಳಿಗೆಗೆ ಬಹುವಾಗಿ ಶ್ರಮಿಸಿದ್ದರು ಎಂದು ಅವರು ಸ್ಮರಿಸಿದರು. ಬೆಂಗಳೂರು ಸಮಗ್ರ ಘನತ್ಯಾಜ್ಯ ನಿರ್ವಹಣಾ ಟೆಂಡರ್ ಪ್ರಕ್ರಿಯೆಯಲ್ಲಿ ಸುಮಾರು 39,437 ಕೋಟಿ ಸಾರ್ವಜನಿಕ ವೆಚ್ಚವನ್ನು ಒಳಗೊಂಡ ಗಂಭೀರ ಅಕ್ರಮಗಳ ಆರೋಪದ ಹಿನ್ನೆಲೆಯಲ್ಲಿ ಕೇಂದ್ರ ಅತಿಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ತೀವ್ರ ಆತಂಕ ವ್ಯಕ್ತಪಡಿಸಿ ಪತ್ರ ಬರೆದಿದ್ದಾರೆ. ತಮ್ಮ ಪತ್ರದಲ್ಲಿ ಸಚಿವರು ಟೆಂಡರ್ ಪ್ರಕ್ರಿಯೆಯಲ್ಲಿ ನಡೆದಿರುವ ಗಂಭೀರ ಪ್ರಕ್ರಿಯಾತ್ಮಕ ಲೋಪಗಳು, ಹಣಕಾಸು ಅಕ್ರಮಗಳು, ಕಾನೂನು ಉಲ್ಲಂಘನೆಗಳು ಹಾಗೂ ಆಡಳಿತಾತ್ಮಕ ಪಕ್ಷಪಾತದ ಬಗ್ಗೆ ಉಲ್ಲೇಖಿಸಿದ್ದಾರೆ. ವಿಶೇಷವಾಗಿ ಹಣಕಾಸು ಇಲಾಖೆಯ ಸ್ಪಷ್ಟ ಆಕ್ಷೇಪಣೆ ಮತ್ತು ತಿರಸ್ಕಾರವಿದ್ದರೂ ಪ್ರಸ್ತಾವನೆಯನ್ನು ಮುಂದಕ್ಕೆ ತೆಗೆದುಕೊಂಡು ಅನುಮೋದಿಸಿರುವುದು ಪಾರದರ್ಶಕತೆ ಮತ್ತು ಕಾನೂನುಬದ್ಧತೆಯ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನು ಮೂಡಿಸಿದೆ ಎಂದು ಅವರು ತಿಳಿಸಿದ್ದಾರೆ. ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಸಚಿವ ವಿ ಸೋಮಣ್ಣ ಜೂನ್ 1 ಸೋಮವಾರ ತುಮಕೂರು ಜಿಲ್ಲೆ ಗುಬ್ಬಿಯಲ್ಲಿ ರೈಲ್ವೆ ಕೆಳಸೇತುವೆ ಕಾಮಗಾರಿಗೆ ಚಾಲನೆ ನೀಡಲಿದ್ದಾರೆ. ಗುಬ್ಬಿಯಲ್ಲಿ ಲೆವೆಲ್ ಕ್ರಾಸಿಂಗ್ ಗೇಟ್ ಸಂಖ್ಯೆ 48 ಬದಲಿಗೆ ಕಳ್ಳಿಪಾಳ್ಯ ಗೇಟ್ ರಸ್ತೆ ಕೆಳಸೇತುವೆ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಎಂದು ನೈರುತ್ಯ ರೈಲ್ವೆ ವಲಯದ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ನಾಳೆ ಬೆಳಗ್ಗೆ 11 ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 134 ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿಜಾಲ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಅಗ್ನಿಪಥ ಯೋಜನೆಯಡಿಯಲ್ಲಿ ಬೆಳಗಾವಿಯ ಮರಾಠ ಲೈಟ್ ಇನ್ಫೆಂಟ್ರಿ ರೆಜಿಮೆಂಟ್ನ ಕೇಂದ್ರ ಎಂಎಲ್ಐಆರ್ಸಿಯಲ್ಲಿ ಕಳೆದ 24 ಸೈನಿಕ ತರಬೇತಿ ಪಡೆದ 7 765 ಅಗ್ನಿವೀರ ಪ್ರಶಿಕ್ಷಣಾರ್ಥಿಗಳ ಆಕರ್ಷಕ ನಿರ್ಗಮನ ಪಥ ಸಂಚಲನ ಇಂದು ನಡೆಯಿತು. ಸೈನಿಕ ವಿದ್ಯುಕ್ತ ಪೂರ್ಣ ಸಂಪ್ರದಾಯಗಳೊಂದಿಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಮರಾಠ ಲೈಟ್ ಇನ್ಫೆಂಟ್ರಿ ರೆಜಿಮೆಂಟ್ ಸೆಂಟರ್ನ ಕಮಾಂಡೆಂಟ್ ಬ್ರಿಗೇಡಿಯರ್ ಗಿರೀಶ್ ಉಪಾಧ್ಯಾಯ ಅವರು ಗೌರವ ವಂದನೆ ಸ್ವೀಕರಿಸಿ ಅಗ್ನಿವೀರ ಪ್ರಶಿಕ್ಷಣಾರ್ಥಿಗಳ ಪರೇಡ್ ವೀಕ್ಷಿಸಿ ಪ್ರಮಾಣೀಕರಿಸಿದರು. ಅಗ್ನಿವೀರ್ ಸಂಕೇತ್ ಸಿಂಗ್ ಪರೇಡ್ನ ನೇತೃತ್ವ ವಹಿಸಿದ್ದರು. ಮೇಜರ್ ಗಜಾನನ ಪಾಟೀಲ್ ಪರೇಡ್ ಆಡಳಿತ ಅಧಿಕಾರಿಯಾಗಿ ಪಾಲ್ಗೊಂಡಿದ್ದರು. ಅಗ್ನಿವೀರರು ನಮ್ಮ ರಾಷ್ಟ್ರಧ್ವಜ, ರೆಜಿಮೆಂಟಲ್ನ ಧ್ವಜ ಮತ್ತು ಧಾರ್ಮಿಕ ಪವಿತ್ರ ಪುಸ್ತಕಗಳ ಸಮ್ಮುಖದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರು. ಸರ್ವರಿಗೂ ಸೂರು ಎನ್ನುವ ಧ್ಯೇಯ ಉದ್ದೇಶದೊಂದಿಗೆ ಆರಂಭವಾದ ಪ್ರಧಾನಮಂತ್ರಿ ಆವಾಸ್ ಯೋಜನೆಯು ವಿಜಯಪುರ ಜಿಲ್ಲೆಯಲ್ಲಿ ಸಮರ್ಪಕವಾಗಿ ಅನುಷ್ಠಾನಗೊಳ್ಳುತ್ತಿದೆ ಎಂದು ಜಿಲ್ಲಾ ಪಂಚಾಯಿತಿಯ ಮುಖ್ಯ ಯೋಜನಾಧಿಕಾರಿ ಚಂದ್ರಕಾಂತ್ ಕುಂಬಾರ ತಿಳಿಸಿದ್ದಾರೆ. ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು, 2024-25 ಸಾಲಿನಲ್ಲಿ ವಿಜಯಪುರ ಜಿಲ್ಲೆಗೆ 51,521 ಮನೆಗಳ ಗುರಿ ನೀಡಲಾಗಿದೆ. ಅದರಲ್ಲಿ 28,055 ಮನೆಗಳನ್ನು ಮಂಜೂರು ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಮೈಸೂರು ಯೋಗ ಫೆಡರೇಷನ್ ವತಿಯಿಂದ 12 ಅಂತಾರಾಷ್ಟೀಯ ಯೋಗ ದಿನಾಚರಣೆ ಅಂಗವಾಗಿ ನಾಳೆ ನಗರದ ಅರಮನೆ ಆವರಣದಲ್ಲಿ ಯೋಗಾಭ್ಯಾಸ ಹಾಗೂ ಮಹಾಸಂಕಲ್ಪ ದಿವಸ ಆಚರಿಸಲಾಗಿದೆ ಎಂದು ಜಿಎಸ್ಎಸ್ ಸಮೂಹ ಸಂಸ್ಥೆಗಳ ಮುಖ್ಯಸ್ಥ ಡಾ ಶ್ರೀಹರಿ ದ್ವಾರಕನ ತಿಳಿಸಿದ್ದಾರೆ. ನಾಳೆ ಬೆಳಗ್ಗೆ 5:30 ಕಾರ್ಯಕ್ರಮ ಆರಂಭವಾಗಲಿದ್ದು ಸುಮಾರು 1,000 ಯೋಗಾಸಕ್ತರು ಪಾಲ್ಗೊಳ್ಳುವರು. ವಿಶ್ವ ತಂಬಾಕು ವಿರೋಧಿ ದಿನಾಚರಣೆ ಅಂಗವಾಗಿ ಚಾಮರಾಜನಗರದಲ್ಲಿ ವಾಕಥಾನ್ ಯಶಸ್ವಿಯಾಗಿ ನಡೆಯಿತು.

0: ವಿವಿಧ ಸಂಘ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಚಾಮರಾಜನಗರದ ಚಾಮರಾಜೇಶ್ವರ ದೇವಸ್ಥಾನದಿಂದ ಜಿಲ್ಲಾಡಳಿತ ಭವನದವರೆಗೆ ನೂರಾರು ಮಂದಿ ತಂಬಾಕು ಮುಕ್ತ ಸಮಾಜ ನಿರ್ಮಾಣಕ್ಕಾಗಿ ವಾಕಥಾನ್ ನಡೆಸಿದರು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿ ಮೋನೋರೋತ್ ವಾಕಥಾನ್ಗೆ ಚಾಲನೆ ನೀಡಿ ಮಾತನಾಡಿ, ತಂಬಾಕು ಮುಕ್ತ ಸ್ವಸ್ಥ ಸಮಾಜ ಹಾಗೂ ಆರೋಗ್ಯವಂತ ಭಾರತವನ್ನು ರೂಪಿಸುವಲ್ಲಿ ಯುವ ಜನಾಂಗ ಸಾರ್ವಜನಿಕರು ಕೈಜೋಡಿಸಬೇಕು ಎಂದು ಹೇಳಿದರು. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಜೂನ್ ಒಂದರ ವಿಶ್ವ ಹಾಲು ದಿನಾಚರಣೆ ಪ್ರಯುಕ್ತ ಅಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ಚಿಮುಲ್ ವತಿಯಿಂದ ಚಿಕ್ಕಬಳ್ಳಾಪುರ ನಗರದಲ್ಲಿನ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಒಳರೋಗಿಗಳಿಗೆ ಗುಡ್ ಲೈಫ್ ಹಾಲನ್ನು ವಿತರಿಸುವ ಜೊತೆಗೆ ಹಾಲಿನ ಪ್ರಾಮುಖ್ಯತೆ, ಮಹತ್ವ ಮತ್ತು ಪ್ರಯೋಜನಗಳ ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಚಿಮುಲ್ ವ್ಯವಸ್ಥಾಪಕ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಭಾರತೀಯ ಜನತಾ ಪಕ್ಷವು ವಿಶ್ವದಲ್ಲೇ ಅತಿ ಹೆಚ್ಚು ಸದಸ್ಯರನ್ನು ಹೊಂದಿರುವ ರಾಜಕೀಯ ಸಂಘಟನೆಯಾಗಿದ್ದು, ರಾಷ್ಟ್ರ ಸೇವೆ ಮತ್ತು ಸಮಾಜ ಪರಿವರ್ತನೆಯ ಧ್ಯೇಯದೊಂದಿಗೆ ಕಾರ್ಯಕರ್ತರನ್ನು ರೂಪಿಸುವ ವಿಶಿಷ್ಟ ಪರಂಪರೆಯನ್ನು ಹೊಂದಿದೆ ಎಂದು ಕೇಂದ್ರದ ಮಾಜಿ ಸಚಿವ ಭಗವಂತ್ ಖೂಬ ಹೇಳಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯದ ಕರಾವಳಿ, ದಕ್ಷಿಣ ಒಳನಾಡಿನ ಕೆಲವೆಡೆ, ಉತ್ತರ ಒಳನಾಡಿನ ಒಂದೆರಡು ಕಡೆ ಮಳೆಯಾಗಿದೆ. ತಿಪಟೂರಿನಲ್ಲಿ ಅತಿ ಹೆಚ್ಚು 5 ಸೆಂಟಿಮೀಟರ್ ಮಳೆಯಾಗಿದೆ. ಉಳಿದಂತೆ ಮಂಗಳೂರು ವಿಮಾನ ನಿಲ್ದಾಣ, ಬೆಂಗಳೂರು ನಗರ ವೀಕ್ಷಣಾಲಯ ತಲಾ 5, ನಾಗಮಂಗಲ 4, ಕಳಸ, ಮದ್ದೂರು, ಕೃಷ್ಣರಾಜಸಾಗರ, ಮೈಸೂರು ಪಿಟಿಒದಲ್ಲಿ ತಲಾ 3 ಸೆಂಟಿಮೀಟರ್ ಮಳೆಯಾಗಿದೆ. ಬೀದರ್ನಲ್ಲಿ ಗರಿಷ್ಠ 40.8 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ಕರಾವಳಿಯ ಕೆಲವೆಡೆ, ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನ ಒಂದೆರಡು ಕಡೆಗಳಲ್ಲಿ ಮಳೆಯಾಗಲಿದೆ. ಬೆಂಗಳೂರು ಸುತ್ತಮುತ್ತ ಭಾಗಶಃ ಮೋಡ ಕವಿದ ವಾತಾವರಣ, ಕೆಲವೆಡೆ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ 33, ಕನಿಷ್ಠ 20 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರ್ನಾಟಕ ಕಾಂಗ್ರೆಸ್ ಶಾಸಕಾಂಗದ ಪಕ್ಷದ ನಾಯಕರಾಗಿ ಡಿಕೆ ಶಿವಕುಮಾರ್ ಸರ್ವಾನುಮತದಿಂದ ಆಯ್ಕೆ. ಜೂನ್ 3ರಂದು ಲೋಕಭವನದ ಗಾಜಿನ ಮನೆಯಲ್ಲಿ ನೂತನ ಮುಖ್ಯಮಂತ್ರಿ ಪ್ರಮಾಣ ವಚನ. ಬೆಂಗಳೂರು ಘನತ್ಯಾಜ್ಯ ಟೆಂಡರ್ ಅಕ್ರಮಗಳ ಕುರಿತು ತುರ್ತು ತನಿಖೆಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಪತ್ರ. ನಾಳೆ ಮನ್ ಕಿ ಬಾತ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭಾರತೀಯರನ್ನು ಉದ್ದೇಶಿಸಿ ಮನದ ಮಾತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
1: ಆಕಾಶವಾಣಿ ಮಂಗಳೂರು, ಕಿಸಾನ್ ವಾಣಿ.

0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ಇಂದಿನ ಕಾರ್ಯಕ್ರಮದಲ್ಲಿ ಪುತ್ತೂರಿನ ಶರಣ್ಯ ಗಗನ್ ಇವರೊಂದಿಗೆ ಅಡೆನಿಯಂ ಕೃಷಿಯ ಅನುಭವ ಕುರಿತು ಸಂದರ್ಶನ ಕೇಳೋಣ. ಇವರನ್ನು ಸಂದರ್ಶಿಸುವವರು ರಜನಿ ಭಟ್.
3: ಕೃಷಿಕ ಬಾಂಧವರಿಗೆಲ್ಲ ನಮಸ್ಕಾರ. ಸಾಮಾನ್ಯವಾಗಿ ಹೂ ಗಿಡಗಳು ಮನೆಯ ಅಂದವನ್ನು ಹೆಚ್ಚಿಸುತ್ತವೆ. ಅದರಲ್ಲೂ ಒಳಾಂಗಣ ಹೊರಾಂಗಣ ಗಿಡಗಳು ಬೆಳೆಸುವುದು ಮನಸ್ಸಿಗೆ ಮುದ ನೀಡುವುದು, ಹಾಗೂ ಇದೊಂದು ಉತ್ತಮ ಹವ್ಯಾಸವಾಗಿದೆ. ನಮ್ಮ ಕರಾವಳಿಯಲ್ಲಿ ಮಲ್ಲಿಗೆ, ದಾಸವಾಳ, ಗುಲಾಬಿ, ಸೇವಂತಿಗೆ ಹೀಗೆ ಬಹಳಷ್ಟು ಹೂ ಗಿಡಗಳನ್ನು ನಾವಿಲ್ಲಿ ಬೆಳೆಯುವುದು ಕಾಣಬಹುದು. ಆದರೆ ಅಡೆನಿಯಂ ಎಂಬ ಹೂ ಗಿಡವನ್ನು ಬೆಳೆಸುವುದು ಹೇಗೆ ಎಂಬುದರ ಬಗ್ಗೆ ಶರಣ್ಯ ಗಗನ್ ಇವರು ಇದರ ಬಗ್ಗೆ ಮಾಹಿತಿ ನೀಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಅಡೆನಿಯಂ ಕೃಷಿ ಹಾಗೂ ಅದರ ಆರೈಕೆಯ ಬಗ್ಗೆ ಇವರು ನಮಗೆ ಸಮಗ್ರವಾಗಿ ತಿಳಿಸಲಿದ್ದಾರೆ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ.
4: ನಮಸ್ತೆ
3: ಮೇಡಮ್. ಇವಾಗ ಅಡೆನಿಯಂ ಅನ್ನುವ ಈ ಪದಕ್ಕೆ ಹೆಸರು ಕೇಳುವಾಗಲೇ ಒಂದು ವಿಶೇಷ ಅಂತ ಅನ್ನಿಸ್ತಾ ಇದೆ ಎಲ್ರಿಗೂ. ಸಾಮಾನ್ಯವಾಗಿ ಇದರ ಹೆಸರು ವಿಶೇಷವೇ. ಏನಿದು ಅಡೆನಿಯಂ ಅಂದ್ರೆ?
4: ನೀವು ಹೇಳಿದ ಹಾಗೆ ಅಡೆನಿಯಂ ಅಂತ ಹೇಳಿದ್ರೆ ಅದು ವಿಶೇಷ. ಅದನ್ನು ಕಾಣುವಾಗಲೇ ಅದೊಂದು ವಿಶೇಷವಾದ ಗಿಡ. ಯಾಕಂತ ಹೇಳಿದ್ರೆ ಅದನ್ನು ನೋಡುವಾಗ ಈಗ ಬೇರೆಲ್ಲ ಗಿಡಗಳದ್ದು ಬೋನ್ಸಾಯಿ ಮಾಡ್ತಾರೆ, ಇದನ್ನು ಬೋನ್ಸಾಯಿಗೆ ಅದಕ್ಕೆ ಶೇಪ್ ತರಿಸಬೇಕು ಅಂತಲಿಲ್ಲ, ಅದುವೇ ಬೋನ್ಸಾಯಿ ಹಾಗೆ ಶೇಪ್ ಅದಾಗಿ ತಾನಾಗಿ ಕೊಡ್ತದೆ. ಅದನ್ನ ನಾವು ಟೈಮ್ ಟೈಮ್ಗೆ ಪ್ರೂನಿಂಗ್ ಮಾಡ್ತಾ ಹೋದ್ರೆ ಸಾಕು, ಅದು ನಮಗೆ ಬೋನ್ಸಾಯಿಯ ಶೇಪ್ ಅನ್ನೇ ಕೊಡ್ತದೆ ಅದು. ಹಾಗಾಗಿ ಅಡೆನಿಯಂ ಅಂತ ಹೇಳಿದ್ರೆ ಅದು ಗಿಡವೇ

0: ಒಂದು ವಿಶೇಷತೆ. ಅದು ಇನ್ನೊಂದು ಹೆಸರಿದೆ ಅಡೇನಿಯಂ ಅಂತ ಹೇಳಿದ್ರೆ, ಡೆಸರ್ಟ್ ರೋಸ್ ಅಂತ ಹೇಳ್ತಾರೆ. ಅದು ಅರೇಬಿಯನ್ ಕಂಟ್ರೀಸ್ ಗಳಲ್ಲಿ ಮತ್ತೆ ಆಫ್ರಿಕಾ ಕಂಟ್ರಿಗಳಲ್ಲಿ ಅದರದ್ದು ಒರಿಜಿನ್. ಅದರದ್ದು
1: ಡೆಸರ್ಟ್ ರೋಸ್ ಅಂದ್ರೆ ಮರುಭೂಮಿಯ ಗುಲಾಬಿ ಅಂತ ಹೇಳ್ಬೋದು,
0: ಮರುಭೂಮಿಯ ಗುಲಾಬಿ. ಅದರಲ್ಲಿ ಮಲ್ಟಿ ಪೆಟಲ್ಸ್ ಬರ್ತದೆ, ಸಿಂಗಲ್ ಪೆಟಲ್ಸ್ ಬರ್ತದೆ. ಮಲ್ಟಿ ಪೆಟಲ್ ಅಂದ್ರೆ ನಮ್ಮ ಮಾಮೂಲು ಗುಲಾಬಿಯ ಹಾಗೆ ಕಾಣ್ತದೆ ಕಾಣುವಾಗ,
1: ತುಂಬಾ ದಳಗಳಿ.
0: ಹೌದು, ತುಂಬಾ ದಳಗಳಿರುವಂತದ್ದು. ಹಾಗಾಗಿ ಅದಕ್ಕೆ ಡೆಸರ್ಟ್ ರೋಸ್ ಅಂತ ಹೇಳ್ತಾರೆ, ಮರುಭೂಮಿಯ ಗುಲಾಬಿ.
1: ಅಂದ್ರೆ ಇದಕ್ಕೆ ಅಂತ ನೀರು ಕಡಿಮೆ ಸಾಕ? ಹೇಗೆ
0: ನೀರು ಕಡಿಮೆ ಸಾಕು, ಬೇಸಿಗೆಯಲ್ಲಿ ಮಾತ್ರ 2 ದಿವಸಕ್ಕೊಮ್ಮೆ ನೀರು ಬೇಕಾಗ್ತದೆ ಅದಕ್ಕೆ. ಬಾಕಿ ದಿವಸಗಳಲ್ಲಿ ವಾರಕ್ಕೆ 2 ಸಲ ನೀರು ಹಾಕಿದ್ರೆ ಸಾಕು. ಮತ್ತೆ ನೀರು ಹಾಕುವಾಗಲೂ ಹಾಗೆ ಅದರ ಮಣ್ಣನ್ನು ನೋಡಿ, ನೀರಿನ ಅಂಶದಲ್ಲಿ ಉಂಟಾ ಇಲ್ವಾ ಅಂತ ನೋಡಿ ಹಾಕುವ.
2: ಈ ವಿಶೇಷ ಹೆಸರಿನ ಬಗ್ಗೆ ನೀವು ಉಲ್ಲೇಖ ಮಾಡಿದ್ರೆ, ಈ ಗಿಡದ ಬೆಳವಣಿಗೆ ಹೇಗೆ, ಅಥವಾ ಇದನ್ನು ನಾಟಿ ಮಾಡುದು, ಹೊಸ ಗಿಡ ಮಾಡುದಾಗ್ಲಿ, ಇದರ ಬಗ್ಗೆ ಮಾಹಿತಿ ಕೊಡಬಹುದಾ?
0: ಖಂಡಿತ. ಇದು ಗ್ರಾಫ್ಟೆಡ್ ಗಿಡ ಅಂದ್ರೆ ನಾವು ಕಸಿ ಕಟ್ಟಿ ಮಾಡುವಂತ ಗಿಡ. ಇದರ ತಾಯಿ ಗಿಡ ಅಂತ ನಾನು ಹೇಳ್ತೇನೆ. ತಾಯಿ ಗಿಡ ಪಿಂಕ್ ಕಲರ್ ನ ಸಿಂಗಲ್ ಪೆಟಲ್.
1: ಓಹೋ,
0: ಸಿಂಗಲ್ ಪೆಟಲ್ ಪಿಂಕ್ ಕಲರ್ ನ ಗಿಡಕ್ಕೆ ನಾವು ನಮಗೆ ಯಾವ ಕಲರ್ ಬೇಕೋ ಅದನ್ನು ಕಸಿ ಕಟ್ಟಿ ಬೆಳೆಸುವಂತದ್ದು. ಫ್ಲಾಟ್ ಗ್ರಾಫ್ಟಿಂಗ್ ಹೇಳ್ತಾರೆ, ವಿ ಕಟ್ ಗ್ರಾಫ್ಟಿಂಗ್ ಹೇಳ್ತಾರೆ. ನಾನು ಮಾಡುವಂತದ್ದು ಫ್ಲಾಟ್ ಕಟ್ಟಿಂಗ್ ಗ್ರಾಫ್ಟಿಂಗ್ ಮಾಡುದು ನಾನು.
2: ಇವಾಗ ನೀವು ಹೇಳಿದ್ರೆ ನಾನು ಮಾಡುದು ಇದು ಅಂತ, ಎಂತ ಇದು, ಇದರ ಕಸಿ ಕಟ್ಟುವುದು ಹೇಗೆ? ಉಳಿದ ನಾವು ಈಗ ಹಲಸಿನ ಗಿಡಕ್ಕೆ, ಮಾವಿನ ಗಿಡಕ್ಕೆ ಎಲ್ಲ ಮಾಡಿದ ಹಾಗೆಯಾ, ಹೇಗೆ ಇದರ ಕಸಿ ಕಟ್ಟುವುದ ವಿಧಾನ ಹೇಗೆ?
0: ಈ ಸಿಂಗಲ್ ಪೆಟಲ್ ಪಿಂಕ್ ಅಡೇನಿಯಂದಲ್ಲಿ ಅದರಲ್ಲಿ ಬೀಜ ಆಗ್ತದೆ, ಬಿತ್ತು, ಸೀಡ್ ಪಾಡ್ ಅಂತ ಹೇಳ್ತೇವೆ ನಾವು. ಅದಕ್ಕೆ ಪಾಲಿನೇಷನ್ ಅಂತ ಅಗತ್ಯ ಇಲ್ಲ, ಅದಾಗಿ ತಾನಾಗಿ ಪಾಲಿನೇಷನ್ ಆಗಿ ಅದರಲ್ಲಿ ಬೀಜ ಆಗ್ತದೆ. ಆ ಬೀಜವನ್ನು ನಾವು ಕಲೆಕ್ಟ್ ಮಾಡಿ ಬಿತ್ತ ಹಾಕಿ 1 ವರ್ಷ ಆಗ್ಬೇಕು ಆ ಗಿಡಕ್ಕೆ. ಒಂದು ವರ್ಷ ಆದ ಗಿಡಕ್ಕೆ ಮತ್ತೆ ನಮ್ಮಲ್ಲಿ ಈಗ ಬೇರೆ ಕಲರ್ಸ್ ಇದ್ರೆ ನಮಗೆ ಯಾವ ಕಲರ್ಸ್ ಬೇಕು ಅದ್ರ ಗೆಲ್ಲನ್ನು ಕಟ್ ಮಾಡಿ ಗ್ರಾಫ್ಟಿಂಗ್ ಮಾಡುವಂತದ್ದು, ಕಸಿ ಕಟ್ಟುವಂತದ್ದು.
2: ಇವಾಗ ನೀವು ಹೇಳಿದ್ರೆ ಅದು ಒಂದು ಒಂದು ರೀತಿಯ ಬೊನ್ಸಾಯಿ ಗಿಡದ ಹಾಗೆ ಅಂತ, ಇದರ ಆಕಾರ ಹೇಗಿರ್ತದೆ?
0: ಇದರ ಬುಡ ನಾವದಕ್ಕೆ ಕಾಡೆಕ್ಸ್ ಅಂತ ಹೇಳ್ತೇವೆ, ಅದು ವರ್ಷ ವರ್ಷ ಹೋದ ಹಾಗೆ ತೋರ ತೋರ ಆಗ್ತಾ ಹೋಗ್ತದೆ ಆಟೋಮ್ಯಾಟಿಕ್ ಆಗಿ. ನಾವದಕ್ಕೆ ಏನು ಕೊಡ್ಬೇಕಾದ ಅವಶ್ಯಕತೆ ಇಲ್ಲ. ಸ್ವಲ್ಪ ಗೊಬ್ಬರ ಹಾಕ್ಬೇಕು ಬೆಳಿಲಿಕ್ಕೆ, ಅದಕ್ಕೆ ನೈಟ್ರೋಜನ್ ರಿಚ್ ಗೊಬ್ಬರ ಹಾಕ್ಬೇಕು. ಅದು ವರ್ಷಕ್ಕೆ 3 ಸಲ ಹಾಕಿದ್ರೆ ಸಾಕು, ಅದು ತಾನಾಗಿಯೇ ದೊಡ್ಡ ಆಗ್ತಾ ಹೋಗ್ತದೆ. ಈ ಕಾಡೆಕ್ಸ್ ಅಂತ ನಾನೀಗ ಹೇಳಿದಲ್ಲ ಅದು. ಮತ್ತೆ ನಾವು ಪಾಟ್ ಅದಕ್ಕೆ ಸಣ್ಣ ಆಗ್ತದೆ ಗಿಡಕ್ಕೆ ಅಂತ ಅನಿಸಿದ್ರೆ ರೀಪಾಟ್ ಮಾಡ್ಬೇಕು. ರೀಪಾಟ್ ಮಾಡುವಾಗ ಮಣ್ಣಿನ ಅಡಿಯ ಭಾಗವನ್ನು ಸ್ವಲ್ಪ ಮೇಲಕ್ಕೆ ತಂದು, ಈಗ ಗಿಡ ಮಣ್ಣಿನ ಅಡಿಯಲ್ಲಿ 1 ಇಂಚ್ ಇತ್ತು ಅಂತಂದ್ರೆ 1 ಇಂಚ್ ಮೇಲೆ ಬರಿಸಿ, ಬರೀ 1 ಇಂಚ್ ಮಾತ್ರ ಮಣ್ಣಿನ ಅಡಿಯಾಗೆ ಹೋಗುವ ಹಾಗೆ ರೀಪಾಟ್ ಮಾಡ್ಬೇಕು. ರೀಪಾಟ್ ಮಾಡುವಾಗ ಕೂಡ ಅದ್ರ ಸೈಡ್ ಅಲ್ಲೆಲ್ಲ ಸ್ವಲ್ಪ ಸಪುರ ಸಪುರದ ಬೇರುಗಳು ಬಂದಿರ್ತದೆ, ಆ ಬೇರನ್ನು ಕಟ್ ಮಾಡಿ ಅದಕ್ಕೆ ಫಂಗಿಸೈಡ್ ಪೌಡರ್ ಉಂಟು, ಸಾಫ್ ಅಂತ ನಾನು ಯೂಸ್ ಮಾಡುವಂತದ್ದು, ಅದನ್ನು ಸ್ವಲ್ಪ ಪೇಸ್ಟ್ ಮಾಡಿ ಅದಕ್ಕೆ ಕಟ್ ಮಾಡಿದ ಜಾಗಕ್ಕೆ ಹಚ್ಚಿ 1-2 ಗಂಟೆ ಬಿಟ್ಟು ಅದು ಒಣಗಿದ ನಂತರ ರೀಪಾಟ್ ಮಾಡ್ಬೇಕು. ರೀಪಾಟ್ ಮಾಡುವಾಗ ಈ ಬುಡವನ್ನು ಸ್ವಲ್ಪ ಮಣ್ಣಿನಿಂದ ಮೇಲಕ್ಕೆ ಕಾಣುವ ಹಾಗೆ ಇಟ್ಟು ಮಣ್ಣು ಹಾಕಿದ್ರೆ.
2: ಇವಾಗ ನೀವು ರೀಪಾಟ್ ನ ವಿಷಯ ಹೇಳಿದ್ರಿ, ಈಗ ಅದರ ಮೊದಲು ಒಂದು ಗಿಡ ನೆಡ್ತಿದ್ರೆ ಪಾಟಿಂಗ್ ಮಿಕ್ಸ್ ಯಾವ ರೀತಿ ಇರಬೇಕು?
0: ಅದೇ ನಿಮಗೆ ಮರಳು ಮಿಶ್ರಿತ ಮಣ್ಣು ತುಂಬಾ ಯೋಗ್ಯವಾದಂತ,
1: ಡೆಸರ್ಟ್ ರೋಸ್
0: ಡೆಸರ್ಟ್ ಅಲ್ಲಿ ಇರುವಂತದ್ದು. ಸೊ ಹೊಯಿಗೆ ಇಲ್ಲದೆ ಅದು ಇಲ್ಲ, ಮರಳಿಲ್ಲದೆ ಅಡೇನಿಯಂ ಇಲ್ಲ. ಕೆಂಪು ಮಣ್ಣು ನಮ್ಮ ಮಾಮೂಲಾಗಿ ನಾವು ಗಾರ್ಡನ್ ಗೆ ಯೂಸ್ ಮಾಡೋ ಕೆಂಪು ಮಣ್ಣು, ಕಾಂಪೋಸ್ಟ್, ಅದು ಕಿಚನ್ ವೇಸ್ಟ್ ನ ಕಾಂಪೋಸ್ಟ್ ಗೆ ಎಲ್ಲರೂ ಮಾಡ್ತಾರೆ, ಅದು ಆಗಿರ್ಬೋದು. ಎರೆಹುಳ ಗೊಬ್ಬರ ವರ್ಮಿ ಕಾಂಪೋಸ್ಟ್ ಹೇಳ್ತಾರೆ, ಅದನ್ನು ಹಾಕ್ಬೋದು. ಅದು ಮತ್ತೆ ಮರಳು, ಅದು 3 ಮಿಕ್ಸ್ ಮಾಡಿ ಅದರ ಪಾಟಿಂಗ್ ಮಿಕ್ಸ್ ರೆಡಿ ಮಾಡುವಂತದ್ದು, ಅಷ್ಟೇ ಸಾಕು. ಅಂದ್ರೆ ನೀರು ಸರಾಗವಾಗಿ ಹರಿದು ಹೋಗುವ ಹಾಗೆ ಪಾಟಿಂಗ್ ಮಿಕ್ಸ್, ನೀರು ನಿಲ್ಬಾರ್ದು. ನೀರು ನಿಂತ್ರೆ ಈ ಕಾರ್ಡೆಕ್ಸ್ ಅಂತ ನಾನಾಗ ಹೇಳಿದಲ್ಲ ಅದು ಕೊಳಿವ ಚಾನ್ಸಸ್ ಜಾಸ್ತಿ, ಕೊಳ್ದ್ರೆ ಹೋಯ್ತು. ಅದಕ್ಕೆ ಫಂಗಸ್ ಅಟ್ಯಾಕ್ ಆಗ್ತದೆ ನೀರ್ ಅದ್ರಲ್ಲಿ ತುಂಬಾ ನಿಂತ್ರೆ. ಅಂದ್ರೆ ಅಡೇನಿಯಂ ಹೇಳುದು ಸಕ್ಯುಲೆಂಟ್ ವೆರೈಟಿ, ಅದರ ಬುಡದಲ್ಲಿ ಕಾರ್ಡೆಕ್ಸ್ ಅಲ್ಲಿ ನೀರು ಶೇಖರಣೆ ಮಾಡಿರ್ತದೆ.
1: ಅಂದ್ರೆ ಮರುಭೂಮಿಯಲ್ಲ ಒಂಟೆಯನ್ನೆಲ್ಲ ಡುಬ್ಬದ
0: ಹಾಗೆ, ಸೇಮ್ ಅದೇ ಕಾನ್ಸೆಪ್ಟ್ ಅಡೇನಿಯಂಗೆ ಕೂಡ. ಅದು ನೀರು ಶೇಖರಣೆ ಮಾಡಿಕೊಂಡಿರುವ ಕಾರಣ ನಾವು ಹೊರಗಿಂದ ಹೆಚ್ಚು ನೀರು ಹಾಕಿದ್ರೆ ಅದಕ್ಕೆ ಅದು ಜಾಸ್ತಿಯಾಗಿ ಫಂಗಸ್ ಅಟ್ಯಾಕ್ ಆಗ್ತದೆ, ಅದ್ರ ಬುಡ ಎಲ್ಲ ಕೊಳಿಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಮತ್ತೆ ಅದನ್ನು ಕಟ್ ಮಾಡ್ಬೇಕು, ಫಂಗಸ್ ಪೌಡರ್ ಹಾಕ್ಬೇಕು. ಹೌದು ಹೌದು, ಉಳಿಸಿಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ನಮಗೆ,
1: ಸ್ವಲ್ಪ ನೀರು ಭಯಂಕರ ಇಫೆಕ್ಟ್.
0: ಹೌದು ಹೌದು, ನಮಗೆ ಕೂಡ್ಲೆ ಗೊತ್ತಾದ್ರೆ ಓಕೆ ಬದುಕಿಸಬಹುದು, ಇಲ್ಲ ನಮಗೆ ಈಗ ಸ್ವಲ್ಪ ಬಿಗಿನರ್ ಅಂತ ಆದ್ರೆ ಗೊತ್ತಾಗುದಿಲ್ಲ. ಕೆಲವೊಮ್ಮೆ ಎಲೆ ಹಳದಿ ಬಂದು ಆಗ ನಾವು ಮುಟ್ಟಿ ನೋಡ್ಬೇಕು, ಬುಡ ಮುಟ್ಟಿ ನೋಡಿದ್ರೆ ಅದು ಸಾಫ್ಟ್ ಉಂಟಾ ಹೇಗುಂಟು ಅಂತ ನೋಡಿ ಹಾಗೆ ಚೆಕ್ ಮಾಡ್ತಾ ಇದ್ರೆ ಓಕೆ, ತೊಂದ್ರೆ ಇಲ್ಲ. ಬಟ್ ನೀರು ಕಡಿಮೆ ಆದಷ್ಟು ಒಳ್ಳೇದು.
2: ಈಗ ನೀವು ಮೊದಲ ಬಾರಿಗೆ ನೆಡುವಾಗ ಯಾವ ರೀತಿಯ ಮಣ್ಣನ್ನು ಉಪಯೋಗಿಸಬೇಕು ಅಂತ ಹೇಳಿದ್ರೆ, ಅದನ್ನು ನೆಟ್ಟ ನಂತರ ಅದರ ಆರೈಕೆ ಹೇಗೆ?

0: ಅಡೇನಿಯಂ ಗಿಡ ನೆಟ್ಟ ದಿವಸ ಅದು ನೀರು ಇಂಗಿ ಹೋಗುವಷ್ಟು, ಈಗ ನಮಗೆ ಪಾಟ್ ಇಂದ ಕೆಳಗೆ ಹೋಗುದು ನೀರು ಹೋಗುದು ಕಾಣ್ಬೇಕು, ಅಷ್ಟು ನೀರು ಹಾಕುದು. ಹಾಕಿ ನೆರಳಲ್ಲಿ ಇಡ್ಬೇಕು, ಒಂದು 10 ದಿವಸ ನೆರಳಲ್ಲಿ ಇಡ್ಬೇಕು. ಈಗ ನೆಟ್ಟ ಗಿಡ, ಫಸ್ಟ್ ನಾವು ನೆಟ್ಟ ಗಿಡ ನೆರಳಲ್ಲಿ 10 ದಿವಸ ಇಟ್ಟು, ಈ ನೀರು ಹಾಕಿದ ನಂತರ ಮತ್ತೆ ನೀರು ಹಾಕುವಾಗಿಲ್ಲ. 5-6 ದಿವಸ ನೀರು ಹಾಕ್ಲೇಬಾರ್ದು, ಅಂದ್ರೆ ನೀರಿನ ಅಂಶ ಅದ್ರಲ್ಲಿ ಇರ್ತದೆ. ನಾವು ಹೇಗಿದ್ರು ಬಿಸಿಲಿಗೆ ಡೈರೆಕ್ಟ್ ಇಡ್ತಾ ಇಲ್ಲ, ನೆರಳಲ್ಲಿ ಇಟ್ಟಿರ್ತೇವೆ. ಸೊ ನೀರಿನ ಅಂಶ ಅದ್ರಲ್ಲಿ ಇರ್ತದೆ. 5 ದಿವಸ ಅಂತೂ ಹಾಕ್ಲೇಬಾರ್ದು, ಮತ್ತೆ ನೋಡಿಕೊಂಡು ಹಾಕ್ಬೇಕು. ಮಣ್ಣು ನೋಡಿ ಅದರಲ್ಲಿ ನೀರಿನ ಅಂಶ ಉಂಟಾ ಪಸೆ ಉಂಟಾ ಅಂತ ನೋಡಿ ಬೇಕಿದ್ರೆ ಮಾತ್ರ ನೀರು ಹಾಕಿ 10 ದಿವಸ ಕಳೆದ ನಂತರ ಡೈರೆಕ್ಟ್ ಬಿಸಿಲಿಗೆ ಇಡ್ಬೇಕು. ಮಿನಿಮಮ್ 6-8 ಗಂಟೆ ಡೈರೆಕ್ಟ್ ಬಿಸಿಲು ಅದಕ್ಕೆ ಬೀಳಲೇಬೇಕು.
1: ಇದು ಬಿಸಿಲಿನಲ್ಲೇ ಬೆಳೆಯುವುದು,
0: ಬಿಸಿಲಿನಲ್ಲೇ ಬೆಳೆಯುವಂತದ್ದು.
1: ಇವಾಗ ನೀವು ಹೇಳಿದ್ರೆ ನೀರಿನ ಅವಶ್ಯಕತೆ ಇದ್ದಲ್ಲಿ ಹಾಕುದು ಅಂತ, ಅದು ಹೇಗೆ ಗೊತ್ತಾಗುದು? ಅಂದ್ರೆ ಬೆರಳೇನಾದ್ರೂ ಹೊಯ್ಗೆಯಲ್ಲಿ
0: ನಾವು ಮುಟ್ಟಿ ನೋಡಿದಾಗ ನಮಗೆ ಗೊತ್ತಾಗ್ತದೆ. ನೀರಿನ ಪಸೆ ಇದ್ರೆ ನಮ್ಮ ಕೈಗೆ ಮಣ್ಣಿನ ಇದು ಅಂಟುತ್ತದಲ್ಲ, ಅದು ಇದ್ರೆ ಹಾಕುದು ಅವಶ್ಯಕತೆ ಇಲ್ಲ. ಈಗ ಹೊರಗಡೆ ಡೈರೆಕ್ಟ್ ಬಿಸಿಲಿಗೆ ಇಟ್ಟರು ಕೂಡ ಈ ಚಳಿಗಾಲದಲ್ಲಿ ಎಲ್ಲ 3-4 ದಿವಸಕ್ಕೊಮ್ಮೆ ನೀರು ಹಾಕಿದ್ರೆ ಸಾಕು, ಹೆಚ್ಚು ನೀರು ಹಾಕುವ ಅವಶ್ಯಕತೆ ಇಲ್ಲ. ನೀರು ಹಾಕುವಾಗ ಕೂಡ ಗಿಡಕ್ಕೆ ಬೀಳದ ಹಾಗೆ ನೋಡಿಕೊಳ್ಬೇಕು, ಆದಷ್ಟು ಬುಡಕ್ಕೆ ಬೀಳ್ಬೇಕು.
1: ಕಾಡೆಕ್ಸ್ಗೆ ತಾಗಬಾರ್ದು,
0: ಕಾಡೆಕ್ಸ್ಗೆ ತಾಗ್ಬಹುದು, ಮೇಲೆ ಎಲೆಗಳಿಗೆ ಮೊಗ್ಗಿಗೆ ತಾಗಿದ್ರೆ ಅದು ದುರ್ತದೆ. ನೀರು ಹಾಕುವಾಗ ಜಾಗ್ರತೆ ವಹಿಸಬೇಕು, ಆದಷ್ಟು ಗಿಡದ ಒಂದು 1/4 ಅಂಶಕ್ಕಿಂತ ಕೆಳಗಡೆ ನೀರು ಬೀಳುವ ಹಾಗೆ ನೋಡಿಕೊಳ್ಬೇಕು.
1: ಅಡೇನಿಯಂನ ಬಗ್ಗೆ ಉತ್ತಮ ಮಾಹಿತಿ. ಈಗ ನೀವು ಅದು ಹೇಳಿದ್ರೆ 7-8 ದಿವಸ ತನಕ ನೆರಳಲ್ಲಿ ಇಡಬೇಕು, ಆ ನಂತರ ಬಿಸಿಲಿಗೆ ಇಡುವುದು, ಮುಂದಿನ ಪ್ರಕ್ರಿಯೆ ಹೇಗೆ?
0: ಮಿನಿಮಮ್ 6-8 ಗಂಟೆ ಡೈರೆಕ್ಟ್ ಬಿಸಿಲು ಬೀಳುವ ಹಾಗೆ ಇಡ್ಬೇಕು. ನಂತರ ಅದಕ್ಕೆ ಫರ್ಟಿಲೈಸರ್ ಏನಾದ್ರೂ ಬೇಕಿದೆ. ಈಗ ನಟ್ಟು ಒಂದು ನಡುವಾಗ ನಾವು ಹೇಗಿರೋ ಕಾಂಪೋಸ್ಟ್ ಹಾಕಿರ್ತೇವೆ, ಹಾಗಾಗಿ ಕೂಡ್ಲೇ ಹಾಕುವಂತ ಅವಶ್ಯಕತೆ ಇಲ್ಲ. ಮತ್ತೆ ಈಗ ಸಣ್ಣ ಗಿಡ ಅಂತ ಆದ್ರೆ ನಾವು ಹೂ ಬರ್ಬೇಕು ಅಂತ ಹೇಳಿ ಹೂ ಬರ್ಲಿಕ್ಕಿರುವ ಫರ್ಟಿಲೈಸರ್ ಹಾಕುದು ಬೇಡ. ಅಂದ್ರೆ ಅದು ಅದರಲ್ಲಿ ಎಷ್ಟು 1 ಅಥವಾ 2 ಕೊಂಬೆ ಇರ್ತದಷ್ಟೇ. ಅದಕ್ಕೆ ಹೂ ಬರುವ ಹಾಗೆ ಅದಕ್ಕೆ ಕೆಲಸ ನಾವು ಕೊಟ್ಟದ್ದು ಅಂತಾದ್ರೆ ಈ ಕಾಡೆಕ್ಸ್ ದಪ್ಪ ಬರುದಿಲ್ಲ.
1: ಅಂದ್ರೆ ಹೂ ಬಿಡ್ಲಿಕ್ಕಿರುವ ನಾವು ಫರ್ಟಿಲೈಸರ್ ಗೊಬ್ಬರ ಹಾಕಬಾರ್ದು,
0: ಹಾಕಬಾರ್ದು. ಸಣ್ಣ ಗಿಡ ಅಂತ ಆದ್ರೆ, ದೊಡ್ಡ ಗಿಡ ಆದ್ರೆ ಹಾಕ್ಬೋದು, ತೊಂದ್ರೆ ಇಲ್ಲ. ಬರೀ ಸಣ್ಣ ಗಿಡ, ಒಂದು 6-8 ಇಂಚಿನ ಗಿಡ ಎಲ್ಲ ಸಿಗ್ತದೆ, ಅಷ್ಟು ಸಣ್ಣ ಗಿಡಕ್ಕೆ ಒಮ್ಮೆ ಹೂ ಆಗ್ಲಿ, ನಮ್ಮಲ್ಲಿ ಒಮ್ಮೆ ಹೂ ಆಗ್ಲಿ ನೋಡುವ ಅಂತ ಹೇಳಿ ಅರ್ಜೆಂಟ್ ಮಾಡಬಾರ್ದು. ಹಾಗಾಗಿ ಅದಕ್ಕಿರುವಂತ ಫರ್ಟಿಲೈಸರ್ ಅನ್ನು ಸ್ವಲ್ಪ ತಾಳ್ಮೆಯಿಂದ ಕಾದು ಸ್ವಲ್ಪ ದೊಡ್ಡಾದ ನಂತರ ನೆಕ್ಸ್ಟ್ ಇಯರ್ ಹೂ ಆದ್ರೆ ಸಾಕು ಅಂತ ಹೇಳಿ ಹಾಕ್ಬೇಕು. ಅಂದ್ರೆ ಇದರಲ್ಲಿ ಹೂ ಆಗ್ತದೆ, ಆಗುದಿಲ್ಲ ಅಂತಲ್ಲ, ಹೂ ಆಗ್ಲಿಕ್ಕೆ ನಾವು ಬಿಡಬಾರ್ದು.
1: ಹೂ ಆಗ್ಲಿಕ್ಕಿರೋ ಗೊಬ್ಬರ ಹಾಕ್ಬಾರ್ದು. ಮತ್ತೆ ಯಾವ ರೀತಿಯ ಗೊಬ್ಬರ ಹಾಕ್ಬೇಕು ಇದಕ್ಕೆ?
0: ನೈಟ್ರೋಜನ್ ಜಾಸ್ತಿ ಇರುವಂತ ಗೊಬ್ಬರ ಹಾಕ್ಬೇಕು. ಅಂದ್ರೆ ಸಗಣಿ, ಸಗಣಿ ಕೂಡ ಹಾಗೆ ಹಸಿ ಸಗಣಿ ಹಾಕಬಾರ್ದು. ಸಗಣಿ ಒಣಗಿಸಿ ಪುಡಿ ಮಾಡಿ ಹಾಕ್ಬೇಕು. ಮತ್ತೆ ಬೋನ್ ಮೀಲ್ ಹಾಕ್ಬಹುದು.
1: ಓಹೋ.
0: ಮತ್ತೆ ಈಚ ಕಾಂಪೋಸ್ಟ್, ನಾವೀಗ ಪಾಟಿಂಗ್ ಮಿಕ್ಸ್ ಗೆ ಯೂಸ್ ಮಾಡಿದ ಕಾಂಪೋಸ್ಟ್ ಅನ್ನು ಅದನ್ನು ಕೂಡ ಹಾಕ್ಬಹುದು. ಅದಲ್ಲದೆ ಇದು 3 ಮಿಕ್ಸ್ ಮಾಡಿ ಕೂಡ ಹಾಕ್ಬಹುದು.
1: ಇವಾಗ ನೀವು ಒಂದು ಇದೆಲ್ಲ ನೆಡುದು ಹೇಗೂ ನೆಲದಲ್ಲಿ ಇರ್ಲಿಕ್ಕಿಲ್ಲ,
0: ಇಲ್ಲ
1: ಈಗ ಕುಂಡದಲ್ಲಿ ಬೆಳೆಸುವಾಗ, ಈಗ ನೀವು ಹೇಳಿದ್ರಲ್ಲ 3 ಮಿಶ್ರ ಮಾಡಿ ಹಾಕ್ಬಹುದು, ಎಷ್ಟೆಷ್ಟು ಕೊಡ್ಬೇಕಾಗತ್ತೆ ಒಂದು ಗಿಡಕ್ಕೆ?
0: ಸಣ್ಣ ಗಿಡ ಅಂತ ಆದ್ರೆ, ಈಗ ಒಂದು 1 ಫೀಟಿನ ಒಳಗಡೆ ಹೈಟ್ ಇರುವಂತ ಗಿಡ ಅಂತ ಆದ್ರೆ, ಒಂದು 30-40 ಗ್ರಾಂ ಆಗುವಷ್ಟು ಕೊಟ್ರೆ ಸಾಕು. ದೊಡ್ಡ ಗಿಡ, ಒಂದು 3-4 ವರ್ಷ ಪ್ರಾಯ ಆಯ್ತು ಅಂತ ಆದ್ರೆ 100 ಗ್ರಾಂ ವರೆಗೂ ಕೊಡ್ಬಹುದು. 10 ವರ್ಷಕ್ಕಿಂತ ಜಾಸ್ತಿ ಗಿಡ ಅಂತ ಇದ್ರೆ ಇನ್ನು 250 ಗ್ರಾಂ ತನಕ ಕೊಡ್ಬಹುದು. ಅದಕ್ಕೆ ಬೆಳವಣಿಗೆಗೆ ಇರುವಂತದ್ದು.
1: ಇವಾಗ ಹೂ ಬಿಡ್ಲಿಕ್ಕಿರುವ ನಾವು ಗೊಬ್ಬರ ಏನ್ ಹಾಕ್ತೇವೆ, ಯಾವಾಗ ಹಾಕಬೇಕು, ಮತ್ತೆ ಎಷ್ಟು ಹಾಕಬೇಕು?
0: ಅಡೇನೆಮಿನ ಹೂವಿನ ಸೀಸನ್ ಸ್ಟಾರ್ಟ್ ಆಗುವಂತದ್ದು ಮಾರ್ಚ್ ನಂತರ.
1: ಓಹೋ.
0: ಬೇಸಿಗೆಯಲ್ಲಿ ಹೂವಾಗುವಂತದ್ದು ಈ ಟೈಮ್ ಅಲ್ಲಿ, ಹೂ ತುಂಬಾ ಹೂವಾಗುವಂತದ್ದು, ಬೊಕ್ಕೆ ಟೈಪ್ ಅಲ್ಲಿ ಹೂವಾಗುವಂತದ್ದು ಮಾರ್ಚ್ ಏಪ್ರಿಲ್ ಮೇ, ಆ 3 ತಿಂಗಳು ಜಾಸ್ತಿ ಹೂ ಕೊಡುವಂತದ್ದು. ಗಿಡದ ತುಂಬಾ ಹೂ ಬರ್ಬೇಕು ಅಂತಾದ್ರೆ ಬೇಸಿಗೆವರೆಗೆ ನಾವು ವೇಟ್ ಮಾಡ್ಬೇಕು,
1: ಕಾಯ್ಬೇಕು.
0: ಅದಕ್ಕಿಂತ ಈಗ ನಾವು ಒಂದು ಗಿಡವನ್ನು ಹೂ ಆಗ್ಲಿಕ್ಕೆ ಬೇಸಿಗೆ ಕಾಲಕ್ಕೆ ರೆಡಿ ಮಾಡುದು ಅಂತಾದ್ರೆ, ಫೆಬ್ರವರಿ 2ನೇ ವಾರ ಅದನ್ನು ಪ್ರೂನಿಂಗ್ ಮಾಡ್ಬೇಕು. ಈ ಗ್ರಾಫ್ಟ್ ಮಾಡಿದ ಜಾಗಕ್ಕಿಂತ 2 ಇಂಚಷ್ಟು ಬಿಟ್ಟು ಕಟ್ ಮಾಡ್ಬೇಕು,
1: ಕತ್ತರಿಸಬೇಕು.
0: ಹೌದು. ಕಟ್ ಮಾಡುವಾಗ ಹೊಸ ಬ್ಲೇಡ್ ಯೂಸ್ ಮಾಡುದು ಹೆಚ್ಚು ಒಳ್ಳೇದು.
1: ಅದು ಕಾರಣ,
0: ಈ ಹಳೆ ಚೂರಿ ಎಲ್ಲ ನಾವು ಯೂಸ್ ಮಾಡುದು ಅಂತಾದ್ರೆ ಮಾಡ್ಬೋದು, ತೊಂದ್ರೆ ಇಲ್ಲ. ಮಾಡೋದಕ್ಕಿಂತ ಮೊದಲು ಡೆಟಾಲ್ ಅಲ್ಲಿ ಅದನ್ನು ಕ್ಲೀನ್ ಮಾಡ್ಬೇಕು ಚೂರಿಯನ್ನು, ಅಥವಾ ಹೈಡ್ರೋಜನ್ ಪೆರಾಕ್ಸೈಡ್ ಕೂಡ ಆಗ್ತದೆ,
1: ರೋಗ ಬರದ.
0: ಹೌದು, ಫಂಗಸ್ ಅಟ್ಯಾಕ್ ಆಗುದು ಬೇಗ ಅಡೇನಿಯಮ್ಗೆ. ಇದಕ್ಕೆ ಬೇಕಾಗಿ, ಅದನ್ನು ತಪ್ಪಿಸ್ಲಿಕ್ಕೆ ಬೇಕಾಗಿ ಹೊಸ ಬ್ಲೇಡ್ ಯೂಸ್ ಮಾಡುದು ಒಳ್ಳೇದು. ಹಳೆ ಚೂರಿ ನಾನು ಯೂಸ್ ಮಾಡ್ತೇನೆ ಅಂತ ಹೇಳಿದ್ರೆ ತೊಂದರೆ ಇಲ್ಲ. ಹೈಡ್ರೋಜನ್ ಪೆರಾಕ್ಸೈಡ್ ಅಥವಾ ಡೆಟಾಲ್ ಅಲ್ಲಿ ಅದನ್ನು ಸ್ವಲ್ಪ ಕ್ಲೀನ್ ಮಾಡಿ ಒರೆಸಿ ಮತ್ತೆ ಕಟ್ ಮಾಡುವಂತದ್ದು. ಗ್ರಾಫ್ಟಿನ ಪೋರ್ಷನ್ ಇಂದ 2 ಇಂಚಷ್ಟು ಬಿಟ್ಟು ಕಟ್ ಮಾಡುವಂತದ್ದು. ಕಟ್ ಮಾಡಿದ ಜಾಗದಲ್ಲಿ ಒಂದು ನೀರಿನ ಹಾಗೆ ಬರ್ತದೆ, ಒಂದು ಲಿಕ್ವಿಡ್, ವ್ಯಾಕ್ಸಿ ಲಿಕ್ವಿಡ್ ಹೇಳ್ತೇವೆ ನಾವು ಅದಕ್ಕೆ. ಆ ಲಿಕ್ವಿಡ್

0: ಒಂದು ಕಾಟನ್ ಬಟ್ಟೆಯಿಂದ ಕರ್ಚೀಫ್ ಏನಾದ್ರೂ ಅದರಲ್ಲಿ ಕ್ಲೀನ್ ಮಾಡಿ ಮತ್ತೆ ಫಂಗಲ್ ಪೌಡರ್
1: ನೀವು ಸಾಫ್ ಏನು
0: ಹೇಳಿದ್ರೆ ಸಾಫ್ ಅದನ್ನು ಸ್ವಲ್ಪ ಪೇಸ್ಟ್ ಮಾಡಬೇಕು, ತುಂಬಾ ನೀರು ಮಾಡಬಾರ್ದು, ಸ್ವಲ್ಪ ಪೇಸ್ಟ್ ಆಗಿರ್ಬೇಕು ಅದು. ಆ ಪೇಸ್ಟ್ ಅನ್ನು ಕಟ್ ಮಾಡಿದ ಜಾಗಕ್ಕೆ ಅಪ್ಲೈ ಮಾಡಬೇಕು. ಈ ಕಟ್ ಮಾಡಿದ ಗಿಡವನ್ನು ನೆರಳಲ್ಲಿ ಇಡಬಾರ್ದು, ಡೈರೆಕ್ಟ್ ಬಿಸಿಲಿಗೆ ಇಡಬೇಕು. ನಾವು ಎಷ್ಟು ಸಾಧ್ಯ ಅಷ್ಟು ಬೆಳಿಗ್ಗೆ ಬೇಗ ಕಟ್ ಮಾಡಬೇಕು, ಒಂದು 8 ಗಂಟೆ ಹೊತ್ತು 9 ಗಂಟೆ ಹೊತ್ತಿಗೆಲ್ಲ ನಮಗೆ ಕಟ್ ಮಾಡಿ ಆಗಿರ್ಬೇಕು
1: ಬಿಸಿಲು ಬರೋ ಮೊದಲೇ.
0: ಬಿಸಿಲು ಬರುವಾಗ ನಮಗೆ ಇದೆಲ್ಲ ಪ್ರೊಸೆಸ್ ಆಯ್ತಂತಾದ್ರೆ ಓಕೆ, ಈ ಫಂಗಸ್ ಪೌಡರ್ ಎಲ್ಲ ಅಪ್ಲೈ ಮಾಡಿ ಇದಾಗಿ ಡೈರೆಕ್ಟ್
1: ಬಿಸಿಲು
0: ಅಲ್ಲೇ ಇಟ್ಟರಾಯ್ತು, ಬಿಸಿಲಲ್ಲೇ ಡೈರೆಕ್ಟ್ 8 ಗಂಟೆ ಬಿಸಿಲು ಸಿಕ್ಕು ಅಲ್ಲಿ ಇಟ್ಟರಾಯ್ತು. ಅದಾಗಿ ಪ್ರೂನಿಂಗ್ ಮಾಡಿ ನೈಟ್ರೋಜನ್ ಜಾಸ್ತಿ ಇರುವ ಫರ್ಟಿಲೈಸರ್ ಕೊಡಬೇಕು,
1: ಸಗಣಿ
0: ಸಗಣಿ ಒಣ ಸಗಣಿ, ಹಸಿ ಬೇಡ, ಹಸಿ ಆದ್ರೆ ಫಂಗಲ್ ಅಟ್ಯಾಕ್ ಆಗ್ತದೆ.
1: ಬೋನ್ ಮೀಲ್,
0: ಬೋನ್ ಮೀಲ್, ಒಣಗಿದ ಸಗಣಿ ಪೌಡರ್, ಅದನ್ನು ಮೂರನ್ನು ಮಿಕ್ಸ್ ಮಾಡಿ ಹಾಕ್ಬಹುದು ಅಥವಾ ಸಪರೇಟ್ ಸಪರೇಟ್ ಆಗಿ ಕೂಡ ಹಾಕ್ಬಹುದು. ನಿಮ್ಮ ಹತ್ರ ಮೂರು ಕೂಡ ಇಲ್ಲ ಅಂತ ಆದ್ರೆ ಯಾವ್ದಾದ್ರು ಒಂದು ಉಂಟು ತೊಂದ್ರೆ ಇಲ್ಲ, ಹಾಕ್ಬಹುದು. ಗಿಡದ ಸೈಜ್ ನೋಡಿಕೊಂಡು ಗಾತ್ರ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡಿ ಹಾಕಿ ನೀರ್ ಹಾಕ್ಬೇಕು, ಕೂಡ್ಲೆ ನೀರ್ ಹಾಕ್ಬೇಕು.
1: ನೀರು ಇಳಿದು ಹೋಗುವಷ್ಟು ಹಾಕ್ಬೇಕು?
0: ಬೇಡ ಬೇಡ ಬೇಡ, ನೀರ್ ಇಳಿದು ಹೋಗುವಷ್ಟು ಹಾಕುದು ಬೇಡ,
1: ಗೊಬ್ಬರ ಹೋಗ್ಬಹುದು.
0: ಗೊಬ್ಬರ ಹೋಗ್ಬಹುದು. ಈ ಗೊಬ್ಬರ ಹಾಕಿ ಕಂಟಿನ್ಯೂಸ್ 3-4 ದಿವಸ ನೀರ್ ಹಾಕ್ಬೇಕು. ಗೊಬ್ಬರ ಕರಗಿ ಮಣ್ಣಿಗೆ ಸೇರಿ ಗಿಡಕ್ಕೆ ಸಿಕ್ಕುವ ಹಾಗೆ 4 ದಿವಸ ಕಂಟಿನ್ಯೂಸ್ ನೀರು ಹಾಕ್ಬೇಕು. ಮತ್ತೆ ಬೇಡ, ಮತ್ತೆ ಡ್ರೈ ಆದ ನಂತರ ಮಾತ್ರ ಹಾಕಿದ್ರೆ ಸಾಕು. ಮಣ್ಣು ಪಾಟಿಂಗ್ ಮಿಕ್ಸ್ ಒಣಗಿದ ನಂತರ ಹಾಕಿದ್ರೆ ಸಾಕು. ಈ ಗೊಬ್ಬರ ಸರಿ ಅದಕ್ಕೆ ಎಳ್ಕೊಳ್ಬೇಕಲ್ಲ, ಹಾಗಾಗಿ 4 ದಿವಸ ಕಂಟಿನ್ಯೂಸ್ ನೀರು ಹಾಕ್ಬೇಕಾಗ್ತದೆ.
1: ಇವಾಗ ಬಹುಶಃ ಇದಕ್ಕೆ 1-2 ದಿವಸ ನೀರು ಹಾಕದಿದ್ರು ಏನಾಗ್ಲಿಕ್ಕೆ
0: ಇಲ್ಲ. ಈಗ ಟೂರ್ ಎಲ್ಲ ಹೋಗುವವರಿಗೆ ಒಳ್ಳೇದು, ನನಗೆ ಒಳ್ಳೇದು. ನಾವು ಜಾಸ್ತಿ ಟೂರ್ ಹೋಗ್ತಾ ಇರ್ತೇವೆ, ಮಗನಿಗೆ ರಜೆ ಸಿಕ್ಕಿದ ಕೂಡಲೇ ಟೂರ್ ಹೋಗುದು ಅಂತ.
1: ಇದನ್ನು ಬಿಸಿಲಲ್ಲಿ ಹೋದ್ರೆ ಆಯ್ತು,
0: ಬಿಸಿಲನ್ನು ಸಿಕ್ಕಿದ್ರೆ ಆಯ್ತು. ಇದಕ್ಕೆ ಹೋಗುವ ದಿವಸ ನೀರ್ ಹಾಕುದು, ಮತ್ತೆ ಬಂದ ನಂತರ ನೀರ್ ಹಾಕುದು. ಹಾಗಾಗಿ ಇದೀಗ ಪ್ರೂನಿಂಗ್ ಮಾಡಿ 1-10 ದಿವಸ ಆಗುವಾಗ ಸ್ವಲ್ಪ ಚಿಗುರು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಚಿಗುರು ಬಂದ ನಂತರ ಅದೊಂದು 30 ದಿವಸ ಆಗ್ಬೇಕು. ಈ ಪ್ರೂನಿಂಗ್ ಮಾಡಿದ ದಿವಸಕ್ಕಿಂತ ಸರಿ 30 ದಿವಸ ಆದ ನಂತರ ಹೂ ಬರ್ಲಿಕ್ಕಿರುವ ಗೊಬ್ಬರ ಹಾಕ್ಬೇಕು. ಪೊಟ್ಯಾಶ್ NPK 19 19 19 19 19 19 ಪೊಟ್ಯಾಶ್ ರೆಡ್ ಕಲರ್ ಅಲ್ಲಿ ಸಿಗ್ತದೆ ಪೊಟ್ಯಾಶ್, ಅದ್ ಹಾಕ್ಬಹುದು. DAP ಹಾಕ್ಬಹುದು. ಇದು ಮೂರನ್ನು ಮಿಕ್ಸ್ ಮಾಡಿ ಕೂಡ ಹಾಕ್ಬಹುದು.
1: ನೀರು ಮಾಡಿಯಾ ಹೇಗೆ
0: ಅಲ್ಲ, ಹಾಗೆ
1: ಹಾಗೆ
0: ಹುಡಿಯ DAP NPK 19 19 19 ಪೊಟ್ಯಾಶ್.
1: ಇನ್ನು ಪ್ರಮಾಣ ಹೇಗೆ ಮಿಕ್ಸ್ ಮಾಡ್ತಿದ್ರೆ?
0: ಸೇಮ್,
1: ಒಂದು ಚಮಚ ತಗೊಂಡ್ರೆ
0: ಈಗ ಒಂದು ಚಮಚ ಅದು ತಗೊಂಡ್ರೆ ಇದು ಪೊಟ್ಯಾಶ್ ಕೂಡ ಒಂದ್ ಚಮಚ, ಎಲ್ಲ ಒಂದೊಂದ್ ಚಮಚ ತಗೊಂಡ್ರೆ ಅದನ್ನು ಮಿಕ್ಸ್ ಮಾಡಿ ಹಾಕುವಾಗ ಕೂಡ ಹಾಗೆ ಸಣ್ಣ ಗಿಡಕ್ಕೆ ಕಡಿಮೆ 1/2 ಚಮಚ, ದೊಡ್ಡ ಗಿಡಕ್ಕೆ 1 ಚಮಚ.
1: ದೂರದಿಂದ ಹಾಕ್ಬೇಕಲ್ಲ,
0: ಅದು ಚಟ್ಟಿಯ ಸೈಡ್ ಇಂದಾಗಿ ಹಾಕ್ಬೇಕು. ಇಲ್ಲಿ ಕಾರ್ಡೆಕ್ಸ್ ಗೆ ತಾಗಬಾರ್ದು, ತಾಗಿದ್ರೆ ಕೆಮಿಕಲ್ ಬರ್ನ್ ಅಂತ ಹೇಳ್ತೇವೆ ನಾವು, ಕೆಮಿಕಲ್ ಬರ್ನ್ ಆಗ್ತದೆ. ಮತ್ತೆ ನೀರ್ ಹಾಕುವಾಗ ಎಲ್ಲ ಕೆಲವರು ಕೇಳ್ಬಹುದು ನೀರ್ ಹಾಕುವಾಗ ಆಚೆ ಈಚೆ ಹೋಗುದಿಲ್ವಾ ಅಂತ, ಅದು ತೊಂದ್ರೆ ಇಲ್ಲ, ನೀರ್ ಹಾಕಿದ ನಂತರ ತೊಂದ್ರೆ ಇಲ್ಲ.
1: ಅದು ಹೇಗೂ ಡೈಲ್ಯೂಟ್ ಆಗ್ತದೆ.
0: ನಾವು ಹಾಕುವಾಗ ಚಟ್ಟಿಯ ಸೈಡ್ ಅಲ್ಲಿ ಆಗಿ ಹಾಕಿ ಸ್ವಲ್ಪ ಮಣ್ಣಿನೊಟ್ಟಿಗೆ ಮಿಕ್ಸ್ ಮಾಡಿ ಕೊಡ್ಬೇಕು. ಈ ಪಾಟಿಂಗ್ ಮಿಕ್ಸ್ ಇರ್ತದಲ್ಲ, ಅದಕ್ಕೆ ಸ್ವಲ್ಪ ಮಿಕ್ಸ್ ಮಾಡಿ ನೀರ್ ಹಾಕುವಂತದ್ದು. ಇದು ಕೂಡ ಹಾಗೆ ನೀರು ಕಂಟಿನ್ಯೂಸ್ 5 ದಿವಸ ಹಾಕ್ಬೇಕು. ಈ ಗೊಬ್ಬರ ಹಾಕಿ ಕಂಟಿನ್ಯೂಸ್ 5 ದಿವಸ ನೀರು ಕೊಡಬೇಕು. ಮತ್ತೆ ಮಾಮೂಲಿನ ಹಾಗೆ ಒಣಗಿದ ನಂತರ ನೀರ್ ಹಾಕಿದ್ರೆ ಸಾಕು, 3-4 ದಿವಸಕ್ಕೊಮ್ಮೆ ಸಾಕು.
1: ಇವಾಗ ಪ್ರೂನಿಂಗ್ ಅದರ ಸಮಯ ಯಾವ್ದು, ಅಂದ್ರೆ ಯಾವ ತಿಂಗಳಲ್ಲಿ ಮಾಡ್ಬೇಕು ಏನಾದ್ರೂ ಇದೆಯಾ ಹಾಗೆ?
0: ಚಳಿಗಾಲದಲ್ಲಿ ಮಾಡಬಾರ್ದು, ಮಳೆಗಾಲದಲ್ಲಿ ಕೂಡ ಮಾಡಬಾರ್ದು. ಅದು ಸರಿಯಾಗಿ ಚಿಗುರು ಕೊಡುದಿಲ್ಲ, ಚಿಗುರ್ತದೆ, ಸ್ವಲ್ಪ ಜಾಸ್ತಿ ಟೈಮ್ ಬೇಕು. ಮತ್ತೆ ಆ ಚಿಗುರು ಕೂಡ ಹೆಲ್ದಿ ಆಗಿರುದಿಲ್ಲ, ಆರೋಗ್ಯವಂತ ಚಿಗುರು ಬರುದಿಲ್ಲ. ಸಣ್ಣ ಸಣ್ಣ ಚಿಗುರು ಬರ್ತದೆ ಅಷ್ಟೇ, ಸ್ವಲ್ಪ ಪಾಪ ಆಗಿರ್ತದೆ ಗಿಡ, ಆ ಚಿಗುರು ಕೂಡ ಹಾಗೆ ಸ್ವಲ್ಪ ಪಾಪ ಆಗಿರ್ತದೆ. ಹೆಲ್ದಿ ಆಗಿ ಚಿಗುರು ಬರ್ಬೇಕು ಅಂತ ಆದ್ರೆ February 2nd ನಂತರವೇ ಪ್ರೂನಿಂಗ್ ಮಾಡ್ಬೇಕು, ಕಟ್ ಮಾಡ್ಬೇಕು. ಅಂದ್ರೆ ಆಗ ಸ್ವಲ್ಪ ಚಳಿ ಕಡಿಮೆ ಆಗಿರ್ತದೆ, ಬೇಸಿಗೆ ಸ್ಟಾರ್ಟಿಂಗ್ ಅಂತ ಹೇಳ್ಬಹುದು. ನಮ್ಮ ಇಲ್ಲಿ ಮಂಗಳೂರು ಕಡೆ ಎಲ್ಲ ಬೇಸಿಗೆ ಸ್ಟಾರ್ಟ್ ಅಂತ ಹೇಳ್ಬಹುದು February 2nd ನಂತರ. ಸೊ February 2nd ಪ್ರೂನಿಂಗ್ ಮಾಡುವಂತದ್ದು. ಮತ್ತೆ ಕೆಲವೊಮ್ಮೆ ಮಾಡ್ಬೇಕಾಗಿ ಬರ್ತದೆ, ಕಟ್ ಮಾಡ್ಬೇಕಾಗಿ ಬರ್ತದೆ. ಯಾಕಂತ ಹೇಳಿದ್ರೆ ಅದಕ್ಕೆ ಕೆಲವು ಫಂಗಸ್ ಅಟ್ಯಾಕ್ ಆಗುವಂತದ್ದು, ಅದು ಮೆತ್ತಗಾಗ್ತದೆ, ಗೆಲ್ಲು ಎಲೆ ಎಲ್ಲ ಹಳದಿ ಹಳದಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆಗ ನೋಡಿಕೊಳ್ಬೇಕು ನಾವು, ಕಾರ್ಡೆಕ್ಸ್ ಮೆತ್ತಗಾಗಿದ ಅಥವಾ ಗೆಲ್ಲು ಎಲ್ಲಿಯಾದ್ರೂ ಮೆತ್ತಗಾಗಿದೆ ಅಂತ ನೋಡಿಕೊಳ್ಬೇಕು. ಕೆಲವೊಮ್ಮೆ ಈ ಹಳದಿ ಎಲೆ ಹಳದಿ ಆಗಿ ಉದುರುವಂತದ್ದು ಕಾಮನ್, ಮಳೆಗಾಲ ಮುಗ್ದು ಬಿಸಿಲು ಬರುವಾಗ ಹಾಗಾಗ್ತದೆ. ಈ ಚಳಿಗಾಲದಲ್ಲಿ ಕೂಡ ಹಾಗೆ, ರಾತ್ರಿ ಹಿಮ ಇರ್ತದೆ, ಹಿಮ ಎಲೆಯಲ್ಲಿ ಕೂತ್ಕೊಂಡಿರ್ತದೆ, ಬಿಸಿಲು ಬರುವಾಗ ಹಾಗಾಗ್ತದೆ. ಬೇರೆ ಗಿಡಗಳಿಗೂ ಸಹ ಹಾಗಾಗ್ತದೆ, ನಮ್ಮ ಅಡಿಕೆ ಮರಕ್ಕೂ ಹಾಗಾಗ್ತದೆ.
1: ಹೌದು,
0: ಸೇವಂತಿಗೆಗೂ ಹೇಳ್ತಾರೆ ಬೆಳಿಗ್ಗೆ ಎದ್ದ ಕೂಡಲೇ ನೀರು ಹಿಡಬೇಕು ಅಂತ. ಹಾಗೆ ಇದಕ್ಕೂ ಕೂಡ ಹಾಗೆ,
1: ಹಿಮದ ಒಂದು ಇದಕ್ಕೆ ಬೇಕಾದ ನೀರು ಹಿಡಬೇಕು.
0: ಎಲ್ಲವೂ ಫಂಗಸ್ ಅಟ್ಯಾಕ್ ಆಗಿಯೇ ಹಾಗಾಗ್ಬೇಕು ಅಂತ ಇಲ್ಲ, ವೆದರ್ ಇನ್ ಕಂಡೀಷನ್ ಮೇಲೆ ಕೂಡ ಅದು.

0: ಅವಲಂಬಿತವಾಗಿರುತ್ತೆ.
1: ಈಗ ಫೆಬ್ರವರಿ ಟೈಮಲ್ಲಿ ನಾವು ಕಟ್ ಮಾಡಿದ ನಂತರ ಅದರಲ್ಲಿ ಏನು ಚಿಗುರು ಬಂದು ಹೂ ಬರ್ತದ ಹೇಗೆ?
0: ಈ ಕಟ್ ಮಾಡಿದ ನಂತರ ಐದನೇ ದಿವಸಕ್ಕೆ ಸಣ್ಣ ಸಣ್ಣ ಚಿಗುರು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆ ಚಿಗುರು ಸರಿಯಾಗಿ ಹೂ ಬರುವ ಸ್ಟೇಜಿಗೆ ತಲುಪಬೇಕಂತಾದ್ರೆ 1 ತಿಂಗಳು ಬೇಕು. ಕಟ್ ಮಾಡಿ 30 ದಿವಸಕ್ಕೆ ಹೂ ಬರ್ಲಿಕ್ಕಿರುವ ಗೊಬ್ಬರ ಹಾಕುದು ನಾನು ಆಗ ಹೇಳಿದಾಗೆ, ಅದಾದ ನಂತರ ಮೊಗ್ಗು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದರ ಟೈಮ್ ಬೇಸಿಗೆ, ಅದರ ಟೈಮ್ ಹೂ ಆಗುವಂತ ಟೈಮ್ ಬೇಸಿಗೆ.
1: ಹೌದು,
0: ಬೇಸಿಗೆಯಲ್ಲಿ ನೀವು ಬೇರೆ ಗೊಬ್ಬರ ಹಾಕದಿದ್ರು ತೊಂದ್ರೆ ಇಲ್ಲ. ಈಗ ಈ ಪೊಟ್ಯಾಶ್ ಎನ್ಪಿಕೆ ಹಾಕದಿದ್ರು ತೊಂದ್ರೆ ಇಲ್ಲ,
1: ಸೂರ್ಯನ ಬಿಸಿಲಿನಲ್ಲಿ
0: ಬಿಸಿಲು ಮಾತ್ರ ಬೇಕಷ್ಟ.
1: ಇದಕ್ಕೆ ನೀರು ಬಹಳ ಕಡಿಮೆ ಅಂತ ಹೇಳಿದ್ರಿ, ಹಾಗಿದ್ರೆ ನಮ್ಮ ಮಳೆಗಾಲದಲ್ಲಿ ಇದನ್ನು ಯಾವ ರೀತಿ ರಕ್ಷಿಸಬಹುದು?
0: ಮಳೆಗಾಲದಲ್ಲೇ ನಮಗೆ ಜಾಸ್ತಿ ಕೆಲಸ ಇರುವಂತದ್ದು ಅಡೇನಿಯಂ. ಈಗ ಬೇಸಿಗೆಯಲ್ಲಿ ನಮಗೇನು ತಲೆ ಬಿಸಿ ಇಲ್ಲ, ಬಿಸಿಲಲ್ಲಿ ಇಟ್ಟಿದ್ದು ನಾವು ನಮ್ಮಷ್ಟಕ್ಕೆ ಇದ್ರು ತೊಂದ್ರೆ ಇಲ್ಲ, ಅದರಷ್ಟಕ್ಕೆ ಬೆಳೀತದೆ, ಹೂ ಆಗ್ತದೆ. ಮಳೆಗಾಲದಲ್ಲಿ ಸಣ್ಣ ಗಿಡ ಅಂತ ಆದ್ರೆ ಅದನ್ನು ಮಳೆಯ ನೀರು ಬೀಳದ ಜಾಗಕ್ಕೆ ನಾವು ಇಡ್ಬೇಕು, ಮಳೆ ಬೀಳಲೇಬಾರದು. ಮಳೆ ಬಿದ್ರೆ ಅದಕ್ಕೆ ನೀರು ಜಾಸ್ತಿ ಆಗಿ ಅದು ಕೊಳಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದರ ಗೆಲ್ಲು ಅಷ್ಟೇ, ಕಾಡೆಕ್ಸ್ ಕೂಡ ಅಷ್ಟೇ, ಬುಡ ಕೂಡ ಅಷ್ಟೇ. ಅಂದ್ರೆ ನೀರು ಅದಕ್ಕೆ ಜಾಸ್ತಿ ಆಗ್ತದೆ. ಸಣ್ಣ ಗಿಡಕ್ಕಂತೂ ಕೇಳುದೆ ಬೇಡ, ಅದನ್ನು ಮಳೆಗಿಟ್ರೆ ಅದು ಹೋದ್ದೆ ಲೆಕ್ಕದಿಂದ ಹೊರಗೆ ಅಂತ ಹೇಳ್ತಾರಲ್ಲ, ಹಾಗೆ
1: ಸ್ವಲ್ಪ ನೀರು ತಾಗಬಾರ್ದು,
0: ತಾಗದಿದ್ರೆ ಒಳ್ಳೇದು. ಮತ್ತೆ ಮಳೆಗಾಲದಲ್ಲಿ ತಿಂಗಳಿಗೊಮ್ಮೆ ಆದ್ರೂ ಸಹ ಈ ಸಾಫ್ ಫಂಗಿಸೈಡ್ ಪೌಡರ್ ಅನ್ನು 1 ಲೀಟರ್ ನೀರಿಗೆ 1 ಸ್ಪೂನ್ ಟೀಸ್ಪೂನ್ ಅಲ್ಲಿ, ಸಣ್ಣ ಸ್ಪೂನ್ ಅಲ್ಲಿ 1 ಸ್ಪೂನ್ ಹಾಕಿ ಅದಕ್ಕೆ ಹಾಕ್ಬೇಕು, ಬುಡಕ್ಕೆ ಹಾಕ್ಬೇಕು.
1: ನೀರು ಬೀಳದ ಜಾಗದಲ್ಲಿ ಇಟ್ಟಾಗ ಈ ಸಾಫ್ ಅನ್ನು ನಾವು 1 ಲೀಟರ್ ನೀರಿಗೆ 1 ಚಮಚ ಹಾಕಿ, 1 ಚಮಚ ಹಾಕಿ ಹಾಕ್ಬೇಕು. ಎಷ್ಟು ಪ್ರಮಾಣ ಹಾಕ್ಬೇಕಾಗತ್ತೆ?
0: 1 ಗ್ಲಾಸ್, ಸಣ್ಣ ಗ್ಲಾಸ್ ಅಲ್ಲಿ 1 ಗ್ಲಾಸ್ 1 ಗಿಡಕ್ಕೆ.
1: ಒಂದು ಸಾಮಾನ್ಯ 1 ಲೀಟರ್ ಅಂದ್ರೆ 10 ಗಿಡಕ್ಕೆ ಬರಬಹುದಾ?
0: ಬರಬಹುದು. ಸಣ್ಣ ಗ್ಲಾಸ್ ಅಲ್ಲಿ 1 ಗ್ಲಾಸ್ ಹಾಕಿ ಅದು ತಿಂಗಳಿಗೆ ಒಮ್ಮೆ ಆದ್ರೂ ಹಾಕ್ಲೇಬೇಕು, ಕಂಪಲ್ಸರಿ.
1: ಬಿಸಿಲು ಕಡಿಮೆ ಇರುವ ಕಾರಣ.
0: ಹೌದು, ಬಿಸಿಲು ಕಡಿಮೆ, ಮನೆಗೆ ಹವಾಮಾನವೇ ತಂಪಿರ್ತದೆ. ಮಳೆಗಾಲದಲ್ಲಿ ಯಾವುದೇ ಗೊಬ್ಬರ ಕೊಡಬಾರ್ದು. ಮಳೆಗಾಲದಲ್ಲಿಯೂ ಅಷ್ಟೇ, ಚಳಿಗಾಲದಲ್ಲಿಯೂ ಅಷ್ಟೇ, ಯಾವುದೇ ಗೊಬ್ಬರವನ್ನು ಹಾಕಬಾರದು. ಮತ್ತೆ ಮಳೆಗಾಲದಲ್ಲಿ ಆರ್ಗ್ಯಾನಿಕ್ ಫರ್ಟಿಲೈಸರ್ ಅಂತ ಹಾಕ್ತಾರೆ, ಈ ಸಗಣಿ ಅದು ಎಲ್ಲ, ಅದಂತೂ ಹಾಕ್ಲೇಬಾರ್ದು. ಬೇಗ ಫಂಗಸ್ ಅಟ್ಯಾಕ್ ಆಗ್ತದೆ, ಬಿಸಿಲಿಗೆ ಅದು ಅಡ್ಜಸ್ಟ್ ಆಗ್ತದೆ, ಅದಕ್ಕೆ ಬಿಸಿಲೇ ಬೇಕಾಗುವಂತದ್ದು. ಸೊ ಮಳೆಗಾಲದಲ್ಲಿ ಆರ್ಗ್ಯಾನಿಕ್ ಫರ್ಟಿಲೈಸರ್ ಹಾಕಬಾರ್ದು, ಮತ್ತೆ ಫಂಗಸ್ ಪೌಡರ್ ಸಾಫ್ ಹಾಕ್ಲೇಬೇಕು, ಕಂಪಲ್ಸರಿ ಹಾಕ್ಬೇಕು.
1: ಶಿಲೀಂಧ್ರ ಬಾರದ ಹಾಗೆ ತಡೆಗಟ್ಟು.
0: ಹೌದು ಹೌದು, ಮೊಬೈಲ್ ಅಲ್ಲಿ ಅಲರಾಮ್ ಇಟ್ಟು ಹಾಕುದಾದ್ರೂ ತೊಂದ್ರೆ ಇಲ್ಲ, ಅಷ್ಟು ಕಂಪಲ್ಸರಿ. ಮರೆ ಅದೇ ಹಾಕ್ಲೇಬೇಕು, ತಿಂಗಳಿಗೆ ಒಮ್ಮೆ ಆದ್ರೂ ಹಾಕ್ಬೇಕು, 2 ಸಲ ಹಾಕಿದ್ರೆ ಒಳ್ಳೇದು. ಮತ್ತೆ ಮಳೆಗಾಲ ಮುಗ್ದ ಕೂಡ್ಲೆ ಬಿಸಿಲಿಗೆ ಇಡುವಂತದ್ದು. ನಮ್ಮಲ್ಲಿ ಈಗ ಮಂಗಳೂರು ಕಡೆ ಎಲ್ಲ ಆಗಸ್ಟ್ ವರೆಗೂ ಸಹ ಜೋರು ಮಳೆ ಇರುತ್ತದೆ. ಸೊ ಆಗ ಒಳಗಡೆ ಇಡುವಂತದ್ದು, ಶೀಟಿನ ಅಡಿಯಾಗ ಅಥವಾ ಈ ಅಡಿಕೆ ಒಣಗಿಸ್ಲಿಕ್ಕೆ ಟರ್ಪಲ್ ಎಲ್ಲ ಹಾಕಿ ಮಾಡ್ತಾರೆ, ಅದರೊಳಗೆ ಇಡಬಹುದು.
1: ಒಟ್ಟು ನೀರು ಬೀಳದ ಜಾಗ,
0: ನೀರು ಬೀಳದ ಜಾಗಕ್ಕೆ ಅದನ್ನು ಶಿಫ್ಟ್ ಮಾಡಿದ್ರೆ ಆಯ್ತು. ಒಂದು ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲೆಲ್ಲ ಹೊರಗಡೆ ಇಡ್ಬೋದು, ಒಂದೊಂದು ಮಳೆ ಬಿದ್ರೆ ತೊಂದ್ರೆ ಇಲ್ಲ. ಅಪರೂಪಕ್ಕೆ ಒಂದೊಂದು ಮಳೆ ನೀರು, ಹಾಗೆ ಹೇಳ್ತಿದ್ರೆ ಮಳೆ ನೀರು ಅದಕ್ಕೆ ಒಳ್ಳೇದು.
1: ಓಹೋ, ಜಾಸ್ತಿ ಇರಬಾರ್ದು,
0: ಜಾಸ್ತಿ ಬೀಳಬಾರ್ದು.
1: ನಮ್ಮ ಕರಾವಳಿ ಅಂತೂ ಧಾರಾಕಾರ ಮಳೆ ಬಂದ್ರೆ ಒಮ್ಮೆಗೆ
0: ಅತಿ ಆದ್ರೆ ಅಮೃತ ಕೂಡ ವಿಷ ಹೇಳ್ತಾರಲ್ಲ, ಹಾಗೆ ಮಳೆ ನೀರಿದಕ್ಕೆ ಒಳ್ಳೇದು. ಬಟ್ ಮಳೆಗಾಲದ ಮಳೆ ನೀರು
1: ಒಳ್ಳೇದು. ಇವಾಗ ಇದನ್ನು ಯಾವ ರೀತಿ ಕಸಿ ಕಟ್ಟುವುದು?
0: ಈಗ ಸಿಂಗಲ್ ಪೆಟಲ್ ಪಿಂಕ್ ಅಲ್ಲಿ ಪಾಲಿನೇಷನ್ ಮಾಡದೆಯೇ ಬಿತ್ತು ಬರ್ತದೆ, ಬೀಜ ಬರ್ತದೆ. ಅದನ್ನು ಕಲೆಕ್ಟ್ ಮಾಡಿ ಕೊಕೋಪೀಟ್ ಅಲ್ಲಿ ಹಾಕ್ಬಹುದು. ಬೀಜ ಹಾಕುದಾದ್ರೆ ಪಾಟಿಂಗ್ ಮಿಕ್ಸ್ ಅಲ್ಲಿ ಕೊಕೋಪೀಟ್ ಯೂಸ್ ಮಾಡೋದು ಬೇಡ,
1: ನೀರು
0: ಹಿಡದಿರ್ತದೆ. ಇದು ಬೀಜ ಹಾಕುದಾದ್ರೆ ಕೊಕೋಪೀಟ್ ಅಲ್ಲಿ ಹಾಕ್ಬಹುದು, ಅಥವಾ ಹೊಯ್ಗೆಯಲ್ಲಿ ಹಾಕ್ಬಹುದು. ಗಿಡ ಆಗಿ 1-6 ಇಂಚ್ ಆದ್ರೂ ದೊಡ್ಡ ಬೇಕದು ಗಿಡ. ನಾವು ಈಗ ಕಸಿ ಕಟ್ಟುದಾದ್ರೆ 6 ಇಂಚ್ ಅಷ್ಟು ದೊಡ್ಡ ಆಗ್ಲೇಬೇಕು, ಕಂಪಲ್ಸರಿ. ಮತ್ತೆ ನಮಗೆ ಯಾವ ಕಲರ್ ಬೇಕು, ನಮಗೀಗ ತುಂಬಾ ದಳಗಳಿರುವಂತ ಗಿಡ ನಮ್ಮ ಹತ್ರ ಉಂಟು ಅಂತ ಆದ್ರೆ ಅದನ್ನೀಗ ಪ್ರೂನಿಂಗ್ ಅಂತ ನಾನು ಹೇಳಿದೆ ಅಲ್ಲ, ಕಟ್ ಮಾಡುವಂತದ್ದು ಫೆಬ್ರವರಿಯಲ್ಲಿ. ಆ ಟೈಮಲ್ಲಿ ಅದನ್ನು ಕಟ್ ಮಾಡಿದಾಗ ನಮಗೆ ಬೇಕಾದನ್ನು ತೆಗೆದಿಟ್ಟು ಇದರ ಇದು ಕಟ್ ಮಾಡಿದ ಕೆಲಸ ಎಲ್ಲ ಆದ ನಂತರ ನಮ್ಮಲ್ಲಿ ಈಗ ಬೇರೆ ತಾಯಿ ಗಿಡ ಉಂಟು ಅಂತ ಆದ್ರೆ ಕಸಿ ಕಟ್ಟುವಂತದ್ದು. ಎಷ್ಟು ಅಂತ ಹೇಳಿದ್ರೆ ಅಲ್ಲಿ ನಾವು ಲೀಫ್ ನೋಡ್ ಅಂತ ಹೇಳ್ತೇವೆ, ಅಂದ್ರೆ ಈ ಹೂ ಇದು ಎಲೆ ಉದುರಿದ ಜಾಗದಲ್ಲಿ ಒಂದು ಡಾಟಿನ ತರ ಇರ್ತದೆ, ಒಂದು ಚುಕ್ಕಿ, ಒಂದು 3-4 ಆ ಲೀಫ್ ನೋಡ್ ಇರ್ಬೇಕು ಈ ಗ್ರಾಫ್ಟ್ ಮಾಡುವಂತ ಪೀಸ್ ಅಲ್ಲಿ. ಒಂದು 1-1.5 ಇಂಚ್ ಅಲ್ಲಿ ಅದು ಇರ್ತದೆ, ಸಿಗ್ತದೆ ನಮಗೆ. ಅದನ್ನು ಫ್ಲಾಟ್ ಗ್ರಾಫ್ಟಿಂಗ್ ನಾನ್ ಮಾಡುವಂತದ್ದು, ಅಷ್ಟು ದೊಡ್ಡ ತುಂಡನ್ನು ಈ ತಾಯಿ ಗಿಡವಾದ ಗೆಲ್ಲನ್ನು ಕಟ್ ಮಾಡ್ಬೇಕು. ತಾಯಿ ಗಿಡದ ಗೆಲ್ಲನ್ನು ಕಟ್ ಮಾಡಿ ಆ ನಮಗೆ ಯಾವ ಕಲರ್ ಬೇಕು ಅದರ 1 ಇಂಚ್ ದೊಡ್ಡ ಪೀಸ್ ಅನ್ನು ಇದ್ರ ಮೇಲೆ ಇಟ್ಟು ಗ್ರಾಫ್ಟಿಂಗ್ ಇದು ಸಿಗ್ತದೆ, ತೆಳುವಿನ ಇದು ಸಿಗ್ತದೆ ಶೀಟ್, ಅದನ್ನು ಕಟ್ಟುವಂತದ್ದು.
1: ಸುತ್ತಿದ್ರೆ ಆಯ್ತು.
0: ಹೌದು, ಸುತ್ತಿದ್ರೆ ಆಯ್ತು.
1: ಮತ್ತೆ ಅದು ಎಷ್ಟು ದಿವಸಕ್ಕೆ ಅದರಲ್ಲಿ ಚಿಗುರು ಬರ್ತದೆ?
0: ಅದೊಂದು 20 ದಿವಸಕ್ಕೆ ಗೊತ್ತಾಗ್ತದೆ ನಮಗೆ, ಇದು ಸಕ್ಸಸ್ ಆಗಿದ ಇಲ್ವಾ, ನಮಗೆ ಇದು ಗಿಡ ಸಿಗ್ಬೋದಾ ಅಂತ ಹೇಳುವಂತದ್ದು ಗೊತ್ತಾಗ್ತದೆ. ಸಣ್ಣ ಚಿಗುರು ಸ್ಟಾರ್ಟ್ ಆಗ್ತದೆ ಅಲ್ಲಿ, ಆ ಲೀಫ್ ನೋಡ್ ಅಂತ ಹೇಳಿದೆ ಅಲ್ಲ, ಅದ್ರಲ್ಲಿ ಸಣ್ಣಕ್ಕೆ ಒಂದು ಎಂತ ಹೇಳ್ಬೋದು, ಒಂದು ಸಾಸಿವೆ

0: ಕಾಳಿನಾಗೊಂದು ಗ್ರೀನ್ ಕಲರ್ ನಮಗೆ ಗೊತ್ತಾಗ್ತದೆ, ಚಿಗುರು ಬರುವಂತದ್ದು ಗೊತ್ತಾಗ್ತದೆ. ಈಗ ತಾಯಿ ಗಿಡ ನಾವು ಬೀಜ ಮೊಳಕೆ ಹೊಡೆದು ಸ್ವಲ್ಪ ದೊಡ್ಡಾದ ನಂತರ ಚಟ್ಟಿಗೆ ಶಿಫ್ಟ್ ಮಾಡ್ತೇವೆ, ಅದೇ ಗಿಡದಲ್ಲಿ ಇಟ್ಟರೆ ಆಯ್ತು, ನಮಗೆ ಜಾಗ ಸಾಕಾಗುದಿಲ್ಲ ಅಂತ ಅನಿಸಿದ್ರೆ ಬೇರೆ ಚಟ್ಟಿಗೆ ವರ್ಗಾವಣೆ ಮಾಡಿದ್ರೆ ಆಯ್ತು.
1: ಇವಾಗ ಒಂದು ವೇಳೆ ತಾಯಿ ಇದರಿಂದ ಚಿಗುರು ಬಂದ್ರೆ ಎಂತ ಮಾಡ್ಬೇಕಾಗ?
0: ಅದೇ ಈ ಗ್ರಾಫ್ಟ್ ಮಾಡಿದ್ದಕ್ಕಿಂತ ಕೆಳಗಿನ ಭಾಗದಲ್ಲಿ ಚಿಗುರು ಬಂದ್ರೆ ಅದನ್ನು ಕೂಡಲೇ ತೆಗಿಬೇಕು. ಈಗ ಕೆಲವರು, ಈಗ ನಾನು ಗಿಡ ಕೊಡ್ತೇನೆ ಕೆಲವರಿಗೆ, ಸೇಲ್ ಮಾಡಿದ್ದೇನೆ, ಮಾಡ್ತಾ ಇದ್ದೇನೆ. ಅವರು ಫೋನ್ ಮಾಡಿ ಹೇಳ್ತಾರೆ, ನೀವು ಕೊಟ್ಟ ಗಿಡದಲ್ಲಿ ಎರಡೆರಡು ಕಲರ್ ಹೂವು ಆಗ್ತಾ ಉಂಟು, ಖುಷಿ ಆಯ್ತು ನನಗೆ ಹೇಳ್ತಾರೆ. ಯಾವ ಕಲರ್ ಅಂತ ಕೇಳಿದೆ ನಾನು. ಅದು ಪಿಂಕ್ ಸಿಂಗಲ್ ಪೆಟಲ್, ಮತ್ತೊಂದು ವೈಟ್ ಮಲ್ಟಿ ಪೆಟಲ್, ಡಬಲ್ ಪೆಟಲ್ ಇನ್ನು ಹೇಳಿದ್ರು. ನಾ ಹೇಳಿದೆ ಅದು ಸಿಂಗಲ್ ಪೆಟಲ್ ಗ್ರಾಫ್ಟ್ ಮಾಡಿದಕ್ಕಿಂತ ಕೆಳಗೆ ಬಂದದಲ್ಲ ಒಮ್ಮೆ ನೋಡಿ ಹೇಳಿದೆ. ಹಾಗಾಗಿ ಗ್ರಾಫ್ಟ್ ಮಾಡಿದಕ್ಕಿಂತ ಕೆಳಗಿನ ಜಾಗದಲ್ಲಿ ಚಿಗುರು ಬಂದ್ರೆ ಅದನ್ನು ಕೂಡ್ಲೆ ತೆಗೆದು ಸಾಫ್ ಪೇಸ್ಟ್ ಹಾಕ್ಬೇಕು ಆ ಕಟ್ ಮಾಡಿದ ಜಾಗಕ್ಕೆ. ಯಾಕೆಂತ ಹೇಳಿದ್ರೆ ಈ ಗ್ರಾಫ್ಟ್ ಮಾಡಿದಕ್ಕಿಂತ ಕೆಳಗಿನ ಪೋರ್ಷನ್ ಅಲ್ಲಿ ಗೆಲ್ಲುಗಳು ಚಿಗುರುಗಳು ಬಂದ್ರೆ ಮೇಲೆ ನಾವು ಯಾವ್ದು ಮಲ್ಟಿಪೆಟಲ್ ಕಲರ್ ಗ್ರಾಫ್ಟ್ ಮಾಡಿರ್ತೇವಲ್ಲ ಅದು ಚಂದ ಬೆಳೆಯುವುದಿಲ್ಲ, ಅದು ಸ್ವಲ್ಪ ವೀಕ್ ಆಗ್ತದೆ. ಹಾಗಾಗಿ ಗ್ರಾಫ್ಟ್ ಮಾಡಿದಕ್ಕಿಂತ ಕೆಳಗಡೆ ಚಿಗುರು ಬಂತು ಅಂತ ಆದ್ರೆ ಅದನ್ನು ತೆಗಿಬೇಕು, ಅದುವೇ ಆರೋಗ್ಯವಾಗಿ ಬೆಳೀತಾ ಇರ್ತದೆ. ಗ್ರಾಫ್ಟ್ಗಿಂತ ಕೆಳಗೆ ಬಂದ ಗೆಲ್ಲು ಆರೋಗ್ಯವಾಗಿ ಬೆಳೀತದೆ, ಆ ತಾಯಿಯ ಅಂಶವನ್ನೆಲ್ಲ ಅದು ತಗೊಳ್ತದೆ. ಈ ಗ್ರಾಫ್ಟ್ ಮಾಡಿದ ಮೇಲಿನ ಭಾಗ ಸಪೂರಕ್ಕೆ ಕಡ್ಡಿಯಾಗಿರ್ತದೆ.
1: ಅಂದ್ರೆ ಇದಕ್ಕೆ ಎಲ್ಲ ಅಂಶಗಳು ನಾವೇನು ಗೊಬ್ಬರ
0: ಕೊಡ್ತೇವೆ ಇದೇ ತಗೊಳ್ತದೆ, ಮೇಲಿಂದಕ್ಕೆ ಸಿಗುದಿಲ್ಲ. ಹಾಗಾಗಿ ಚಿಗುರು ಬಂದ ಕೂಡಲೇ ಅದನ್ನು ತೆಗಿತಾ ಇರ್ಬೇಕು.
1: ಇದರಲ್ಲಿ ಈ ಅಡೆನಿಯಂ ಏನಿದೆ ಇದರಲ್ಲಿ ಎಷ್ಟು ವೆರೈಟಿಗಳಿವೆ ನಿಮ್ಗೆ ಗೊತ್ತಿರೋ ಪ್ರಕಾರ, ಇದರ ಬಗ್ಗೆ ಮಾಹಿತಿ ಕೊಡ್ಬೋದು?
0: ಸುಮಾರು ವೆರೈಟಿ ಉಂಟು, ಇಷ್ಟು ಅಂತಲೇ ಹೇಳಲಿಕ್ಕೆ ಆಗುದಿಲ್ಲ. ಅಂದ್ರೆ ಮಲ್ಟಿಪೆಟಲಿಗೆ ಪಾಲಿನೇಷನ್ ಮಾಡಿದ್ರೆ ಅದರಲ್ಲಿ ಸೀಡ್ ಪಾಡ್ ಆಗ್ತದೆ, ನಾವೇ ಪಾಲಿನೇಷನ್ ಮಾಡ್ಬೇಕು, ಅದು ಎಲ್ಲವೂ ಸಕ್ಸಸ್ ಕೂಡ ಆಗುದಿಲ್ಲ. ಈಗ ನಾವು ಒಂದು ಪಿಂಕ್ ಕಲರ್ ಅಂತ ಇಟ್ಕೊಳ್ಳುವ, ಪಿಂಕ್ ಕಲರ್ ಇಂದು ಮಲ್ಟಿಪೆಟಲ್, ಅದಕ್ಕೆ ನಾನೀಗ ಪಾಲಿನೇಷನ್ ಮಾಡಿದೆ ಅಂತ ಆದ್ರೆ ಅಲ್ಲಿ ಸೀಡ್ ಪಾಡ್ ಆಯ್ತು, ಸಕ್ಸಸ್ ಆಯ್ತು, ಸೀಡ್ ಪಾಡ್ ಆಯ್ತು ಅಂತ ಆದ್ರೆ ಅದನ್ನು ಬಿತ್ತ ಹಾಕಿದ್ರೆ ನಿಮಗೆ ಸೇಮ್ ಕಲರ್ ಸಿಗುದಿಲ್ಲ. ನೈಂಟಿ ಫೈವ್ ಪರ್ಸೆಂಟ್ ಸೇಮ್ ಕಲರ್ ಸಿಗುದಿಲ್ಲ,
1: ಬೇರೆ ಬಣ್ಣ,
0: ಬೇರೆ ಬಣ್ಣ ಬರ್ತದೆ.
1: ಮೂಲ ಇದು ಅಲ್ಲ, ಇರುವುದು ಅಲ್ಲ, ಬೇರೆ
0: ಬೇರೆ ಬೇರೆ. ಹೌದು, ಹಾಗಾಗಿ ಎಷ್ಟು ವೆರೈಟಿ ಅಂತ ನೀವು ಕೇಳಿದ್ದಕ್ಕೆ ನನ್ನ ಹತ್ರ ಉತ್ತರ ಇಲ್ಲ. ನನ್ನ ಹತ್ರ ಒಂದು 150 ಕಲರ್ಸ್ ಉಂಟು, ಒಂದು 200-220 ಗಿಡಗಳು ಇರ್ಬೋದು. ಅಂದ್ರೆ ಕೆಲವು ರೇರ್ ವೆರೈಟೀಸ್, ಒಂದು ಪರ್ಪಲ್ ಕಲರ್, ಪರ್ಪಲ್ ಕಲರ್ ಅಲ್ಲಿ ಶೈನಿಂಗ್ ಇರುವಂತದ್ದು, ಇಂಥದ್ದೆಲ್ಲ ಸಿಗೋದು ಕಡಿಮೆ, ತುಂಬಾ ರೇರ್. ಹಾಗಾಗಿ ಅದೆಲ್ಲ ಎರಡೆರಡು ಗಿಡ ಇಟ್ಟುಕೊಂಡಿದ್ದೇನೆ ನಾನು.
1: ಇದೆಲ್ಲ ನೀವು ಕಸಿ ಕಟ್ಟಿಯೇ ಆದದ್ದ ಹೇಗೆ?
0: ನಾನು 8 ವರ್ಷ ಮೊದಲು ಈ ಫಲಪುಷ್ಪ ಪ್ರದರ್ಶನ ಅಂತಲ್ಲಿ ಇರ್ತದಲ್ಲ, ಹಾಗೆ ಹೋಗಿರುವಾಗ ಅಲ್ಲಿ ಒಂದು ಗಿಡ ನೋಡಿ ಆಸೆ ಆಯ್ತು ನಂಗೆ, ಬೋನ್ಸಾಯಿ ಮಾಡುವ ಕೆಲಸ ಇಲ್ಲ, ಇದುವೇ ಬೋನ್ಸಾಯಿ ಆಗಿ ಉಂಟಲ್ಲ ಅಂತ ಆಯ್ತು.
1: ಹಾಗೆ
0: ಹಾಗೆ ಒಂದು ಗಿಡ ತಕೊಂಡೆ, ಹೆದರಿ, ನಮ್ಮ ಊರಲ್ಲಿ ಆಗ್ತದ ಇಲ್ವಾ ಗೊತ್ತಿಲ್ಲ. ನರ್ಸರಿ ಅವ್ರ ಹತ್ರ ಕೇಳಿದ್ರೆ ಅವರಿಗೂ ಸಹ ವಿಷಯ ತುಂಬಾ ಗೊತ್ತಿಲ್ಲ, ಈಗ ಬಿಸಿಲು ಬೇಕು, ನೀರು ಕಡಿಮೆ ಸಾಕು, ಅವರಿಗೆ ಅದ್ರ ಬಗ್ಗೆ ಹೆಚ್ಚು ಅನುಭವ ಅವರಿಗೆ ಇರ್ಲಿಲ್ಲ. ಹಾಗಾಗಿ ನಾನು ಮನೆಯವ್ರ ಹತ್ರ ಕೇಳಿದೆ ಒಂದು ತಕೊಳ್ಳ ನಂಗೆ ಆಸೆ ಆಗ್ತದೆ ಅಂತ, ಆಯ್ತು ಹೇಳಿದ್ರು. ಹಾಗೆ ಅದು ಸ್ವಲ್ಪ ದೊಡ್ಡ ಗಿಡ, ಒಂದು 2-3 ವರ್ಷ ಆಗಿರ್ಬೋದು ಆ ಗಿಡಕ್ಕೆ. ನಾನು ತಗೊಳ್ಳುವಾಗ 350 ರೂಪಾಯಿ ಕೊಟ್ಟಿದ್ದೆ, ಹೆದರಿಕೆ ಆಯ್ತು, ಇಷ್ಟು ದುಡ್ಡು ಕೊಟ್ಟು ತೆಕ್ಕೊಂಡು ನಮ್ಮ ಊರಲ್ಲಿ ಆಗದಿದ್ರೆ ಎಂತ ಮಾಡುದಪ್ಪ ಅಂತ. ಆದ್ರೂ ಇರ್ಲಿ ನೋಡು, ಒಂದು ಚಾನ್ಸ್ ತೆಕ್ಕೊಳ್ಳುವ, ನೋಡ್ಲಿಕ್ಕೆ ಚಂದ ಉಂಟಲ್ಲ, ಬುಡ ಎಲ್ಲ ತೋರಾಗಿ ಚಂದ ಇತ್ತು ಗಿಡ. ತೆಕ್ಕೊಂಡೆ ಒಂದೇ ಗಿಡ ತೆಕ್ಕೊಂಡೆ, ಹೆದರಿ, ಚಂದ ಬಂತು. ಒಂದು ವರ್ಷ ನೋಡಿದೆ ನಮ್ಮ ಊರಲ್ಲಿ ಆಗ್ತದ, ಸೆಟ್ ಆಗ್ತದ ನೋಡಿದೆ, ಸೆಟ್ ಆಯ್ತು ನಂಗದು, ನಂಗೆ ಅದಕ್ಕೂ ಅಡ್ಜಸ್ಟ್ ಆಯ್ತು. ಹಾಗೆ ಮತ್ತೆ ನಾವು ಹೇಳ್ದಲ್ಲ ಟೂರ್ ಹೋಗ್ತಾ ಇರ್ತೇವೆ, ಹಾಗೆ ಬೇರೆ ಬೇರೆ ಜಾಗದಲ್ಲಿ, ನಾವು ನಾರ್ತ್ ಇಂಡಿಯಾದಲ್ಲೆಲ್ಲ ಇದು ಜಾಸ್ತಿ ಗಿಡ ಇರುವಂತದ್ದು. ನಾರ್ತ್ ಇಂಡಿಯಾಕ್ಕೆಲ್ಲ ಹೋದಾಗ ಒಂದೊಂದೇ ಗಿಡಗಳನ್ನು ಜಾಸ್ತಿ ಮಾಡಿ ಮಾಡಿ ಮಾಡಿ, ಮತ್ತೆ ಕೆಲವು ಫಾರಿನ್ ಅಲ್ಲಿ ಥೈಲ್ಯಾಂಡ್ ಅಲ್ಲೆಲ್ಲ ತುಂಬಾ ವೆರೈಟೀಸ್ ಇರ್ತದೆ. ನಾವು ಒಮ್ಮೆ ಥೈಲ್ಯಾಂಡ್ ಟೂರ್ ಹೋಗಿರೋ ಒಂದು ಎರಡೆರಡು ಗಿಡ ಅಲ್ಲಿಂದ ಆಸೆ ಮಾಡಿ ತಂದೆ, ಬರುವಾಗ ಏರ್ಪೋರ್ಟ್ ಅಲ್ಲಿ ಬಿಡ್ತಾರೇನು ಅಂತ ಹೆದರಿಕೆ ಇತ್ತು, ತಗೊಂಡು ಹೋಗ್ಬಾರ್ದು ಅಂತ ಹೇಳಿದ್ರೆ ವೇಸ್ಟ್ ಆಯ್ತಲ್ಲ. ಹಾಗೆ ಎರಡೆರಡೇ ಗಿಡವನ್ನು ಬಟ್ಟೆ ಎಡೆಯಲ್ಲಿ ಎಲ್ಲ ಇಟ್ಟು ತಂದೆ, ಅದು ಅಲ್ಲೇ ಪರ್ಪಲ್ ಶೇಡ್ ಶೈನಿಂಗ್ ಇರುವಂತದ್ದು ಹೇಳಿದೆ ಅಲ್ಲ, ಅದು ನಾನು ಬ್ಯಾಂಕಾಕ್ ಇಂದ ತಂದಂತ. ಮತ್ತೆ ಇಲ್ಲಿ ಎಲ್ಲ ನಾರ್ತ್ ಇಂಡಿಯಾ ಟೂರ್ ಎಲ್ಲ ಹೋಗಿರುವಾಗ ಹಾಗೆಲ್ಲ ಕಲೆಕ್ಟ್ ಮಾಡಿ ಮಾಡಿ ಈಗ ಅದೇ 150 ಕಲರ್ಸ್ ಆಗ್ಬಹುದು ಅಂದಾಜು.
1: ನೀವು ಕಸಿ ಕಟ್ಟಿದ್ದು ಎಷ್ಟು ಸಕ್ಸಸ್ ಆಗಿದೆ?
0: ಶುರುವಿನ ಫಸ್ಟ್ ವರ್ಷ ಅಂದ್ರೆ ನಂಗೆ ಆನ್ಲೈನ್ ನಾನು ಬೈ ಮಾಡ್ಲಿಕ್ಕೆ ಅಂತ ಹೋದಾಗ ಸ್ವಲ್ಪ ಮೋಸ ಮಾಡ್ತಾರಲ್ಲ ಆನ್ಲೈನ್ ಅಲ್ಲಿ, ನನಗೆ ಹಾಗೆ ಮೋಸ ಆಯ್ತು. ಅಂದ್ರೆ ನಾನು 10 ಬೇರೆ ಬೇರೆ ಕಲರ್ಸ್ ಇದು ಆರ್ಡರ್ ಕೊಟ್ಟಿದ್ದೆ, ಎಷ್ಟು ಒಂದೊಂದು 200 ರೂಪಾಯಿ ಒಂದು ಗಿಡಕ್ಕೆ ಹೇಳಿದ್ರು, ಆಯ್ತು ಅಂತ ಹೇಳಿ ಕೊಟ್ಟೆ. ನನಗೆ 10 ಗಿಡಕ್ಕೆ 10 ಗಿಡ ಬಂತು, ಆದ್ರೆ ಎರಡೇ ಕಲರ್ ಎಲ್ಲ, ಒಂದು ರೆಡ್ ಮತ್ತೊಂದು ವೈಟ್, ಎಲ್ಲ 10 ಗಿಡದ್ರಲ್ಲಿ ಸಹ ವೈಟ್ ರೆಡ್ ಮಾತ್ರ, ಅದು ಬೇರೆ ಅದರಲ್ಲಿ ಯೆಲ್ಲೋ ಕಲರ್ ಇತ್ತು, ಯೆಲ್ಲೋದಲ್ಲಿ ಪಿಂಕ್ ಶೇಡಿಂದ ಎಲ್ಲ ಇತ್ತು ನಾನು ಸೆಲೆಕ್ಟ್ ಮಾಡಿದಲ್ಲಿ, ಯಾವ್ದು ಬರಲಿಲ್ಲ. ನಾನು ಹೇಳಿದೆ ನಾನು ಸೆಲೆಕ್ಟ್ ಮಾಡಿದ ಕಲರ್ಸ್ ಯಾವ್ದು ಬರ್ತಾ ಇಲ್ಲಲ್ಲ ಅಂತ, ಮತ್ತೆ ಅವರದ್ದು ಸುದ್ದಿ ಇಲ್ಲ. ಹಾಗೆ ನಾನು ಆಲೋಚನೆ ಮಾಡಿದೆ, ನಾನೇ ಗ್ರಾಫ್ಟ್

0: ಸ್ಟಾರ್ಟ್ ಮಾಡಿದ್ರೆ ಹೇಗೆ ಮೋಸ ಆಗುವಂತದ್ದು ಇಲ್ಲ. ನಾನೇ ಗ್ರಾಫ್ಟ್ ಮಾಡುವಂತದ್ದು ಹೂ ಆಗ್ಲಿಕ್ಕೆ ಸ್ಟಾರ್ಟ್ ಆದ ನಂತರ ಕೊಡುವಂತದ್ದು, ಯಾರಾದ್ರೂ ಈಗ ಕೇಳಿದ್ರೆ ನನಗೆ ಬೇಕು ಹೇಳಿದ್ರೆ ಸರಿ
1: ನಿಮ್ಮಲ್ಲಿ ಇರ್ತದೆ.
0: ಹೌದು ನಮ್ಮಲ್ಲಿ ಇರ್ತದಲ್ಲ, ನಾನು ಆನ್ಲೈನ್ ಅಲ್ಲಿ ಕೂಡ ಕಳಿಸ್ತೇನೆ, ಈಗ ಪೋಸ್ಟ್ ಅಥವಾ ಕೊರಿಯರ್ ಅಲ್ಲಿ ಕೂಡ ಕಳಿಸ್ತೇನೆ. ಇಲ್ಲದ್ರೆ ಮನೆಗೆ ಬಂದು ತಗೊಳ್ಳೋರು ತುಂಬಾ ಜನ ಇದ್ದಾರೆ, ನಮ್ಮ ಇಲ್ಲಿ ದಕ್ಷಿಣ ಕನ್ನಡದವರೆಲ್ಲ ಮನೆಗೆ ಬಂದು ತಗೊಳ್ತಾರೆ. ಬೇರೆ ಊರಿನವರು ಕೂಡ ಹಾಗೆ ಶಿರಸಿಯಿಂದ ಬರ್ತಾರೆ, ಬೇರೆ ರಾಜ್ಯಕ್ಕೂ ಕೂಡ ಕಳಿಸಿದ್ದೇನೆ ನಾನು ಕೊರಿಯರ್ ಮೂಲಕ, ಚೆನ್ನೈ, ಮಹಾರಾಷ್ಟ್ರ, ಡೆಲ್ಲಿ ಎಲ್ಲ ಕಳಿಸಿದ್ದೇನೆ. ಕೆಲವರು ಅವರ ಫ್ರೆಂಡ್ಸ್ ಮುಖಾಂತರ ಗೊತ್ತಾಗಿ ಫಾರಿನ್ ಅಲ್ಲಿರೋರು ಕೂಡ ಇಲ್ಲಿ ಊರಿಗೆ ಬಂದಿರುವಾಗ ಬಂದು ಬೇಕು ಅಂತ ಹೇಳಿ ತಗೊಂಡೋಗಿದ್ದಾರೆ. ಹಾಗೆ ನಮ್ಮ ನನ್ನಲ್ಲಿ ಗಿಡ ಫಾರಿನ್ ಅಲ್ಲಿ ಸಹ ಉಂಟು, ಅದೊಂದು ಹೆಮ್ಮೆ ನನಗೆ.
1: ಅಂದ್ರೆ ಎಂತ ಇದು, ಇದರ ಕಸಿ ಕಟ್ಟುವುದು ಕಷ್ಟವ ಹೇಗೆ?
0: ಕಷ್ಟ ಅಲ್ಲ, ಈಗ ಕಸಿ ಕಟ್ಟುವ ವಿಧಾನ ನನಗೆ ಸರಿ ಗೊತ್ತಿದ್ರೆ ತೊಂದ್ರೆ ಇಲ್ಲ. ನನಗೇನು ಆಕ್ಚುಲಿ ಅದರ ಕಸಿ ಕಟ್ಟುವ ವಿಧಾನ ಗೊತ್ತಿರ್ಲಿಲ್ಲ, ಹೀಗೆ ಫ್ಲಾಟ್ ಗ್ರಾಫ್ಟಿಂಗ್ ಮಾಡೋದೆಲ್ಲ ಗೊತ್ತಿತ್ತು. ನಾನು ನರ್ಸರಿಯಲ್ಲಿ ನೋಡಿದಾಗ ಅವರು ಹೇಳಿದ್ರು ನಾನು ಗ್ರಾಫ್ಟ್ ಮಾಡುದು ಅದೆಲ್ಲ ಹೇಳಿದ್ರು. ಮತ್ತೆ ನಾನು ಗೂಗಲ್ ಅಲ್ಲೆಲ್ಲ ಸರ್ಚ್ ಮಾಡಿದೆ ಹೇಗೆ ಗ್ರಾಫ್ಟಿಂಗ್ ಮಾಡುದು ಅಂತ, ನನಗೆ ಕಸಿ ಕಟ್ಟಿ ಅನುಭವ ಇರ್ಲಿಲ್ಲ. ಮತ್ತೆ ಎಂತಕ್ಕೊಂದು ಟ್ರೈ ಮಾಡುವ ಇರ್ಲಿ ಅಂದ್ರೆ ಸಿಂಗಲ್ ಪೆಟಲ್ ಇದು ಬಿತ್ತು ಆಗಿತ್ತು, ಬೀಜ ಆಗಿತ್ತು, ಗಿಡ ಮಾಡಿದೆ, ಸಕ್ಸಸ್ ಆದ್ರೆ ಆಗ್ತದೆ, ಇಲ್ಲದಿದ್ರೆ ತೊಂದ್ರೆ ಇಲ್ಲ. ತಾಯಿ ಗಿಡ ಆದ್ರೂ ಬರ್ತದೆ ಅಲ್ಲ, ಮೇಲಿದ್ದು ಸಕ್ಸಸ್ ಆಗದಿದ್ರೆ ಅಂತ ಗ್ರಾಫ್ಟಿಂಗ್ ಸ್ಟಾರ್ಟ್ ಮಾಡಿದೆ, ಕಸಿ ಕಟ್ಟಿದ್ದು ಸ್ಟಾರ್ಟ್ ಮಾಡಿದೆ. ಫಸ್ಟ್ ವರ್ಷ 10 ಗಿಡ 10 ಗ್ರಾಫ್ಟಿಂಗ್ ಮಾಡಿದಲ್ಲಿ ಒಂದೇ ಮಾತ್ರ ಬಂದಿದ್ದು, ಬಾಕಿ ಎಲ್ಲ ಹೋಯ್ತು, ಫೇಲ್ ಆಯ್ತು. ತಾಯಿ ಗಿಡ ಇತ್ತು ಮೇಲೆ ಇಟ್ಟ ಪೀಸ್ ಒಂದು ಹೋಯ್ತು ಅಷ್ಟೇ, ತೊಂದ್ರೆ ಇಲ್ಲ, ನಂಗೆ ಹೇಗಿದ್ರು ಕಟ್ ಮಾಡ್ಬೇಕಿತ್ತು, ಬೇಸರ ಆಗ್ಲಿಲ್ಲ, ಒಂದು ಸಕ್ಸಸ್ ಆಯ್ತಲ್ಲ. ಮತ್ತೆ ನೆಕ್ಸ್ಟ್ ವರ್ಷ ಪುನಃ ಮಾಡಿದೆ, ಸ್ವಲ್ಪ ಜಾಸ್ತಿ ಸಕ್ಸಸ್ ಬಂತು ನಂಗೆ, ಹಾಗೆ ಮಾಡೋದನ್ನು ಬಿಡ್ಲಿಲ್ಲ, ಗ್ರಾಫ್ಟಿಂಗ್ ಮಾಡುವ ವಿಷಯವನ್ನು ಬಿಟ್ಟು
1: ಮುಂದುವರೆಸಿದೆ,
0: ಸಕ್ಸಸ್ ಆಯ್ತು. ತೊಂದ್ರೆ ಇಲ್ಲ, ಈಗ ಕೂಡ ಒಂದೊಂದು ಫೇಲ್ ಆಗ್ತದೆ, ಆದ್ರೆ ತೊಂದ್ರೆ ಇಲ್ಲ,
1: ಸೊಲೆ ಗೆಲುವಿನ ಸ್ವಲ್ಪ
0: ಅದೊಂದು ತೃಪ್ತಿ ಉಂಟು ನಂಗೆ, ನಾನೇ ಗ್ರಾಫ್ಟ್ ನಾನೇ ಬೆಳೆಸಿದ ಗಿಡ.
1: ನಮ್ಗೂ ಸಹ ಇದೊಂದು ವಿಶೇಷ ಹೆಸರು ವಿಶೇಷ, ಇದ್ರ ಬಗ್ಗೆ ಇಷ್ಟೆಲ್ಲ ನೀವು ಮಾಹಿತಿಗಳು ಕೊಟ್ಟಿದ್ದು ತುಂಬಾ ಸಂತೋಷ. ಇದಕ್ಕೆ ಬೇರೆ ಏನಾದ್ರೂ ರೋಗಗಳು, ಶಿಲೀಂಧ್ರಗಳಿಂದ ಬರುವ ರೋಗ ಅಲ್ಲದೆ ಬೇರೆ ಯಾವ ರೀತಿಯ ರೋಗ ಇದಕ್ಕೆ ಜಾಸ್ತಿ ಕಾಣಿಸ್ತವೆ?
0: ಬೇರೆ ರೋಗಗಳು ಇದಕ್ಕೆ ಯಾವುದು ಇಲ್ಲ, ಶಿಲೀಂಧ್ರದ್ದು ಸಮಸ್ಯೆ ಮಾತ್ರ. ನಾವು ಸ್ವಲ್ಪ ಜಾಗೃತ ವಹಿಸಿದ್ರೆ ಸಾಕು, ಇದಕ್ಕೆ ತುಂಬಾ ನಾವು ಅದರೊಟ್ಟಿಗೆ ಇರ್ಬೇಕು. ಈಗ ಕೆಲವು ಗಿಡಕ್ಕೆಲ್ಲ ಇರ್ತದೆ, ನಮ್ಮ ತಮಾಷೆಗೆ ಹೇಳುದಾದ್ರೆ ಎಷ್ಟು ಪೂಜೆ ಮಾಡಿದ್ರು ಸಾಕಾಗುದಿಲ್ಲ ಮರ ಆ ಗಿಡಕ್ಕೆ ಅಂತ ಹೇಳ್ತಾರಲ್ಲ, ಹಾಗೆ ಇದಕ್ಕಿಲ್ಲ. ಬಿಸಿಲೊಂದು ಸಿಕ್ಕಿದ್ರೆ ಸಾಕು, ಅದು ನಮಗೆ ಅಕಸ್ಮಾತ್ ಶಿಲೀಂಧ್ರ ಅಟ್ಯಾಕ್ ಆಯ್ತು ಅಂತ ಆದ್ರೆ, ಮೆತ್ತಗೆ ಉಂಟು ಬುಡ ಅಂತ ಆದ್ರೆ, ಅದನ್ನು ತೆಗೆದು ಪಾಟಿಂದ ಚಟ್ಟಿಯಿಂದ ತೆಗೆದು ನೋಡ್ಬೇಕು, ತುಂಬಾ ಮೆತ್ತಗೆ ಉಂಟು, ಸ್ವಲ್ಪ ಕಪ್ಪು ಕಪ್ಪು ಇರ್ತದೆ ಅದು ಶಿಲೀಂಧ್ರ ಬಂದ್ರೆ, ಕಟ್ ಮಾಡ್ಬೇಕು. ಕಟ್ ಮಾಡುವ ಕೂಡ ಹಾಗೆ ಕೆಲವರಿಗೆ ಆಸೆ ಆಗ್ತದೆ ಅದನ್ನು ಕಟ್ ಮಾಡ್ಲಿಕ್ಕೆ, ಅವರು ಬರೆಯ ಕಪ್ಪಾದ ಜಾಗವನ್ನು ಮಾತ್ರ ತೆಗಿತಾರೆ. ಹಾಗೆ ಮಾಡಬಾರ್ದು, ಸರಿ ಸ್ಟ್ರೈಟ್ ಫ್ಲಾಟ್ ಕಟ್ ಮಾಡ್ಬೇಕು. ಅದೆಷ್ಟಂದ್ರೆ ಆ ಕಪ್ಪು ಕಲರಿನ ಭಾಗ ಫುಲ್ ಹೋಗ್ಬೇಕು, ಗಿಡದಲ್ಲಿ ಉಳಿಬಾರ್ದು, ಉಳಿದ್ರೆ ಪುನಃ ಅದು ಅಟ್ಯಾಕ್ ಆಗ್ತದೆ, ಕಂಟಿನ್ಯೂ ಆಗ್ತದೆ, ಮೆತ್ತಗಾಗ್ತಾ ಹೋಗ್ತದೆ. ಹಾಗೆ ಮಾಡಬಾರ್ದು. ಸರಿ ಅದು ಈಗ ಬುಡಕ್ಕೆ ಬಂತು ಅಂತ ಆದ್ರೆ ಸರಿ ಬಿಳಿ ಬಣ್ಣ ಬರ್ತದೆ ಕಟ್ ಮಾಡಿದಾಗ, ಆ ಕಾರ್ಡೆಕ್ಸ್ ಹೇಳ್ತಾರಲ್ಲ, ಅದು ಕಟ್ ಮಾಡಿದಾಗ ಒಳಗಿನ ಬದಿ ಬಿಳಿ ಕಲರ್ ಬಿಳಿ ಬಣ್ಣ ಇರ್ತದೆ,
1: ಅದು ನಿಜವಾದ ಬಣ್ಣ.
0: ಹೌದು, ಈ ಕಪ್ಪು ಫುಲ್ ಹೋಗುವ ತನಕ ನಾವು ಕಟ್ ಮಾಡ್ಲೇಬೇಕು. ಆಸೆ ಮಾಡಿ ಗಿಡ ಹಾಳಾಗ್ತದಲ್ಲ ಅಂತ ಹೇಳಿ ಆಸೆ ಮಾಡಿ ಅದನ್ನು ಸ್ವಲ್ಪ ತೆಗೆದು ಬಿಡ್ತೇನೆ ಅಂತ ಹೇಳಿ ಆದ್ರೆ ಅದು ಪುನಃ ಅದು ಕಂಟಿನ್ಯೂ ಆಗ್ತದೆ,
1: ಒಂಥರ ಕ್ಯಾನ್ಸರ್ ಹಾಗೆ ಅಂತ
0: ಹೇಳಿ. ಖಂಡಿತ ಖಂಡಿತ, ಸರಿ ಕಂಪ್ಲೀಟ್ ಆಗಿ ತೆಗಿಬೇಕು, ಕಟ್ ಮಾಡ್ಬೇಕು. ಅದು ಗೆಲ್ಲಿನಲ್ಲಿ ಶಿಲೀಂಧ್ರ ಬಂದ್ರು ಕೂಡ ಹಾಗೆ, ಅದರಲ್ಲಿ ಗ್ರೀನ್ ಕಲರ್ ಗೆಲ್ಲು ಕಟ್ ಮಾಡಿದ್ರೆ ಸೈಡ್ ಗ್ರೀನ್, ನಡುವೆ ಬಿಳಿ ಬಣ್ಣ, ಸರಿ ಆ ಗ್ರೀನ್ ಕಲರ್ ಬರುವಲ್ಲಿವರೆಗೆ ಕಟ್ ಮಾಡ್ಲೇಬೇಕು. ಸ್ವಲ್ಪ ಕಟ್ ಮಾಡಿ ಉಳಿಸುತ್ತೇನೆ, ಅದೆಲ್ಲ ಆಗುದಿಲ್ಲ, ಗಿಡ ಹೋಗ್ತದೆ
1: ಅಷ್ಟೇ ಅಲ್ಲ. ಇವಾಗ ಇದರ ಹೂಗಳು ಹೇಗಿರ್ತವೆ ಅಂದ್ರೆ, ನಾವೇನ್ ಮಾಡ್ತಿದ್ರು ಹೂಗಳನ್ನು ನೋಡ್ಲಿಕ್ಕೆ, ಇದರ ಹೂಗಳ ಬಗ್ಗೆ ಸ್ವಲ್ಪ ಹೇಳಿ.
0: ಸಿಂಗಲ್ ಪೆಟಲ್ ಹೂಗಳು, ಅದರಲ್ಲಿ 5 ದಳಗಳಿರುವಂತದ್ದು. ಅದು ಸಿಂಗಲ್ ಪೆಟಲ್ ಆದ್ರೆ ಹೂಗಳು ಜಾಸ್ತಿ ಬರುದು, ಗಿಡದಲ್ಲಿ ಹೂಗಳು ಜಾಸ್ತಿ ಬರುದು. ಈಗ ಈ ತಾಯಿ ಗಿಡಕ್ಕೆ ಪಿಂಕ್ ಸಿಂಗಲ್ ಪೆಟಲ್ ಹೇಳಿದೆ ನಾನು, ಅದಲ್ಲದೆ ಬೇರೆ ಕಲರ್ಸ್ ಕೂಡ ಸಿಂಗಲ್ ಪೆಟಲ್ ಉಂಟು, ಬಿಳಿ ಉಂಟು, ಕೆಂಪು ಬಣ್ಣದಲ್ಲಿ ಸ್ವಲ್ಪ ವೈಟ್ ಶೇಡ್, ಆ ತರ ಎಲ್ಲ ಸುಮಾರು ಕಲರ್ಸ್ ಉಂಟು ಸಿಂಗಲ್ ಪೆಟಲ್. ಅದನ್ನೆಲ್ಲ ಆದ್ರೆ ತಾಯಿ ಗಿಡಕ್ಕೆ ಯೂಸ್ ಮಾಡುದಿಲ್ಲ ಯಾರು ಕೂಡ. ಇದು ಈ ಪಿಂಕ್ ಶೇಡ್ ಇಂದು ಮಾತ್ರ ತಾಯಿ ಗಿಡಕ್ಕೆ ಯೂಸ್ ಮಾಡುವಂತದ್ದು
1: ಕಾಮನ್ ಇದೆ.
0: ಹೌದು, ಮತ್ತೆ ತುಂಬಾ ದಳಗಳಿರುವಂತದ್ದು ಹೇಳಿದಾಗೆ ನಮ್ಮ ಮಾಮೂಲು ಗುಲಾಬಿ ತರವೇ ಕಾಣ್ತದೆ, ತುಂಬಾ ಚಂದ ಅದು,
1: ಬಹಳಷ್ಟು ಬಣ್ಣಗಳಲ್ಲಿ ಇರ್ಬೋದು.
0: ಹೌದು ಹೌದು, ಈಗ ನಾನೊಂದು ಉದಾಹರಣೆ ಕೊಡ್ತೇನೆ. ಪ್ಲೇನ್ ಬಿಳಿ ಬಣ್ಣ, ಬರೇ ಬಿಳಿ, ಹಾಲಿನ ಹಾಗೆ ಬಿಳಿ ಬಣ್ಣ, ಬಿಳಿ ಬಣ್ಣದ ಇನ್ನೊಂದು ಬಿಳಿ ಬಣ್ಣದ ಹೂವಲ್ಲಿ ಅದರ ದಳಗಳ ಬಾರ್ಡರ್ ಅಲ್ಲಿ ಪಿಂಕ್ ಲೈನ್, ಇನ್ನೊಂದು ಬಿಳಿ ದಳಗಳಲ್ಲಿ ಮಧ್ಯದಲ್ಲಿ ಪಿಂಕ್ ಶೇಡ್.
1: ಕಾಣಕ್ಕೆ ಬಿಳಿ, ಆದ್ರೆ ವ್ಯತ್ಯಾಸ ಅಷ್ಟೇ.
0: ಹೌದು, ಬಿಳಿಯಲ್ಲಿ ಒಂದು 15 ವೆರೈಟಿ ಶೇಡ್ಸ್ ಉಂಟು. ಬಿಳಿಯಲ್ಲಿ ಹಳದಿ ಶೇಡ್ ಇರುವಂತದ್ದು,
1: ಆಕರ್ಷಕ ಬಣ್ಣಗಳು.
0: ಹೌದು, ಮತ್ತೆ ಕಲರ್ ಚೇಂಜಿಂಗ್ ಉಂಟು. ಈಗ ಫಸ್ಟ್ ಅದು ಅರಳುವಾಗ ಪಿಂಕ್ ಮತ್ತೆ ಹಳದಿ ಬಣ್ಣದಲ್ಲಿ ಇರ್ತದೆ, 2 ದಿವಸ ಕಳೆದಾಗ

0: ಫುಲ್ ಪಿಂಕ್ ಬಣ್ಣದಲ್ಲಿ ಇರ್ತದೆ,
1: ಓಹ್
0: ಹಾಗೆ ಕಲರ್ ಚೇಂಜಿಂಗ್ ಕೂಡ ಉಂಟು, ಒಂದು ನಾಲ್ಕೈದು ವೆರೈಟಿ ಉಂಟು ನನ್ನದು. ಮಿನಿಮಮ್ ಒಂದು ವಾರ ಹೂವಿರ್ತದೆ, ಒಮ್ಮೆ ಅರಳಿದ ಹೂ ಮಿನಿಮಮ್ ಒಂದು ವಾರ ಇರ್ತದೆ. ಅದೇ ನಾವು ನೀರ್ ಹಾಕುವಾಗ, ಈಗ ಪೈಪ್ ಅಲ್ಲಿ ನೀರ್ ಹಾಕುದು ಅಂತ ಆದ್ರೆ, ಟ್ಯಾಪ್ ಗೆ ಪೈಪ್ ಸಿಕ್ಕಿಸಿ ನೀರ್ ಹಿಡಿಯೋರು ಜಾಸ್ತಿ ಈಗ, ಹಾಗೆ ಹಿಡಿಯೋದು ಅಂತ ಆದ್ರೆ ಹೂವಿಗೆ ಅಥವಾ ಮೊಗ್ಗಿಗೆ ನೀರು ಬೀಳಬಾರ್ದು, ಹಾಗೆ ಬಿದ್ರೆ ಅದು ಉದುರಿ ಹೋಗ್ತದೆ.
1: ಸೂಕ್ಷ್ಮ ಅದು,
0: ಹೌದು, ಕೂಡ್ಲೆ ಉದುರಿ ಹೋಗ್ತದೆ ಅದು. ನಮಗೆ ಈ ಒಂದು ವಾರ ಎಲ್ಲ ಉಳಿಯುವುದೇ ಇಲ್ಲ, ಎಲೆಗೆ ನೀರು ಬೀಳಬಾರ್ದು, ಮೊಗ್ಗಿಗೆ ಹೂವಿಗೆ ನೀರು ಬೀಳಬಾರ್ದು.
2: ಮೇಡಮ್, ಇವಾಗ ಇಷ್ಟೆಲ್ಲ ನೀವು ಮಾಹಿತಿಗಳನ್ನು ಕೊಟ್ರಿ, ಈ ಗಿಡವು ಸ್ವಲ್ಪ ದುಬಾರಿ ಇರಬಹುದು ಅನ್ನಿಸ್ತದೆ ನಂಗೆ, ದೇಶಗಳಲ್ಲಿ ಇದ್ದಂತಹ ಗಿಡ. ಈಗ ಒಂದು ಗಿಡ ಯಾರಿಗಾದ್ರೂ ತಗೊಳ್ಬೇಕು ಅಂತ ಇದ್ರೆ ಇದರ ದರ ಎಷ್ಟಿರ್ಬಹುದು ಮೇಡಮ್?
0: ಸಣ್ಣ ಗಿಡಗಳಿಗೆ ಒಂದು 6-8 ಇಂಚ್ ಅಷ್ಟು ಇರುವ ಗಿಡ 100-120 ರೂಪಾಯಿಗೆ ಸಿಗ್ತದೆ. ಆದ್ರೆ ಆಗ ನಾನು ಹೇಳಿದಲ್ಲ ನಂಗೆ ಆನ್ಲೈನ್ ಅಲ್ಲಿ ಮೋಸ ಆಗಿದೆ ಅಂತ, ಅದೇ ಇದು ಆಗ್ತದೆ. ಯಾಕಂತ ಹೇಳಿದ್ರೆ ಅದು ಯಾವ ಕಲರ್ ಹೂ ಕೊಡ್ತದೆ ಅಂತ ನಮಗೆ ಗೊತ್ತಿಲ್ಲ. ಅವ್ರು ಹೇಳ್ತಾರೆ ಇದು ಪರ್ಪಲ್ ಕಲರ್ ಹೂ ಕೊಡ್ತದೆ ಅಂತ. ನಮಗದು ಬೆಳೆಸಿ 1 ವರ್ಷ ಆಗ್ಬೇಕು ಹೂ ಕೊಡ್ಲಿಕ್ಕೆ. ಈ 6 ಇಂಚು ದೊಡ್ಡ ಇರುವಂತ ಗಿಡ ಕೂಡ್ಲೆ ಹೂ ಕೊಡುದಿಲ್ಲ, ಕೆಲವೊಮ್ಮೆ ಹೂ ಬಿಡ್ಲಿಕ್ಕೆ ಬಿಡಬಾರ್ದು ಹೇಳಿದೆ ನಾನು ಶುರುವಿಗೆ ನಿಮ್ಗೆ. ಹಾಗಾಗಿ ನಮಗೆ ಯಾವ ಬಣ್ಣದ ಹೂ ಸಿಗ್ತದೆ ಅಂತ ಹೇಳುವಂಥದ್ದು ಗೊತ್ತಿಲ್ಲ. ಆದಷ್ಟು ಹೂ ಆಗ್ಲಿಕ್ಕೆ ಶುರು ಆದಂತ ಪ್ರಾರಂಭ ಆದಂತ ಗಿಡಗಳನ್ನು ನಾವು ತಕೊಳ್ಳೋದು ಒಳ್ಳೇದು. ಹೌದು, ಆ ಹೂ ಆಗ್ಲಿಕ್ಕೆ ಶುರು ಆದಂತದ್ದು ಸ್ವಲ್ಪ 1 ವರ್ಷದ ಗಿಡ ಅಂತ ಆದ್ರೆ ಸ್ವಲ್ಪ ಹೈಟ್ ಇರ್ತದೆ, ಒಂದು 10 ಇಂಚು 1 ಫೀಟ್ ಅಷ್ಟು ಹೈಟ್ ಇರ್ತದೆ. ಅದು ಆ ಸೈಜಿನ ಗಿಡಕ್ಕೆ ಅಂತ ಆದ್ರೆ ಒಂದು 200-230 ಇರ್ತದೆ. ಈಗ ನಾನು ಆ ಸೈಜಿನ ಗಿಡವನ್ನು ಸೇಲ್ ಮಾಡುವಂತದ್ದು ಯಾಕಂತ ಹೇಳಿದ್ರೆ ಆ ಸಣ್ಣ ಗಿಡ ಬರೇ ಸಪೂರ ಇರ್ತದೆ, ಅದನ್ನು ಈಗ ಫಸ್ಟ್ ಬಿಗಿನರ್ಸ್ ಅಂತ ಆದ್ರೆ ಅವರಿಗೆ ಬೆಳೆಸ್ಲಿಕ್ಕೂ ಸ್ವಲ್ಪ ಕಷ್ಟ. ಹಾಗಾಗಿ ಸ್ವಲ್ಪ ದೊಡ್ಡಾದ ಗಿಡ, ಹೂ ಆಗ್ಲಿಕ್ಕೆ ಸ್ಟಾರ್ಟ್ ಆದ ಗಿಡ, ನಮಗಾಗ ಸರಿ ಗೊತ್ತಿರ್ತದೆ ಇದು ಹಳದಿ ಬಣ್ಣ, ಸರಿ ಹಳದಿ ಬಣ್ಣದ ಇದುವೆ ಕನ್ಫರ್ಮ್ ಅದು, ಮತ್ತದಲ್ಲಿ ಡೌಟ್ ಇರುವುದಿಲ್ಲ. ಹಾಗಾಗಿ ಹೂ ಸ್ಟಾರ್ಟ್ ಆದ ನಂತರವೇ ನಾನು ಸೇಲ್ ಮಾಡುವಂತದ್ದು. ಅದು 200-230 ಪರ್ಪಲ್ ಕಲರ್ ಶೈನಿಂಗ್ ಎಲ್ಲ ಹೇಳಿದೆ ನಾನು, ಅದೆಲ್ಲ ಕಾಸ್ಟ್ಲಿ, 250 ಮಿನಿಮಮ್ ಇರ್ತದೆ ದೊಡ್ಡ ಗಿಡಕ್ಕೆ. ಸಣ್ಣ ಗಿಡ ಕೆಲವೊಮ್ಮೆ ಆನ್ಲೈನ್ ಅಲ್ಲೆಲ್ಲ ಸಣ್ಣ ಗಿಡ ಕೊಡ್ತಾರೆ, ಅದು 6 ಇಂಚು ಸೈಜ್ ಅಂತ ಹೇಳ್ತಾರೆ, ಅದ್ ನಮ್ಮ ಬೆರಳಷ್ಟು ಕೂಡ ತೋರ ಇರುವುದಿಲ್ಲ. ಅದು ಬೆಳೆಸ್ಲಿಕ್ಕೆ ಅದು ದೊಡ್ಡ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಅಷ್ಟು ಸಣ್ಣ ಗಿಡಗಳನ್ನು. ಹಾಗಾಗಿ ತೆಕ್ಕೊಳ್ಳುವಾಗ ಸ್ವಲ್ಪ ದೊಡ್ಡ ಗಿಡವನ್ನು ತೆಕ್ಕೊಂಡ್ರೆ ನಮಗೆ ಸುಲಭ.
2: ಅದು ಬಹುಶಃ ವರ್ಷ ಹೋದಾಗೆ ಅದರ ದರ ಹೆಚ್ಚಾಗ್ತಾ ಹೋಗ್ಬೋದಲ್ಲ,
0: ಗಿಡ ಬೆಳವಣಿಗೆ ಆದ ಹಾಗೆ ದರ ಕೂಡ ಜಾಸ್ತಿ ಆಗ್ತಾ ಹೋಗ.
2: ಈಗ ಒಂದು ವೇಳೆ ಯಾರಿಗಾದ್ರೂ ಹೊಸದಾಗಿ ಆರಂಭಿಸಬೇಕು ಅಂತ ಇದ್ರೆ ಅವರು ಗಮನಿಸಬೇಕಾದ ಅಂಶಗಳು ಯಾವುವು ಅಂತ ಹೇಳ್ತೀರಾ?
0: ಮೇನ್ ಆಗಿ ಬಿಸಿಲು, ಅವರ ಗಾರ್ಡನ್ ಅಲ್ಲಿ ಬಿಸಿಲು ಬೀಳುವಂತ ಜಾಗ ಉಂಟು ಅಂತ ಆದ್ರೆ ಅಲ್ಲಿ ಖಂಡಿತವಾಗಿಯೂ ಅಡೇನಿಯಂ ಬೆಳೆಸಬಹುದು. ಮತ್ತೆ ಮಳೆಗಾಲದಲ್ಲಿ ಅದನ್ನು ಶಿಫ್ಟ್ ಮಾಡುವಂತದ್ದು, ಇದೆಲ್ಲ ಅವರಿಗೆ ಕಿರಿಕಿರಿ ಆಗುದು ಅಂತಾದ್ರೆ ಅವರು ಬೆಳೆಸಲಿಕ್ಕೆ ಹೋಗುದೇ ಬೇಡ. ಈಗ ಕೆಲವರಿಗೆ ಒಂದು ಗಿಡ ತಂದು ಒಂದು ಜಾಗದಲ್ಲಿ ನೆಟ್ರೆ ಮತ್ತೆ ಅಲ್ಲೇ ಇರ್ಬೇಕದು, ಆಚೆ ಈಚೆ ಮಾಡ್ಲಿಕ್ಕಿಲ್ಲ. ಅದಕ್ಕೆ ಅದು ನೀರ್ ಹಾಕುದು, ಗೊಬ್ಬರ ಹಾಕುದು, ಮುಗೀತು. ಹಾಗೆ ಮಾಡಿದ್ರೆ ಆಗುದಿಲ್ಲ. ಮಳೆಗಾಲದಲ್ಲಿ ನೀರು ಬೀಳದ ಹಾಗೆ ಒಳಗಡೆ ಇಡ್ಬೇಕು, ಮಳೆಗಾಲ ಮುಗ್ದಾಗ ಬಿಸಿಲಿಗೆ ಇಡ್ಬೇಕು. ಅಂತದ್ದೆಲ್ಲ ಮಾಡ್ಲಿಕ್ಕೆ ರೆಡಿ ಇರ್ತಾರೆ ಅಂತಾದ್ರೆ ಖಂಡಿತವಾಗಿ ಬೆಳೆಸಬಹುದು, ಏನೂ ಕಷ್ಟ ಇಲ್ಲ. ಒಂದು ಸಾಫ್ ಫಂಗಿಸೈಡ್ ಪೌಡರ್ ಒಂದು ಮನೇಲಿ ಇದ್ರೆ ಆಯ್ತು, ರೆಡಿ, ಬೇರೆ ಯಾವುದೇ ಕೆಲಸ ಇಲ್ಲ, ಕಷ್ಟವೂ ಇಲ್ಲ.
1: ಆರಂಭದಲ್ಲಿ ಎಷ್ಟು ದೊಡ್ಡ ಪಾಟ್ ನಲ್ಲಿ ಅದು ಹಾಕಬೇಕಾಗುತ್ತೆ?
0: ಒಂದು 6-8 ಇಂಚಿನ ಪಾಟ್ ಸಾಕು, ಮತ್ತೆ ಅದು ಕಾರ್ಡೆಕ್ಸ್ ಸೈಜ್ ದೊಡ್ಡ ಆದ ಹಾಗೆ ನಾವು ರೀಪಾಟ್ ಮಾಡ್ಬೇಕು.
1: ಆದ್ರೂ ದೊಡ್ಡದಾದಂತಹ ಪಾಟ್ ಬೇಕು ಅಂತ ಇಲ್ಲ ಅಂತ ಅನ್ನಿಸ್ತದೆ ನಂಗೆ.
0: ಇಲ್ಲ, ಅದು ಪ್ರಾಯ ಆದ ಹಾಗೆ ದೊಡ್ಡ ಪಾಟ್ ಬೇಕು, ಒಂದು 16 ಇಂಚ್ವರೆಗೂ ಬೇಕು. ಅಂದ್ರೆ ಕಾರ್ಡೆಕ್ಸ್ ತುಂಬಾ ದಪ್ಪ, ಹಾಗಾಗಿ 16 ಇಂಚ್ ಪಾಟ್ ತನಕ ಬೇಕಾಗ್ತದೆ ದೊಡ್ಡ ಗಿಡಕ್ಕೆ, ಒಂದು 10 ವರ್ಷ ಎಲ್ಲ ಆದ ನಂತರ.
1: ಇದರ ಆಯುಸ್ ಎಷ್ಟು?
0: ಆಯಸ್ಸು ನಾನೊಂದು 60 ವರ್ಷದ ಗಿಡ ನೋಡಿದ್ದೇನೆ, ಅದರ ಕಾರ್ಡೆಕ್ಸ್ ತುಂಬಾ ದಪ್ಪ ಇತ್ತು, ಅದನ್ನೊಂದು ಟಬ್ಬಿನಲ್ಲಿ ಇಟ್ಟಿದ್ರು. ಮಾಮೂಲು
1: ನಿಮ್ಮಲ್ಲಿ ಈಗ ಎಷ್ಟು ವರ್ಷದ ಗಿಡ ಉಂಟು?
0: ನನ್ನಲ್ಲಿ ಅದಕ್ಕೊಂದು 14-15 ವರ್ಷ ಆಗಿರ್ಬೋದು.
2: ಅಡೇನಿಯಂನ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನು ಕೊಟ್ರೆ, ಇವಾಗ ಯಾರಿಗಾದ್ರೂ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಬೇಕಿದ್ದಲ್ಲಿ ತಮ್ಮ ದೂರವಾಣಿ ಸಂಖ್ಯೆ ಹೇಳಬಹುದು?
0: 9740750167.
2: ತುಂಬಾ ಸಂತೋಷ, ಅಡೇನಿಯಂ ಎಂಬ ವಿಶೇಷ ಗಿಡದ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನು ಹಂಚಿಕೊಂಡ್ರೆ ತಮಗೆ ಧನ್ಯವಾದಗಳು.
0: ಧನ್ಯವಾದಗಳು.
3: ಇದುವರೆಗೆ ಪುತ್ತೂರಿನ ಶರಣ್ಯ ಗಗನ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶನ ನಡೆಸಿಕೊಟ್ಟವರು ರಜನಿ ಭಟ್. ನಿರ್ದೇಶನ ಪಿವಿ ಪ್ರಶಾಂತ್ ಕುಮಾರ್.
4: ಸರ್ವಶ್ರೇಷ್ಠ ರೈತನೇ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನೂ ಹೇಳಿ.
5: ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು.
4: ಅದು ಹೇಗೆ?
5: ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1800 1551 ಕರೆ ಮಾಡಿ.
6: ಇದು ಯಾರ ನಂಬರ್?
5: ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ.
4: ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿದ್ದಾರೇನು?

0: ಇಲ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ, ಅದು ಸಹ ಬೆಳಗಿನ ಜಾವ 6 ರಿಂದ ರಾತ್ರಿ 10 ಗಂಟೆವರೆಗೂ.
1: ಆದ್ರಣ್ಣ, ಬಳತಿರುವವ್ರಿಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ?
0: ಯಾವ ಖರ್ಚು ಇಲ್ಲ, ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ, ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1800 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ ರೈತರ ಕಾಲ್ ಸೆಂಟರ್.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಇದು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಇನ್ನು ನಮ್ಮ ನಿಮ್ಮ ಭೇಟಿ ಮುಂದಿನ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೆ ನಮಸ್ಕಾರ.

0: ಪ್ರಾಣಿ. ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
1: 18ರಿಂದ 55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
0: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
1: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
0: ಲಿಡ್ಕರ್, ನಂಬಿಕೆ ನಿರಂತರ.
2: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
3: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
5: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
4: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
5: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
6: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
7: ಆತ್ಮೀಯ ಮಂಗಳೂರು ಆಕಾಶವಾಣಿ ಕೇಳುಗರೆ, ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ಹೆಮ್ಮೆಯಿಂದ ಅರ್ಪಿಸುವ ಪ್ರಾಯೋಜಿತ ಕಾರ್ಯಕ್ರಮ ವಾರದ ಅತಿಥಿ ಪ್ರತಿ ಭಾನುವಾರ ಬೆಳಗ್ಗೆ 8:30. ಈ ವಾರದ ಅತಿಥಿಯಾಗಿ ಸಂಸ್ಕೃತಿಯ ಸೊಗಡು ನಾದದ ಕಂಪು, ನಮ್ಮ ಕರಾವಳಿ ಮಣ್ಣಿನ ಹೆಮ್ಮೆ, ಕಲಾಶ್ರೀ ಹಾಗೂ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ನಾದಸ್ವರ ಲೋಕದ ಧ್ರುವತಾರೆ ವಿದ್ವಾನ್ ನಾಗೇಶ್ ಬಪ್ಪನಾಡು.
8: ಜಾತ್ರೆ ಸಮಯ ನಮ್ಮ ಬಪ್ಪನಾಡಲ್ಲಿ ಒಂದು ವಿಶೇಷ ಏನಂದರೆ, ಅಲ್ಲಿ ಜಾತ್ರೆ ಅಂದರೆ ಅಲ್ಲ, ಎಲ್ಲ ಕಡೆ ದೇವರು ದೊಡ್ಡದೇ, ಆದರೆ ನಮ್ಮಲ್ಲಿ ಏನಂದರೆ ಈ ಉಡುಕು ಸುತ್ತು, ಈ ಚೆಂಡೆ ಸುತ್ತು ಅಂತೇಳು, ಅದಕ್ಕಂತದೇ ಒಂದು ವ್ಯವಸ್ಥೆಗಳಿರ್ತದೆ. ಅದು ನಮ್ಮ ತಂದೆಗೆ ಏನೇ ಗೊತ್ತು, ಈಗ ನಾವು ಏನು ತಂದೆ ನುಡಿಸಿದ್ರು ಈಗಲೂ ಕೂಡ ನಾನು ಅದನ್ನೇ ಪರಂಪರೆ ಹೋಗಿದೆ. ಆ್ಯಕ್ಚುಲಿ ನಾವು ಈಗ ದೊಡ್ಡ ನಾದಸ್ವರ ತವಿಲು ಎಲ್ಲ ಬಂದು ಪಲ್ಲಕ್ಕಿ ಸುತ್ತು ಮಾಡ್ತೇವೆ, ಆದರೆ ಅದು ಒಂದು ಇಂಪಾರ್ಟೆಂಟ್ ಅಲ್ಲಿ ಬಪ್ಪನಾಡಲ್ಲಿ ಆ ಉಡುಗೆ ಸುತ್ತು ಚೆಂಡೆ ಸುತ್ತು, ಅದು ಇಂಥದ್ದೇ ಜಾಗದಲ್ಲಿ ಇಂಥದ್ದೇ ನುಡಿಸ್ಬೇಕಂತ ಉಂಟು. ಅದು ನಾನು ಆವಾಗ ತಂದೆಯಿಂದ ಪಾಠ ಮಾಡಿದ್ದು, ಈಗ ಕೂಡ ನಾನು ಅದನ್ನೇ ನುಡಿಸ್ತಾ ಇದ್ದೇನೆ. ದೇವಸ್ಥಾನದಲ್ಲಿ ಚಿನ್ನದ ನಾದಸ್ವರ ಉಂಟು, ಅದು 8 ದಿವಸ ನುಡಿಸುವಂಥದ್ದು.
7: ಸೂಪರ್ ಸಂಡೆಗೆ ಬಿಗ್ ಸರ್ಪ್ರೈಸ್, 1 ಕಪ್ ಬಿಸಿ ಕಾಫಿ ಜೊತೆಗೆ ವಿದ್ವಾನ್ ನಾಗೇಶ್ ಬಪ್ಪನಾಡು ಅವರ ಮಧುರ ನಾದಸ್ವರದ ಹರಟೆ, ನಾಳೆ ಬೆಳಗ್ಗೆ 8:30. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರುಣ್ ಭಂಡಾರಿ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್.
9: ಶ್ರೋತೃಗಳೇ, ನಾಳೆ ಪೂರ್ವಾಹ್ನ 10:50 ಮನ್ ಕಿ ಬಾತ್. ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳುವ ಮನದ ಮಾತು ಪ್ರಸಾರವಾಗಲಿದೆ. ಆ ಬಳಿಕ ಅದರ ಕನ್ನಡ ಅವತರಣಿಕೆ ಕೇಳಬಹುದು. ನಾಳೆ ರಾತ್ರಿ 8:00 ಕನ್ನಡ ಅವತರಣಿಕೆಯು ಮರುಪ್ರಸಾರಗೊಳ್ಳಲಿದೆ. ನಾಳೆ ಪೂರ್ವಾಹ್ನ 10:00 ಬಾಲವೃಂದ ಕಾರ್ಯಕ್ರಮದಲ್ಲಿ ಬಾಲ ಪ್ರತಿಭೆ ರಾಷ್ಟ್ರಮಟ್ಟದ ಕಬಡ್ಡಿ ಆಟಗಾರರಾದ ಕೀರ್ತಿ ಚೈತನ್ಯ ಮತ್ತು ತೀರ್ಥೇಶ್ ಅವರೊಂದಿಗೆ ಮಾತುಕತೆ ಕೇಳಬಹುದು. ನಡೆಸಿಕೊಡಲಿದ್ದಾರೆ ರಶ್ಮಿ ಜೆ ರೈ.

ನಾಳೆ ರಾತ್ರಿ 9:30 ಭಾರತದ ಗೌರವಾನ್ವಿತ ಉಪರಾಷ್ಟ್ರಪತಿಗಳಾದ ಸಿಪಿ ರಾಧಾಕೃಷ್ಣನ್ ಅವರ ಬೆಳ್ತಂಗಡಿ ಭೇಟಿ ಕುರಿತ ಬಾನಿಲಿ ವರದಿ ಕೇಳಬಹುದು. ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಪ್ರಮುಖ

0: ಗಳು ಈ ಕುರಿತು ಸಂದರ್ಶನ ಮೂಡಿಬರಲಿದೆ. ಆಕಾಶವಾಣಿ ಮಂಗಳೂರು, ಸಮಯ 7:34 ಆಗಲಿದೆ. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆಗಳು, ಆ ಬಳಿಕ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.
1: ಏನ್ ಮಾಡ್ತಾ ಇದೀಯಾ?
2: ಹಲ್ಲುಜ್ತಾ ಇದೀನಿ ಕಣಮ್ಮ.
1: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದ್ಯಾ?
2: ಸರಿ ನಿಲ್ಸಿದೀನಿ ಬಿಡು.
1: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
3: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ, ಹಂಗೆ ಬಿಟ್ಬಿಟ್ಟೆ.
1: ಹಂಗೇನೆ ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟ್ ಬೇಕೋ ಅಷ್ಟು ನೀರ್ ಹಾಕೊಂಡ್ ಜಾಲ್ಸು.
3: ಹೂ ಕಣಕ, ಹಂಗೆ ಮಾಡ್ತೀನಿ ತಗ.
2: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡ್ ಹೋಗ್ತೀನಿ.
4: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
5: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಾಂತರಾಜು ಎಸ್. ಮುಖ್ಯಾಂಶಗಳು. ಖೇತ್ ಬಚಾವೋ ಅಭಿಯಾನವನ್ನು ಸಮಗ್ರ ರಾಷ್ಟೀಯ ಅಭಿಯಾನವನ್ನಾಗಿ ರೂಪಿಸಲು ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಕರೆ. ಆಧುನಿಕ ತಂತ್ರಜ್ಞಾನಗಳಲ್ಲಿ ಲಿಥಿಯಂ ಬ್ಯಾಟರಿ, ಶಾಶ್ವತ ಆಯಸ್ಕಾಂತೀಯ ಖನಿಜಗಳ ಪಾತ್ರ ನಿರ್ಣಾಯಕ, ಸಚಿವ ಅಶ್ವಿನಿ ವೈಷ್ಣವ್. ಆಕಾಶವಾಣಿಯ ಜನಪ್ರಿಯ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ನಾಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮನದ ಮಾತು. ಸಿಂಗಾಪುರ್ ಓಪನ್ ಬ್ಯಾಡ್ಮಿಂಟನ್, ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಚಿರಾಗ್ ಶೆಟ್ಟಿ ಜೋಡಿ ಫೈನಲ್ ಪ್ರವೇಶ. ಅಂತಾರಾಷ್ಟೀಯ ಮಹಿಳಾ ಟಿ ಟ್ವೆಂಟಿ ಕ್ರಿಕೆಟ್, ಭಾರತದ ವಿರುದ್ದ ಟಾಸ್ ಗೆದ್ದ ಇಂಗ್ಲೆಂಡ್ ಬ್ಯಾಟಿಂಗ್ ಆಯ್ಕೆ. ವಾರ್ತೆಗಳ ವಿವರ. ಖೇತ್ ಬಚಾವೋ ಅಭಿಯಾನವನ್ನು ಕೃಷಿ ಭೂಮಿ, ರೈತರು ಮತ್ತು ಗ್ರಾಮಗಳನ್ನು ಸಂಪರ್ಕಿಸುವ ಸಮಗ್ರ ರಾಷ್ಟೀಯ ಅಭಿಯಾನವನ್ನಾಗಿ ರೂಪಿಸಬೇಕು ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ಖೇತ್ ಬಚಾವೋ ಅಭಿಯಾನದ ಸಿದ್ಧತೆಗಳ ಕುರಿತು ಉನ್ನತ ಮಟ್ಟದ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಸಭೆಯಲ್ಲಿ ರಸಗೊಬ್ಬರಗಳ ಸಮತೋಲನ ಮತ್ತು ವಿವೇಚನಾಯುಕ್ತ ಬಳಕೆ, ಹವಾಮಾನ ಸಂಬಂಧಿತ ಸವಾಲುಗಳನ್ನು ಗಮನದಲ್ಲಿಟ್ಟುಕೊಂಡು ರೈತರಿಗೆ ಸಕಾಲಿಕ ಸಲಹೆ, ಪಂಚಾಯತ್ ಮಟ್ಟದಲ್ಲಿ ಸಕ್ರಿಯ ಭಾಗವಹಿಸುವಿಕೆ ಮತ್ತು ಯೋಜನೆಗಳನ್ನು ನೇರವಾಗಿ ಹಳ್ಳಿಗಳಿಗೆ ತಲುಪಿಸುವುದು ಈ ಅಭಿಯಾನದ ಗುರಿಯಾಗಿದೆ ಎಂದು ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣ ಅವರು ಒಂದು ದಿನದ ಭೇಟಿಗಾಗಿ ಕೇರಳಂಗೆ ನಾಳೆ ಆಗಮಿಸಲಿದ್ದಾರೆ. ಕೊಟ್ಟಾಯಂನಲ್ಲಿ ಮಲಯಾಳಂ ದಿನಪತ್ರಿಕೆ ದೀಪಿಕಾದ 140ನೇ ಸಂಸ್ಥಾಪನಾ ವಾರ್ಷಿಕೋತ್ಸವವನ್ನು ಅವರು ಉದ್ಘಾಟಿಸಲಿದ್ದಾರೆ. ರಾಜ್ಯ ಸಂಸದ ಸಿ ಸದಾನಂದನ್ ಮಾಸ್ಟರ್ ಕಣ್ಣೂರಿನಲ್ಲಿ ಆಯೋಜಿಸಿರುವ ಕಾರ್ಯಕ್ರಮದಲ್ಲಿ ಉಪರಾಷ್ಟಪತಿಗಳು ಭಾಗವಹಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ವ್ಯಾಪಕ ಭದ್ರತೆ ವ್ಯವಸ್ಥೆ ಕೈಗೊಳ್ಳಲಾಗಿದೆ. ಮ್ಯಾನ್ಮಾರ್ ಅಧ್ಯಕ್ಷ ಯು ಮಿನ್ ಆಂಗ್ ಲ್ಯಾಂಗ್ 5 ದಿನಗಳ ಭಾರತದ ಭೇಟಿಗಾಗಿ ಇಂದು ನವದೆಹಲಿಗೆ ಆಗಮಿಸಿದರು. ಇಂದು ಮ್ಯಾನ್ಮಾರ್ ಅಧ್ಯಕ್ಷರು ಬಿಹಾರದ ಗಯಾಗೆ ಭೇಟಿ ನೀಡಿ ಮಹಾಬೋಧಿ ದೇವಾಲಯದಲ್ಲಿ ಪ್ರಾರ್ಥನೆ ಸಲ್ಲಿಸಿದರು. ಅವರೊಂದಿಗೆ ಹಲವಾರು ಸಚಿವರು ಮತ್ತು ಹಿರಿಯ ಅಧಿಕಾರಿಗಳನ್ನು ಒಳಗೊಂಡ ಉನ್ನತ ಮಟ್ಟದ ನಿಯೋಗವಿದೆ. ಅಧ್ಯಕ್ಷ ಯು ಮಿನ್ ಆಂಗ್ ಲ್ಯಾಂಗ್ ತಮ್ಮ ಪ್ರಸ್ತುತ ಅಧಿಕಾರಾವಧಿಯಲ್ಲಿ ಭಾರತಕ್ಕೆ ನೀಡುತ್ತಿರುವ ಮೊದಲ ಭೇಟಿ ಇದಾಗಿದೆ. ಉಭಯ ದೇಶಗಳ ನಡುವಿನ ಐತಿಹಾಸಿಕ ಮತ್ತು ನಾಗರಿಕ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಅವರು ಸೋಮವಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೊಂದಿಗೆ ಚರ್ಚೆ ನಡೆಸಲಿದ್ದಾರೆ. ಲಿಥಿಯಂ ಬ್ಯಾಟರಿಗಳು ಮತ್ತು ಶಾಶ್ವತ ಆಯಸ್ಕಾಂತೀಯ ಖನಿಜಗಳು ಹಲವಾರು ಆಧುನಿಕ ತಂತ್ರಜ್ಞಾನಗಳಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತಿವೆ ಎಂದು ಕೇಂದ್ರ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ಇಂದು ಅವರು ಗ್ರೇಟರ್ ನೋಯ್ಡಾದ ಸೂರಜ್ಪುರದಲ್ಲಿರುವ ಲೋಹಾಮ್ಗೆ ಭೇಟಿ ನೀಡಿದರು. ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಶಯದಂತೆ ಇಂತಹ ತಂತ್ರಜ್ಞಾನಗಳನ್ನು ದೇಶೀಯವಾಗಿ ಉತ್ಪಾದಿಸಿ ಅಭಿವೃದ್ಧಿಪಡಿಸಬೇಕು. ಈ ದೃಷ್ಟಿಕೋನಕ್ಕೆ ಅನುಗುಣವಾಗಿ ಲೋಹಾಮ್ ಎಂಬ ಯುವ ನವೋದ್ಯಮವು ಸಂಕೀರ್ಣ ತಂತ್ರಜ್ಞಾನವನ್ನು ಯಶಸ್ವಿಯಾಗಿ ಅಭಿವೃದ್ಧಿಪಡಿಸಿದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ಶ್ಲಾಘಿಸಿದರು. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ನಾಳೆ ಬೆಳಗ್ಗೆ 11 ಗಂಟೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 134ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳುತ್ತದೆ. ಆಂಧ್ರಪ್ರದೇಶದ ವಿಶಾಖಪಟ್ಟಣಂನಲ್ಲಿ ಪಿಎಂ ಸೇತು ಯೋಜನೆಯಡಿಯಲ್ಲಿ ಐಟಿ

0: ಕ್ಲಸ್ಟರ್ಗಾಗಿ ಆರ್ಸೆಲಸ್ ಮಿತ್ತಲ್ ನಿಪ್ಪಾನ್ ಸ್ಟೀಲ್ ಇಂಡಿಯಾ ಖಾಸಗಿ ಕಂಪನಿ ಸಲ್ಲಿಸಿದ್ದ ಕಾರ್ಯತಂತ್ರದ ಹೂಡಿಕೆ ಯೋಜನೆ ಎಸ್ಐಪಿಗೆ ರಾಷ್ಟೀಯ ಚಾಲನಾ ಸಮಿತಿ ಅನುಮೋದನೆ ನೀಡಿದೆ. ಪ್ರಧಾನಮಂತ್ರಿ ಕೌಶಲ್ಯ ಮತ್ತು ಉದ್ಯೋಗಾವಕಾಶಗಳ ಪರಿವರ್ತನೆ ಮೂಲಕ ಅಪ್ಗ್ರೇಡ್ ಮಾಡಿದ ಐಟಿಐ ಯೋಜನೆ ಪಿಎಂ ಸೇತು ಅಡಿಯಲ್ಲಿ ಅನುಮೋದನೆ ಪಡೆದ ಮೊದಲ ಎಸ್ಐಪಿ ಇದಾಗಿದೆ. ಇದು ಆಂಧ್ರಪ್ರದೇಶವನ್ನು ಈ ಯೋಜನೆಯಡಿಯಲ್ಲಿ ಕೈಗಾರಿಕಾ ಪಾಲುದಾರಿಕೆಯನ್ನು ಕಾರ್ಯಗತಗೊಳಿಸುವ ಮೊದಲ ರಾಜ್ಯವಾಗಿಸುತ್ತದೆ. ಕರ್ನಾಟಕ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನೂತನ ನಾಯಕರಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಆಯ್ಕೆಯಾಗಿದ್ದಾರೆ. ಇಂದು ಸಂಜೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಅವರನ್ನು ಆಯ್ಕೆ ಮಾಡಲಾಯಿತು. ಬಳಿಕ ಡಿಕೆ ಶಿವಕುಮಾರ್ ಅವರ ಹೆಸರನ್ನು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಅಧಿಕೃತವಾಗಿ ಘೋಷಿಸಲಾಯಿತು. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಜೂನ್ 3 ಲೋಕಭವನದ ಗಾಜಿನ ಮನೆಯಲ್ಲಿ ನಡೆಯಲಿದೆ. ಈ ಕಾರ್ಯಕ್ರಮವನ್ನು ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಉಂಟಾಗದಂತೆ ಸರಳವಾಗಿ ಆಚರಿಸಲು ಕಾಂಗ್ರೆಸ್ ಪಕ್ಷ ನಿರ್ಧರಿಸಿದೆ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜಿಸಿ ಚಂದ್ರಶೇಖರ್ ತಿಳಿಸಿದ್ದಾರೆ. ಸಿಂಗಾಪುರ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಪುರುಷರ ಡಬಲ್ಸ್ನಲ್ಲಿ ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ಇಂದು ಫೈನಲ್ ಪ್ರವೇಶಿಸಿದೆ. ಸೆಮಿಫೈನಲ್ ಪಂದ್ಯದಲ್ಲಿ ವಿಶ್ವದ ಅಗ್ರ ಶ್ರೇಯಾಂಕಿತ ಜೋಡಿ ದಕ್ಷಿಣ ಕೊರಿಯಾದ ಸಿಯೋ ಸಿಯುಂಗ್ ಜೆ ಮತ್ತು ಕಿಮ್ ಓನ್ ಹೋ ಅವರನ್ನು 21-19 21-18 ಸೆಟ್ಗಳಿಂದ ಸೋಲಿಸಿತು. ಪುರುಷರ ಡಬಲ್ಸ್ನ ಮತ್ತೊಂದು ಸೆಮಿಫೈನಲ್ ಪಂದ್ಯದಲ್ಲಿ ಇಂಡೋನೇಷ್ಯಾದ ಮೊಹಮ್ಮದ್ ಶೋಯಿಬುಲ್ ಫಿಕ್ರಿ ಮತ್ತು ಫಜರ್ ಆಲ್ಫಿಯಾನ್ ಜೋಡಿ ಚೀನಾದ ಜೋಡಿ ಲಿಯಾಂಗ್ ವಿ ಕೆಂಗ್ ಮತ್ತು ವಾಂಗ್ ಚಾಂಗ್ ಅವರನ್ನು ಪರಾಭವಗೊಳಿಸಿದೆ. ಈ ಜೋಡಿ ಪಂದ್ಯಾವಳಿಯ ಫೈನಲ್ನಲ್ಲಿ ಭಾರತದ ಜೋಡಿ ಸಾತ್ವಿಕ್ ಸಾಯಿರಾಜ್ ಮತ್ತು ಚಿರಾಗ್ ಅವರನ್ನು ಎದುರಿಸಲಿದೆ. ಭಾರತದ ಮಿಶ್ರ ಡಬಲ್ಸ್ ಜೋಡಿ ಧ್ರುವ್ ಕಪಿಲ ಮತ್ತು ತನಿಷಾ ಕಾಸ್ಟೋ ಸೆಮಿಫೈನಲ್ ಪಂದ್ಯದಲ್ಲಿ ಜಪಾನ್ನ ಸಯಾಕಾ ಹೊಬಾರಾ ಮತ್ತು ಯುಎಚಿ ಶಿವಮೊಗಾಯಿ ವಿರುದ್ದ 16-21, 21-17, 13-21 ಸೆಟ್ಗಳಿಂದ ಸೋತರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನಿರ್ಗಮಿತ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥ ಜನರಲ್ ಅನಿಲ್ ಚೌಹಾಣ್ ಅವರಿಗೆ ದೆಹಲಿಯಲ್ಲಿಂದು ವಿದ್ಯುಕ್ತ ಗೌರವ ವಂದನೆಗಳೊಂದಿಗೆ ಬೀಳ್ಕೊಡುಗೆ ನೀಡಲಾಯಿತು. 1981 ಭಾರತೀಯ ಸೇನೆಗೆ ನೇಮಕಗೊಂಡ ಅವರು 4 ಕಾಲ ಸುದೀರ್ಘ ಸೇವೆ ಸಲ್ಲಿಸಿದ್ದಾರೆ. ಅವರ ಅಪ್ರತಿಮ ಸೇವೆಗಾಗಿ ಪರಮ ವಿಶಿಷ್ಟ ಸೇವಾ ಪದಕ, ಉತ್ತಮ ಯುದ್ದ ಸೇವಾ ಪದಕ, ಅತಿ ವಿಶಿಷ್ಟ ಸೇವಾ ಪದಕ, ವಿಶಿಷ್ಟ ಪದಕ ಮತ್ತು ಸೇನಾ ಪದಕಗಳನ್ನು ನೀಡಲಾಗಿದೆ. ನಿರ್ಗಮಿತ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥ ಜನರಲ್ ಅನಿಲ್ ಚೌಹಾಣ್ ಅವರ ಸ್ಥಾನವನ್ನು ಲೆಫ್ಟಿನೆಂಟ್ ಜನರಲ್ ಎಸ್ಎಸ್ ರಾಜಾ ಸುಬ್ರಹ್ಮಣ್ಯ ಅವರು ವಹಿಸಿಕೊಳ್ಳಲಿದ್ದಾರೆ. ಯುಪಿಎಸ್ಸಿ ನಾಗರಿಕ ಸೇವೆಗಳ ಪರೀಕ್ಷೆ 2023 ಫಲಿತಾಂಶಗಳಿಗೆ ಸಂಬಂಧಿಸಿದಂತೆ ದಾರಿ ತಪ್ಪಿಸುವ ಜಾಹೀರಾತುಗಳಿಗಾಗಿ ಖಾಸಗಿ ತರಬೇತಿ ಕೇಂದ್ರವೊಂದಕ್ಕೆ ಕೇಂದ್ರ ಗ್ರಾಹಕ ರಕ್ಷಣಾ ಪ್ರಾಧಿಕಾರ 7 ದಂಡ ವಿಧಿಸಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿರುವ ಸಚಿವರು, ಗ್ರಾಹಕ ರಕ್ಷಣಾ ಕಾಯ್ದೆ 2019 ಅಡಿಯಲ್ಲಿ ಪ್ರಾಧಿಕಾರವು ಅಂತಿಮ ಆದೇಶವನ್ನು ಅಂಗೀಕರಿಸಿದೆ ಎಂದು ಮಾಹಿತಿ ನೀಡಿದ್ದಾರೆ. ಪ್ರಾಧಿಕಾರವು ಇದುವರೆಗೆ ಹಲವು ತರಬೇತಿ ಸಂಸ್ಥೆಗಳಿಗೆ 60 ಹೆಚ್ಚು ನೋಟಿಸ್ಗಳನ್ನು ನೀಡಿದ್ದು 1.46 ಕೋಟಿ ರೂಪಾಯಿಗಿಂತ ಹೆಚ್ಚಿನ ದಂಡವನ್ನು ವಿಧಿಸಿದೆ. ವಿದ್ಯಾರ್ಥಿಗಳ ಹಿತಾಸಕ್ತಿಗಳನ್ನು ಕಾಪಾಡುವುದನ್ನು ಮತ್ತು ಮಾಹಿತಿಯುಕ್ತ ನಿರ್ಧಾರ ತೆಗೆದುಕೊಳ್ಳುವಿಕೆಯನ್ನು ಉತ್ತೇಜಿಸುವುದನ್ನು ಪ್ರಾಧಿಕಾರ ಮುಂದುವರೆಸಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ತನ್ನ ತಂತ್ರಜ್ಞಾನ ಪಾಲುದಾರ ಟಿಸಿಎಸ್ನ ತಾಂತ್ರಿಕ ದೋಷದಿಂದಾಗಿ ಕೆಲವು ಪರೀಕ್ಷಾ ಕೇಂದ್ರಗಳಲ್ಲಿ ಸಾಮಾನ್ಯ ವಿಶ್ವವಿದ್ಯಾಲಯದ ಪ್ರವೇಶ ಪರೀಕ್ಷೆ ಸಿಯುಇಟಿ 2026 ಆರಂಭ ವಿಳಂಬವಾಯಿತು ಎಂದು ತಿಳಿಸಿದೆ. ಈ ಸಮಸ್ಯೆಯನ್ನು ಪರಿಹರಿಸಲಾಗಿದ್ದು ಯಾವುದೇ ಅಭ್ಯರ್ಥಿಗೆ ಅನಾನುಕೂಲವಾಗದಂತೆ ನೋಡಿಕೊಳ್ಳಲು ಸಂಪೂರ್ಣ ಕಾಲಾವಕಾಶದೊಂದಿಗೆ ಪರೀಕ್ಷೆಯನ್ನು ನಡೆಸಲಾಯಿತು ಎಂದು ಎನ್ಟಿಎ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ತಿಳಿಸಿದೆ. ಮಧ್ಯಾಹ್ನ ಅವಧಿಯ ಸಮಯವನ್ನು ಪರಿಷ್ಕರಿಸಲಾಗಿದ್ದು ಮಧ್ಯಾಹ್ನ 2:30 ಅಭ್ಯರ್ಥಿಗಳು ಪ್ರವೇಶ ಅನುಮತಿಗೊಳಿಸಲಾಗಿದೆ. ಪರೀಕ್ಷೆಯು ನಿಗದಿತ ಸಮಯ 3 ಬದಲು ಸಂಜೆ 4 ಆರಂಭವಾಯಿತು. ಇದರಿಂದ ವಿದ್ಯಾರ್ಥಿಗಳು ಮತ್ತು ಪೋಷಕರಿಗೆ ಉಂಟಾದ ಅನಾನುಕೂಲತೆಗೆ ಸಂಸ್ಥೆ ವಿಷಾದ ವ್ಯಕ್ತಪಡಿಸಿದೆ. ಸಿಂಗಾಪುರದಲ್ಲಿ ನಡೆಯುತ್ತಿರುವ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಸ್ಟ್ರಾಟಜಿಕ್ ಸ್ಟಡೀಸ್ ಸಂವಾದದ ಸಂದರ್ಭದಲ್ಲಿ ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಅವರು ನೆದರ್ಲ್ಯಾಂಡ್ಸ್ ರಕ್ಷಣಾ ಸಚಿವ ದಿಲ್ಲನ್ ಝೆಗೇರಿಯನ್ ಅವರೊಂದಿಗೆ ದ್ವಿಪಕ್ಷೀಯ ಚರ್ಚೆ ನಡೆಸಿದರು. ಉಭಯ ದೇಶಗಳ ನಡುವೆ ರಕ್ಷಣಾ ಸಹಕಾರ ಹೆಚ್ಚಿಸುವುದು, ಮಿಲಿಟರಿ ಸಂಬಂಧ ಬಲಪಡಿಸುವುದು ಮತ್ತು ರಕ್ಷಣಾ ಕೈಗಾರಿಕಾ ಸಹಯೋಗಕ್ಕಾಗಿ ಅವಕಾಶಗಳನ್ನು ಅನ್ವಯಿಸುವುದು ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಚರ್ಚಿಸಲಾಯಿತು. ಭಾರತ ಮತ್ತು ನೆದರ್ಲ್ಯಾಂಡ್ಸ್ ನಡುವೆ ಬೆಳೆಯುತ್ತಿರುವ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಇದು ಪ್ರತಿಬಿಂಬಿಸುತ್ತದೆ. ಇದೇ ವೇಳೆ ರಾಜೇಶ್ ಕುಮಾರ್ ಸಿಂಗ್ ಅವರು ಆಸ್ಟ್ರೇಲಿಯಾ ರಕ್ಷಣಾ ಕಾರ್ಯದರ್ಶಿ ಮೇಗನ್ ಕ್ವಿನ್ ಅವರನ್ನು ಸಹ ಭೇಟಿಯಾಗಿ ಮಾತುಕತೆ ನಡೆಸಿದರು.

0: ಭಾರತ ಆಸ್ಟ್ರೇಲಿಯಾ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯಡಿಯಲ್ಲಿ ಪ್ರಗತಿಯನ್ನು ಪರಿಶೀಲಿಸಿದರು. ಅಲ್ಲದೆ ಅವರು ಐರೋಪ್ಯ ಒಕ್ಕೂಟದ ವಿವಿಧ ನಾಯಕರನ್ನು ಭೇಟಿಯಾಗಿ ಚರ್ಚೆ ನಡೆಸಿದರು. ಬ್ರಿಸ್ಟಲ್ನಲ್ಲಿ ನಡೆಯುತ್ತಿರುವ ಅಂತಾರಾಷ್ಟೀಯ ಮಹಿಳಾ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ಇಂಗ್ಲೆಂಡ್ ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಇಂಗ್ಲೆಂಡ್ ತಂಡ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಇತ್ತೀಚಿನ ವರದಿಯಂತೆ ಇಂಗ್ಲೆಂಡ್ ಮಹಿಳೆಯರ ತಂಡ 10 ಓವರ್ಗಳಲ್ಲಿ 2 ವಿಕೆಟ್ನಷ್ಟಕ್ಕೆ 71 ರನ್ ಗಳಿಸಿ ಆಟವಾಡುತ್ತಿದೆ. ಭಾರತ ಪ್ರಸ್ತುತ ಸರಣಿಯಲ್ಲಿ 1-0 ಅಂತರದಲ್ಲಿ ಮುನ್ನಡೆಯಲಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಾಳೆ ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯ ಫೈನಲ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟನ್ಸ್ ಮುಖಾಮುಖಿಯಾಗಲಿವೆ. ಪಂದ್ಯ ನಾಳೆ ರಾತ್ರಿ 7:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಖೇತ್ ಬಚಾವೋ ಅಭಿಯಾನವನ್ನು ಸಮಗ್ರ ರಾಷ್ಟೀಯ ಅಭಿಯಾನವನ್ನಾಗಿ ರೂಪಿಸಲು ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಕರೆ. ಆಧುನಿಕ ತಂತ್ರಜ್ಞಾನಗಳಲ್ಲಿ ಲಿಥಿಯಂ ಬ್ಯಾಟರಿ, ಶಾಶ್ವತ ಅಯಸ್ಕಾಂತೀಯ ಖನಿಜಗಳ ಪಾತ್ರ ನಿರ್ಣಾಯಕ, ಸಚಿವ ಅಶ್ವಿನಿ ವೈಷ್ಣವ್. ಆಕಾಶವಾಣಿಯ ಜನಪ್ರಿಯ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ನಾಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮನದ ಮಾತು. ಸಿಂಗಪುರ ಓಪನ್ ಬ್ಯಾಡ್ಮಿಂಟನ್, ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಚಿರಾಗ್ ಶೆಟ್ಟಿ ಜೋಡಿ ಫೈನಲ್ ಪ್ರವೇಶ. ಅಂತಾರಾಷ್ಟೀಯ ಮಹಿಳಾ ಟಿ20 ಕ್ರಿಕೆಟ್, ಭಾರತದ ವಿರುದ್ದ ಟಾಸ್ ಗೆದ್ದ ಇಂಗ್ಲೆಂಡ್ ಬ್ಯಾಟಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು.
1: ಆಕಾಶವಾಣಿ ಸಮಾಚಾರ ದರ್ಶನ. ಮುಖ್ಯಾಂಶಗಳು. ರಾಷ್ಟ್ರಪತಿ ಭವನದಲ್ಲಿ ಪದ್ಮ ಪ್ರಶಸ್ತಿ ಪ್ರದಾನ ಮಾಡಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ರಾಜ್ಯದ 8 ಸಾಧಕರ ಪೈಕಿ 3 ಪ್ರಶಸ್ತಿ ಸ್ವೀಕಾರ. ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಚುನಾವಣಾ ವೇಳಾಪಟ್ಟಿ ಪ್ರಕಟ. ಜೂನ್ 18 ಮತದಾನ. 13,52,987 ಕೋಟಿ ರೂಪಾಯಿ ವಾರ್ಷಿಕ ಸಾಲ ಯೋಜನೆ ಬಿಡುಗಡೆ ಮಾಡಲು ಬ್ಯಾಂಕರ್ಗಳ ಸಭೆ ನಿರ್ಧಾರ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವಿಭಜನೆ ಪ್ರಸ್ತಾವನೆಗೆ ಷರತ್ತುಗಳೊಂದಿಗೆ ರಾಜ್ಯಪಾಲರಿಂದ ಅನುಮೋದನೆ. ರಾಷ್ಟ್ರಪತಿ ಭವನದಲ್ಲಿ ನಡೆದ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ 2026 ಪದ್ಮ ಪ್ರಶಸ್ತಿಗಳನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪ್ರದಾನ ಮಾಡಿದರು. ಇಬ್ಬರು ಸಾಧಕರಿಗೆ ಪದ್ಮವಿಭೂಷಣ, 6 ಸಾಧಕರಿಗೆ ಪದ್ಮಭೂಷಣ ಮತ್ತು 58 ಗಣ್ಯರಿಗೆ ಪದ್ಮಶ್ರೀ ಪ್ರಶಸ್ತಿಗಳನ್ನು ನೀಡಲಾಯಿತು. ಚಲನಚಿತ್ರ ನಟ ಧರ್ಮೇಂದ್ರ ಸಿಂಗ್ ಡಿಯೋಲ್ ಅವರಿಗೆ ಕಲಾಕ್ಷೇತ್ರದಲ್ಲಿ ನೀಡಿದ ಕೊಡುಗೆಗಾಗಿ ಮರಣೋತ್ತರವಾಗಿ ಪದ್ಮವಿಭೂಷಣ ಪ್ರಶಸ್ತಿ ನೀಡಲಾಗಿದೆ. ಅವರ ಪತ್ನಿ ಮತ್ತು ಲೋಕಸಭಾ ಸಂಸದೆ ಹೇಮಾ ಮಾಲಿನಿ ಅವರು ಪ್ರಶಸ್ತಿ ಸ್ವೀಕರಿಸಿದರು. ಪಿಟೀಲು ವಾದಕ ಡಾ ಎನ್ ರಾಜಂ ಅವರಿಗೆ ಪದ್ಮವಿಭೂಷಣ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ. ಸಮಾರಂಭದಲ್ಲಿ ಕರ್ನಾಟಕದ 3 ಸಾಧಕರಿಗೆ ರಾಷ್ಟ್ರಪತಿಗಳು ಪ್ರಶಸ್ತಿ ಪ್ರದಾನ ಮಾಡಿದರು. ಕಲಾಕ್ಷೇತ್ರದಲ್ಲಿ ನೀಡಿದ ಕೊಡುಗೆಗಾಗಿ ಶತಾವಧಾನಿ ಡಾ ಆರ್ ಗಣೇಶ್ ಪದ್ಮಭೂಷಣ ಪ್ರಶಸ್ತಿ ಸ್ವೀಕರಿಸಿದರು. ಸಾಮಾಜಿಕ ಸೇವೆಯ ವಿಭಾಗದಲ್ಲಿ ಪುಸ್ತಕ ಮನೆ ಖ್ಯಾತಿಯ ಅಂಕೇಗೌಡ ಎಂ ಮತ್ತು ಎಸ್ಡಿ ಸುಶೀಲಮ್ಮ ಅವರು ಪದ್ಮಶ್ರೀ ಪ್ರಶಸ್ತಿ ಸ್ವೀಕರಿಸಿದರು. ಪದ್ಮಭೂಷಣ ವಿಭಾಗದಲ್ಲಿ ಉತ್ತರಾಖಂಡದ ಮಾಜಿ ಮುಖ್ಯಮಂತ್ರಿ ಮತ್ತು ಮಹಾರಾಷ್ಟ್ರ ರಾಜ್ಯಪಾಲ ಭಗತ್ ಸಿಂಗ್ ಕೋಶ್ಯಾರಿ ಅವರಿಗೆ ಸಾರ್ವಜನಿಕ ವ್ಯವಹಾರ ಕ್ಷೇತ್ರಗಳಲ್ಲಿನ ಸೇವೆಗಾಗಿ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಲಾಯಿತು. ಕೈಗಾರಿಕೋದ್ಯಮಿ ಉದಯ್ ಸುರೇಶ್ ಕುಮಾರ್ ಕೋಟಕ್ ವ್ಯಾಪಾರ ಮತ್ತು ಕೈಗಾರಿಕೆಗಳಿಗೆ ನೀಡಿದ ಕೊಡುಗೆಗಾಗಿ ಪದ್ಮಭೂಷಣ ಪ್ರಶಸ್ತಿ ಪಡೆದರು. ಡಾ ಕಲ್ಲಿಪಟ್ಟಿ ರಾಮಸ್ವಾಮಿ ಪಲಯಸ್ವಾಮಿ ವೈದ್ಯಕೀಯ ಕ್ಷೇತ್ರಕ್ಕೆ ನೀಡಿದ ಅತ್ಯುತ್ತಮ ಕೊಡುಗೆಗಾಗಿ ಪದ್ಮಭೂಷಣ ಪ್ರಶಸ್ತಿ ಪಡೆದರು. ಇದೇ ವೇಳೆ ಕನ್ನಡಿಗರಾದಂತಹ ಅಂಕೇಗೌಡರು ಎಸ್ಡಿ ಸುಶೀಲಮ್ಮ ಅವರ ಜೊತೆಗೆ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದ ನಾಯಕಿ ಹರ್ಮನ್ ಪ್ರೀತ್ ಕೌರ್ ಸೇರಿದಂತೆ ಒಟ್ಟು 58 ಗಣ್ಯರು ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾದರು. ಸಮಾರಂಭದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಸಚಿವ ಅಮಿತ್ ಶಾ, ಸಚಿವರಾದ ಗಜೇಂದ್ರ ಸಿಂಗ್ ಶೇಖಾವತ್, ಎಚ್ಡಿ ಕುಮಾರಸ್ವಾಮಿ ಸೇರಿದಂತೆ ಅನೇಕ ಸಚಿವರು ಉಪಸ್ಥಿತರಿದ್ದರು. ರಾಜ್ಯಸಭಾ ಚುನಾವಣೆಯ ದಿನಾಂಕ ಘೋಷಣೆ ಬೆನ್ನಲ್ಲೆ ವಿಧಾನ ಪರಿಷತ್ ಚುನಾವಣೆಗೆ ದಿನಾಂಕ ಪ್ರಕಟಗೊಂಡಿದೆ. ಜೂನ್ 26 ತೆರವಾಗಲಿರುವ ಪರಿಷತ್ನ 7 ಸ್ಥಾನಗಳಿಗೆ ಜೂನ್ 18 ಚುನಾವಣೆ ನಡೆಯಲಿದೆ. ಕಾಂಗ್ರೆಸ್ನ 3, ಬಿಜೆಪಿಯ 3, ಜೆಡಿಎಸ್ನ 1 ಸದಸ್ಯರ ಅವಧಿ ಜೂನ್ನಲ್ಲಿ ಮುಕ್ತಾಯಗೊಳ್ಳಲಿದೆ. ಜೂನ್ 1 ಅಧಿಸೂಚನೆ ಪ್ರಕಟಗೊಳ್ಳಲಿದ್ದು ನಾಮಪತ್ರ ಸಲ್ಲಿಕೆಗೆ ಜೂನ್ 8 ಕೊನೆಯ ದಿನಾಂಕವಾಗಿದೆ. ಜೂನ್ 9 ನಾಮಪತ್ರ ಪರಿಶೀಲನೆ ನಡೆಯಲಿದ್ದು ನಾಮಪತ್ರ ಹಿಂಪಡೆಯಲು ಜೂನ್ 11 ಕೊನೆಯ ದಿನಾಂಕವಾಗಿದೆ. ಮತದಾನ ಪ್ರಕ್ರಿಯೆ ಜೂನ್ 18 ನಡೆಯಲಿದ್ದು ಅಂದೇ ಫಲಿತಾಂಶ ಪ್ರಕಟಗೊಳ್ಳಲಿದೆ. ಬಿಕೆ ಹರಿಪ್ರಸಾದ್, ನಾಸಿರ್ ಅಹಮದ್, ತಿಪ್ಪಣ್ಣ, ಪ್ರತಾಪ್ ಸಿಂಹ ನಾಯಕ್, ಎನ್ ನಾಗರಾಜು, ಸುನಿಲ್ ವಲ್ಯಾಪುರೆ ಮತ್ತು ಗೋವಿಂದರಾಜು ಅವರ ಅಧಿಕಾರ ಅವಧಿ ಜೂನ್ನಲ್ಲಿ ಮುಕ್ತಾಯಗೊಳ್ಳಲಿದೆ. ವಿಧಾನಸೌಧದಲ್ಲಿ 175 ರಾಜ್ಯ ಮಟ್ಟದ ಬ್ಯಾಂಕರ್ಗಳ ಸಮಿತಿ ಸಭೆ ನಡೆಯಿತು. ಸಭೆಯಲ್ಲಿ ಒಟ್ಟು 13,52,987 ಕೋಟಿ ರೂಪಾಯಿ ಮೊತ್ತದ ರಾಜ್ಯ ವಾರ್ಷಿಕ ಸಾಲ ಯೋಜನೆಯನ್ನು ಬಿಡುಗಡೆ ಮಾಡಲು ನಿರ್ಧರಿಸಲಾಯಿತು. ಆದ್ಯತಾ ವಲಯಕ್ಕೆ 5,03,264 ಕೋಟಿ ರೂಪಾಯಿ, ಕೃಷಿ ವಲಯಕ್ಕೆ 2

0: 2,50,548 ಕೋಟಿ ರೂಪಾಯಿ ಎಂಎಸ್ಎಂಇ ವಲಯಕ್ಕೆ, 2,27,208 ಕೋಟಿ ರೂಪಾಯಿ ಶಿಕ್ಷಣಕ್ಕೆ, 2,528 ಕೋಟಿ ರೂಪಾಯಿ ಆದ್ಯತಾ ವಸತಿ ಯೋಜನೆಗೆ, 9,465 ಕೋಟಿ ರೂಪಾಯಿ ಹಂಚಿಕೆ ಮಾಡಲು ನಿರ್ಧರಿಸಲಾಗಿದೆ. ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು ಎಲ್ಲಾ ಬ್ಯಾಂಕರ್ಗಳಿಗೆ ತಕ್ಷಣವೇ ಪ್ರತಿ ಗ್ರಾಮ ಪಂಚಾಯತಿಗೆ ಒಬ್ಬ ಬಿಸಿ ಸಖಿಯನ್ನು ಹಾಗೂ ದೀರ್ಘಾವಧಿಯಲ್ಲಿ ಪ್ರತಿ ಗ್ರಾಮಕ್ಕೆ ಒಬ್ಬ ಬಿಸಿ ಸಖಿಯನ್ನು ಖಚಿತಪಡಿಸುವಂತೆ ತಿಳಿಸಿದ್ದಾರೆ. ಮನೆ ಇಲ್ಲದವರಿಗೆ ಆಶ್ರಯ ಒದಗಿಸಲು ಗೃಹ ಸಾಲಗಳನ್ನು ಆದ್ಯತೆಯ ಮೇರೆಗೆ ಮಂಜೂರು ಮಾಡುವಂತೆ ಸೂಚಿಸಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವಿಭಜಿಸಿ ಧಾರವಾಡಕ್ಕೆ ಪ್ರತ್ಯೇಕ ಮಹಾನಗರ ಪಾಲಿಕೆ ಮಾಡುವ ಪ್ರಸ್ತಾವನೆಗೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಕೆಲವು ಷರತ್ತುಗಳೊಂದಿಗೆ ಅನುಮೋದನೆ ನೀಡಿ ಮುಂದಿನ ಪ್ರಕ್ರಿಯೆಗಾಗಿ ಸರ್ಕಾರಕ್ಕೆ ಕಡತ ಕಳುಹಿಸಿದ್ದಾರೆ. ಪ್ರತ್ಯೇಕ ಪಾಲಿಕೆ ಪ್ರಸ್ತಾವನೆ ಇತ್ಯರ್ಥಗೊಳಿಸಲು ಸರ್ಕಾರವು ಕೆಲವು ನಿಬಂಧನೆ ಪಾಲಿಸಬೇಕು ಎಂದು ರಾಜ್ಯಪಾಲರು ಸರ್ಕಾರಕ್ಕೆ ಕಳುಹಿಸಿರುವ ಅನುಮೋದನೆಯಲ್ಲಿ ಷರತ್ತು ವಿಧಿಸಿದ್ದಾರೆ. ಅಸ್ತಿತ್ವದಲ್ಲಿರುವಂತಹ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಚುನಾಯಿತ ಸಂಸ್ಥೆಯ ಅವಧಿ ಪೂರ್ಣಗೊಂಡ ನಂತರ ವಿಭಜನೆಯ ಅಧಿಸೂಚನೆಯು ಜಾರಿಗೊಳ್ಳಬೇಕು. ಸದ್ಯ ನಡೆಯುತ್ತಿರುವ ಜನಗಣತಿ ಪ್ರಕ್ರಿಯೆ ಪೂರ್ಣಗೊಳ್ಳುವವರೆಗೂ ಈಗ ಹುಬ್ಬಳ್ಳಿ ಧಾರವಾಡದಲ್ಲಿ ಅಸ್ತಿತ್ವದಲ್ಲಿರುವಂತಹ ಗಡಿಗಳನ್ನು ಬದಲಾಯಿಸದಂತೆ ಷರತ್ತು ವಿಧಿಸಲಾಗಿದೆ. ಆದರೆ ಹುಬ್ಬಳ್ಳಿ ಹಾಗೂ ಧಾರವಾಡ ಮಹಾನಗರ ಪಾಲಿಕೆಗಳಿಗೆ ಆರ್ಥಿಕ ನೆರವು ಹಾಗೂ ಆದಾಯ ವಿತರಣೆ ಲಭ್ಯವಾಗುವಂತೆ ಅಗತ್ಯ ಕ್ರಮ ಕೈಗೊಳ್ಳಲು ರಾಜ್ಯಪಾಲರು ಸಲಹೆ ನೀಡುವ ಕಡತ ಸರ್ಕಾರಕ್ಕೆ ಹಿಂದಿರುಗಿಸಿದ್ದಾರೆ. ಬದಲಾಗುತ್ತಿರುವ ತಾಂತ್ರಿಕತೆಗೆ ಅನುಗುಣವಾಗಿ ವಿದ್ಯಾರ್ಥಿಗಳನ್ನು ಜಾಗತಿಕ ಮಟ್ಟಕ್ಕೆ ಸಜ್ಜುಗೊಳಿಸಲು ಬೆಳಗಾವಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾನಿಲಯವು ನಾವೀನ್ಯತಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಎಂದು ವಿಟಿಯು ಕುಲಪತಿ ಡಾ ಎಸ್ ವಿದ್ಯಾಶಂಕರ್ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕ್ಯಾಂಪಸ್ಗೆ ಭೇಟಿ ನೀಡುವ ಅನೇಕ ತಜ್ಞರಿಂದ ವಿಟಿಯು ಪಠ್ಯಕ್ರಮವು ದೇಶದ ಪ್ರತಿಷ್ಠಿತ ಐಐಟಿ ಸಂಸ್ಥೆಗಳಿಗೆ ಸಮಾನವಾಗಿದೆ ಎಂಬ ಶ್ಲಾಘನೆ ವ್ಯಕ್ತವಾಗುತ್ತಿದೆ ಎಂದು ತಿಳಿಸಿದ್ದಾರೆ. ತಂತ್ರಜ್ಞಾನದ ಹೊಸ ಆವಿಷ್ಕಾರಗಳಿಗೆ ವಿದ್ಯಾರ್ಥಿಗಳನ್ನು ತೆರೆದಿಡುವ ಉದ್ದೇಶದಿಂದ ವಿಶ್ವವಿದ್ಯಾಲಯದ ವತಿಯಿಂದ 25 ಕೋಟಿ ರೂಪಾಯಿ ವೆಚ್ಚದಲ್ಲಿ 19 ಕ್ಯೂಬಿಟ್ ಕ್ವಾಂಟಮ್ ಕಂಪ್ಯೂಟರ್ ಅನ್ನು ಶೀಘ್ರದಲ್ಲೇ ಸ್ಥಾಪಿಸಲಾಗುವುದು ಎಂದು ಹೇಳಿದ್ದಾರೆ. ಇಡೀ ದೇಶದಲ್ಲೇ ಇಂಟರ್ನ್ಶಿಪ್ ಪ್ಲಾಟ್ಫಾರ್ಮ್ ಒದಗಿಸಿದ ಮೊದಲ ವಿಶ್ವವಿದ್ಯಾನಿಲಯ ಎಂಬ ಹೆಗ್ಗಳಿಕೆಗೆ ವಿಟಿಯು ಪಾತ್ರವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ. ಈ ಡಿಜಿಟಲ್ ವೇದಿಕೆಯ ಮೂಲಕ ಈಗಾಗಲೇ 83,000 ವಿದ್ಯಾರ್ಥಿಗಳು ಮನೆಯಲ್ಲೇ ಕುಳಿತು ತಮಗೆ ಬೇಕಾದ ಕೈಗಾರಿಕೆಗಳನ್ನು ಆಯ್ಕೆ ಮಾಡಿಕೊಂಡು ಇಂಟರ್ನ್ಶಿಪ್ ಪಡೆಯುವ ಅವಕಾಶ ಕಲ್ಪಿಸಲಾಗಿದೆ. ಜಾಗತಿಕ ತಂತ್ರಜ್ಞಾನ ದೈತ್ಯ ಗೂಗಲ್ ಸಂಸ್ಥೆಯು ವಿಟಿಯು ಜೊತೆ ಒಪ್ಪಂದ ಮಾಡಿಕೊಳ್ಳಲು ಮುಂದೆ ಬಂದಿದೆ ಎಂದು ಹೇಳಿದ್ದಾರೆ. ಭಾರತದ ಯಾವುದೇ ವಿಶ್ವವಿದ್ಯಾಲಯದ ಇತಿಹಾಸದಲ್ಲಿ ಗೂಗಲ್ ಸಂಸ್ಥೆಯು ಒಪ್ಪಂದ ಮಾಡಿಕೊಳ್ಳುತ್ತಿರುವುದು ಇದೇ ಮೊದಲು. ಈ ಒಪ್ಪಂದದ ಅಡಿಯಲ್ಲಿ 25,000 ತಾಂತ್ರಿಕ ವಿದ್ಯಾರ್ಥಿಗಳಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಷಯದ ಮೇಲೆ ಇಂಟರ್ನ್ಶಿಪ್ ತರಬೇತಿ ನೀಡಲು ಗೂಗಲ್ ಸಮ್ಮತಿಸಿದೆ. ಅಂತಾರಾಷ್ಟ್ರೀಯ ಶೃಂಗಸಭೆಯಲ್ಲಿ ಭಾಗಿಯಾಗಿ ಬಂದ ಬಳಿಕ ಈ ಒಪ್ಪಂದಕ್ಕೆ ಅಧಿಕೃತವಾಗಿ ಸಹಿ ಹಾಕಲಾಗುವುದು ಎಂದು ಕುಲಪತಿ ಡಾ ಎಸ್ ವಿದ್ಯಾಶಂಕರ್ ಸ್ಪಷ್ಟಪಡಿಸಿದ್ದಾರೆ.
1: ಅನೇಕರು ನಮ್ಮ ಕ್ಯಾಂಪಸ್ಗೆ ವಿಸಿಟ್ ಮಾಡಿ ವಿಟಿಯುನ ಸಿಲೆಬಸ್ ಇಟ್ ಈಸ್ ಈಕ್ವಲ್ ಟು ಎನಿ ಐಐಟಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿನ ಸ್ಕಿಲ್ ಲ್ಯಾಬ್ ಅನ್ನ ನೋಡಿ ಅನೇಕರು ಇವತ್ತು ಯುಎಸ್ಸಿ ಇಂದ ಮೊನ್ನೆ ಬಂದಿದ್ರು, ನಮ್ಮ ಜೊತೆ ಒಡಂಬಡಿಕೆ ಮಾಡಿಕೊಂಡು ಅಲ್ಲಿನ ಮಕ್ಕಳಿಗೆ ಇಲ್ತಂದು ಟ್ರೈನಿಂಗ್ ಮಾಡಬೇಕು ಅಂತ ಹೇಳಿ ಅಲ್ಲಿನ ಡೈರೆಕ್ಟರ್ ಬಂದಿದ್ರು ತ್ರಿಪಾಠಿ ಅವರು. ನಿಮ್ಮಲ್ಲಿ ನಾವು ಎಂಒಯು ಮಾಡಿಕೊಂಡು ಟ್ರೈನಿಂಗ್ ಅನ್ನ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ನಾವು ಇನ್ನು ಮುಂದಿನ ದಿನಗಳಲ್ಲಿ ಈಗ 25 ಕೋಟಿಯನ್ನು ಕೊಟ್ಟು 19 ಕ್ಯೂಬಿಟ್ ಕ್ವಾಂಟಮ್ ಕಂಪ್ಯೂಟರ್ ಅನ್ನ ನಾವು ಎಸ್ಟಾಬ್ಲಿಷ್ ಮಾಡ್ತಾ ಇದ್ದೀವಿ. ಇಂಥ ಅನೇಕ ಬದಲಾವಣೆಗಳು ಬದಲಾಗಿಸಿರುವ ತಾಂತ್ರಿಕತೆಗೆ ಅನುಕೂಲವಾಗಲಿ ಅಂತ ಹೇಳಿ ವಿದ್ಯಾರ್ಥಿಗಳನ್ನೇ ಎಕ್ಸ್ಪೋಸ್ ಮಾಡಬೇಕು ಅಂತ ಹೇಳಿ ನಾವು ಇಂಥ ಅನೇಕ ಕಾರ್ಯಕ್ರಮಗಳನ್ನ ಹಾಕೋತೀವಿ. ನಾವು ಮಾಡ್ತಿರೋ ಕಾರ್ಯಕ್ರಮವು ಪ್ರತಿಯೊಂದು ಹೊಸದು. ನಾವೇನು ಪ್ಲಾಟ್ಫಾರ್ಮ್ ಅನ್ನ ಕೊಟ್ವಿ, ಇಂಟರ್ನ್ಶಿಪ್ ಪ್ಲಾಟ್ಫಾರ್ಮ್, ಇಡೀ ದೇಶದಲ್ಲಿ ಈ ವಿಶ್ವವಿದ್ಯಾಲಯ ಮೊದಲನೇ ವಿಶ್ವವಿದ್ಯಾಲಯ ಇಂಟರ್ನ್ಶಿಪ್ ಪ್ಲಾಟ್ಫಾರ್ಮ್ ಅನ್ನು ಕೊಟ್ಟು 83,000 ಮಕ್ಕಳಿಗೆ ನಾವು ಮನೆಯಲ್ಲೇ ಕೂತು ಅವರಿಗೆ ಯಾವ ಇಂಡಸ್ಟ್ರಿ ಬೇಕು ಅಂತ ಇಂಡಸ್ಟ್ರಿಯನ್ನು ಚೂಸ್ ಮಾಡಿಕೊಂಡು ಇಂಟರ್ನ್ಶಿಪ್ ಮಾಡುವಂತಹ ಅವಕಾಶವನ್ನು ಕೊಟ್ಟಿದ್ದೀವಿ. ಮತ್ತೆ ಈಗ ಇನ್ನು ಮುಂದೆ ಆ ಪ್ಲಾಟ್ಫಾರ್ಮ್ ಎಸ್ಟಾಬ್ಲಿಷ್ ಆಗಿರೋದ್ರಿಂದ ಈಗಾಗಲೇ ಮೊನ್ನೆ ಗೂಗಲ್ ಹೋಗಿ ಬಂದಿದ್ದೀನಿ. ಗೂಗಲ್ ಈಸ್ ಗೋಯಿಂಗ್ ಟು ಮೇಕ್ MOU with the first university in the country where Google is going to sign an MOU. ಇಲ್ಲಿವರೆಗೂ ಅವರು ಯಾವ ವಿಶ್ವವಿದ್ಯಾಲಯದ ಜೊತೆ MOU ಮಾಡಿಕೊಂಡಿಲ್ಲ ಅಂತ ಒಂದು ಗೂಗಲ್ ನಮ್ಮ ಜೊತೆ MOU ಮಾಡಿಕೊಂಡು 25,000 ವಿದ್ಯಾರ್ಥಿಗಳಿಗೆ AI ಮೇಲೆ ಇಂಟರ್ನ್ಶಿಪ್ ಟ್ರೈನಿಂಗ್ ಅನ್ನ ಕೊಡೋದಕ್ಕೆ ಒಪ್ಪಿದ್ದಾರೆ. ನಾವು ಮುಂದಿನ June 25 ನಂತರ ನಾನೊಂದು ಅವರ ಜೊತೆ ಒಂದು ಸಮಿಟ್ಗೆ ಹೋಗ್ತಾ ಇದ್ದೀನಿ, ಇಂಟರ್ನ್ಯಾಷನಲ್ ಸಮಿಟ್ಗೆ. ಅಲ್ಲಿಂದ ಬಂದ ನಂತರ ಅವರು ನಮ್ಮ ಜೊತೆ MOU ಸೈನ್ ಮಾಡ್ತಾರೆ. ಮತ್ತೆ ವಿದ್ಯಾರ್ಥಿಗಳಿಗೆ ಅನೇಕ ಕಾರ್ಯಕ್ರಮಗಳನ್ನ ಗೂಗಲ್ ಜೊತೆಗೆ ಸೇರಿ ಕೊಡಬೇಕು ಅಂತ ನಮ್ಮ ಮೂಲ ಉದ್ದೇಶ. ಬರೀ UBT TT ಮಕ್ಕಳಲ್ಲ, ಇಡೀ ವಿಶ್ವವಿದ್ಯಾಲಯದ

0: 4 ಲಕ್ಷ ಅಂದ್ರೆ ಪ್ರತಿ ವರ್ಷ 80,000 ಮಕ್ಕಳು ಏನ್ ಹೊರಗೆ ಬರ್ತಾರೆ ಅವರನ್ನ ಉದ್ಯೋಗಿಗಳನ್ನಾಗಿ ಮಾಡಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ.
1: ಡಿಜಿಟಲ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ, ನವೋದ್ಯಮ ಮತ್ತು ಸ್ಕಿಲ್ ಇಂಡಿಯಾದಂತಹ ಯೋಜನೆಗಳ ಮೂಲಕ ದೇಶದ ಯುವಶಕ್ತಿಗೆ ವ್ಯಾಪಕ ಅವಕಾಶಗಳನ್ನು ಕಲ್ಪಿಸಲಾಗಿದ್ದು ಭವಿಷ್ಯದಲ್ಲಿ ಭಾರತವು ಜಾಗತಿಕ ಮಟ್ಟದಲ್ಲಿ ಮುನ್ನಡೆ ಸಾಧಿಸಲಿದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅಭಿಪ್ರಾಯಪಟ್ಟಿದ್ದಾರೆ. ದಾವಣಗೆರೆಯಲ್ಲಿ UBDT ಇಂಜಿನಿಯರಿಂಗ್ ಕಾಲೇಜಿನ ಅಮೃತ ಮಹೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಆತ್ಮನಿರ್ಭರ ಭಾರತ ಪರಿಕಲ್ಪನೆಯು ಇಡೀ ವಿಶ್ವದ ಅಭಿವೃದ್ಧಿಗೆ ಪೂರಕವಾಗಿ ಇರಲಿದೆ ಎಂದು ತಿಳಿಸಿದ್ದಾರೆ. 21ನೇ ಶತಮಾನವು ಜ್ಞಾನ, ನಾವೀನ್ಯತೆ, ಸಂಶೋಧನೆ ಮತ್ತು ಮಾನವ ಬಂಡವಾಳದ ಮೇಲೆ ಹೂಡಿಕೆ ಮಾಡಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಭಾರತದಲ್ಲಿ ತಾಂತ್ರಿಕ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ ಎಂದು ಹೇಳಿದ್ದಾರೆ. ದೇಶದ ಯುವ ಎಂಜಿನಿಯರ್ಗಳು, ಸಂಶೋಧಕರು ಮತ್ತು ಉದ್ಯಮಿಗಳಿಗೆ ರಾಷ್ಟೀಯ ಮಿಷನ್ಗಳು ಹೊಸ ಹಾದಿಗಳನ್ನು ತೆರೆದಿದ್ದು, ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ನೈತಿಕ ನಾಯಕತ್ವ ಗುಣ ಹೊಂದಿದ ದೇಶದ ನಿರ್ಮಾತೃಗಳನ್ನು ರೂಪಿಸುವ ಗುರುತರ ಜವಾಬ್ದಾರಿ ಎಂಜಿನಿಯರಿಂಗ್ ಸಂಸ್ಥೆಗಳ ಮೇಲಿದೆ ಎಂದು ತಿಳಿಸಿದ್ದಾರೆ.
2: ದಿ ನೇಷನ್ ಹ್ಯಾಸ್ ಪ್ಲೇಸ್ಡ್ ಸ್ಟ್ರಾಂಗ್ ಎಂಫಸೈಸ್ ಆನ್ ಇನಿಷಿಯೇಟಿವ್ಸ್ ಸಚ್ ಆಸ್ ಡಿಜಿಟಲ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ, ಸ್ಟಾರ್ಟ್ಅಪ್ ಇಂಡಿಯಾ, ಸ್ಕಿಲ್ ಇಂಡಿಯಾ ಅಂಡ್ ಟುಡೇ ಸೆಮಿಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಆಲ್ಸೋ ದಿ ಗ್ರೀನ್ ಎನರ್ಜಿ ಅಂಡ್ ದಿಸ್ ಆತ್ಮ ನಿರ್ಭರ್ ಭಾರತ್ ಈಸ್ ಗೋಯಿಂಗ್ ಟು ಡಿಕ್ಟೇಟ್ ದ ಟೈಮ್ಸ್ ಫಾರ್ ದಿ ಎಂಟೈರ್ ವರ್ಲ್ಡ್ ಇನ್ ದಿ ಫ್ಯೂಚರ್. ದಟ್ ಮೀನ್ಸ್ ವಿ ಆರ್ ನಾಟ್ ಗೋಯಿಂಗ್ ಟು ಡಿಕ್ಟೇಟ್ ಟೈಮ್ಸ್ ನೆಗೆಟಿವ್ಲಿ, ಬಟ್ ವಿ ಆರ್ ಗೋಯಿಂಗ್ ಟು ಡಿಕ್ಟೇಟ್ ಟೈಮ್ಸ್ ಇನ್ ದ ಮೋಸ್ಟ್ ಪಾಸಿಟಿವ್ ವೇ. ಸೋ ದಿ ಎಂಟೈರ್ ಹ್ಯುಮ್ಯಾನಿಟಿ ವಿಲ್ ಬಿ ಬೆನಿಫಿಟೆಡ್ ಔಟ್ ಆಫ್ ದಿ ಡೆವಲಪ್ಮೆಂಟ್ ಆಫ್ ಇಂಡಿಯಾ. ದಿ ನ್ಯಾಷನಲ್ ಮಿಷನ್ಸ್ ಆರ್ ಓಪನಿಂಗ್ ಆಪರ್ಚುನಿಟೀಸ್ ಫಾರ್ ಯಂಗ್ ಇಂಜಿನಿಯರ್ಸ್, researchers, innovators and the entrepreneurs. 21st century belongs to the nations that invest in knowledge, innovation, research and human capital. Engineering institutions have a crucial responsibility to nurture problem solvers, innovators, ethical leaders and nation builders. In line with the vision of Viksit Bharat 2047, I am happy to learn that the college has taken important initiatives in strengthening the research and innovation through the AICTE Idea Lab, Drone Technology Laboratory, Advanced Research Infrastructure and Innovation Ecosystem.
1: ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ನಿರ್ಮಲಾನಂದನಾಥ ಸ್ವಾಮೀಜಿ, ಮಾಜಿ ಸಚಿವರಾದ ಎಸ್ಎಸ್ ಮಲ್ಲಿಕಾರ್ಜುನ್, ಡಾಕ್ಟರ್ ಎಂಸಿ ಸುಧಾಕರ್ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು. ಇದಕ್ಕೂ ಮೊದಲು ಉಪರಾಷ್ಟಪತಿಯವರು ಬೆಂಗಳೂರಿನಲ್ಲಿ ನಡೆದಂತಹ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟೀಯ ಕೇಂದ್ರದ 45ನೇ ವಾರ್ಷಿಕ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿ, ಭಕ್ತಿ ಎಂದರೆ ನಮ್ಮ ಬಗ್ಗೆ, ನಮ್ಮ ಕುಟುಂಬ, ನಮ್ಮ ಸಮಾಜ, ರಾಷ್ಟ್ರ ಮತ್ತು ಒಟ್ಟಾರೆಯಾಗಿ ಮಾನವ ಕುಲದ ಸಮರ್ಪಣೆ ಎಂದು ತಿಳಿಸಿದ್ದಾರೆ. ಜೀವನದ ಪ್ರತಿಯೊಂದು ಕ್ಷಣವನ್ನು ಆನಂದಿಸುವುದು ಒಂದು ಕಲೆ ಎಂದು ಹೇಳಿದ್ದಾರೆ. ಧ್ಯಾನ, ಜ್ಞಾನ, ಗಾನ ನಮ್ಮ ಜೀವನ ಮತ್ತು ವ್ಯಕ್ತಿತ್ವವನ್ನು ಶ್ರೀಮಂತಗೊಳಿಸುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ 12 ವರ್ಷಗಳನ್ನು ಪೂರೈಸಿದೆ. ಈ ಕುರಿತಂತೆ ಜವಾಹರಲಾಲ್ ನೆಹರು ತಾರಾಲಯದ ನಿರ್ದೇಶಕರಾದಂಥ ಡಾ ಬಿಆರ್ ಗುರುಪ್ರಸಾದ್ ಆಕಾಶವಾಣಿಯೊಂದಿಗೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದು, ಕೇಂದ್ರ ಸರ್ಕಾರದ ಪ್ರೋತ್ಸಾಹದಿಂದ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ ಕಳೆದ 10 ವರ್ಷಗಳಲ್ಲಿ ಅತ್ಯುತ್ತಮ ಸಾಧನೆಗಳು ಆಗಿವೆ ಎಂದು ತಿಳಿಸಿದ್ದಾರೆ. ಅಂತರಿಕ್ಷ, ರಕ್ಷಣೆ, ಅರೆವಾಹಕ, ಕೈಗಾರಿಕೆಗಳಿಗೆ ಪ್ರೋತ್ಸಾಹ ಸಿಕ್ಕಿದ್ದು, ಸಂಶೋಧನೆಯ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಧನ ಸಂಪನ್ಮೂಲವೂ ದೊರೆತಿದೆ ಎಂದು ಹೇಳಿದ್ದಾರೆ.
3: ದಶಕದ ಸುಮಾರಿನಲ್ಲಿ ಭಾರತ ಸರ್ಕಾರದ ಅನೇಕ ಪ್ರೋತ್ಸಾಹಗಳಿಂದಾಗಿ ದೇಶದಲ್ಲಿ ವಿಜ್ಞಾನ ಹಾಗೂ ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂತೆ ಅತ್ಯಂತ ಕಣ್ಣಿಗೆ ಕಟ್ಟುವಂತಹ ಚಟುವಟಿಕೆಗಳು ನಡೆದಿವೆ. ಇದು ಅಂತರಿಕ್ಷ ಕ್ಷೇತ್ರದಲ್ಲಿರಬಹುದು, ರಕ್ಷಣಾ ಕ್ಷೇತ್ರದಲ್ಲಿರಬಹುದು, ಸೆಮಿಕಂಡಕ್ಟರ್ಸ್ ಇವುಗಳ ಕ್ಷೇತ್ರದಲ್ಲಿರಬಹುದು. ಹೊಸದಾಗಿ ಪ್ರಾರಂಭವಾಗುತ್ತಾ ಇರುವಂತಹ ಸಣ್ಣ ಪುಟ್ಟ ಉದ್ದಿಮೆದಾರರು ಏನಿರ್ತಾರೆ ವಿಜ್ಞಾನ ಹಾಗೂ ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂತೆ, ಕೈಗಾರಿಕೆಗೆ ಸಂಬಂಧಿಸಿದಂತೆ, ಅವುಗಳಿಗೆ ಪ್ರೋತ್ಸಾಹ ನೀಡೋದು, ಜೊತೆಗೆ ಈ ಸಂಶೋಧನೆ ಮತ್ತು ಅಭಿವೃದ್ಧಿ ಇವುಗಳಿಗೆ ಸಂಬಂಧಿಸಿದಂತೆ ಧನ ಸಂಪನ್ಮೂಲಗಳನ್ನು ವ್ಯಾಪಕವಾಗಿ ಒದಗಿಸೋದು, ಇವೆಲ್ಲ ಭಾರತ ಸರ್ಕಾರ ಕೈಗೊಂಡಿರುವಂತಹ ದಿಟ್ಟತನದ ಕ್ರಮಗಳು. ಇವು ನಮ್ಮ ದೇಶ ವಿಜ್ಞಾನ ಹಾಗೂ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಮತ್ತಷ್ಟು ಮೇಲೇರೋದಕ್ಕೆ ಸಹಾಯ ಆಗ್ತಾ ಇದೆ. ಇದಕ್ಕೆ ಸಂಬಂಧಿಸಿದಂತೆ ಮೊದಲನೇದಾಗಿ ಭಾರತ ಸರ್ಕಾರ ವಿಜ್ಞಾನ ಹಾಗೂ ತಂತ್ರಜ್ಞಾನದ ಅಭಿವೃದ್ಧಿ ಏನಿದೆ ಇದು ಇವತ್ತು ನಮ್ಮ ದೇಶದ ಪ್ರಿಯಾರಿಟೀಸ್ ಅಂತ ನಾವೇನು ಹೇಳ್ತೀವಿ ಅಂದರೆ ಆದ್ಯತೆ ಯಾವುದಕ್ಕಿದೆ ನಮ್ಮ ದೇಶದಲ್ಲಿ ಆ ಆದ್ಯತೆಗೆ ಸಂಬಂಧಿಸಿದಂತೆ ಅದೇ ದಿಕ್ಕಿನಲ್ಲೇ ಇವು ಕೂಡ ಸಾಗುವಂತೆ ಇದರಿಂದ ದೇಶ ಮತ್ತಷ್ಟು ಎತ್ತರಕ್ಕೆ ಇರುವಂತೆ ವಿಜ್ಞಾನ ತಂತ್ರಜ್ಞಾನ ಹಾಗೂ ಅದಕ್ಕೆ ಪೂರಕವಾಗಿ ಆರ್ಥಿಕ ಕ್ಷೇತ್ರದಲ್ಲಿ ಮೇಲೇರುವಂತೆ

0: ಮಾಡೋದ್ರಲ್ಲಿ ಸಹಕಾರಿಯಾಗಿದೆ, ಯಶಸ್ವಿಯಾಗಿದೆ ಅಂತ ಹೇಳ್ಬೋದು.
1: ಈ ನಡುವೆ ಈ ಕುರಿತಂತೆ ಪ್ರತಿಕ್ರಿಯಿಸಿರುವ ಆರ್ಥಿಕ ತಜ್ಞ ನವೀನ್ ಕುಮಾರ್, ಪ್ರಧಾನಿ ನರೇಂದ್ರ ಮೋದಿಯವರು ಆಡಳಿತಕ್ಕೆ ಬಂದ ಬಳಿಕ ಬ್ಯಾಂಕ್ ಖಾತೆಗಳನ್ನು ತೆರೆಯುವುದು ಸುಲಭವಾಗಿದೆ ಎಂದು ತಿಳಿಸಿದ್ದಾರೆ. ಡಿಜಿಟಲ್ ಬ್ಯಾಂಕ್ಗಳ ಮೂಲಕ ಖಾತೆ ತೆರೆಯುವುದು ಸುಲಭವಾಗಿದ್ದು ಜನರು ವ್ಯವಹಾರಿಕವಾಗಿ ಹೆಚ್ಚು ಹೆಚ್ಚು ಭಾಗಿಯಾಗುತ್ತಿದ್ದಾರೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಈ ನಡುವೆ ಕೇಂದ್ರ ಸರ್ಕಾರದ ನೇರ ಹಣಕಾಸು ನೆರವು ಮತ್ತು ಆದಾಯದ ಬೆಂಬಲದ ಕಿಸಾನ್ ಸಮ್ಮಾನ್ ನಿಧಿ, ಬೆಳೆ ವಿಮೆ ಮತ್ತು ಅಪಾಯ ನಿರ್ವಹಣೆ, ಫಸಲ್ ಬಿಮಾ ಯೋಜನೆ ಸೇರಿದಂತೆ ಹಲವು ಯೋಜನೆಗಳನ್ನು ಬೆಳಗಾವಿಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲಾಗಿದೆ ಎಂದು ಬೆಳಗಾವಿಯ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ HD ಕೋಳೇಕರ ತಿಳಿಸಿದ್ದಾರೆ. ಕೃಷಿ ಉತ್ಪನ್ನಗಳ ವೃದ್ಧಿಯಿಂದ ರೈತರ ಆರ್ಥಿಕ ಸಬಲತೆ ಹೆಚ್ಚಿ ರೈತರ ಕಲ್ಯಾಣಕ್ಕೆ ಕಾರಣವಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿಬರಲಿದೆ ವಾರದ ವಾರ್ತಾಚಿತ್ರ ಸಮಾಚಾರ ದರ್ಶನ. ಆಕಾಶವಾಣಿ ಎನ್ಡಿಎ ಸರ್ಕಾರ.
2: ಆಕಾಶವಾಣಿ ಮಂಗಳೂರು.
3: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
4: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
2: ಈಗ ಕೇಳಿ ಇಂಗ್ಲಿಷ್ ಯುವವಾಣಿ.

0: thus giving all your trust to your love. So friends, that is what is to be done. Trust is something that is an important ingredient for a better relationship. No trust is equal to no love. So please do not end your life if you lose a relationship. It's just that you've got a really, really wrong person. What's more, your princess or Prince Charming is right on the way for you.
1: That was Ritika Prabhu, who spoke on the topic Life After Breakup. Dear friends, this is today's English Yuvavani program. See you next time at same time. Till then, take care. Bye-bye.
2: ಇಂಗ್ಲಿಷ್ ಯುವವಾಣಿ ಪ್ರಸಾರವಾಯಿತು. ಪ್ರಿಯ ಕೇಳುಗರೇ, ಮಂಗಳೂರು ಆಕಾಶವಾಣಿಯು ಪ್ರಾರಂಭಿಸಿದ ವಿನೂತನ ಕಾರ್ಯಕ್ರಮ 100.3 ಎಫ್ಎಂ ಟೆಲಿ ಕ್ವಿಜ್. ಈ ಕಾರ್ಯಕ್ರಮದ ಈ ವಾರದ ಕಂತಿನ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ನೀಡಬೇಕಾದ ದಿನಾಂಕ ಜೂನ್ 2 ಮಂಗಳವಾರ ಬೆಳಿಗ್ಗೆ 11:30 12:30 ನಮ್ಮ ದೂರವಾಣಿ ಸಂಖ್ಯೆಗಳು 2211999 ಅಥವಾ 2222611. STD ಕೋಡ್ 0824. ಮೊಬೈಲ್ ಸಂಖ್ಯೆ 8277038000. ನೆನಪಿಡಿ, ನೀವು ಕರೆ ಮಾಡಬೇಕಾದ್ದು ಜೂನ್ 2 ಮಂಗಳವಾರ 11:30 to 12:30. ಶ್ರೋತೃಗಳೇ, ನಾಳೆ ಮುಂಜಾನೆ 6:30 ತೆಕ್ಕುಂಜ ಜಯಶಂಕರ ಭಟ್ ಅವರಿಂದ ಚಿಂತನ ಪ್ರಸಾರವಾಗಲಿದೆ. 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ಸಹನಾಜಿ. 8:30 ಪ್ರಾಯೋಜಿತ ಕಾರ್ಯಕ್ರಮ, ಅರುಣ್ ಭಂಡಾರಿ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ವಾರದ ಅತಿಥಿ. ಈ ವಾರದ ಅತಿಥಿ ನಾದಸ್ವರ ವಾದಕರು ಹಾಗೂ ಕಲಾಶ್ರೀ ಪ್ರಶಸ್ತಿ ಪುರಸ್ಕೃತರಾದ ವಿದ್ವಾನ್ ನಾಗೇಶ್ ಬಪ್ಪನಾಡು. 9:00 ಕಥಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಮೂಡಿಬರಲಿದೆ. ಪ್ರಾಯೋಜಕರು ರಾಜಾರಾಮ್ ಪಾಲಿಮಾಸ್ ಕೋಟೇಶ್ವರ. 10:00 ಬಾಲವೃಂದ ಬಾಲಪ್ರತಿಭೆ ಮಾಲಿಕೆಯಲ್ಲಿ ರಾಷ್ಟ್ರಮಟ್ಟದ ಕಬಡ್ಡಿ ಆಟಗಾರರಾದ ಕೀರ್ತಿ ಚೈತನ್ಯ ಮತ್ತು ತೀರ್ಥೇಶ್ ಅವರೊಂದಿಗೆ ಸಂದರ್ಶನ ಕೇಳಬಹುದು. ನಾಳೆ ಪೂರ್ವಾಹ್ನ 10:55 ಮನ್ ಕಿ ಬಾತ್. ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯನ್ನು ಉದ್ದೇಶಿಸಿ ಮಾಡುವ ಮನದ ಮಾತು, ಆ ಬಳಿಕ ಅದರ ಕನ್ನಡ ಅವತರಣಿಕೆ ಕೇಳಬಹುದು. ಮಧ್ಯಾಹ್ನ 12:05 ವನಿತಾ ವಿಹಾರ. ಬಹುಮುಖ ಪ್ರತಿಭೆಯ ಮಹಿಳೆ ಹಾಗೂ ವಿಶೇಷ ವಾದ್ಯ ಮೆಲೋಡಿಕಾ ನುಡಿಸುವ ಸುಧಾ ಗಡಿಯಾರ್ ಅವರ ಸಂದರ್ಶನ. 12:35 ಆರೋಗ್ಯ ಸಂಚಿಕೆಯಲ್ಲಿ ವಿಶ್ವ ತಂಬಾಕು ವಿರೋಧಿ ದಿನದ ಸಂದರ್ಭದಲ್ಲಿ ತಂಬಾಕು ಸೇವನೆಯಿಂದ ಆಗುವ ಆರೋಗ್ಯದ ಸಮಸ್ಯೆಗಳು, ಈ ಕುರಿತು ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರೊಂದಿಗೆ ಸಂದರ್ಶನ. ಆ ಬಳಿಕ ವಯೋಸಹಜ ಕಣ್ಣಿನ ಕಾಯಿಲೆಗಳು, ಈ ಕುರಿತು ಡಾಕ್ಟರ್ ಸುಷ್ಮಾ ಪ್ರಶಾಂತ್ ಅವರೊಂದಿಗೆ ಮಾತುಕತೆ ಕೇಳಬಹುದು. ಸಂದರ್ಶಕರು ಲತೀಶ್ ಪಾಲ್ದಾನೆ. ರಾಜ್ಯವ್ಯಾಪಿ ಪ್ರಸಾರದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 1:30 ಚಕೋರಿ, ಕೇಳುಗರ ಕೋರಿಕೆಯ ಸಂದೇಶಗಳನ್ನು ಆಧರಿಸಿದ ಕನ್ನಡದ ಹೊಸ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ. 2:40 ನಾಟಕ ಆನೆಯ ಕತೆ, ಮೂಲ ಅಸ್ಸಾಮಿ ರಚನೆ ಹಾಗೂ ಹಿಂದಿ ಅನುವಾದ ಸಫನ್ ಜ್ಯೋತಿ ಠಾಕೂರ್, ಕನ್ನಡ ಅನುವಾದ ಡಾಕ್ಟರ್ ಪರಶುರಾಮ ಜಿ ಮಾಳಿಗೆ, ನಿರ್ಮಾಣ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ.

0: ನಾಳೆ ಸಾಯಂಕಾಲ 5 ಗಂಟೆಗೆ ಕೊಂಕಣಿ ಕಾರ್ಯಕ್ರಮ ಘರ ಉಜ್ವಾಡು. ಈ ಕಾರ್ಯಕ್ರಮದಲ್ಲಿ ಯಡ್ನಾ ಮತ್ತು ಬಳಗದವರಿಂದ ಕಾರ್ಯಕ್ರಮ ವೈವಿಧ್ಯ ಮೂಡಿಬರಲಿದೆ. ಸಾಯಂಕಾಲ ನಾಳೆ 6:30 ತುಳು ಚಿತ್ರಗೀತೆ, 6:50 ಯಕ್ಷಗಾನದ ಹಾಡುಗಳು, ಪ್ರಸಂಗ ಮುದ್ರೇಶ ಸಾರಥ್ಯ. ರಾತ್ರಿ 7:45 ಸ್ತ್ರೀ ಸಂವೇದನೆ, ಈ ಕುರಿತು ಡಾಕ್ಟರ್ ರಾಜಶ್ರೀ ಕಲ್ಲೂರ್ಕರ್ ಅವರಿಂದ ಭಾಷಣ ಕೇಳಬಹುದು. ನಾಳೆ ರಾತ್ರಿ 8:00 ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯನ್ನುದ್ದೇಶಿಸಿ ಮಾಡಿದ ಮನದ ಮಾತು ಕಾರ್ಯಕ್ರಮದ ಕನ್ನಡ ಅವತರಣಿಕೆಯ ಮರುಪ್ರಸಾರ. 9:30 ಭಾರತದ ಗೌರವಾನ್ವಿತ ಉಪರಾಷ್ಟ್ರಪತಿಗಳಾದ ಸಿಪಿ ರಾಧಾಕೃಷ್ಣನ್ ಅವರ ಬೆಳ್ತಂಗಡಿ ಭೇಟಿ ಕುರಿತ ಬಾನುಲಿ ವರದಿ ಕೇಳಬಹುದು. 10:00 ರವಿವಾರ ಸೆರಿಯ ಅಖಿಲ ಭಾರತ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ಎಎರಯ್ಯ ಅವರ ಸ್ಯಾಕ್ಸೋಫೋನ್ ವಾದನ ಮೂಡಿಬರಲಿದೆ. ಆಕಾಶವಾಣಿ ಮಂಗಳೂರು. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ತುಳು ಕಾರ್ಯಕ್ರಮ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಆಕಾಶವಾಣಿ ಮಂಗಳೂರು. ಚಾವಡಿಕಟ್ಟೆ ವಾರದ ಪಟ್ಟಾಂಗ.

0: ಅಲ್ಲೇ ಸೈಕಲ್ಡ್ ಬತ್ತೇರು ಸತೀಶ್ ಅಣ್ಣ.
1: ಅಂಡ ಯಾನ ಕಂಡದ ಪುನಿಟ್ ಬತ್ತೀನಿ ಅತ್ತಪ್ಪ, ಮುಲ್ಪ ರೋಡ್ ಬತ್ತೀನಿ.
2: ಅತ್ತ ಸತೀಶ ಬತ್ತದಲ್ಲ ಅಣ್ಣ, ಸಂಗತಿ ಎಂಚ ಬಣ್ಣಾಗ ಯಾನ ಎನ್ನ ತೆಗೆದ ಆಲ ಒಂಜಿ ಸುಯಿಲಿಲ್ಲ ಅಕ್ಕ ಒಂದು ಉಪ್ಪುಣೆ ಅಂದು ಆತ ಪೊರ್ತ ಕಾಕ ತಾಳಿ ಅಂದು ಬಣ್ಣ ತಂಚಾತಿ
1: ಎಂಚಿನ ಕಾಕ ತಾಳಿಯ ಬಂಡ
0: ಹೌದಾಗಿ ಕಾಕ ತಾಳಿಯ
2: ಅವು ಸತೀಶೇಗೆ ನೋಡು
1: ಅತ್ತ ಅವು ಕಾಕ ತಾಳಿಯ ಪಂಡ್ರ ತೈಡ್ದಲ್ಲ ಕಕ್ಕೆದ ಮಿನಿ ಕತೆ ಉಂಡ ಅಂದ್ ಕೇನ್ ಗಂದು ಬಣ್ಣ
2: ಅತ್ತ ಕಕ್ಕೆ ಬರ್ಪುಂಡು ಸಂಗತಿ ಎಂಚಿನ ಪಣ್ಣಗ ದುಂಬು ದಾಖಲೆ ಪೂರ ಪಣ್ತನ ಪಾತೇರ ಕಕ್ಕೆ ಬತ್ತದು ಮರಾಠಿ ಕುಲ್ಲುಣೆಲ್ಲ ಐಟಿತ್ತಿನ ಪಲ ನೆಲಕ್ಕೆ ತಾಳು ನೆಲ ಒಂಜೇ ಪೊರ್ತು ಡಾಯಿನಕ್ಕೆ ಇಂಜಿನ ಒಂಜಿ ಒಂಜಿನ ನುಡಿ ಗಟ್ಟು ಅನ್ಬೇಕು.
1: ಅಂಚೈತೆ ಯಾನ್ ಬಣ್ಣಗಾರಿಗೆ ಕಕ್ಕೆ ಬತ್ತಿಲ್ಲ ಕಾಯ್ಜತ್ತ ನಾನು.
2: ಅಯ್ಯೋ ದೇವರ ಸತೀಸ ಈ ಎಂಚ ಬಣ್ಣ ಯಾನ್ ಪಣ್ಣ ಗಿಡಿಂದ ಬಣ್ಣ ಬಿಳ ಗೆಜ್ಜಿ ದಯ ಬಣ್ಣಗ ಒಂಜಿ ಮಲ್ಲ ಪಕ್ಷಿ ರಾಜನೇ ಬತ್ತಿಲ್ಲ ಆಡ್ಲಿ.
0: ಅತ್ತಿಯೇ ಸತೀಶ ನೀನ ಸೈಕಲ್ ತಾನೆ ಪೊಸತ್ತ ಮೇರಿ ಮೇರಿ ಮಿನ್ಕೊಂಡು
1: ಪೊಸತ್ತಂದು ಪನ್ಪುಜಿಯಾನ್ ಅವು ದುಮ್ಮುದಾನೆ ಅಂಡ ಐಕೊಂತ ಸೋ ಕೊಡು ಅಂತ ಐಕ ಪೂರ ಸರ್ವಿಸ್ ಪೂರ ಮಲ್ತದ ಅಯ್ನ ದೆಕದ್ ನೀಟ್ ಅದು ಇದೇನಿ
0: ಅವು ಒಂಜಿ ಗಾದೆ ಉಂಡತ್ತೆ ಸತೀಶಣ್ಣ ಮಾಮಿಗೊಂಜಿ ಕಾಲ ಮರ್ಮಲೆಗೊಂಜಿ ಕಾಲ ಅಂದ್ ಅಂಚೆ ಇರೋ ಸೈಕಲ್ ಕೂಡ ಕಾಲ ಬರ್ತದ ಅಂದ್
1: ಸೈಕಲ್ ಹಿಡ್ದ ಅತ್ರ ದುಂಬು ಲಾಭ ಅನ್ನೊಂದಿಲ್ಲ ಇದು ಏತು ಪುರ ಲಾಭ ಉಂಡು ಪನ್ನಾಗ ಒಂಜಿ ಪೆಟ್ರೋಲ್ ಪಾಡು ಇಜ್ಜಿ ಖರ್ಚೋರಿಂಡು ಐಡ್ದು ಒಕ್ಕ ಎಡ್ಡೆ ವ್ಯಾಯಾಮಪುಂಡು ಐಡ್ದು ಬೊಕ್ಕ ಪರಿಸರಗಳ ಹೂವೇ ರೀತಿದ ಹಾನಿ ಇಜ್ಜಿ ಅಂಚ ಈತು ಪೂರ ಉಪಯೋಗ ನಮ್ಮ ಒಂದು ಸೈಕಲ್ ದೆತ್ತೊಂದೆತ್ತಿನ ದಾನೆ
2: ಅತಿ ಎಂಕಲ್ನ ಕಾಲೋಡು ಪೂರ ಆಣಿದಾದಿನೊಟ್ಟು ಸೈಕಲ್ ಆತಂದ ಬ್ಯಾತೆಂಚಿನ ಇತ್ತು ಸೈಕಲ್ ಇತ್ತನೇ ಮಹಾರಾಜ ಎಂದ ಲೆಕ್ಕ.
1: ಅಂಚ ಐತೆ ಸೈಕಲ್ ಎಂದು ಪನ್ನಾಗ ಐಟಲ ಬೇತೆ ಬೇತೆ ನಮ್ಮನೆದ ಸೈಕಲ್ ಬರ್ಪತ್ತೆ ಮಾವಣ್ಣ
2: ಯಾನ್ ಮುರಾಣಿ ತು ನಾಯಿ ಅಶೋಕೆ ಆಯ ಪೋಣಗ ಇಂಜು ಸೈಕಲ್ ಐಕ್ ಏತು ಮಾರೆ ಕಿರಾಯ ಎಂದು ಕೇಳಗ ಅಜುಪ್ಪ ಸಾವಿರ ತೂಯರೇ ದಾಲಿ ರಂಟಿ ಚಕ್ರ ಮಾತ್ರ
1: ಐಕ್ ಸ್ಟ್ಯಾಂಡ್ ಪೂಜತ್ತಿ
2: ರಂಟಿ ಬಳ್ಳು ಕಟ್ಟಲೇಕ ಉಂಡಪ್ಪ
0: ಆತ ಅಜುಪ್ಪ ಸಾರ ಬಂದ್ಪರು ಒಂಜರೆ ಲಕ್ಷ ಮುಟ್ಟದ ಉಂಡುಗೆ
1: ಅವು ಬೇತೆ ಬೇತೆ ನೆತ್ತಕ್ಲು ದೆತ್ತನ್ ಬೇರೆ ಇನ್ನು ಕೆಲವರು ರೇಸಿಂಗ್ ಪೂರ ಕೊಣಪೇರೆ ಇಟ್ಟು ಬೊಕ್ಕ ಐಟೇ ಸೈಕಲ್ ಊರೂರು ತಿರ್ಗೋದು ಬೇತೆ ಬೇತೆ ಕಡೆ ಪೂಪು ನಕಲು ಉಳ್ಳೇರಿ
0: ದೇಶ ವಿದೇಶ ತಿರ್ಗೊಂಡು ಸಾಧನೆ ಮಲ್ತು ನಕಲ್ಲ ಉಳ್ಳೇರಿ ಸೈಕಲ್ ಮಿತ್ತು
2: ಅಂಚಿನ ಪೂರ ನಮ್ಮ ಸತೀಸಾಗತ್ತೆ ಎಂಕ್ಲಿಗೆ ಪೂರ ತುಂಬುದ
1: ಬಿಂಕುಲು ಡೈನಮ ಕೊಟ್ಟೊಂದಿತ್ತ
2: ಅವು ಬಾರಿ ಗಮ್ಮತ್ತುಂಡು ಸತೀಶ ಬಣ್ಣಾಗ ಯಾನ ಪೂರ ಸೈಕಲ್ ಅಪ್ಪ ಕತ್ತಾಲೆಗಲಾಬೋದು ಸೈಕಲ್ ಉಂತಂಡ ಜೋಕುಲು ಪೂರ ದಾನೆ ಅಯ್ನ ಚಕ್ರ.

0: ಅದನ್ನು ತಿರ್ಗಾ ತಿರ್ಗಾ ತಿರ್ಗಾ ಅದನ್ನ ಲೈಟ್ ಮಾಡೋಣ.
1: ಅತಿ ಸೈಕಲ್ ಅಲ್ಲ ಬಾಡಿಗೆ ತಂದು ಒಂದಿಟ್ಟಿರತ್ತೆ
0: ಅತಿ ಅಣ್ಣ ಅಮ್ಮೇರು ಬಾಣೋಂತೇರು ಅಪಗಾಪುರ ಎಂಚ ಬಣ್ಣ ಸೈಕಲ್ ಆಜು ಗಂಟೆ ಬಕ್ಕ ಸತ್ಸ ಬಂಡೆ ಡೈನಮ್ ಅವು ಪೂರ ಬೊಲ್ಪು ಇಜ್ಜಂದ ಬಣ್ಣ ಕೇಸು ಮಾಡೋಂತೇರಿಗೆ
2: ಅಂಚ ಪೂರ ಇತ್ತು ಅಪಗಂಡ ಇತ್ತ ಬಣ್ಣ ಇತ್ತ ಸೈಕಲ್ ಇಪ್ಪುನ ಇಲ್ಲೇ ಕಮ್ಮಿ ಇಂದು ಬಣ್ಣ ಇದಾದ ಅನ್ಪಾರಿ
1: ಇತ್ತಿಂಡಲೇ ಮಾಮಣ್ಣ ಪನ್ ಲೆಕ್ಕ ಐಕ್ ರಡ್ ಬಲ್ ಮಾತ್ರ ದಾದನ ತೋಜುಂಡು ಬಂದ್ಪಿರತ್ತೆ ಅಂಚಿನ ಸೈಕಲ್ ಮಾಮಣ್ಣನ ಕಾಲದ ಅಂಚಿನ ಸೈಕಲ್ ಬಾರಿ ಕಡಿಮೆ ಇತ್ತೆ
2: ಬೊಕ್ಕ ಇತ್ತ ದುಂಬುದ ಲೆಕ್ಕ ರೋಡ್ ಪುರ ಅಂಚ ಸೈಕಲ್ ದುಂಬು ಮಾಮಣ್ಣನ ಕಲ್ ಕೊನೊಂದಿ ಲೆಕ್ಕ ಕೊನಾರ ಒಂದಪ್ಪ
0: ಅತಿ ಇತ್ತೆ ಎಂಚಾಪಣ್ಣಗವು ಕೆಲವು ಜವನೇರಿಗೆ ಬೋಡಾಪಳಕ್ಕೆ ವ್ಯಾಯಾಮಗು ಸರಿಯಾದ ಅಕಲ್ನ ಒಂಜಿ ಎಂಚಿನ ಊರು ಊರು ತಿರ್ಗುಣ ಪಂಡ ಐಕಂದೆ ಕೆಲವು ಮನ್ಪುರತ್ತ ಒಂಜಿ ಕಾರ್ಯಕ್ರಮಗಳು ಎಂಚಿನ ಅಭಿಯಾನ ಒಂದು ಐಕ ಪೂರ ಇತ್ತ ಸೈಕಲ್ ಆಪುನ ಒಂಜಿ ಅವತ ಒಂಜಿ ಇದ್ದಾನ ಪೂರ ಬೇತ ಬೇತ ತೋಜುಡಪ್ಪ
2: ಐಕೆ ಯಾನ ದಾದ ಮಲ್ದೆ ಪನ್ನಾಗಿತ್ತೆ ವಾರ ಗೊಂಜಿ ದಿನ ಸೈಕಲ್ ಮಾತ್ರ ಕೊಣಪುನಿ.

0: ಇಪ್ಪುನ ಇಲ್ಲಲೇ ಕಮ್ಮಿ ಇಂದು ಪನ್ನೊಲಿ ದಾದಾನ್ ಪರಿ
1: ಒಂದು ಇತ್ತಿಂಡಲೆ ಮಾಮಣ್ಣ ಪನ್ ಲೆಕ್ಕ ಐಕ್ ರಡ್ ಬಲ್ ಮಾತ್ರ ದಾದನ ತೋಜುಂಡು ಬಂದ್ ಪೇರ ಅಂಚಿನ ಸೈಕಲ್ ಮಾಮಣ್ಣನ ಕಾಲದ ಅಂಚಿನ ಸೈಕಲ್ ಬಾರಿ ಕಡಿಮೆ ಇತ್ತೆ
0: ಬೊಕ್ಕ ಇತ್ತೆ ದುಂಬುದ ಲೆಕ್ಕ ರೋಡ್ ಪುರ ಅಂಚ ಸೈಕಲ್ ದುಂಬು ಮಾಮಣ್ಣ ನಕಲು ಕೊನೊಂದಿ ಲೆಕ್ಕ ಕೊನಾರ ಆ ಒಂದಪ್ಪ
2: ಅತಿ ಇತ್ತೆ ಎಂಚಾಪಣ್ಣಗಾವು ಕೆಲವು ಜವಣರಿಗೆ ಬೋಡಾಪಳಕ್ಕೆ ವ್ಯಾಯಾಮಗು ಸರಿಯಾದ ಅಕಲ್ನ ಒಂಜಿ ಎಂಚಿನ ಊರು ಊರು ತಿರ್ಗುಣ ಪಡ ಐಕಂದೆ ಕೆಲವು ಮಣ್ಪುರತ್ತ ಒಂಜಿ ಕಾರ್ಯಕ್ರಮಗಳು ಎಂಚಿನ ಅಭಿಯಾನ ಅವುಂದು ಐಕ ಪೂರ ಇತ್ತ ಸೈಕಲ್ ಆಪುನ ಒಂಜಿ ಅವಿತ ಒಂಜಿ ಇದ್ದ ಇದ್ದಾನ ಪೂರ ಬೇತ ಬೇತ ತೋಜುಡಪ್ಪ
0: ಐಕೆ ಯಾನ ದಾದ ಮಲ್ದೆ ಪನ್ನಾಗೈತೆ ವಾರ ಗೊಂಜಿ ದಿನ ಸೈಕಲ್ ಮಾತ್ರ ಕೊಣಪು ನೀಂದು ಕೆಲವೊಂದ್ಸಲ ದೂರ ದೂರ ಪೋರಪ್ಪನಾಗಪುರ ಅಂತ ಭಂಗ ಅಪ್ಪುಂಡ ಅಂಡ ಒಂಜಿ ದಿನ ಅಂಡಲ್ಲ ಈ ಊರಿನ ಗಾಡಿ ಬಿಡುದು ಸೈಕಲ್ ಡೇ ಅಂಚಿ ತಿರ್ಗಾ ಪಂಡದ್ದು ನಿರ್ಧಾರ ಮಾಡ್ತದೆ
2: ಅಂದು ಸತೀಶ ಪಣ್ಣ ಹೆಂಗ ಮುರಣಿ ಪುಲ್ಲಿ ಪಣ್ಣ ಒಂದಿತ್ತಲ್ಲ ಪೇಪರ್ ತೋಜಾದ ಎಂಚ ಪಣ್ಣ ಮಳ್ಳ ಮಳ್ಳ ಅಧಿಕಾರಿಗಳು ಆಫೀಸ್ ದಾಖಲೆ ಪೂರಾಗೆ ಅದು ಸೈಕಲ್ ಡೇ ಬೋಯರ ಕೆಲವರು ಮುಟ್ಟಣ್ಣ ನಡತದೆ ಬೋಯರ ಸುರು ಮಂತದರಿಗೆ
1: ಅವು ಒಂಜಿ ಲೆಕ್ಕಡಿಯ ಡ್ಯಾಂಡ ಸೈಕಲ್ ಡೇ ಪೋಡ ಹೆಲ್ಮೆಟ್ ಒಂದು ಸೈಕಲ್ ಗಾಂಡಲ ಬರ್ಪುಂಡುತ್ತಲ್ಲ ಅವೇನೊಂಜಿ ಮದ ಪರಬಲ್ಲಿ ಆತಿ
0: ಅವುಲ ಬಾರಿ ಮುಖ್ಯ ದಯಪನ್ನಾಗ ರಕ್ಷಣಲ ಬೋಡತ್ತ ನಮಕ್ ಕುಸುಮಕ್ಕ ಅವೇ ಆ ಪಂಡತ ಸೈಕಲ್ ಹಿಡ್ದಾತ್ರ ಇಂಚಾಪುಂಡು ಪರಿಸರಗೂ ಏ ರೀತಿದ ಹಾನಿ ಇಜ್ಜಿ ಅಂಚ ತೂಲಿತ್ತೆ ನಮ್ಮ ಬೇತ ಗಾಡಿ ಪುರಾಣ ಇಟ್ಟು ಪುಗ್ಗೆ ಪೋಪುಂಡು ಶಬ್ದ ಬರ್ಪುಂಡು ಅಂದಾಂಡಿ ನಮ್ಮ ಸೈಕಲ್ ಅಂಚಪುರ ಇಜ್ಜತ್ತ ಪರಿಸರಗ್ಲಂದು ಎಡ್ಡೆನೆ
2: ಅತಿ ಸೈಕಲ್ ಇಡು ಹೋಗ್ಬಿಟ್ಟು ಪುಗ್ಗೆ ಕಮ್ಮಿ ಇತ ಕೆಲವರು ನರಮಾಣಿನ ಬಾಯಿಡಿಲ್ಲ ಪುಗ್ಗೆ
0: ಅಂದು ಮಾಮ ನಾವು ಪನ್ನ ಎಡ್ಡೆ ಅಂಡಿ ಈ ಇಟ್ಟ ದಾದಾತನ ಪನ್ನಗ ಈ ಪುಗೆ ಒಂದು ಹೆಂಚಿನ ಬೀಡಿ ಸಿಗರೇಟ್ ದೊಟ್ಟಿಗೆ ಅವು ಕೂಡ ಹೆಂಚಿನ ಪೂರ ತಿನ್ಪೇರತ್ತ ಅವ್ಲ ಜಾಸ್ತಿ ಆಗ್ತು
2: ಕೂತ್ಪಣ್ಣ
0: ಐಡ್ದಾತ್ರ ಎಂಚೆಂಚಿನ ಪುರ ಸೀಕ್ ಬರ್ಪುಂಡಿಗೆ ಆಂಡಲ್ ನಮ್ಮ ಜನಕ್ಲೆ ಪುರ ಗೇನಗ ಪೋಪು ಜದ ಅನ್ನ ಏತೋ ಸರ್ತಿ ಅಂತ ತೂಪೆ ಅಕ್ಕಲು ಐನೇ ಅಗ್ಯರ್ ಒಲ್ಪನ ಉಬ್ಬುವೇರ್ ಬೊಕ್ಕ ಜನಕ್ಕಲು ಪೋಪು ನಲ್ಪ ಸೇರ್ ನಲ್ಪನೆ ಸಿಗರೇಟ್ ಹೋಯ್ತೊಂದು ಉಪ್ಪೇರ್ ಐಡ್ ತಪ್ಪುಗೆ ಬೇತಕ್ಲೆಗ್ ಪೋಂಡಲ್ಲ ಅಕ್ಲೆಗ್ಲ ಸೀಕ್ ಬರ್ಪುಂಡಿಗೆತ್ತ
1: ಹತ್ತು ಸತೀಶ ನ್ಯಾನ್ ಮುರನಿ ಬಸ್ ಕಾತೊಂದಿತ್ತೆ ಅಲ್ಪ ಬಸ್ ಸ್ಟ್ಯಾಂಡ್ ಅಲ್ಪ ಅಲ್ಪನೇ ಬೋರ್ಡ್ ಪಾಡ್ದಿರಿ ಬೀಡಿ ಸಿಗರೇಟ್ ಇಲ್ಲಿ ಸೇರಬಾರದೊಂದು ಆಯ್ತ ಮುದಿಲ್ ಡೇ ಉಂತೊಂದು ಅವ್ರಿಗೆ ಸಿಗರೇಟ್ ಹೋಯ್ತೊಂದು ದಾದ ಪನ್ ಪನ್ ಲೈಕ್
2: ಅತಿ ಇತ್ತ ಪಣ್ಪುಣೆ ಒಂಜಿ ನಮ ಒಂಜಿ ಮಣ್ಪುಣೆ ಒಂಜಿ ಆತುಂಡ ಆಂಡ ಅಂದು ಪುರ ಲೋಕದ ಒಂಜಿ ಎಡ್ಡೆ ಪುದ ದೃಷ್ಟಿ ಇಡು ನಮ ಪುರನೇ ಪಾಲನೆ
1: ಲೋಕದ ಮಾತ್ರ ಹತ್ತು ಮಾಮಣ್ಣ ಇತ್ತೆ ಅಕ್ಕಲು ಹೋಯ್ತುನಲ್ಲ ಕೈತಲು ಉಂತೊಂದಕ್ಲೆಗಲ
2: ಅವೇ ಸಂಗತಿ ಎಂಚ ಬಂಡ ಸಿಗರೇಟ್ ಆವಾಡು ಬೀಡಿ ಆವಾಡು ಪುಗೆ ಹೋಯ್ಪುಣ ಅತ್ತು ನೆಂಚಿ ನೆಂಚಿನ ಪುರ ತಿನ್ಪುಣ ಪುಗೆರೆ ಆವಾಡು ಐಟ್ ಆಪುನ ಪರಿಣಾಮ ಏರಿಗೆ ತಿಂದಿನಾಡ್ದು ಹೆಚ್ಚ ಅಲ್ಪ ಕೈತಲ್ಗೆ ಆತನ ಅಕ್ಕಲ್ನ ಒಟ್ಟಿಗೆ ಇರುಬ್ರು ಅಕ್ಕಲ್ನ ಮಿತ್ತು ದುಷ್ಪರಿಣಾಮ ಜಾಸ್ತಿ ಐಕೆ ಎಂಜಿನ ಪಣ್ಪೇರತ್ತ ಎಂಜಿನ ಪರೋಕ್ಷ ಪರಿಣಾಮ ನಮನೇ ಐನದ ಎಂಜಿನ ಈ ತಂಬಾಕು ಉತ್ಪನ್ನನು ಎಂಜಿನ ಗಾಲ ಸೋಡುಂದು ಇಜ್ಜಿ
0: ಅಂಚ ಅವು ಪೂರ ದಾದಾಪುಂಡ ಹೆಚ್ಚಾದು ಜವನೇರು ಪೂರ ತೂಲೆತ್ತೆ ಕೆಲವರಿಗೆ ಭಾರಿ ಅಭ್ಯಾಸ ಅವು ಪನ್ನಕ ಬೇತಕ್ಕಲು ಮನ್ಪಿರತ್ತ ಅಂಚದ ನಮಲ ಮನ್ಪುಗ ಬಂಡಿದ್ವಿ ಅಕ್ಲೆಗೆ ಅಭ್ಯಾಸ ಹೆಜ್ಜಿಡಲ್ಲ ಬೇತಕ್ಕಲ್ನ ತೂದು ಒಂಜಿ ರೀತಿ ಹಾ ಅಕುಲ್ ಮಂತಿನ ಬಾರ್ ಲಾಯ್ಕೊಂಡು ನಮಲ ಮನ್ಪುಗ ಪಂಡದು ಒಂಜಿ ಬರ್ಪುಂಡ ಅಕ್ಲೆ ಬುದ್ಧಿ ಇಡು
1: ಅವ್ಲ ಅಂದು ಪನ್ಲೆಕ್ಕ ಸತೀಶಣ್ಣ ಈರೊಂಜಿ ಎಲ್ಲ ನೀ ಸೋಮವಾರ ಫ್ರೀ ಇತ್ತರ್ಡ ಪುರ್ಸೊತ್ತಿತ್ತುಂಡ ಮಾಮಣ್ಣನೊಟ್ಟಿಗೆ ಒಂಜಿ ಪೋದು ಬಲೆ ಒಂಜಿ ವಿಶೇಷ ಕಾರ್ಯಕ್ರಮ
0: ವಿಶೇಷ ಕಾರ್ಯಕ್ರಮ
1: ಮಾಮಣ್ಣ ಪಂತಗೆ
0: ಬಾರ್ ಲಾಯ್ಕೊಂಡು ಪೇರು ಬೋರಿನ ಬಂತ ನಂದ ಅದ ಹೆಂಕೀರ್ ನಮ್ಮ ಹೆಂಚಿನ ಪೆತ್ತರದ ತೊರಪವನಿಟ್ಟುಲ್ಲರದಾನೆ
2: ಅವು ಎಂಚಪಣ್ಣ ಅವುಲ ಇತ್ತ ಮಾತ ಜವಣರಿಗೆ ಪುರ ಕೆಲವುದ ತುಂಬುದ ಓ ವಿಷಯ ಗೊತ್ತುಂಡು ಒಂಜಿ ನುಪ್ಪು ಮಂತಂಡ ಕಬಿಡರೆ ಗೊತ್ತುಂಡ ಅತ್ತಂಡ ಕಿದಕ್ಕೆ ಪೋದು ಬೈ ಪಾಡರೆ ಕೈ ಕಂಜಿಲ ಗೊತ್ತುಂಡ ಪಣ ಕುಸುಮ
0: ಅತ್ತ ಈ ರೈಕಿ ಏನಂದ್ರೆ ತುಪ್ಪುನು ಏನಂದು ದಾಯ ಪನ್ಪುನು ಅವು ಪನ್ಲೆ ಸುರುಕು
2: ಅದೆ ನಿಕ್ಕಿಲ ಪೂರ ದಾನೆ ಪಂಡ ನನ್ನ ಇಂಜಿನ ಭವಿಷ್ಯದ ಬೊಲ್ಪು ಇತ್ತಲ ದಾಯ ಪಣ್ಣಗ ಇತ್ತ ದುಂಬುದ ಒಂಜಿ ತಲೆಮಾರಡು ಪೂರ ಅಕ್ಕಲಿಗೆ ತೆರಿಪಾವುನ ಅಕ್ಕಲಿಗೆ ಆಯ್ತಿನ ಒಂಜಿ ಆ ಒಂಜಿ ಜಪದಾರಿ ನಿಕ್ಕಲಿಗೆ ಇತ್ತನ
1: ಐಕ್ ಆ ಪೇರು ಬರೀನ ಪಂತಗ ತೀರ್ಪುಗಾರ ಅದು ಮಾಮಣ್ಣ ಪೋಪುನೆ
0: ತೀರ್ಪುಗಾರ ಐಕ್ ಮಾರ್ಕ್ ಪಾಡ್ರೆ ಅಂಪೋಡಿಗೆ
1: ತೂಯಿಲೆ ಕಲಾ ಏರ್ ಜಾಸ್ತಿ ಪೇರು ಬರಿ ಪೇರ್ ಅಕ್ಲಿಗೆ ಇನ್ನ ಮುಲ ಉಂಡಿಗೆ
0: ಅಂಚ
2: ಇತ್ತ ಸತಿ ಸೈನಿಕ ಕೆಲವು ತೂದುಪ್ಪೈತೆ ನಿನ್ನ ಅಬ್ಬನ ಇಲ್ಲಡೆ ಅಜ್ಜಿ ಇಲ್ಲಡೆ ಪುರ ಪೋಣಾಗ ಅಲ್ಪ ಇತ್ತ ಪೇರು ಬಣ್ಣ ಮಾತ್ರ ಕೆಲವರು ಅಜ್ಜಿ ನಮಗ ನೆರ್ತು ನೈಜ ಇಕ್ಲಿ ದೂರ ಬೋಳೆ ದೂರ ಬೋಳೆ ಕೆಲವು ಕಾಯ್ಕಾಂಜಿಲು ಒರಿಯಣ್ಣ ಎದುರುಡು ಪೇರು ಬರ್ರೆ ಬುಡ್ಪುಜಿ ಐಕ ಪುರ ಐತನೇ ಆಯ್ನೆ ಕ್ರಮ ಬೊಕ್ಕ ಕೆಲವು ಬಂಡ ಇತ್ತ ಪುರ ಆಧುನಿಕ ವಿಜ್ಞಾನದ ನೆಟ್ಟು ಪುರ ಸಂಗೀತ ಚಿಕಿತ್ಸಾದ ಮೂಲಕ ಹೆಚ್ಚ ಪೇರು ಬರ್ಪುಣಂಚಿನ ಒಂಜಿ ವ್ಯವಸ್ಥೆ ಅವರ ಕೆಲವು ಪೇರುದ ಹೆಂಚಿನ ಡೈರಿ ಹೆಂಚಿನ ಪಣ್ಪಡ ಐಟ್ ಪೂರ ಅಂಚಿನ ಪ್ರಯೋಗ ಅಂತ ಅಂದು ಆತನ ಉಂಟು
1: ಅತ್ ಸತೀಶ್ ಅಣ್ಣ ಊರುಡು ಮಾಮಣ್ಣ ಒಂಜಿ ಪೆತ್ತ ಇತ್ತುಂಡು ಅವೇನು ಬರಿಯರ ಪೋನಾಗ ಮಾಮಣ್ಣ ಏ ಪಲ ಸೀರೆ ತುತ್ತ ಪೋ ಒಂದಿತ್ತು ಐಕ್ ಮಾಮಿಯೇ ಬರಿಯೋಡು ಐಕ್ ಬಡದು ಮಾಮಿ

0: ಸೀರೆ ತುತ್ತೊಂದು ಹೊಂದಿತ್ತು ನೀ ಮಾಮಣ್ಣ.
1: ಅವು ಅಂಚಲ ಉಂಡು ದಯಪಣ್ಣಗ ಐಕೊಂಜಿ ಕೈ ಇಂದು ಉಂಡು. ನಮ್ಮ ಯಾಪಲದ ಕೈ ಬದಲನ ಬೊಕ್ಕ ಪೇರು ಕಮ್ಮಿ ಆಣಿ ಬೊಕ್ಕ ಕೈ ಕಂಜಿಲಿ ತೊರಿಪುನ ಬುರ ನಡಬುಂಡು.
0: ಅತ್ತ ಮಾಮಣ್ಣ ಎಂ ಕೇನರ ಮಾದತ್ತು ನುಂದ ಆ ಪೇರು ಬೊರಿಪುನ ಪಂತಡು ಊರ್ದ ಪೆತ್ತಲ ಅತ್ತ ಜರ್ಸಿ ಪೆತ್ತಲ
1: ಅತ್ತ ಐಕ ರಡ್ಡು ನಮ್ಮದಲ್ಲ ಉಂಡು ದಯಪಣ್ಣಗ ಇತ್ತದ ಕಾಲಗು ಸರಿಯಾದ ನಮ್ಮ ಪುರ ಇಂಚಿನ ಒಂಜಿ ಪಂತೋಳೆನ ದಿವಡಾಪುಂಡು. ಇತ್ತ ಕೆಲವು ಇತ್ತದ ಆಧುನಿಕ ನೆಕ್ಕ ಪುರ ಎಂಚಪಣ ಮೆಸ್ಸಿನ ಒಂಜಿ ಪೇರು ಬೊರಿಪುನಲ ಉಂಡು ಅವಳ ಗೊತ್ತು ಬೋಡತ್ತ.
2: ಅತ್ತ ಇತ್ತ ಅವಂದು ನೆಕ್ಕದಲ್ಲ ಇಂಚಿನ ಪ್ರಾಯದಂದು ಪುರ ಲಿಮಿಟ್ ಪುರ ಉಂಡ ದನ್ನ ಕೆಲವೊಂದು ಜವನರಿಗೆ ಉಪ್ಪುಂಡು ಕೆಲವೊಂದು ಪ್ರಾಯದಕ್ಕೆ ಉಪ್ಪುಂಡು ಬೊಕ್ಕ ಕೆಲವು ಪೊಂಜೋಲೆಗೆ ಉಪ್ಪುಂಡು.
0: ಅತ್ತ ಒಂದು ವಿಶೇಷವಾದ ಜವನರಿಗೆ ಪಂಡೆರತೆ ಮಾಮಣ್ಣ ಜವನರಿಗೆ ದಾಲ ಗೊತ್ತುಜ್ಜಿಂದು ಐಕು ಸುರುಕು ತರಬೇತಿ ಕೊರ್ಪಿರಿ ಮಾಮಣ್ಣ ನಂಚಿತ್ತಿನ ಹಿರಿಯರ ನಕಲು ಪುರ ಅಲ್ಪ ಉಲ್ಲೇರಿಗೆ ಅಕಲು ಒಂಜಿ ಸುತ್ತು ತರಬೇತಿ ಕೊರ್ದು ಬೊಕ್ಕ ಸುರು ಮಲ್ಪುನೆಗೆ
2: ತರಬೇತಿ ಸರಿಟಾಯ್ಜಿಡ ಬೊಕ್ಕ ತರದ ಮಿತ್ತೆ ಬೂರು ಅದನ್ನ
1: ಎಂಚಾಪಣ್ಣಗ ನಮ್ಮ ತೆರಿಯೊಂದು ಉಮೇದು ಬುಟ್ಟೊಡಿತ ಆನಿಗೆ ಮಾತೆಲ್ಲ ಕಲ್ಪು ಇರಂದತ್ತು ಅಂಡ್ ಐತ ಬಗೆಟ್ ತೆರಿಯೊಂದು ದುಂಬುಗು ಅಂಚಿನ ಪುರ ಮಲ್ಪೋಣ ಕಲ್ತೋ ನೋಡು
0: ಒಂಜಿ ಎಡ್ಡೆ ಗೊತ್ತಿಪ್ಪೋಡು ದಾಯಪಂಡ ಇತ್ತೆ ಪೆತ್ತದ ಪೇರು ಹೋವು ಎರ್ಮೆದ ಪೇರು ಹೋವು ಒಂದೇ ಜನಕ್ಕೆ ಗೊತ್ತಿಪ್ಪಂದು ಸತೀಶ್ ಅಣ್ಣದ ಅದು
1: ಕೋಸಮ ಈ ಕೆಲವರಿಗೆ ಎರ್ಮೆ ಹೋವು ಪೆತ್ತ
2: ಅದು ಐಕ ಕೂಡ ಏನೇತು ಒಂದುಲ್ಲೇರು ಮಾಮಣ್ಣೆ
1: ಅದು ಸತೀಶೆ ದಾಯಪಣ್ಣ ಹೆಂಕ ಒಂಚೂರು ಮಕ್ಕರ ಮನ್ ಪೆರ ಸತೀಶ ಎಡ್ಡೆ ಹಾಕೊಂಡು ದಾಯಪಣ್ಣ ಆಂಡ ಸತೀಶೆ ಮಾತ ಐಟು ಪುರ ಬಿರ್ಸಿ ಮಾತ ದಾನೆ ಓಲು ಎಂಚಿನ ಪೂರ ಪಿಂದು ತೆರಿಯೊಂದೇ ಆಯ ಪಾತು
0: ಅತ್ತಿತ್ತೆ ಎರ್ಮೆಲ ಪೆತ್ತಲ ಬಂದಾಗ ನನ್ನ ಪಾಂಡು ಸತೀಶಣ್ಣ ಮಗಲೆ ನೋರ ಯಾನ್ ತಿರ್ಗೆರೆಲ್ಲ ತೊಂಪೋಯಿನಿ ನಮ್ಮನ ಅಂಚಿ ಬೆಂಗಳೂರದ ಅಂಚಿ ಅಲ್ಪ ಮಸ್ತಿ ಕತ್ತೆಲುಲ್ಲತ್ತ ಎನ್ನ ಮಗಲೆಗ ಅವು ಕತ್ತೆನ ಕುದುರೆ ನಂದು ಗೊತ್ತಾವಡತ್ತ ಕತ್ತೆಂತೂದು ಕುದುರೆದ ಕಿನ್ನಿಂದ ಬಂತಲ್ಲ ಅಂಚ ಒಂದು ಕತ್ತೆ
1: ಅದು ಅಂಚ ಪುರ ಆಪುಂಡು ದಯಪಣ್ಣಗ ದುಂಬುಯ್ತ ಗಾಡಿ ಪುರ ಎಂಚಿನ ಇತ್ತಿನ ಸಾರೋಟು ಪುರ ಕುದುರೆನ ಕತ್ತೆನ ಅಂದು ಒಂಜಿ ರೀತಿದ ಗೊಂದಲ
2: ಬೊಕ್ಕ ಒಂಜಿ ಹೆಸರ ಕತ್ತೆ ಬರ್ತ ಅಂಚ ಅವು ಕುದುರೆನ ಕತ್ತೆನ ತುಂಡಲ ಗೊತ್ತಾವ ಅಂಚೈತೆ ಅಲೆಗಿತ್ತೆ ಕುದುರೆ ಗಾಡಿ ಹಿಡ್ಕೋ ಲೆತ್ತೊಂದು ಪೋಪುನ ಇಟ್ಟುಲ್ಲರದಾನೆ
0: ಕುದುರೆ ಗಾಡಿ ಹಿಡ ಲೆತ್ತೊಂ ಪೋತೆ ಸತೀಶ ನಾಂಡ ದಾದಾಪುನ ಓತಂಡ ಇತ್ತೆ ನಮಕ್ ಗೊತ್ತಿಜನ್ನ ಊರು ಪೋನಾಗ ನಮ್ಮನ್ನು ಮಂಗೆ ಮಲ್ಪುನಕ್ಕೆಲ್ಲ ಜಾಸ್ತಿ
2: ಅಂದು
0: ಒಂಜಿ ಮುಲ್ಪಡ್ದ ಅಡೆ ಪೋದು ಎಡ್ಡೆ ಕಾಸದೆ ತೊನ್ನುವಿರ ಅಂಚದೊಂಚೂರು ಪೋಡಿಗೆಲ್ಲ ಹಾಪುಂಡು ತೂದು ಪೋಡ ಹಾಪುಂಡು ಆತೆ ವಿಷಯ
1: ಬೊಕ್ಕ ಅಂಚಪುರ ಬೊಕ್ಕೊಂಜಿ ಸಂಗತಿ ಉಂಡು ಎಂಚಪಣ್ಣ ನಮಕ್ಕೆ ತಲ ಅಂಚಿನ ಅಭ್ಯಾಸ ಐತೆ ಆಟೋ ಓಟೋ ಲೇಡಿ ಪುರ ಪಾಲ್ ಪಡ ಬಂದನಾಗಲು ಒರೋಣೆ ಅಂಚಿ ಇಟ್ಟು ಕುಲ್ಲುನಾಗ ಎಂಕು ವರಾತನಿ ಪುಲ್ಲಿನ ಒತ್ತಾಗ ಒಂಟೆ ಸಮಿತು ಹೋದ ಎಂಕು ಜಪ್ಪಿಡ ಯಾವುದಾತು ಪಕ್ಕ ತರೆ ತಿರುಗಿದ ಪುರ ಮಲ ಮತ್ತು ಅಂಚಪುರ ಆಯ್ರೆ ಬಲ್ಯಪ್ಪ
0: ಇತ್ತೆ ಪಕ್ಕದ ತಿರ್ಗೆರೆ ಪರಜ್ಜಿ ಸತೀಶ್ ಅಣ್ಣ ಎಂತೂ ಶಾಲೆ ಶುರು ಅಂಡತ್ತೆ ಅಲ್ಲಿಗಿತ್ತೆ ಶಾಲೆಗೆ ಪಿದಾಡ್ನೇ ಒಂಜಿ ಗೌಜಿ ಆಗ್ತಂಡು ಪ್ರತಿ ವರ್ಷಲ ಪೊಸತ್ತೇ ಬೋಡು ಸತೀಶ್ ಅಣ್ಣ ಅಂಗಿ ಪೊಸತ್ತು ಅವಡಿಗೆ ಬ್ಯಾಗ್ ಪೊಸತ್ತ ಅವಡಿಗೆ ಕೋಡೆ ಪೊಸತ್ತ ಅವಡಿಗೆ ಪುರ ಪೊಸತ್ತ
1: ಅವಡಿ ಚೀಲ ಒಂಜಿ ಪೊಸತ್ತು ಯಾಣೆತ್ತು ಕೊರ್ಪಂತೆ ಬಾಲೆ
2: ಅತ್ತ ಚೀರ ಅಂಡಲ್ಲ ಈರ್ ದೆತ್ತು ಕೊರ್ಪಿನ ಅಂಡಲ್ಲ ಅಲೆಗ್ ಅಲೆಗೆಂಚ ಬೋರ್ಡ್ ಅಂಚಿನೇ ಅಲ್ದೆ
1: ಅಲೆಗ್
0: ಬೋರ್ಡ್ ಆಯ್ನ ಅಂಚಿನೇ ಗೊಂಬೆ ಇಪ್ಪೋಡು ಅಂಚಿನೇ ಕಣ್ಣಿಪ್ಪೋಡು ಆ ಗೊಂಬೆಗೆ ಇಂಚಿನೇ ಮುಂಕು
1: ಮಾತ ಉಪ್ಪೋಡ ಎನ್ನ ಕೈಟ್ ಕಾಸು
0: ಅವಲ ಈ ಮಾಮಣ್ಣನ ಮಂಗಟಾಯರ್ ಎಡ್ಡೆ ಹಾಕೊಂಡಲ್ಲೇ ಮಾಮಣ್ಣನೆಲ್ಲ ತೊಂಬಲ್ ದೆತ್ತನರೇ
2: ಅಂಚೈತೆ ಅಪಕಂಡ ಈ ಶಾಲೆಗೆ ಪೋಪುನ ಗಮ್ಮತ್ತು ಇತ್ತಲೆಗಿತ್ತೇನೆ ಪೋಡಪ್ಪಣ ಜೋಶುಡುಲ್ಲ ಅಪಕಂಡ
0: ಅವ್ರಡ್ಡೇ ದಿನ ಜೋಶುರಿಯವನೇ ಸತೀಶ್ ಅಣ್ಣ ಅಲ್ಪ ಶಾಲೆ ಪೋದು ಪೊಸ ಚೀರವು ಪೊಸ ಕೊಡೆ ಪೊಸತ್ತು ವಾಟರ್ ಬ್ಯಾಗ್ ಪುರ ತೋಜಪಾದ ಆನಾಗ ಅವು ಪೋಪುಂಡ ಇಂಟ್ರೆಸ್ಟ್ ಬೊಕ್ಕ ಬೊಕ್ಕ ಅಂಡಲ್ಲ
1: ಅದೇ ಬೊಕ್ಕ ಅಂಚ ನಮ್ಮ ಪಣಿ ಅಲ್ಲ ಅಕ್ಲೆ ಬೊಕ್ಕ ಅಲ್ಲಿ ಕಲ್ಪು ಇಟ್ಟು ಬಾರಿ ಒಂಜಿ ದುಂಬು ಅಲ್ಲಿ ಓದುನೆ ಬರೆ ನೆಟ್ಟೇ ಮುರುಕುದು ಪಲ್ಲದಾಲಾಡ ಎಂಚಿನ ಇಸಾಯ ಪಾಡು ಎನ್ನಡ ಕೆಲವು ಸರ್ತಿ ಪಿಂದೋಣ ಉಂಡು
0: ಅವು ಪೂರ ಇಪ್ಪಡು ಸತೀಶ್ ಅಣ್ಣ ಮುರಣಿ ಮಾಮಣ್ಣ ಊರುಡ್ದು ಬಂದಾಗ ಪೆಲಕೈದ ಪರಂದು ಬಾ ತೊಂಬೈದೆ ಅಂಚ ಆಯ್ತು ಒಂಜಿ ಪಾಯಸ ಮಲ್ತು ದೀತೆ ಏನೊಂಜಿ ಪತಂ ಬರ್ಪೆ ಉಲಾಯ್
1: ದುಂಬು ಕಾಣಾಗ
0: ಪತಂ ಬರ್ಪೆ ಪತಂ ಬರ್ಪೆ
3: ಇದಮುಟ್ಟ ಚಾವಡಿಕಟ್ಟೆ ವಾರದ ಪಟ್ಟಾಂಗ ಕೇಂಡರು ಪಾಲ್ ಪಡೆಯನಕಲು ಲತೀಶ್ ಪಾಲ್ದನೆ ಪ್ರವೀಣ್ ಅಮ್ಮೆಂಬಳ ಬೊಕ್ಕ ಅಕ್ಷತ ರಾಜ್ ಪೆರ್ಲ
4: ಪ್ರಿಯ ಕೇಳುಗರೆ
5: ನನ್ನ ರಾಗತಾನ ಪಲ್ಲವಿ
4: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ
6: ಸೂರ್ಯೋದಯದ ವೈಭವ ಪ್ರಕೃತಿಯ ಪರಿಸರದ ವರ್ಣನೆಯ ಜೊತೆಯಲ್ಲಿ ಮುಂದಿನ ಬದುಕಿನ ಭರವಸೆಯ ಕಿರಣವನ್ನು ನಾವು ಕಾಣಬಹುದು

0: ಎಲ್ಲರಿಗೂ ನಮಸ್ಕಾರ. ಯುವವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮ್ಮ ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಕನ್ನಡದ ಉದಯೋನ್ಮುಖ ಯುವ ಬರಹಗಾರ ಪತ್ರಕರ್ತ ಪ್ರಮೋದ ಮೋಹನ ಹೆಗಡೆ ಅವರು ನಮ್ಮೊಂದಿಗಿದ್ದಾರೆ. ಇವರ ಕಾವ್ಯನಾಮ ಪದಚಿಹ್ನ. ಪದಚಿಹ್ನ ಅವರೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
1: ನಮಸ್ಕಾರ, ನಾನು ಪದಚಿಹ್ನ. ಯುವವಾಣಿ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದಕ್ಕೆ ಇಡೀ ಆಕಾಶವಾಣಿ ತಂಡಕ್ಕೆ ತುಂಬು ಹೃದಯದ ಧನ್ಯವಾದಗಳು.
0: ಪದಚಿಹ್ನ ಅವರೇ, ಇತ್ತೀಚಿನ ದಿನಗಳಲ್ಲಿ ಯುವ ಜನತೆಯ ಸೆಳೆತ ಡಿಜಿಟಲ್ ನತ್ತ ಹೆಚ್ಚಾಗಿದೆ, ಆದರೆ ಬರವಣಿಗೆಯತ್ತ ಅವರ ಆಕರ್ಷಣೆ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿದೆ ಅಂತ ಹೇಳೋರೇ ಹೆಚ್ಚು. ಆದರೆ ನೀವು ಈ ಸಾಲಿನಲ್ಲಿ ಬಹಳ ಅಪರೂಪವಾಗಿ ನಿಲ್ತೀರ. ನೀವು ಇಲ್ಲಿಯವರೆಗೂ 8 ಪುಸ್ತಕಗಳನ್ನ ಬರೆದಿದ್ದೀರಾ. ಮೈಸೂರು ಪಾಕ್ ಹುಡುಗ, ನಾವು ಏಕೆ ಬದುಕಬೇಕು, ಮಾಯಾ ನಿಕೇತನ, ನಿಮ್ಮದಿ ನೆಮ್ಮದಿ, ಸ್ವಪ್ನಗಿರಿ ಡೈರೀಸ್, ಅಷ್ಟಾವಕ್ರ, ಮನಸ್ಸು ಜೋಪಾನ, ಜೊತೆಗೆ ಹಿಂದಿ ಕವಿತೆಗಳ ಸಂಕಲನವನ್ನ ಕೂಡ ಹೊರತಂದಿದ್ದೀರಾ, ದಿಲ್ ಕೋ ಕುಚ್ ಕೆಹನಾ ಬಾಕಿ ಹೇ. ನಿಮ್ಗೆ ಇಷ್ಟು ಪುಸ್ತಕಗಳನ್ನ ಬರೆಯೋದಕ್ಕೆ ಇಷ್ಟು ಕಡಿಮೆ ಅವಧಿಯಲ್ಲಿ ಹೇಗ್ ಸಾಧ್ಯ ಆಯ್ತು?
1: ಹೇಗ್ ಸಾಧ್ಯ ಆಯ್ತು ಅನ್ನೋ ಪ್ರಶ್ನೆಗೆ ಉತ್ತರ ನಂಗೂ ಸರಿಯಾಗಿ ಗೊತ್ತಿಲ್ಲ. ಅಂದ್ರೆ ಸ್ಕೂಲು ಅಥವಾ ಕಾಲೇಜು ಸಮಯದಲ್ಲಿ ನನ್ನ ಫ್ರೆಂಡ್ಸ್ ಸುತ್ತಮುತ್ತರೆಲ್ಲ ತುಂಬಾ ಜನ ಓದೋರು, ಆದ್ರೆ ನನಗೆ ಅಂತ ಓದು ಅಥವಾ ಬರವಣಿಗೆಯ ದೊಡ್ಡ ಅಭ್ಯಾಸ ಅಂತ ಏನಿಲ್ಲ. ಆದ್ರೆ ಕೆಲವೊಮ್ಮೆ ಈ ಕೆಲವು ಯಾವುದೋ ಒಂದು ವಿಷಯನ ನಾವು ನೇರವಾಗಿ ಹೇಳಕ್ ಆಗಲ್ಲ ಅನ್ನೋ ಒಂದು ಸಂದರ್ಭದಲ್ಲಿ ಹೇಗೆ ಹೇಳ್ಬೋದು ಅಂತ ಯೋಚನೆ ಮಾಡಕ್ ಹೋದಾಗ ಓಕೆ, ಒಂದು 4 ಸಾಲಿನ ಕವಿತೆಯಲ್ಲಿ ಹೇಳ್ಬೋದು ಅಂತ ಶುರುವಾಗತ್ತೆ. ಹಾಗೆ ನನಗೆ ಮೊದಲು ತುಂಬಾ ಇಷ್ಟ ಆಗಿದ್ದು ಗುಲ್ಜಾರ್. ಗುಲ್ಜಾರ್ ಕವಿತೆಗಳು ನಾನು ತುಂಬಾ ಚೆನ್ನಾಗಿ ಕೇಳ್ತಿದ್ದೆ, ಓದ್ತಿದ್ದೆ. ಹಂಗ್ ಬರಿಬೇಕಾದ್ರೆ ಬರೆದ್ರೆ ಒಂದ್ ಗುಲ್ಜಾರ್ ತರದ ಒಂದ್ 4 ಲೈನ್ ಬರೆಯೋಣ ಅಂತ ಹೇಳಿ ಟ್ರೈ ಮಾಡ್ತಿದ್ದೆ. ಪಿ ಯು ಸಿ ಅಲ್ಲಿದ್ದಾಗ ಅದು ಶುರುವಾಗಿದ್ದು. ನಾನು ಮೊದಲಿಗೆ ಬರೆಯಕ್ ಶುರು ಮಾಡಿದ್ದು ಹಿಂದಿಯಲ್ಲಿ. ಅಲ್ಲಿಂದ ಇಂಜಿನಿಯರಿಂಗ್ ಬರೋಷ್ಟೊತ್ತಿಗೆ ಒಂದು ಓಕೆ, 2 ಪ್ಯಾರಾ 3 ಪ್ಯಾರಾ ಆಗಿ ಒಂದು ಕತೆ ತರ ಬರೆಯೋಣ ಅಂತ ಅನ್ಕೊಂಡು ಶುರು ಮಾಡಿದ್ದು. ಆಮೇಲೆ 2021 ಜೋಗಿ ಸರ್ ಮತ್ತೆ ಕುಂಟಿನಿ ಅವರು, ಅವರ ಪರಿಚಯ ಆಯ್ತು. ಹಂಗೆ ಅವರ ಒಂದು ಬಳಗದಲ್ಲಿ, ಅವರ ಒಂದು ತಂಡದಲ್ಲಿ ಸೇರಿದಾಗ ಒಂದು ಕಥೆನ ಹೇಗೆ ಬರಿಬೇಕು ಅಥವಾ ಹೇಗೆ ನೋಡ್ಬೇಕು ಅನ್ನೋದನ್ನ ತಿಳಿಸ್ತಾ ಹೋದ್ರು. ಅಲ್ಲಿಂದ ಒಂದ್ ಸ್ವಲ್ಪ ಕಲಿಯಕ್ಕೆ ಶುರು ಮಾಡಿದ್ದು, ಇನ್ನು ಕಲಿತಾ ಇದ್ದೀನಿ. ಹೀಗೆ ಶುರುವಾಗಿದ್ದು ಒಂದು ಪಯಣ.
0: 2021
1: ನನ್ನ ಮೊದಲನೇ ಪುಸ್ತಕ ಪ್ರಕಟ ಆಗಿದ್ದು, ಈಗ 26 9 ಪ್ರಕಟ ಆಗ್ತಾ ಇದೆ. ಇನ್ನೊಂದ್ 2-3 ಈ ವರ್ಷನೇ ಬರೋ ಆಗಿದೆ. ನಾನು ಪುರ್ಸೊತ್ತಿದ್ದಾಗ ಬರಿತೀನಿ ಅಥವಾ ನನಗೇನೋ ಮಾಡಕ್ಕೇನು ಕೆಲಸ ಇಲ್ದಾಗ ಬರಿತೀನಿ ಅಂತಲ್ಲ, ನಾನು ಬರಿತೀನಿ. ಬರೆಯೋದು ಪಾರ್ಟ್ ಆಫ್ ಬದುಕು. ನಂಗೆ ಎಲ್ಲದೂ ಬೇಕು ಬದುಕಲ್ಲಿ. ನಂಗೆ ಬರವಣಿಗೆ ಮಾತ್ರ ಬದುಕು ಅಂತ ಹೇಳಲ್ಲ. ನಾನು ಪುರ್ಸೊತ್ತಿದ್ದಾಗ ನನಗೆ ಗಾಡಿ ತಗೊಂಡು ಒಬ್ಬನೇ ತಿರುಗಾಡೋದಕ್ಕೂ ಇಷ್ಟ, ಯಾವ್ದೋ ಒಂದಿಷ್ಟ ಅದ್ಭುತ ದೃಶ್ಯಗಳು ಕಂಡಾಗ ನನಗೆ ಫೋಟೋ ತೆಗೆಯೋದಕ್ಕೂ ಇಷ್ಟ, ಯಾವ್ದಾದ್ರು ಒಬ್ರು ನಾಟಕ ಇದೆ ಮಾಡಕ್ ಬರ್ತೀಯ ಅಂತ ಕೇಳಿದ್ರೆ ಖಂಡಿತ ಖುಷಿಯಿಂದ ಹೋಗ್ತೀನಿ. ಅದು ಎಲ್ಲದೂ ಬೇಕು ನಂಗೆ.
0: ಜೀವನದ ನಾನಾ ಆಯಾಮಗಳನ್ನ ಜೀವನದ ಜೊತೆ ಜೊತೆಯಾಗಿ ಬದುಕ್ತಾ ಹೋಗ್ತಾ ಇದ್ದೀರಾ. ಒಬ್ಬ ಲೇಖಕನಾಗಿ ನಿಮ್ಗನ್ಸೋ ಹಾಗೆ ಓದುಗರು ಕೃತಿಯನ್ನ ಓದುವಾಗ ಏನನ್ನ ಅರಸ್ತಾ ಇರ್ತಾರೆ, ಏನನ್ನ ಹುಡುಕ್ತಾ ಇರ್ತಾರೆ?
1: ಅಂದ್ರೆ ಈಗ ತುಂಬಾ ಜನ ಈ ಡಿಜಿಟಲ್ ಬಂದಿದೆ ಅಥವಾ ಸೋಷಿಯಲ್ ಮೀಡಿಯಾ ಇದೆ, ಎಲ್ಲದು ಬೆರಳು ತುದಿಗೆ ಸಿಕ್ಬಿಡುತ್ತೆ. ಸೊ 3 ಇಂತ ಜಾಸ್ತಿ ಇರುವಂತ ರೀಲ್ಸ್ ನೋಡೋದಕ್ಕೂ ತುಂಬಾ ಜನ ಟೈಮ್ ಇಲ್ಲ ಹಿಂಗೆಲ್ಲ ಹೇಳ್ತಾ ಇರ್ತಾರೆ. ಆದ್ರೆ ಅದೆಲ್ಲೋ ಒಂದ್ ಕಡೆ ಪುಸ್ತಕ ಕೈಯಲ್ಲಿ ಹಿಡಿದಾಗ ಒಂದು ಫೀಲ್ ಕೊಡುತ್ತಲ್ಲ, ಅದಕ್ಕೂ ಜನ ಕಾಯ್ತಿರ್ತಾರೆ. ಈಗಲೂ ಆ ಕ್ಷಣ ಸಿಕ್ಕಿದ್ರೆ, ತುಂಬಾ ಜನ ಒಳ್ಳೆ ಪುಸ್ತಕ ಸಿಕ್ಕಿದ್ರೆ ತಗೊಂಡು ಓದ್ಬೇಕು ಅನ್ನೋ ಒಂದು ಆಸೆ ಖಂಡಿತ ಇರುತ್ತೆ, ಯಾರಿಗೂ ಇರಲ್ಲ ಅಂತಲ್ಲ. ಆ ಪ್ರಿಂಟ್ ಆಗಿರುವಂತಹ ಒಂದು ಅಕ್ಷರಗಳನ್ನ ನೋಡೋದಕ್ಕಿದೆಯಲ್ಲ, ಅದನ್ನ ಓದ್ಬೇಕಾದ್ರೆ, ಆ ಪುಸ್ತಕ ಓದ್ಬೇಕಾದ್ರೆ ನಮ್ಮಲ್ಲಿ ಒಂದು ಪ್ರಪಂಚ ಸೃಷ್ಟಿಯಾಗ್ತಾ ಹೋಗುತ್ತೆ. ಅದು ನಮ್ಮ ಪ್ರಪಂಚ ಮತ್ತೆ ಆ ಪ್ರಪಂಚ ಎರಡೂ ಎಲ್ಲೋ ಒಂದು ಕಡೆ ಸೇರ್ತಾ ಹೋಗುತ್ತೆ. ಜನ

0: ಅದನ್ನ ಇಷ್ಟಪಡ್ತಾರೆ ಅಂತ ಅನ್ಸುತ್ತೆ.
1: ಒಬ್ಬ ಲೇಖಕನೇ ಆ ಒಂದು ಕೃತಿಯ ಮೊದಲ ಓದುಗ. ನಿಮ್ಮ ಕೃತಿಯನ್ನ ನೀವು ಮೊದಲು ಓದಿದಾಗ ನಿಮಗೆ ಮೂಡ್ಬರೋ ಭಾವನೆ ಯಾವುದು?
0: ನಾನು ಒಂದು ಪೂರ್ತಿ ಪುಸ್ತಕ ರೆಡಿ ಆದ್ಮೇಲೆ ಅದನ್ನ ನಾನು ಓದೋದಕ್ಕಿಂತ ಹೆಚ್ಚು ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ಗಣೇಶ್ ಅಂತ, ಅವನು ಓದ್ತಾನೆ, ಇಲ್ಲದೆ ಹೋದ್ರೆ ನಮ್ಮಅಮ್ಮ ಓದ್ತಾರೆ. ಅವರು ಪ್ರೂಫ್ ರೀಡಿಂಗ್ ಇಂದ ಹಿಡಿದು ಏನಾದ್ರು ಸಣ್ಣ ಪುಟ್ಟ ತಪ್ಪುಗಳಿದ್ರು ಹೇಳೋದು ಅವರೇ. ಇನ್ನು ಪ್ರಿಂಟ್ ಆಗಿ ಬಂದ್ಮೇಲೆ ನಮ್ಮಅಪ್ಪ ಓದ್ತಾರೆ, ಅವರು ಪ್ರೂಫ್ ರೀಡಿಂಗ್ ಮತ್ತೆ ಹೊಸದಾಗಿ ಮಾಡ್ತಾರೆ. ಅಮ್ಮ ಅಥವಾ ಗಣೇಶ ನಂಗೇನಾದ್ರು ಹಾ ಇಲ್ಲ ಇದು ಚೆನ್ನಾಗಿದೆ ಅಂತ ಅಂದ್ರು ಅಂದ್ರೆ ನನಗದು ಸಾಕು, ನನಗೆ ಇನ್ನು ಹೆಚ್ಚಿನದ ಇನ್ನೇನು ಬೇಡ, ಇನ್ನು ಉಳಿದಿದ್ದು ಏನೇ ಬಂದ್ರೆ ಅದು ಬೋನಸ್.
1: ನೀವು ಯಾವ ರೀತಿ ಪ್ರಿಪೇರ್ ಆಗ್ತೀರಾ ಒಂದು ಪುಸ್ತಕವನ್ನ ಬರಿಬೇಕಾದ್ರೆ?
0: ಡಿಪೆಂಡ್ಸ್ ನಾನು ಏನ್ ಬರೀತಾ ಇದ್ದೀನಿ ಅನ್ನೋದ್ರ ಮೇಲೆ. ಈಗ ಕೆಲವೊಮ್ಮೆ ಮೋಟಿವೇಶನಲ್ ಪುಸ್ತಕ ಬರಿಬೇಕು ಅಂತಂದಾಗ ನಂಗೆ ತುಂಬಾ ರೆಫರೆನ್ಸ್ಗಳು ಬೇಕಾಗತ್ತೆ. ಮಹಾಭಾರತದಲ್ಲಿ ಕೃಷ್ಣ ಏನ್ ಹೇಳಿದಾನೆ ಅನ್ನೋದ್ರಿಂದ ಹಿಡಿದು ಈಗಿನ ಕಾಲದ ಹೊಸ ಮೋಟಿವೇಶನಲ್ ಸ್ಪೀಕರ್ಗಳು ಯಾವ ರೀತಿ ಯೋಚನೆ ಮಾಡ್ತಾರೆ ಅನ್ನೋದ್ರವರೆಗೂ ನಂಗೆ ಯಾವ್ದೇ ರೆಫರೆನ್ಸ್ ಸಿಕ್ಕಿದ್ರು ನಂಗದು

0: ಈಗ ಕೆಲವೊಮ್ಮೆ ಮೋಟಿವೇಶ್ನಲ್ ಪುಸ್ತಕ ಬರಿಬೇಕು ಅಂತಂದಾಗ ನಂಗೆ ತುಂಬಾ ರೆಫರೆನ್ಸ್ಗಳು ಬೇಕಾಗತ್ತೆ. ಮಹಾಭಾರತದಲ್ಲಿ ಕೃಷ್ಣ ಏನ್ ಹೇಳಿದಾನೆ ಅನ್ನೋದ್ರಿಂದ ಹಿಡಿದು ಈಗಿನ ಕಾಲದ ಹೊಸ ಮೋಟಿವೇಶ್ನಲ್ ಸ್ಪೀಕರ್ಗಳು ಯಾವ ರೀತಿ ಯೋಚನೆ ಮಾಡ್ತಾರೆ ಅನ್ನೋದ್ರವರೆಗೂ ನಂಗೆ ಯಾವ್ದೇ ರೆಫರೆನ್ಸ್ ಸಿಕ್ಕಿದ್ರು ನಂಗದು ಬೋನಸ್. ಹಿಂಗ್ ಬೇರೆ ಬೇರೆ ರೆಫರೆನ್ಸ್ಗಳು ಏನಿರುತ್ತೋ ಅದು ಇಟ್ಕೊಂಡಿರ್ತೀನಿ. ಅದನ್ನು ಹೊರತಾಗಿಯೂ ಬರಿಬೇಕಾದ್ರೆ ನಾನು ಮತ್ತೆ ಲ್ಯಾಪ್ಟಾಪ್ ಎರಡೇ ಇರುವಂತದ್ದು. ಅದು ಹೆಂಗಾಗುತ್ತೋ ಹಂಗೆ.
1: ನೀವೇ ಬರೆದಿರುವಂತಹ ಕವಿತೆಗಳ ಒಂದಷ್ಟು ಸಾಲುಗಳನ್ನ ನಮಗೆ ಹೇಳ್ಬೋದಾ?
0: ಇತ್ತೀಚೆಗೆ ಬರೆದಿರೋ ಕವಿತೆ: ನಿನ್ನ ಪ್ರಪಂಚ ಬೇರೆ, ನನ್ನ ಅಸ್ತಿತ್ವ ಬೇರೆ. ನಿನಗೆ ಬಿಡುವುದು ಕಷ್ಟವಿರಬಹುದು, ನನಗೆ ಗೊತ್ತಿಲ್ಲ ಹೊಸದಾಗಿ ಕಟ್ಟುವುದು. ಆದರೆ ಒಪ್ಪಿದರೆ ನೀನು ಇಬ್ಬರು ಹೊಸ ಕಾಲದಲ್ಲಿ ಬದುಕಬಹುದು. ನಿನ್ನ ಕಥೆಯೇ ಬೇರೆ, ನಾ ಬರೆದ ಕವಿತೆ ಬೇರೆ. ನಿನ್ನ ಕಥೆಯಲ್ಲಿ ನಾನಿಲ್ಲ, ನನ್ನ ಕವಿತೆಗೆ ನೀ ಗೊತ್ತೇ ಇಲ್ಲ. ಆದರೆ ಒಪ್ಪಿದರೆ ನೀನು ಇಬ್ಬರು ಕಾದಂಬರಿಯ ಬರೆಯಬಹುದು. ನೀ ಸಾಗುವ ದಾರಿ ಬೇರೆ, ನಾನಿರುವ ವಿಳಾಸ ಬೇರೆ. ನಿನ್ನ ದಾರಿಗೆ ವಿಳಾಸವಿಲ್ಲ, ನನ್ನ ವಿಳಾಸಕ್ಕೆ ದಾರಿ ಗೊತ್ತಿಲ್ಲ. ಆದರೆ ಒಪ್ಪಿದರೆ ನೀನು ಇಬ್ಬರು ಸೇರಿ ಹೊಸ ದಾರಿಯಲ್ಲಿ ಹೊಸ ವಿಳಾಸ ಬರೆಯಬಹುದು.
1: ತುಂಬಾ ಚಂದದ ಸಾಲುಗಳು. ಕನ್ನಡದಲ್ಲಿ ಇಷ್ಟು ಚೆನ್ನಾಗಿ ಬರೀತೀರಾ, ಅದೇ ರೀತಿಯಲ್ಲಿ ಹಿಂದಿಯಲ್ಲಿ ಕೂಡ ಕವಿತೆಯನ್ನ ಬರೀತೀರಾ ನೀವು ಅಂತ ಕೇಳಲ್ಪಟ್ಟಿದ್ವಿ. ಹಿಂದಿಯಲ್ಲಿರೋ ಸಾಲುಗಳನ್ನ ಹೇಳ್ಬೋದಾ?
0: ಹಾ, ಮೈ ಲಿಖನಾ ಸಕಾ ತುಮ್ ಪಡನಾ ಸಕೆ, ಮೇರೆ ಹಾಥ್ ಮೇ ತೆರೆ ನಾಮ್ ಕಿ ಲಕೀರ್, ತೆರೆ ದಿಲ್ ಮೇ ಮೇರಾ ತಸ್ವೀರ್, ಚಾಹೇ ಏಕ ದಿನ ಯಾ ಚಾಹೇ ಏಕ ಪಲ್, ಜಹಾ ತುಮ್ ಔರ್ ಮೇ ಏಕ ಹೋ, ಐಸಾ ಕೋಯಿ ತಕದೀರ್ ಮೈ ಲಿಖ ನಾ ಸಕಾ. ತೆರೆ ಗಲಿ ಕೋ ಢೂಂಡತೆ ಅಂಜಾನ್ ರಾಹ ಪರ್, ಹಾಥ್ ಮೇ ವೋ ಖತ್ ಪಕಡ್ಕರ್, ಜಿಸ್ ಮೇ ಲಿಖಿ ತಿ ಕಹಾನಿ ಅಪ್ನಿ, ಅನ್ ಕಹಿ ಬಾತೆ ದಿಲ್ ಕಿ, ಜೊ ಭೀಗ ಗಯಾ ತಾ ಬಾರಿಶ್ ಮೇ, ಉನ್ ಶಬ್ದೋಂ ಕೋ ಟುಕಡೋಂ ಕೋ ತುಮ್ ಪಡ ನಾ ಸಕೆ. ಮುಜೆ ಫಿರ್ ಲಿಖನೆ ಕಿ ಆಸ್ ತಿ, ಪರ್ ಶಬ್ದ ಟೂಟ ಗಯೆ, ಚಾಹ ಕರ್ ಬಿ ತುಮ್ ಪಡ ನಾ ಸಕೆ, ಸಾರೇ ಜಜ್ಬಾತ್ ರೂಟ ಗಯೆ, ನಾ ಕಿಸ್ಮತ ಸಾಥ್ ತಿ ನಾ ಹಮ್ ಸಾಥ್ ರಹೆ, ಹಮಾರಿ ವೋ ಕಹಾನಿ ಬನ್ ಗಯೆ, ಜಿಸೆ ಮೇ ಲಿಖ ನಾ ಸಕಾ ತುಮ್ ಪಡ ನಾ ಸಕೆ. ಇದು ಒಂದು ಅಪೂರ್ಣ ಪ್ರೇಮ ಕವಿತೆ ತರ. ಅಂದ್ರೆ ನಾನು ಬರೆಯೋಕೆ ಸಾಧ್ಯ ಆಗ್ಲಿಲ್ಲ, ನಿನಗೆ ಓದೋಕೆ ಸಾಧ್ಯ ಆಗ್ಲಿಲ್ಲ ಅಂತ. ನನ್ನ ಕೈಯಲ್ಲಿ ನಿನ್ನ ಹೆಸರು, ನನ್ನ ಹೃದಯದಲ್ಲಿ ನಿನ್ನ ಫೋಟೋ, ಯಾವ್ದಾದ್ರೂ ಒಂದು ಕ್ಷಣ ನಾವಿಬ್ರು ಒಂದೇ ಆಗಿರುವಂಥದ್ದು, ಆ ಥರದ್ದೊಂದು ವಿಧಿನ ನಾನು ಬರೆಯೋಕ್ಕಾಗಲಿಲ್ಲ. ನೀನಿರೋ ಜಾಗಕ್ಕೆ ನಾನು ಕಳಿಸಿರುವಂಥ ಒಂದು ಪತ್ರ, ಅದರಲ್ಲಿರುವಂಥ ಮುರಿದೋಗಿರೋ ಶಬ್ದಗಳು, ಅದನ್ನು ನೀನು ಯಾವಾಗಲೂ ಓದೋಕ್ಕೆ ಆಗಲಿಲ್ಲ. ನನಗೆ ಮತ್ತೊಮ್ಮೆ ಬರೆಯೋ ಆಸೆ ಇತ್ತು, ನಿನಗೆ ಮತ್ತೊಮ್ಮೆ ಓದಿಸೋ ಆಸೆ ಇತ್ತು, ಆದರೆ ಬರೆಯೋದಕ್ಕೆ ನನ್ನ ಹತ್ರ ಶಕ್ತಿ ಇರಲಿಲ್ಲ, ಶಬ್ದಗಳು ಜೀವಂತವಾಗಿರಲಿಲ್ಲ. ನಮ್ಮಿಬ್ಬರ ಕಥೆ ಎಷ್ಟು ಅಪೂರ್ಣವಾಗಿತ್ತು ಅಂತಂದರೆ ನಾನು ಬರೆಯೋಕ್ಕಾಗಲಿಲ್ಲ, ನೀನು ಓದೋಕ್ಕಾಗಲಿಲ್ಲ.
1: ಹಿಂದಿಯಲ್ಲಿ ಮತ್ತೆ ಕನ್ನಡದಲ್ಲಿ ಎರಡರಲ್ಲೂ ಕೂಡ ನೀವು ಸಾಹಿತ್ಯ ರಚನೆಯನ್ನ ಮಾಡ್ತಿದ್ದೀರಾ, ಏನಾದರೂ ಕಷ್ಟ ಅನ್ಸುತ್ತಾ ಅಥವಾ ಏನಾದರೂ ವ್ಯತ್ಯಾಸ ಅನ್ಸುತ್ತಾ?
0: ವ್ಯತ್ಯಾಸ ಭಾಷೆಯಷ್ಟೇ ವ್ಯತ್ಯಾಸ ಬಿಟ್ಟರೆ ಬೇರೆ ಏನು ವ್ಯತ್ಯಾಸ ನಂಗೆ ಕಾಣಲ್ಲ. ನಾನು ಮೊದಲು ಬರೆಯಕ್ಕೆ ಶುರು ಮಾಡಿದ್ದು ಹಿಂದಿಯಲ್ಲಿ ಆಗಿದ್ದರಿಂದ ನನಗೆ ಹಿಂದಿನೂ ಸುಲಭನೇ, ಖುಷಿನೇ. ಕನ್ನಡದಲ್ಲಿ, ಕನ್ನಡ ನನ್ನ ಭಾಷೆ ಆಗಿದ್ದಕ್ಕೆ ಅದ್ರ ಮೇಲೆ ಒಲವು ಕೂಡ ಜಾಸ್ತಿ ಇದೆ, ಹಂಗಾಗಿ ಅದರಲ್ಲಿ ಬರಿಬೇಕಾದ್ರೆ ನಂಗೆ ತುಂಬಾ ಮಜಾ ಬರುವಂತದ್ದು.
1: ಇದೆಲ್ಲದರ ಜೊತೆ ನೀವು ಒಬ್ಬ ನಟ ಕೂಡ.
0: ಹಾ,
1: ಹೇಗೆ ಶುರುವಾಯಿತು ನಟನೆಯ ಜರ್ನಿ?
0: ಚಿಕ್ಕ ವಯಸ್ಸಿಂದನೂ ನಾಟಕ ಮಾಡಿ ತುಂಬಾ ಇಷ್ಟ, ಪೌರಾಣಿಕ ನಾಟಕಗಳಿಂದನೇ ಶುರುವಾಗಿರುವಂತದ್ದು. ಸುಧನ್ವಾರ್ಜುನ ಇರ್ಬೋದು, ಆಮೇಲೆ ನಾವಪ್ಪ ತಾಳಮದ್ಲೆ ಅರ್ಥಧಾರಿಗಳು, ಹಾಗಾಗಿ ಯಕ್ಷಗಾನನು ಒಂದು ಸ್ವಲ್ಪ ಹೆಚ್ಚು ಇಷ್ಟ ನಮಗೆ. ಅದ್ರ ಜೊತೆಗೆ ಆಮೇಲೆ ಕಾಲೇಜಿಗೆ ಬಂದ ತಕ್ಷಣ ಮತ್ತೆ ನಮ್ದೊಂದು ನಾಟಕದ ಟೀಮಲ್ಲಿ ನಾವೆಲ್ಲ ನಾಟಕ ಮಾಡ್ತಾ ಇದ್ವಿ. ಅದಾದ್ಮೇಲೆ ಇನ್ನೊಂದು ಕಾಲೇಜೆಲ್ಲ ಮುಗಿದ ಮೇಲೆ ಕೆಲಸ ಮಾಡಬೇಕಾದ್ರೆ ಇನ್ನೊಂದು ನಾಟಕದ ತಂಡದ ಜೊತೆ ಒಂದು ಸ್ವಲ್ಪ ಸಮಯ ಕೆಲಸ ಮಾಡ್ತಿದ್ದೆ. ಅದಾದ್ಮೇಲೆ ಹಂಗೆ ಒಲವು ನಾಟಕದ ಬಗ್ಗೆ, ಅದು ವೇದಿಕೆ ಮೇಲೆ ಹೋದಾಗ ಅದೊಂಥರ ಖುಷಿ, ನಾನು ನಾನಾಗಿರಲ್ಲ ಬೇರೆ ಏನೋ ಆಗಿರ್ತೀವಿ ಅಲ್ಲ, ಆ ಖುಷಿ ಹೆಚ್ಚು ಇಷ್ಟಪಡ್ತೀನಿ ನಾನು.
1: ಬಹುಶಃ ನಿಮ್ಗೆ ಇದೇ ಕಾರಣಕ್ಕೆ ಸಾಹಿತ್ಯನೂ ಜಾಸ್ತಿ ಇಷ್ಟ ಅಂತ ಅನ್ಸುತ್ತೆ, ಯಾಕಂದ್ರೆ ಒಂದು ಕಥೆಯನ್ನು ಬರೆಯುವಾಗ್ಲೂ ಕಾದಂಬರಿ ಬರೆಯುವಾಗ್ಲೂ ನಾವು ನಾವಾಗಿರಲ್ಲ.
0: ಹೌದು.
1: ಇದೆಲ್ಲದರ ಜೊತೆ ನೀವು ಒಬ್ಬ ಫೋಟೋಗ್ರಾಫರ್, ಟ್ರಾವೆಲರ್, ಸ್ವಯಂ ಸೇವಕರಾಗಿ ಸಾಕಷ್ಟು ಸಮಾಜ ಸೇವಾ ಸಂಸ್ಥೆಗಳ ಜೊತೆಯಾಗಿ ಕೆಲಸ ಮಾಡ್ತಿರ್ತೀರ. ಬದುಕಿನ ನಾನಾ ಆಯಾಮಗಳಲ್ಲಿ ಈ ರೀತಿಯಾಗಿ ತೊಡಗಿಸ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಆಯ್ತು ನಿಮಗೆ?
0: ಸ್ವಯಂ ಸೇವಕ ಕಾರ್ಯಗಳು ಅಂತಂದಾಗ ನಂಗದೊಂದು ಸಣ್ಣ ಜವಾಬ್ದಾರಿ, ನಮ್ದು ಇನ್ನೊಂದು ದೃಷ್ಟಿಕೋನದಲ್ಲಿ ಇನ್ನೊಂದು ಆಯಾಮದಲ್ಲಿ ಒಂದು ವಿಷಯನ ನೋಡಬಹುದು, ನೋಡೋದಕ್ಕೆ ಅವಕಾಶ ಇರುವಂಥದ್ದು. ಟ್ರಾವೆಲ್ ಅಂತ ಬಂದಾಗಲೂ ಹಾಗೆ ಆಗೋದು, ನಾವು ಇನ್ನೆಲ್ಲೋ ಹೋದಾಗ ಅಲ್ಲಿಯ ಒಂದು ಕಥೆ, ಅಲ್ಲಿಯ ಒಂದು ವಿಶೇಷತೆ, ಇವೆಲ್ಲ ನಮಗೆ ಹೆಚ್ಚು ಮನಸ್ಸಿಗೆ ಹತ್ತಿರ ಆಗುವಂಥದ್ದು. ಅದು ನನ್ನ ಪ್ರಕಾರ ಅವೆಲ್ಲವೂ ಮನುಷ್ಯನನ್ನು ಇನ್ನೊಂದು ಸ್ವಲ್ಪ ಹಂಬಲ್ ಮಾಡುತ್ತೆ. ಯಾವುದನ್ನು ಇದು ನನ್ನ ಕೆಲಸ, ಇದು ಇದಕ್ಕೋಸ್ಕರ ನಾನು ಮಾಡ್ತೀನಿ ಅನ್ನೋ ಭಾವನೆಯಲ್ಲಿ ನಾನು ಮಾಡಲ್ಲ, ನನಗೆ ಅವೆಲ್ಲ ನನಗೆ ಖುಷಿ ಕೊಡುತ್ತೆ, ಹಾಗಾಗಿ ಮಾಡೋದು.
1: ಖುಷಿಯನ್ನ ಅರಸ್ತಾ ಖುಷಿಗೋಸ್ಕರನೇ ಖುಷಿಯಾಗಿ ಬದುಕ್ತಾ ಇದ್ದೀರಾ. ಪದಚಿನ್ಹ ಅವರೇ, ಯುವವಾಣಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ, ನಿಮಗೆ ನಮ್ಮ ಆಕಾಶವಾಣಿ ಬೆಂಗಳೂರು ಕಡೆಯಿಂದ ಪ್ರೀತಿಯ ಧನ್ಯವಾದ.
0: ಧನ್ಯವಾದಗಳು.
1: ಕೇಳುಗ್ರೆ, ನಮ್ಮ ಇಂದಿನ ಯುವವಾಣಿ ಕಾರ್ಯಕ್ರಮವನ್ನ ಇದೀಗ ಮುಂದುವರಿಸ್ತಾ ಇದ್ದೀವಿ ಜನಪದ ಗೀತೆಗಳ ಜೊತೆಯಾಗಿ. ಜನಪದ ಗೀತೆಗಳನ್ನ ಪ್ರಸ್ತುತಪಡಿಸೋದಕ್ಕೆ ಉತ್ಸಾಹಿ ಯುವಕರ ತಂಡವೊಂದು

0: ಜೊತೆಯಾಗಿದೆ. ನಮಸ್ಕಾರ.
1: ನಮಸ್ತೆ.
2: ನನ್ನ ಹೆಸರು ಮಿಲಿಂದ ಅಂತ. ನಾನು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ MSc ಇನ್ ಅಪ್ಲೈಡ್ ಜಿಯಾಲಜಿ ಓದ್ತಾ ಇದ್ದೀನಿ.
3: ನನ್ನ ಹೆಸರು ಪ್ರವೇಕ್ ಎಸ್ ಆಚಾರ್ ಅಂತ. ನಾನು ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದಲ್ಲಿ ಪ್ರಾಣಿಶಾಸ್ತ್ರ ವಿಭಾಗದಲ್ಲಿ ಸ್ನಾತಕೋತ್ತರ ಪದವಿಯನ್ನ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ.
0: ನನ್ನ ಹೆಸರು ವೀಣಾ. ನಾನು ಓದಿದ್ದು BCOM. ಸದ್ಯಕ್ಕೆ ನನಗೆ ದೊಡ್ಡಬಳ್ಳಾಪುರದಲ್ಲಿ ವಾಸವಾಗಿದ್ದೇನೆ.
4: ನನ್ನ ಹೆಸರು ಗಿರೀಶ್ ಅಂತ. ನಾನು ಶೇಷಾದ್ರಿಪುರಂ ಕಾಲೇಜ್ನಲ್ಲಿ MBA ವ್ಯಾಸಂಗ ಮಾಡ್ತಾ ಇದ್ದೀನಿ.
0: ನಿಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನೀಗ ನಮ್ಮ ಯುವವಾಣಿ ಕಾರ್ಯಕ್ರಮದಲ್ಲಿ ಜನಪದ ಗೀತೆಗಳ ಗಾಯನ ಆರಂಭವಾಗ್ತಿದೆ.
3: ಮೊದಲಿನ ಗೀತೆ ಮಂಟೇಸ್ವಾಮಿಯವರ ಕುರಿತಕ್ಕಂತಹ ಒಂದು ಜನಪದ ಗೀತೆ.
5: ಗಜಮುಖನೇ ಗರ್ಭ

ಮುಂದಿನ ಹಾಡು ಸೋಮಚೋಮನ ಕುಣಿತದ ಸಂದರ್ಭದಲ್ಲಿ ಆ ಸೋಮನ ಕುಣಿತದ ಗೊಂಬೆಯನ್ನು ಕೆಳಗಿಳಿಸಿದಾಗ ವಿಶ್ರಾಮದ ಸಮಯದಲ್ಲಿ ಹಾಡುವಂತಹ ಹಾಡು, ವಿಭಿನ್ನವಾದಂತಹ ಹಾಡು, ತಾಲಿಲ್ಲ ಇಲ್ಲಿಲ್ಲ ಇಲ್ಲೋ ಅಂತ.

0: ಮುಂದಿನ ಗೀತೆ ದರಗೆ ದೊಡ್ಡವರ ಮೇಲಿರುವಂತ ತಿಂಗಾಳು ಮುಳುಗಿದವು.
1: ಈ ಎಡ್ಗಾಡೆ ಕಂಡಾಯಾ

0: ಜಾನಪದ ಗೀತೆಗಳ ಸೊಗಡನ್ನ ಉಣಬಡಿಸಿದ್ರಿ. ನಿಮ್ಮೆಲ್ಲರಿಗೂ ಧನ್ಯವಾದ. ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕನ್ನಡದ ಉದಯೋನ್ಮುಖ ಯುವ ಬರಹಗಾರ ಪತ್ರಕರ್ತ ಪದಚಿನ್ಹ ಅವರೊಂದಿಗೆ ಸಂದರ್ಶನ ಮೂಡಿಬಂತು. ನಂತರ ಪ್ರಸ್ತುತಪಡಿಸಲಾದ ಜನಪದ ಗೀತೆಗಳ ಗಾಯನದಲ್ಲಿ ಭಾಗವಹಿಸಿದವರು ಮಿಲಿಂದ ಎಸ್ ಮ್ಯಾಗೇರಿ, ಗಿರೀಶ್ ವಿ, ವೀಣಾ, ಪ್ರವೇಕ ಎಸ್ ಆಚಾರ್. ಕಾರ್ಯಕ್ರಮದ ನಿರೂಪಣೆ ಮಮತಾ, ಸಂಕಲನ ಮುಖೇಶ್, ನಿರ್ಮಾಣ ಜ್ಯೋತಿದಾಸ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: ಹೆಂಡ, ತಂಬಾಕು ಹಾಗೂ ಅಮಲು ಪದಾರ್ಥಗಳ ದಾಸರಾಗುವುದು ಸುಲಭ, ಆದರೆ ಅಂಟಿಸಿಕೊಂಡ ವ್ಯಸನಗಳಿಂದ ಹೊರಬರುವುದು ಕಠಿಣ. ವ್ಯಸನಗಳತ್ತ ಆಕರ್ಷಿತರಾಗುವವರ ಮನಸ್ಸನ್ನು ಸಂಗೀತ, ಸಾಹಿತ್ಯ, ಕ್ರೀಡೆ, ಯೋಗ ಮತ್ತು ಲಲಿತ ಕಲೆಗಳತ್ತ ಸೆಳೆಯಲು ಯತ್ನಿಸಿರಿ. ವ್ಯಸನಮುಕ್ತವಾದ, ಆರೋಗ್ಯಪೂರ್ಣ ಹಾಗೂ ಸದೃಢ ಸಮಾಜ ನಿರ್ಮಾಣ ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ.

0: ಸಮಯ 10 ಗಂಟೆ ಆಗಲಿದೆ. ಇನ್ನು ಮುಂದೆ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ.
1: ಸಂಗೀತ ಕೆ ಅಖಿಲ ಭಾರತೀಯ ಕಾರ್ಯಕ್ರಮ ಮೇ ಆಜ್ ಹಮ್ ಆಪ್ಕೋ ಸುನ್ವಾನೆ ಜಾ ರಹೆ ಹೈ ವಿದುಷಿ ಸ್ಮಿತಾ ಮೊಕಾಶಿ ಕಾ ಶಾಸ್ತ್ರಿ ಗಾಯನ್.
2: ನಮಸ್ಕಾರ. ಇನ್ ಟುಡೇಸ್ ಆಲ್ ಇಂಡಿಯಾ ಪ್ರೋಗ್ರಾಮ್ ಆಫ್ ಮ್ಯೂಸಿಕ್ ವಿ ಬ್ರಿಂಗ್ ಟು ಯು ಅ ಕ್ಲಾಸಿಕಲ್ ವೋಕಲ್ ಪರ್ಫಾರ್ಮೆನ್ಸ್ ಬೈ ವಿದುಷಿ ಸ್ಮಿತಾ ಮೊಕಾಶಿ.
1: ಸುರೋ ಕಿ ಸಾಧನಾ ಔರ್ ಶಾಸ್ತ್ರಿ ಗಾಯನ್ ಕಿ ಸಮೃದ್ಧ ಪರಂಪರಾ ಕೋ ಆತ್ಮಸಾತ್ ಕರ್ನೆ ವಾಲಿ ಆಕಾಶವಾಣಿ ಔರ್ ದೂರದರ್ಶನ್ ಕಿ ಟಾಪ್ ಗ್ರೇಡ್ ಕಲಾಕಾರ ವಿದುಷಿ ಸ್ಮಿತಾ ಮೊಕಾಶಿ ಪಂಡಿತ್ ಅಜಯ್ ಪೋಹನ್ಕರ್ ಜೈಸಿ ದಿಗ್ಗಜ್ ಗುರುವೋ ಕಿ ಸಾನಿಧ್ಯ ಮೇ ತರಾಶಾ ಗಯಾ ಸ್ವರ ಹೈ.
2: ಅ ಟಾಪ್ ಗ್ರೇಟ್ ಆರ್ಟಿಸ್ಟ್ ಆಫ್ ಆಕಾಶವಾಣಿ ಅಂಡ್ ದೂರದರ್ಶನ್ ವಿದುಷಿ ಸ್ಮಿತಾ ಮೊಕಾಶಿ ಹ್ಯಾಸ್ ಡೆಡಿಕೇಟೆಡ್ ಹರ್ ಸೆಲ್ಫ್ ಟು ದ ಪರ್ಸ್ಯೂಟ್ ಆಫ್ ನೋಟ್ಸ್ ಅಂಡ್ ಥರೋಲಿ ಅಬ್ಸಾರ್ಬ್ ದ ರಿಚ್ ಟ್ರೆಡಿಷನ್ ಆಫ್ ಕ್ಲಾಸಿಕಲ್ ಸಿಂಗಿಂಗ್. ಹರ್ ವಾಯ್ಸ್ ಹ್ಯಾಸ್ ಬೀನ್ ಬ್ಯೂಟಿಫುಲಿ ನರ್ಚರ್ಡ್ ಅಂಡರ್ ದ ಗೈಡೆನ್ಸ್ ಆಫ್ ಲೆಜೆಂಡರಿ ಗುರುಸ್ ಇನ್ಕ್ಲೂಡಿಂಗ್ ಪಂಡಿತ್ ಅಜಯ್ ಫುಹಾನ್ಕರ್.
1: ತಾನ್ಸೇನ್ ಔರ್ ಅಮೀರ್ ಖಾನ್ ಜೈಸೆ ಪ್ರತಿಷ್ಠಿತ ಸಮಾರೋಹ ಕಿ ಆಪ್ ಶೋಭಾ ಬಡಾ ಚುಕಿ ಹೈ. ಪ್ರಯಾಗ್ ಮಹಾಕುಂಭ ಸೇ ಲೇಕರ್ ಲಂಡನ್ ಕಿ ನೆಹರೂ ಸೆಂಟರ್ ತಕ್ ಆಪ್ನೆ ಅಪ್ನಿ ಗಾಯಕಿ ಕಿ ಛಾಪ್ ಛೋಡಿ ಹೈ.
2: ಶಿ ಹ್ಯಾಸ್ ಗ್ರೇಸ್ಡ್ ಪ್ರೆಸ್ಟೀಜಿಯಸ್ ಮ್ಯೂಸಿಕ್ ಫೆಸ್ಟಿವಲ್ಸ್ ಲೈಕ್ ದ ತಾನ್ಸೇನ್ ಸಮಾರೋಹ ಅಂಡ್ ಉಸ್ತಾದ್ ಆಮಿರ್ ಖಾನ್ ಸಮಾರೋಹ, ಲಿವಿಂಗ್ ಅನ್ ಇಂಡೆಲಿಬಲ್ ಮಾರ್ಕ್ ವಿತ್ ಹರ್ ಸಿಂಗಿಂಗ್ ಫ್ರಮ್ ದ ಪ್ರಯಾಗ್ ಮಹಾಕುಂಭ ಟು ದ ನೆಹರೂ ಸೆಂಟರ್ ಇನ್ ಲಂಡನ್.
1: ಆಪ್ಕೋ ಕಲಾಶ್ರೀ ಔರ್ ಮೊಹಮ್ಮದ್ ರಫಿ ಜೈಸೆ ಕೈ ಸಮ್ಮಾನೋ ಸೇ ನವಾಜಾ ಗಯಾ ಹೈ. ಆಪ್ಕಿ ಪ್ರಸ್ತುತಿಯಾ ನ ಕೇವಲ ತಕ್ನೀಕಿ ರೂಪ ಸೇ ಸುದೃಢ ಹೈ ಬಲ್ಕಿ ಉನ್ಮೇ ಭಾರತೀಯ ಸಂಗೀತ ಕಿ ಗಹರಿ ರೂಹಾನಿಯತ್ ಭೀ ಝಲಕ್ತಿ ಹೈ.
2: ಆನರ್ಡ್ ವಿತ್ ಸೆವರಲ್ ಅಕೋಲೇಟ್ಸ್ ಇನ್ಕ್ಲೂಡಿಂಗ್ ದ ಕಲಾಶ್ರೀ ಅಂಡ್ ಮೊಹಮ್ಮದ್ ರಫಿ ಅವಾರ್ಡ್ಸ್, ಹರ್ ಪರ್ಫಾರ್ಮೆನ್ಸಸ್ ಆರ್ ನಾಟ್ ಓನ್ಲಿ ಟೆಕ್ನಿಕಲಿ ಫ್ಲಾಲೆಸ್ ಬಟ್ ಆಲ್ಸೋ ಡೀಪ್ಲಿ ರಿಫ್ಲೆಕ್ಟ್ ದ ಸೋಲ್ ಆಫ್ ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್.
1: ಆಜ್ ಆಪ್ ಸರ್ವಪ್ರಥಮ ಪ್ರಸ್ತುತ ಕರ್ ರಹಿ ಹೈ ರಾಗ ಮಾರು ಬಿಹಾಗ್. ವಿಲಂಬಿತ ರಚನಾ ಏಕ್ ತಾಲ್ ಮೇ ನಿಬದ್ಧ ಹೈ ಜಿಸ್ಕಿ ಬೋಲ್ ಹೈ ಮಾನ ತಜ್ ದೇಹೋ ಪ್ಯಾರೆ. ಮಧ್ಯ ಲಯ ತೀನ್ ತಾಲ್ ಮೇ ನಿಬದ್ಧ ರಚನಾ ಕಿ ಬೋಲ್ ಹೈ ಮಾನೋ ನ ಜಿಯರಾ ಮೋರಾ ಔರ್ ಏಕ್ ತಾಲ್ ಮೇ ನಿಬದ್ಧ ದ್ರುತ ರಚನಾ ಕಿ ಬೋಲ್ ಹೈ ಮಾನೋ ನಾ ಹೀ ತುಮರಿ ಬಾತ್. ಆಪ್ಕೆ ಸಾಥ್ ತಬಲೆ ಪರ್ ಸಂಗತ್ ಕರ್ ರಹೆ ಹೈ ಗಾಂಧಾರ್ ರಾಜ್ ಹಂಸ್ ಔರ್ ಹಾರ್ಮೋನಿಯಂ ಪರ್ ಪ್ರಮೋದ್ ಬೋರ್ಗಾಂವ್ಕರ್.
2: ಟು ಬಿಗಿನ್ ಹರ್ ರೆಸೈಟಲ್ ಟುಡೇ ಶಿ ಪ್ರೆಸೆಂಟ್ಸ್ ರಾಗ್ ಮಾರು ಬಿಹಾಗ್. ದ ಫಸ್ಟ್ ಇಸ್ ವಿಲಂಬಿತ್ ಕಂಪೋಸಿಷನ್ ಸೆಟ್ ಟು ಏಕ್ತಾಲ್ ವಿತ್ ದ ಲಿರಿಕ್ಸ್ ಮಾನ್ ತಜ್ ದೇಹೋ ಪ್ಯಾರೆ. ದಿಸ್ ಇಸ್ ಫಾಲೋಡ್ ಬೈ ಅ ಮಧ್ಯ ಲಯ ಕಂಪೋಸಿಷನ್ ಸೆಟ್ ಟು ತೀನ್ ತಾಲ್ ವಿತ್ ದ ಲಿರಿಕ್ಸ್ ಮಾನೋ ನಾ ಜಿಯರಾ ಮೋರಾ. ಶಿ ಕನ್ಕ್ಲೂಡ್ಸ್ ದಿಸ್ ರಾಗ್ ವಿತ್ ಅ ದ್ರುತ್ ಕಂಪೋಸಿಷನ್ ಸೆಟ್ ಟು ಏಕ್ತಾಲ್ ವಿತ್ ದ ಲಿರಿಕ್ಸ್ ಮಾನೋ ನಾ ಹಿ ತುಮ್ರಿ ಬಾತ್. ಅಕಂಪನಿಂಗ್ ಹರ್ ಆನ್ ದ ತಬ್ಲಾ ಇಸ್ ಗಾಂಧಾರ್ ರಾಜ್ ಹನ್ಸ್ ಅಂಡ್ ಆನ್ ದ ಹಾರ್ಮೋನಿಯಂ ಇಸ್ ಪ್ರಮೋದ್ ಬೋರ್ಗಾಂವ್ಕರ್.

ಇದುವರೆಗೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದಲ್ಲಿ ಸ್ಮಿತಾ ಮೊಕಾಶಿ ಅವರ ಗಾಯನ ಪ್ರಸಾರವಾಯಿತು.

0: ಆತ್ಮೀಯ ಕೇಳುಗರೆ, ಚಕ್ಕೋರಿ ಕನ್ನಡದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
1: ಮರಳಿ ಮನಸ್ಸಾಗಿದೆ, ಸಾಗಿದೆ ನಿನ್ನ ಹೃದಯಕ್ಕೆ.
0: ಪ್ರತಿ ಭಾನುವಾರ ಮಧ್ಯಾಹ್ನ 1:30 ಪ್ರಸಾರವಾಗುತ್ತದೆ.
1: ಕಾಣಿಕೆ
2: ಮತ್ತೆ ಮತ್ತೆ ಮನಸ್ಸು ಶರಣಾದಾಗಿದೆ.
0: ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು, ನಿಮ್ಮಿಷ್ಟದ ಗೀತೆಯನ್ನು ಕೇಳಲು ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600.
1: ಮರೆತು ಹೋಯಿತೆ ನನ್ನ ಯಹಾಜರಿ.
0: ಚಕ್ಕೋರಿ ಕನ್ನಡದ ಹೊಸ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
3: ಆಕಾಶವಾಣಿ ಮಂಗಳೂರು. ಈಗ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಮುಂಜಾನೆ 5:55 ಪ್ರಸಾರ ಆರಂಭ. 6:10 ವಂದನ. 6:30 ಚಿಂತನ ತೆಕ್ಕುಂಜ ಜಯಶಂಕರ ಭಟ್ ಅವರಿಂದ. 6:40 ಶಿಶುನಾಳ ಶರೀಫರ ತತ್ವಪದ. 6:45 ಆರೋಗ್ಯ ಮಂಥನ. ಪ್ರಸ್ತುತಿ ಡಾಕ್ಟರ್ ಸಹನಾ ಜಿ.

ರೈತರಿಗೆ ಸಲಹೆ 6:50, 7:15 ಸುಗಮ ಸಂಗೀತ, 7:45 ರಾಗರಂಜನಿ, 8:30 ಪ್ರಾಯೋಜಿತ ಕಾರ್ಯಕ್ರಮ ಅರುಣ್ ಭಂಡಾರಿ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ವಾರದ ಅತಿಥಿ. ಈ ವಾರದ ಅತಿಥಿ ನಾದಸ್ವರ ವಾದಕರು ಹಾಗೂ ಕಲಾಶ್ರೀ ಪ್ರಶಸ್ತಿ ಪುರಸ್ಕೃತರಾದ ವಿದ್ವಾನ್ ನಾಗೇಶ್ ಬಪ್ಪನಾಡು. ಇವರನ್ನು ಸಂದರ್ಶಿಸುತ್ತಾರೆ ಸೂರ್ಯನಾರಾಯಣ ಭಟ್ ಪಿಎಸ್. 9:00 ಕಥಾಮೃತ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ರಾಜಾರಾಮ್ ಪಾಲಿಮಾಸ್ ಕೋಟೇಶ್ವರ. 9:05 ಸುಗಮ ಸಂಗೀತ, 9:20 ಚಿತ್ರಗೀತೆಗಳು, 10:00 ಬಾಲವೃಂದ. ಬಾಲ ಪ್ರತಿಭೆ ಮಾಲಿಕೆಯಲ್ಲಿ ರಾಷ್ಟ್ರಮಟ್ಟದ ಕಬಡ್ಡಿ ಆಟಗಾರರಾದ ಕೀರ್ತಿ ಚೈತನ್ಯ ಮತ್ತು ತೀರ್ಥೇಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ರಶ್ಮಿ ಜೆ ರೈ. 10:30 ಚಿತ್ರಗೀತೆಗಳು, 10:55 ಮನ್ ಕಿ ಬಾತ್. ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯನ್ನುದ್ದೇಶಿಸಿ ಆಡುವ ಮಾತುಗಳು, ಬಳಿಕ ಅದರ ಕನ್ನಡ ಅವತರಣಿಕೆ ಕೇಳಬಹುದು. ಮಧ್ಯಾಹ್ನ 12:05 ವನಿತಾ ವಿಹಾರ. ಬಹುಮುಖ ಪ್ರತಿಭೆಯ ಮಹಿಳೆ ಹಾಗೂ ವಿಶೇಷ ವಾದ್ಯ ಮೆಲೋಡಿಕಾ ನುಡಿಸುವ ಸುಧಾ ಗಡಿಯಾರ್ ಅವರ ಪರಿಚಯ. 12:35 ಆರೋಗ್ಯ ಸಂಚಿಕೆ. ವಿಶ್ವ ತಂಬಾಕು ವಿರೋಧಿ ದಿನ ಸಂದರ್ಭದಲ್ಲಿ ತಂಬಾಕು ಸೇವನೆಯಿಂದ ಆಗುವ ಆರೋಗ್ಯದ ಸಮಸ್ಯೆಗಳು, ಈ ಕುರಿತು ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರೊಂದಿಗೆ ಸಂದರ್ಶನ. ವಯೋಸಹಜ ಕಣ್ಣಿನ ಕಾಯಿಲೆಗಳು, ಈ ಕುರಿತು ಡಾಕ್ಟರ್ ಸುಷ್ಮಾ ಪ್ರಶಾಂತ್ ಅವರೊಂದಿಗೆ ಮಾತುಕತೆ ಕೇಳಬಹುದು. ರಾಜ್ಯವ್ಯಾಪಿ ಪ್ರಸಾರದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಪ್ರಧಾನಮಂತ್ರಿ ಹೊಸ ಯುಗದ ಮೂಲಸೌಕರ್ಯ, ಈ ಕುರಿತು ಸಂವಾದ. 1:20 ಸ್ವರಮಾಧುರ್ಯ, 1:30 ಚಕೋರಿ, ಕೇಳುಗರ ಕೋರಿಕೆಯ ಸಂದೇಶಗಳನ್ನು ಆಧರಿಸಿದ ಹೊಸ ಕನ್ನಡದ ಚಿತ್ರಗೀತೆಗಳ ಕಾರ್ಯಕ್ರಮ. 2:15 ಹಿಂದಿ ಚಿತ್ರಗೀತೆಗಳು, 2:40 ನಾಟಕ ಆನೆಯ ಕಥೆ, ಮೂಲ ಅಸ್ಸಾಮಿ ರಚನೆ ಹಾಗೂ ಹಿಂದಿ ಅನುವಾದ ಸಫನ್ ಜ್ಯೋತಿ ಠಾಕೂರ್, ಕನ್ನಡ ಅನುವಾದ ಡಾಕ್ಟರ್ ಪರಶುರಾಮ ಜಿ ಮಾಳುಗಿ, ನಿರ್ಮಾಣ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ. ನಾಳೆಯ ಸಾಯಂಕಾಲದ ಪ್ರಸಾರದಲ್ಲಿ 5:00 ಕೊಂಕಣಿ ಕಾರ್ಯಕ್ರಮ, ಘರ ಉಜ್ವಾಡು ಎಡ್ನಾ ಮತ್ತು ಬಳಗದವರಿಂದ ಕಾರ್ಯಕ್ರಮ ವೈವಿಧ್ಯ. 5:30 ಹಿಂದಿ ಚಿತ್ರಗೀತೆಗಳು, 6:10 ಭಕ್ತಿಗೀತೆಗಳು, 6:30 ತುಳು ಚಿತ್ರಗೀತೆ, 6:50 ಯಕ್ಷಗಾನದ ಹಾಡುಗಳು, ಶ್ರೀಪತಿ ನಾಯ್ಕ ಆಜಿಯರು ಮತ್ತು ಬಳಗದವರಿಂದ ಪ್ರಸಂಗ ಮದ್ರೇಶ ಸಾರಥ್ಯ. 7:45 ಸ್ತ್ರೀ ಸಂವೇದನೆ, ಈ ಕುರಿತು ಡಾಕ್ಟರ್ ರಾಜಶ್ರೀ ಕಲ್ಲೂರ್ಕರ್ ಅವರಿಂದ ಭಾಷಣ. 8:00 ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಂದಿಗೆ ಹಂಚಿಕೊಂಡ ಮನದ ಮಾತು ಕಾರ್ಯಕ್ರಮದ ಕನ್ನಡ ಅವತರಣಿಕೆಯ ಮರುಪ್ರಸಾರ. ಬಳಿಕ ಚಿತ್ರಗೀತೆಗಳು. 9:30 ಭಾರತದ ಗೌರವಾನ್ವಿತ ಉಪರಾಷ್ಟ್ರಪತಿಗಳಾದ ಸಿಪಿ ರಾಧಾಕೃಷ್ಣನ್ ಅವರ ಬೆಳ್ತಂಗಡಿ ಭೇಟಿ ಕುರಿತ ಬಾನುಲಿ ವರದಿ. 9:45 ಚಿತ್ರಗೀತೆಗಳು, 10:00 ಅಖಿಲ ಭಾರತ ರವಿ ವಾಸರೆಯ ಸಂಗೀತ ಸಭಾ, ಎಆರ್ಐಯ ಅವರ ಸ್ಯಾಕ್ಸೋಫೋನ್ ವಾದನ ಕೇಳಬಹುದು. ಇವು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಆಕಾಶವಾಣಿ ಮಂಗಳೂರು, ಸಮಯ 11:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.